ಎಲ್ಲರಿಗೂ ಶುಭ ಮುಂಜಾನೆ. ಟ್ಯೂನ್ ಮಾಡಿ ಕೇಳ್ತಾ ಇರೋದು 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು. ಇಂದು 1948 ಶಕವರ್ಷ, ಆಷಾಢ ಮಾಸದ

ಎರಡನೇ ದಿನ ಅಂದರೆ 2026 ಇಸವಿ ಜೂನ್ ತಿಂಗಳ 23 ತಾರೀಕು ಮಂಗಳವಾರ ನಿಲಯದ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ಈಗ ವೇಳೆ 5:58:07. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಆರ್ಜೆ ಸ್ವಾತಿ ಮಾಡುವ ನಮಸ್ಕಾರಗಳು.

ಟ್ಯೂನ್ ಮಾಡಿ ಕೇಳ್ತಾ ಇರೋದು 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಕಿರು ಪರಿಚಯ ನಿಮ್ಮೆಲ್ಲರಿಗೋಸ್ಕರ. 6:10 ನಾದಾರ್ಜನೆ ಕಾರ್ಯಕ್ರಮ, 7:15 ಭಾವಸ್ಪಂದನದಲ್ಲಿ ಭಾವಗೀತೆಯನ್ನು ಕೇಳಬಹುದು. 8:30 ಹಲೋ ಕರ್ನಾಟಕ, 9:00 ಸಖತ್ ಸಾಂಗ್ಸ್, 10:00 ಸಿನಿ ಚಿಟ್ಟೆ, 11:00 ಆಪ್ ಕಿ ಪಸಂದ್, 12:05 ನವಿಲುಗರಿ, 1:00 ಕರೆಯಲ್ಲಿ ಕೈರುಚಿ, 1:20 ಕಗ್ಗದ ಸಿರಿ ಕಾರ್ಯಕ್ರಮ, 1:30 ಲಂಚ್ ಬಾಕ್ಸ್, 2:40 ಎವರ್ ಗ್ರೀನ್ ಕನ್ನಡ ಹಾಡುಗಳು, 3:00 ಪ್ರಾಯೋಜಿತ ಕಾರ್ಯಕ್ರಮ ಉಮಾಂಗ್, 3:30 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, 3:35 ಹೊಂಬೆ

ಬಿಸಿಲು ಗೇಮ್ ಶೋ ಕಾರ್ಯಕ್ರಮ. 4 ಗಂಟೆಗೆ ಕೇಳಿ ಬ್ಯಾಂಗ್ಳೂರ್ ಬಿಸ್ನೆಸ್ ಬುಜ್ ಕಾರ್ಯಕ್ರಮ. 5 ಗಂಟೆಗೆ ನಾನ್ ಸ್ಟಾಪ್ ಸಂಜೆ. 6:30ಕ್ಕೆ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮ. 6:50ಕ್ಕೆ ಸನ್ಸೆಟ್ ಸುರಭಿ. 7:45ಕ್ಕೆ ಒಲವಿನ ಆಲಾಪ ಕಾರ್ಯಕ್ರಮ. 9:15ಕ್ಕೆ ಸುಕುನ್ ಕೆ ಪಾಲ್. 10 ಗಂಟೆಗೆ ಕನಸಿನ ಲೋಕ. ಇದಿಷ್ಟು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಪಟ್ಟಿ. 6:05ಕ್ಕೆ ಕೇಳಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು. ಟ್ಯೂನ್ ಮಾಡಿ ಕೇಳ್ತಾ ಇರೋದು 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು. ಮ್ಯಾಜಿಕಲಿ ಯುವರ್ಸ್, ಮ್ಯೂಸಿಕಲಿ ಯುವರ್ಸ್.

ನಾದಾರ್ಚನೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಆತ್ಮೀಯವಾದ ಸ್ವಾಗತ ಅಂತಿರೋದು ನಾನು ನಿಮ್ಮ ಆರ್ಜೆ ಸ್ವಾತಿ. ಇವತ್ತು ಮಂಗಳವಾರ, ಅಂದರೆ ಹೆಚ್ಚಾಗಿ ಗಣಪತಿಯನ್ನು ಪೂಜಿಸುವಂತಹ ದಿನ. ಅದರಲ್ಲೂ ಅಂಗಾರಕ ಸಂಕಷ್ಟಿ ಬಂದುಬಿಟ್ರಂತೂ ಈ ಮಂಗಳವಾರಕ್ಕೆ ಇನ್ನೂ ಒಂದು ಸ್ವಲ್ಪ ಹೆಚ್ಚಿನ ಬೆಲೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇವತ್ತು ಒಂದು ಪ್ರಸಿದ್ಧ ತೀರ್ಥಕ್ಷೇತ್ರವಾದ ಕಮಂಡಲ ಗಣಪತಿ, ಈ ಒಂದು ಕ್ಷೇತ್ರದ ಬಗ್ಗೆ, ಅಲ್ಲಿರುವ ನೆಲೆಸಿರುವ ಗಣಪತಿಯ ಬಗ್ಗೆ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದರ ಜೊತೆ ಮೊದಲ ಭಾಗ ಅಂದರೆ ಭಕ್ತಿ ಗೀತೆಗಳಲ್ಲಿ ಗಣಪತಿಯ ಗೀತೆಗಳನ್ನು ಕೇಳ್ತಾ ಗಣಪತಿಯ ಕ್ಷೇತ್ರದ ಮಾಹಿತಿಯನ್ನು ಪಡಿತಾ ಸಾಗೋಣ. ಟ್ಯೂನ್ ಮಾಡಿ ಕೇಳ್ತಾ ಇರೋದು 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು. ಮೊದಲ ಗೀತೆ ಮೂಡಿ ಬರ್ತಿದೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ ಹಾಗೂ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ವಿದ್ಯಾಭೂಷಣ್ ಅವರ ಧ್ವನಿಯಲ್ಲಿ ಭಕ್ತಿಗೀತೆಯನ್ನು ಕೇಳಿದ್ರಿ. ಇವತ್ತು ಕಮಂಡಲ ಗಣಪತಿಯ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳಿದೆ. ಈ ಕಮಂಡಲ ಗಣಪತಿ ದೇವಸ್ಥಾನ ಇರೋದು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಕೆಸವೆ ಗ್ರಾಮದಲ್ಲಿ. ಹಿಂದಿನ ಕಾಲದಲ್ಲಿ ಅಥವಾ ಮುಂಚೆ ಎಲ್ಲ ಆಡು ಮಾತಿನಲ್ಲಿ ಹೇಳ್ತಾ ಇದ್ರು, ತಪ್ಪು ಮಾಡಿದವ್ರನ್ನ ಹೋಗಿ ಕೊಪ್ಪಕ್ಕೆ ಹಾಕು ಅಂತ. ಅಂದರೆ ಆ ಕೊಪ್ಪದಲ್ಲಿ ಅದೊಂಥರ ದಟ್ಟವಾದ ಕಾಡು, ಆ ಕಾಡಿಗೆ ಹೋಗೋದಕ್ಕೆ ಜನ ಹೆದರ್ತಾ ಇದ್ರು. ಅಂತಹ ದಟ್ಟವಾದ ಕಾಡಲ್ಲಿ ಉದ್ಭವವಾದ ಗಣಪತಿ ಇದು. ಹಾಗೆಯೇ ಈ ಗಣಪತಿಯ ವಿಶೇಷ ಏನು ಅಂತ ಅಂದರೆ, ಗಣಪತಿ ವಿಗ್ರಹದ ಮುಂಭಾಗದಲ್ಲಿ ಇರುವ ಒಂದು ಸಣ್ಣ ಒಳಲು ಕಲ್ಲು ಅಂತ ಹೇಳ್ಬೋದು, ಅಥವಾ ಅದನ್ನು ಕಮಂಡಲದ ಆಕಾರದಲ್ಲಿ ಒಂದು ಕಲ್ಲಿದೆ. ಅಲ್ಲಿ ವರ್ಷದ ಅಷ್ಟೂ ದಿನ 365 ದಿವಸನೂ ನೀರಿನ ಚಿಲುಮೆ ಉಕ್ತಾ ಇರತ್ತಂತೆ. ಅಲ್ಲಿ ಮಳೆಗಾಲ ಬೇಸಿಗೆಗಾಲ ಯಾವುದೇ ಕಾಲದಲ್ಲಿ ಹೋದರೂ ಕೂಡ ನೀರು ಒಂದೇ ಸರಿ ಸಮನಾಗಿ ಹರಿತಾ ಇರತ್ತೆ, ಆ ಒಂದು ಚಿಲುಮೆ ಉಕ್ತಾ ಇರತ್ತೆ. ಅದಕ್ಕೆ ಆ ಕಮಂಡಲದ ಆಕಾರದಲ್ಲಿರುವಂತಹ ಕಲ್ಲಲ್ಲಿ ಆ ನೀರಿನ ಚಿಲುಮೆ ಉಕ್ತಾ ಇರೋದ್ರಿಂದ ಕಮಂಡಲ ಗಣಪತಿ ಅನ್ನುವಂತಹ ಹೆಸರು ಕೂಡ ಬಂದಿದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನ ಕೇಳುತ್ತ ಜೊತೆಗೆ. ಮುಂದಿನ ಗೀತೆ ಮೂಡಿ ಬರ್ತಿದೆ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ. ವಿಜಯಕುಮಾರ್ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿದೆ.

ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಭಕ್ತಿ ಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ವಿ. ಹಾಗೇ ಕೊಪ್ಪ ತಾಲೂಕಿನ ಹತ್ರ ಇರುವ ಕೆಸರೆ ಗ್ರಾಮದಲ್ಲಿರುವಂತಹ ಕಮಂಡಲ ಗಣಪತಿಯ ಬಗ್ಗೆ ಮಾತಾಡ್ತಾ ಇದ್ವಿ. ಪುರಾಣಗಳ ಪ್ರಕಾರ ವನವಾಸದ ಸಮಯದಲ್ಲಿ ಪಾರ್ವತಿ ದೇವಿ ಹತ್ತಿರದ ಮೃಗವಧೆ ಅನ್ನೋಲಿ ತಪಸ್ಸನ್ನು ಆಚರಿಸ್ತಾ ಇದ್ದಾಗ ವಿಘ್ನೇಶ್ವರನನ್ನು ಪೂಜೆ ಮಾಡೋದಕ್ಕೆ ನೀರಿಲ್ಲ ಅಂತ ಅಂದಾಗ ಬ್ರಹ್ಮ ತನ್ನ ಬ್ರಹ್ಮ ಬಾಣವನ್ನು ಬಿಟ್ಟು ನೀರನ್ನು ತರಿಸಿದನಂತೆ. ಹೀಗೆ ಆ ಒಂದು ನೀರು ಮುಂದೆ ಬ್ರಾಹ್ಮಿ ನದಿಯಾಗಿ ಆ ಸ್ಥಳದಲ್ಲಿ ಉಗಮವಾಗಿತ್ತು ಅಂತ ಹೇಳಿ ಒಂದು ಪುರಾಣದ ಕತೆ. ಇನ್ನು ಈ ಒಂದು ಉದ್ಭವ ಗಣಪತಿ ಏನಿದೆ, ಇಲ್ಲಿ ಈ ಒಂದು ಚಿಲುಮೆಯ ರೀತಿಯಲ್ಲಿ ನೀರು ಉದ್ಭವ ಆದಾಗ ಆ ಒಂದು ನೈಸರ್ಗಿಕ ತೀರ್ಥ ಎಷ್ಟು ಪ್ರಾಮುಖ್ಯತೆ ಪಡೆದಿದೆ ಅಂತ ಅಂದರೆ, ವರ್ಷದ 365 ದಿವಸನೂ ನೈಸರ್ಗಿಕವಾಗಿ ನೀರು ಜಿನುಗ್ತಾ ಇರುತ್ತೆ. ಈ ನೀರು ಎಲ್ಲಿಂದ ಬರ್ತಾ ಇದೆ ಅಂತ ಇವತ್ತಿಗೂ ಗೊತ್ತಾಗಿಲ್ವಂತೆ. ಅದು ನಿಗೂಢವಾದ ಒಂದು ವಿಷಯ ಅಂತ ಹೇಳ್ತಾರೆ. ಹಾಗೆಯೇ ಈ ಪವಿತ್ರ ತೀರ್ಥವನ್ನು ಸೇವಿಸೋದ್ರಿಂದ ಅನೇಕ ರೋಗಗಳು ಗುಣವಾಗುತ್ತೆ. ಇನ್ನು ಇಲ್ಲಿ ಸ್ನಾನ ಮಾಡೋದ್ರಿಂದ ಶನಿದೋಷ ನಿವಾರಣೆ ಆಗುತ್ತೆ ಅಂತ ಎಲ್ಲ ಬಲವಾದ ನಂಬಿಕೆ ಆ ಪ್ರದೇಶದ ಜನರಲ್ಲಿ ಇವತ್ತಿಗೂ ಇದೆ. ಎಷ್ಟೋ ಜನ ಅದಕ್ಕೋಸ್ಕರ ತುಂಬ ದೂರ ದೂರ ಊರುಗಳಿಂದ ಹೋಗ್ತಾರೆ ಕಮಂಡಲ ಗಣಪತಿಯ ದರ್ಶನವನ್ನು ಪಡೆದುಕೊಳ್ಳೋದಕ್ಕೆ. ಹೀಗೆ ಈ ಸ್ಥಳವನ್ನು ತಲುಪೋದು ಹೇಗೆ ಅಂತ ಅಂದರೆ, ಕೊಪ್ಪ ಪಟ್ಟಣ ಕೊಪ್ಪ ಊರಿನಿಂದ ಮೃಗವಧೆ ಕಡೆಗೆ ಸಾಗುವ ಮಾರ್ಗದಲ್ಲಿ 3 ಕಿಲೋಮೀಟರ್ ಹೋಗಿ ನಂತರ ಬಲಕ್ಕೆ 1 ಕಿಲೋಮೀಟರ್ ಹೋದರೆ ಈ ಒಂದು ತೀರ್ಥಕ್ಷೇತ್ರವನ್ನು ನೀವು ಭೇಟಿ ಮಾಡ್ಬೋದು. ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತೀನಿ. ಹಾಡುಗಳನ್ನು ಕೇಳ್ತಾ ಚಲನಚಿತ್ರದಲ್ಲಿ ಇರುವಂತಹ ಭಕ್ತಿ ಗೀತೆಗಳನ್ನು ಕೇಳ್ತಾ ಸಾಗೋಣ. ಮುಂದಿನ ಗೀತೆ ಮೂಡಿ ಬರ್ತಿದೆ. ಜಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನಾ ಕೇಂದ್ರ ಅವರ ಸಂಗೀತ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಈ ಒಂದು ಭಕ್ತಿ ಗೀತೆ ಮೂಡಿ ಬಂದಿದೆ.

ಸಾಕಷ್ಟು ಜನ ಕೇಳುಗರು ಪ್ರೀತಿಯಿಂದ ಸಂದೇಶ ಕಳಿಸಿದ್ದಾರೆ. ಯಾರ್ಯಾರು ಏನೇನು ಕಳಿಸಿದ್ದಾರೆ ನೋಡೋದಾದರೆ, ಹೊನ್ನೂರು ಅಲಿ ಹನುಮಂತಪುರದಿಂದ ಚೆನ್ನುಡಿ ಅಂತ ಹೇಳಿ, ಒಳ್ಳೆಯ ಸ್ವಭಾವದ ಬಂಧು ಬಾಂಧವರನ್ನು ಪಡೆಯಲು ಪೂರ್ವ ಜನ್ಮದ ಸುಕೃತವಿರಬೇಕು ಅಲ್ಲವೇ, ಶುಭ ಮುಂಜಾನೆ ಅಂತ ಸಂದೇಶ ಕಳಿಸಿದರೆ, ಕೈವಲ್ಯ ಸಾಹಿತಿ ಬೋಪಾ ವೆಂಕಟೇಶ್ ಅವರು ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ಶುಭೋದಯ ಕನ್ನಡ ಕಾಮನ ಬಿಲ್ಲಿಗೆ ಹಾಗೂ ಪ್ರೀತಿಯ ನಿರೂಪಕರಿಗೆ ಅಂತಿರೋದು ಎಸ್ ರಾಜು ಚಿಕ್ಕ ಅಂಕನಹಳ್ಳಿಯಿಂದ, ಮಹಾದೇವಿ ಚಂದ್ರಕುಮಾರ್ ವಿಜಯಪುರ ವಡಿಗೇನಹಳ್ಳಿಯಿಂದ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಿದೆ ಅಂತಿದ್ದಾರೆ. ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಸಂದೇಶ ಕಳಿಸಿದರೆ, ಹರೀಶ್ ಅವರು ಮಲ್ಲೇಶ್ವರದಿಂದ ಸಂದೇಶ ಕಳಿಸಿದ್ದಾರೆ. ಮಂಡಿಕಲ್ ಕೃಪಾ ಉಮೇಶ್ ಅವರು ನಮಸ್ಕಾರ, ಮುಂಜಾನೆಯ ಶುಭೋದಯ ಸುಪ್ರಭಾತ ಅಂತ ಹೇಳ್ತಿದ್ದಾರೆ. ಕಿಶನ್ ರೋಷನ್ ಅವರು ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ನಾಗರತ್ನ ರಾಜಾಜಿನಗರದಿಂದ ಜಾನಕಿ ಅಮ್ಮನವರ ವಾಯ್ಸ್ನಲ್ಲಿ ಗಣಪನ ಹಾಡು ಕೇಳೋದೇ ಚಂದ, ಹಾಗೆಯೇ ಪವಡಿಸು ಪರಮಾತ್ಮ ಈ ಹಾಡು ಒಂದೇ ಸಾಕು, ಸಕಲ ನೋವಿಗೆ ಉಪಶಮನ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ನಲ್ಬೆಳಗು ಸ್ವಾತಿಯವರಿಗೆ ಮಂಗಳವಾರದ ಬೆಳಗಿನ ಶುಭ ಸುಪ್ರಭಾತ. ಇಂದಿನ ನದಾಚನೆಯಲ್ಲಿ ಮೂಡಿಬಂದ ಕೊಪ್ಪ ತಾಲೂಕಿನ ಕೆಸರೆ ಗ್ರಾಮದ ಕಮಂಡಲ ಗಣಪತಿ ದೇವಸ್ಥಾನದ ಮಾಹಿತಿ ಮಹಿಮೆ ಸ್ತುತ್ಯಾರ್ಹ. ಆತ್ಮೀಯ ಶೋತೃಮಿತ್ರ ನೇಲ ರಾಮಮೂರ್ತಿ ವಿಜಯನಗರ ಬೆಂಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ಕಾರ್ಯಕ್ರಮಕ್ಕೆ ಸಂದೇಶ ಕಳಿಸಿದ ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳು ಅಂತ ಹೇಳ್ತಾ, ಈ ಒಂದು ಕೆಸವೆ ಗ್ರಾಮದಲ್ಲಿರುವ ಕಮಂಡಲ ಗಣಪತಿ ದೇವಸ್ಥಾನ ಸಾವಿರ ವರ್ಷಗಳಿಗಿಂತಲೂ ಹಳೆಯದಾದ ಐತಿಹಾಸಿಕ ಪೌರಾಣಿಕ ಮಹತ್ವವುಳ್ಳ ಪುಣ್ಯಕ್ಷೇತ್ರವಾಗಿದೆ. ನಿಮಗೆ ಬಿಡುವಾದಾಗ ಹೋಗಿ ಬನ್ನಿ.

ಗಣಪತಿಯ ದರ್ಶನದಿಂದ ನಿಮಗೆ ಸಕಲ ಸೌಭಾಗ್ಯಗಳು ಲಭಿಸಲಿ ಅಂತ ಹೇಳ್ತಾ, ಈ ದಿನ ನಿಮಗೆ ಶುಭವಾಗಲಿ, ನೀವು ಅನ್ಕೊಂಡ ಕೆಲಸಗಳೆಲ್ಲ ನೆರವೇರಲಿ ಅಂತ ಆಶಿಸ್ತಾ ಇವತ್ತಿನ ನಾದಾರ್ಚನೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ಹಾಡಿಗೆ ಮಾತಿಗೆ ಮಾಹಿತಿಗೆ ನಿಮ್ಮ ಜೊತೆಯಾಗಿದ್ದಿದ್ದು ನಿಮ್ಮ ಆರ್ಜೆ ಸ್ವಾತಿ.

0: ಈಗ ಕೇಳಿ ನಿಮ್ಮ ನೆಚ್ಚಿನ ಪ್ರೀತಿಯ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕಿತ್ತಾನೆ ರಂಗಪ್ಪ, ನಾಗರಾಜ, ಕೀರಂ ನಾಗರಾಜ್, ಪ್ರಾಧ್ಯಾಪಕರು, ಬರಹಗಾರರು, ವಿಮರ್ಶಕರು, ಕಾವ್ಯ ಮಂಡಲ ಸಂಶೋಧನಾ ಕೇಂದ್ರವನ್ನು ಶುರು ಮಾಡಿದರು. ವಿದ್ಯಾರ್ಥಿಗಳಲ್ಲಿ ಭಾಷೆ ಬಗ್ಗೆ ಒಂದು ಬೆರಗು, ಕಲೆ ಸಾಹಿತ್ಯದ ಬಗ್ಗೆ ಅಭಿರುಚಿಯನ್ನು ಬೆಳೆಸಿದವರು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಸಾಹಿತ್ಯ ಅಕಾಡೆಮಿಗಳಲ್ಲಿ ಕಾರ್ಯನಿರ್ವಹಿಸಿದವರು. ಕಾವ್ಯದ ಕಡುಮೋಹಿ ಕೀರಂ ಅಂತ ಸಹೃದಯರು ಹೇಳ್ತಾ ಇದ್ರು. ಕೇಳೋಣ ಕೀರಂ ನಾಗರಾಜ್ ಅವರ ಧ್ವನಿ.
2: ಸಾಹಿತ್ಯದ ತತ್ವಗಳಿಗೂ ಅಥವಾ ವಿಮರ್ಶಾ ಚಿಂತನೆಗೂ, ವಿಮರ್ಶಾ ವಿಚಾರಗಳಿಗೂ ಬಹಳ ನೇರವಾಗಿ ಬದ್ಧನಾಗಿ ಶ್ರೇಷ್ಠ ಕೃತಿಯನ್ನು ರಚಿಸ್ತಾನೆ ಅಂತ ಹೇಳಲು ಬರುವಂತಿಲ್ಲ. ನಮ್ಮಲ್ಲೇ ಬಹಳ ಒಳ್ಳೆಯ ಉದಾಹರಣೆ ಅಂತ ಹೇಳಬೇಕಾದ್ರೆ ಕುವೆಂಪು ಮತ್ತು ಬೇಂದ್ರೆ ಅವರು. ಅವರು ನಮ್ಮ ಇಡೀ ವಿಮರ್ಶಾ ಪ್ರಸ್ಥಾನವನ್ನು ಅಥವಾ ಸಾಹಿತ್ಯ ತತ್ವದ ಪ್ರಸ್ಥಾನವನ್ನೇ ಒಂದು ರೀತಿಯಲ್ಲಿ ಪುನರಾವಲೋಕನ ಮಾಡಿ ಒಂದು ಹೊಸ ವಿಮರ್ಶಾ ತತ್ವವನ್ನು, ಒಂದು ಸಮರ್ಥ ವಿಮರ್ಶಾ ಚಿಂತನೆಯನ್ನೇ ರೂಪಿಸಿಬಿಟ್ರು. ಅದರಿಂದ ವಿಮರ್ಶೆಯ ತತ್ವವನ್ನು ಚೆನ್ನಾಗಿ ಬಲ್ಲವನಾಗಿದ್ದು ಅವನು ಅದರ ಮೂಲಕನೇ ಶ್ರೇಷ್ಠ ಕೃತಿಯನ್ನು ರಚಿಸ್ತಾನೆ ಅಥವಾ ಮಹತ್ವದ ಕೃತಿಯನ್ನು ರಚಿಸ್ತಾನೆ ಅಂತ ಹೇಳಲು ಬರುವಂತಿಲ್ಲ. ಅಥವಾ ಅಂತಹ ವಿಮರ್ಶಾ ಚಿಂತನೆಗಳ ತಿಳುವಳಿಕೆಯೇ ಹೆಚ್ಚು ಇಲ್ಲದೇ ಇದ್ದಂಥ ಅವನು ಕೂಡ ಶ್ರೇಷ್ಠ ಕೃತಿಯನ್ನು ರಚಿಸೋದಕ್ಕೆ ಸಾಧ್ಯ ಇದೆ. ಅದರಿಂದ ಎಷ್ಟೋ ಬಾರಿ ತುಂಬ ಚೆನ್ನಾದ ವಿಮರ್ಶಾ ಚಿಂತನೆಯನ್ನು ತಿಳಿದುಕೊಂಡಂಥ ನಮ್ಮ ಅನೇಕ ಲೇಖಕರಿದ್ದಾರೆ. ಆದರೆ ಅವರ ಕೃತಿ ಅಂತಹ ಒಂದು ಮಹತ್ವದ ಅರ್ಥಪೂರ್ಣವಾಗಿರ್ತಕ್ಕಂತಹ ನಿರ್ಮಿತಿ ಆಗಿರೋಲ್ಲ. ಅದರಿಂದ ಸಾಹಿತ್ಯ ತತ್ವದ ಗ್ರಹಿಕೆಗೂ ಸಾಹಿತ್ಯದ ಸೃಷ್ಟಿಗೂ ಬಹಳ ನೇರವಾಗಿರ್ತಕ್ಕಂಥ ಒಂದು ಸಂಬಂಧ ಇದೆ ಅಂತ ಹೇಳಕ್ಕೆ ಬರಲ್ಲ. ಅಷ್ಟೇ ಅಲ್ಲದೆ ಒಬ್ಬ ಲೇಖಕನೂ ಕೂಡ ಮೂಲತಃ ಒಬ್ಬ ವಿಮರ್ಶಕನೇ. ಯಾಕಂದರೆ ವಿಮರ್ಶನೆ ಪ್ರಜ್ಞೆ ಅಂತನ್ನುವುದು ಅವನ ಸೃಜನಶೀಲತೆಯಲ್ಲಿಯೇ ಅಂತರ್ಗತವಾಗಿರುತ್ತೆ. ಅದರಿಂದ ವ್ಯುತ್ಪತ್ತಿಯ ಒಂದು ಭಾಗವಾಗಿ ಅವನು ಸಾಹಿತ್ಯದ ತತ್ವ, ಮೀಮಾಂಸೆಯ ವಿಚಾರಗಳು, ವಿಮರ್ಶೆಯ ವಿಚಾರಗಳನ್ನು ತಿಳ್ಕೊಂಡಿರ್ತಾನೆ. ಆದರೆ ಸೃಜನಶೀಲತೆಯ ಕ್ರಿಯೆ ಇವುಗಳನ್ನೆಲ್ಲವನ್ನು ಕೂಡ ಮೀರಿ ಬೇರೆಯದೇ ಆಗಿರುತ್ತೆ. ಅಷ್ಟೇ ಅಲ್ಲದೆ ಆ ಲಕ್ಷ್ಯ ಲಕ್ಷಣಗಳ ನೆಲೆಗಳಿಂದ ಆಸೆಗೆ ಹೊಸ ವಿಮರ್ಶನ ತತ್ವಗಳು ಕೂಡ ನಿರ್ಮಾಣಗೊಳ್ತಕ್ಕಂಥದ್ದನ್ನು ನಾವು ಅನೇಕ ಕೃತಿಗಳಿಂದ ನೋಡೋಕ್ಕೆ ಸಾಧ್ಯ ಇದೆ. ನೆನಪು ಮಾಡಿಕೊಳ್ಬೋದು ಅದನ್ನು. ಬಹಳ ಕೆಲವರು ಎಲ್ಲರೂ ಕೂಡ ಅದನ್ನು ಒಂದು ಚಾಲೆಂಜ್ ಅನ್ನೋ ರೀತಿಯಲ್ಲಿ ಕುವೆಂಪು ಅವರ ಪದ್ಯವನ್ನು ವಿವರಿಸ್ತಾರೆ. ನೀನು ಏರಬಲ್ಲಯ್ಯ ಅಂತನ್ನೋ ರೀತಿ ಒಳಗಡೆ ನೀನು ಏರು ಅನ್ನೋವಂತಹ ಒಂದು ನಿರ್ದೇಶನ ಇದ್ದ ಹಾಗೆ ತೋರ್ತಾ ಇದ್ದಾರೆ. ಆಮೇಲೆ ಅಲ್ಲಿ ಒಂದು ರೀತಿ ಸೃಜನಶೀಲ ಲೇಖಕ ಮತ್ತು ಓದುಗ ಇವರಿಬ್ಬರ ಸಂಬಂಧ ಎಷ್ಟು ಅರ್ಥಪೂರ್ಣವಾಗಬೇಕು ಮತ್ತು ಅದೆಷ್ಟು ವಿಮರ್ಶಾತ್ಮಕವಾಗಬೇಕು ಎನ್ನುವ ಒಂದು ನೋಟವನ್ನು ಆ ಕವಿತೆ ಒಳಗೊಂಡ ಹಾಗೆ ತೋರ್ತಾ ಇದೆ. ಈ ರೀತಿ ಕುವೆಂಪು ಅವರ ಈ ಕವಿತೆ ಜೊತೆಗೆ ಕನ್ನಡದ ಅನೇಕ ಲೇಖಕರು ವಿಮರ್ಶಕರನ್ನು ಕುರಿತು ಬೇರೆ ಬೇರೆ ಮಟ್ಟಗಳಲ್ಲಿ ವಿಚಾರ ವಿಶ್ಲೇಷಣೆಯನ್ನು ಮಾಡಿದ್ದಾರೆ. ತತ್ವ ವಿಚಾರದ ಚರ್ಚೆ ವ್ಯಾಪಕವಾಗಿಬಿಟ್ಟಿದೆ. ಅಂದರೆ ಸಂಸ್ಕೃತಿಯ ತತ್ವ ಪ್ರಧಾನವಾದಂತಹ ಚರ್ಚೆ, ಇವಾಗ ನಮ್ಮ ಸಾಮಾಜಿಕ ಚಿಂತನೆಗಳ ಚರ್ಚೆ ಅಥವಾ ಮನಃಶಾಸ್ತ್ರೀಯವಾದಂಥ ನೆಲೆಗಳ ಚರ್ಚೆ ಅಥವಾ ರಾಜಕೀಯ ಸಿದ್ಧಾಂತಗಳ ಚರ್ಚೆ, ಈ ರೀತಿಯಾದಂತಹ ಒಂದು ರೀತಿ ಸಂಸ್ಕೃತಿ ಸಿದ್ಧಾಂತಗಳ ಚರ್ಚೆ ನಡೀತಾ ಇದೆಯೇ ಹೊರತು ಆ ಸಂಸ್ಕೃತಿಯ ಸಿದ್ಧಾಂತದ ಚರ್ಚೆಗೆ ಸಾಹಿತ್ಯವನ್ನು ಕೇಂದ್ರಗೊಳಿಸ್ಕೊಳ್ಳದೇ ಇರತಕ್ಕಂತಹ ಒಂದು ವಿಚಾರ ಪ್ರಧಾನವಾಗಿಬಿಟ್ಟಿದೆ. ಅಂದರೆ ನಿಮಗೆ ಗೊತ್ತಿದ್ದಂಗೆ ಥಿಯೇಟಿಕಲ್ ಡಿಸ್ಕಷನ್ ಅದು ಭಾಳ ಪ್ರಧಾನ ಆಗಿಬಿಟ್ಟಿದೆ. ಆ ಥಿಯೇಟಿಕಲ್ ಡಿಸ್ಕಷನ್ ಮುಖ್ಯ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಇಷ್ಟೆಲ್ಲ ರೀತಿಯಾದಂತಹ ತಾತ್ವಿಕ ಚರ್ಚೆಗೆ ಸಾಹಿತ್ಯ ಸೃಷ್ಟಿ ತುಂಬ ಗಂಭೀರವಾದಂಥ ಕೊಡುಗೆಗಳನ್ನು ಕೊಡುತ್ತೆ. ಅದು ಕೇವಲ ಸಾಹಿತ್ಯದ ಒಂದು ಬೇರೆಯದೇ ಆಗಿರ್ತಕ್ಕಂಥ ಶಿಸ್ತು ಅಂತ ತಿಳಿಯದೆ ಈ ಎಲ್ಲ ಚಿಂತನೆಗೆ ಮೂಲ ದ್ರವ್ಯವನ್ನು ಈ ಸಾಹಿತ್ಯದಿಂದ ನಾವು ಸ್ವೀಕರಿಸಬೇಕಾಗಿದೆ. ಕುವೆಂಪುರ ಕಾದಂಬರಿಗಳಿಂದ, ಕಾರಾಂತರ ಕಾದಂಬರಿಗಳಿಂದ ಅಥವಾ ಲಂಕೇಶ್ವರ ನಾಟಕಗಳಿಂದ, ತೇಜಸ್ವಿಯವರ ಕೃತಿಗಳಿಂದ, ಕಂಬಾರರ ಕವಿತೆಗಳಿಂದ ನಿರಂತರವಾಗಿ ಹೊಸ ಚಿಂತನೆ, ಸಾಮಾಜಿಕ ಚಿಂತನೆಗಳು, ಹೊಸ ಒಟ್ಟಾರೆ ಹೇಳೋದಾದರೆ ಸಾಂಸ್ಕೃತಿಕ ಚಿಂತನೆ ಉತ್ಪನ್ನವಾಗ್ತಾ ಇದೆ. ಈ ಉತ್ಪನ್ನ ಈ ಇನ್ನಿತರ ಜ್ಞಾನ ಶಾಖೆಗಳಿಗೆ ಏಕೆ ಬೇಕಿಲ್ಲ ಅನ್ನುವಂಥ ಒಂದು ಅನುಮಾನ ನಮಗೆಲ್ಲರೂ ಕಾಡ್ತಾ ಇದೆ. ಹೀಗಾಗಿ ಇವತ್ತು ನಡೀತಾ ಇರ್ತಕ್ಕಂಥ ಸಾಹಿತ್ಯ ವಿಮರ್ಶೆ ಒಂದು ರೀತಿ ತಾತ್ವಿಕವಾದಂಥ ಗ್ರಹಿಕೆಯ ಕಡೆಗೆ ಒತ್ತು ಬಿದ್ದಿದೆ ಹೊರತು ಕೃತಿಯನ್ನು ಪ್ರಧಾನವಾಗಿ ಮಾಡಿಕೊಂಡು ಆ ಕೃತಿಯನ್ನು ವಿಶ್ಲೇಷಣೆ ಮಾಡ್ತಕ್ಕಂತಹ ವಿಮರ್ಶಕರ ಸಂಖ್ಯೆ ಕಡಿಮೆ ಆಗ್ತಾ ಇದೆ.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ನೀವು ಆಲಿಸಿದ್ದು ಕೀರಂ ನಾಗರಾಜ ಅವರ ಧ್ವನಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ.
3: ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. ಅಥ ವಾರ್ತಾಃ. ಭಾರತಸ್ಯ ದ್ರುತಗತ್ಯಾ ವರ್ಧಮಾನಸ್ಯ ವಿಶ್ವಸನೀಯ ವೈಶ್ವಿಕ ಶಕ್ತಿರೂಪೇಣ ಪರಿವರ್ತನಸ್ಯ ಪ್ರೇರಕ ಶಕ್ತಿಃ ರಾಷ್ಟ್ರ ಪ್ರಥಮಸ್ಯ ಸಿದ್ಧಾಂತಃ ಏವ ಅಸ್ತೀತಿ ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಉಕ್ತಂ. ನವದಿಲ್ಯಾಂ ಏಕೇನ ನಿಜ ವಾರ್ತಾವಾಹಿನ್ಯಾ ಆಯೋಜಿತೆ ಸಮ್ಮೇಳನೆ ಸಂಬೋಧಯನ್ ಪ್ರಧಾನಮಂತ್ರಿ ಶ್ರೀ ಮೋದಿ ಅವದತ್ ಯತ್ ವಿಗತ ದಶಕೆ ದೇಶಸ್ಯ ಉಪಲಬ್ಧಯಃ ವಿಶ್ವಾಸೆ ಸ್ಥಿರತಾಯಾಂ ಬೃಹತ್ತರ ವೈಶ್ವಿಕ ಕಲ್ಯಾಣಾಯ ಪ್ರತಿಬದ್ಧತಾಯಾಂ ಚ ನಿಹಿತಾಃ ಸಂತಿ.
4: ಭಾರತ ಜೋ ಕರ್ ರಹಾ ಹೈ ವೋ ಆನೆ ವಾಲೆ 1000 ವರ್ಷ ಕಾ ಫ್ಯೂಚರ್ ಲಿಖನೆ ವಾಲಾ ಹೈ ಔರ್ ಯಹಿ ದುನಿಯಾ ಕೆ ಲಿಯೆ ಸಬ್ಸೆ ಬಡಿ ಭಾರತ ಕಿ ಗಾರಂಟಿ ಹೈ. ಭಾರತ ಫಾಸ್ಟ್ ಗ್ರೋಯಿಂಗ್ ಇಕಾನಮಿ ಭೀ ಹೈ, ಏಕ್ ಕ್ರೆಡಿಬಲ್ ಇಕಾನಮಿ ಭೀ ಹೈ.
3: ಸಂಪ್ರತಿ G7 ಶಿಖರ ಸಮ್ಮೇಳನೆ ಸ್ವಸ್ಯ ಸಹಭಾಗಿತಾಯಾಃ ಉಲ್ಲೇಖಂ ಕುರವನ್ ಸಹ ಅವದತ್ ಯತ್ ರಾಷ್ಟ್ರೀಯ ಹಿತಂ ಸರ್ವೋಪರಿ ಸ್ಥಾಪಯಿತುಂ ಭಾರತಸ್ಯ ಅವಿಚಲ ಪ್ರತಿಬದ್ಧತಾಂ ವೈಶ್ವಿಕ ನೇತಾರಃ ಸ್ವೀಕೃತವಂತಃ. ಸರ್ವಕಾರಸ್ಯ ದ್ವಾದಶ ವರ್ಷಾಣಾಂ ಕಾರ್ಯಕಾಲಸ್ಯ ಉಲ್ಲೇಖಂ ಕುರವನ್ ಪ್ರಧಾನಮಂತ್ರೀ ಅವದತ್ ಯತ್ ಸ್ವಚ್ಛ ಭಾರತ್ ಮೇಕ್ ಇನ್ ಇಂಡಿಯಾ ಖಾದಿ ಪ್ರಚಾರಃ ಸ್ಥಾನೀಯ ಉತ್ಪಾದನಾಂ ಸಮರ್ಥನಂ ಇತ್ಯಾದಯಃ ಉಪಕ್ರಮಾಃ ಸಫಲಾಃ ಅಭವನ್ ಯೇನ ನಾಗರಿಕಾಃ ರಾಷ್ಟ್ರ ನಿರ್ಮಾಣಸ್ಯ ಭಾವಂ ಅಂಗೀಕೃತವಂತಃ. ಪ್ರಧಾನಮಂತ್ರಿ ಅವದತ್ ಯತ್ ಸದ್ಯಃ ಏವ ಕೇಷುಚಿತ್ ವರ್ಷೇಷು ಪ್ರಾಯಃ 25 crore ಜನಾಃ ನಿರ್ಧನ ವರ್ಗಾತ್ ಬಹಿಃ ಸಮಾಗತಃ ಯೇನ ವಿಶಾಲಃ ನವ ಮಧ್ಯಮ ವರ್ಗಃ ಉದ್ಭೂತಃ ಆರ್ಥಿಕ ಕ್ರಿಯಾಕಲಾಪಾಶ್ಚ ಪ್ರವರ್ಧಿತಃ. ಲಕ್ನೌನಗರೆ 15 ಛಾತ್ರಾಣಾಂ ಮೃತ್ಯೋಃ ದುಃಖದ ಅಗ್ನಿಘಟನಾಯಾಃ ಅನಂತರಂ ದ್ರುತ ಕಾರ್ಯಾಚರಣಸ್ಯಾಂತರ್ಗತಂ ಆರಕ್ಷಕಾಃ ಗತರಾತ್ರೌ 6 ವಿರುದ್ಧಂ FIR ಇತಿ ಪಂಜೀಕೃತವಂತಃ. ತೇಷು ಚತ್ವಾರಃ ಚ ನಿಗಡಿತಾಃ. ಮುಖ್ಯಮಂತ್ರಿಣಃ ಯೋಗೀ ಆದಿತ್ಯನಾಥಸ್ಯ ನಿರ್ದೇಶಾನುಸಾರಂ ಲಕ್ನೌ ವಿಕಾಸ ಪ್ರಾಧಿಕರಣಸ್ಯ ಅಗ್ನಿಶಾಮಕ ವಿಭಾಗಸ್ಯ ವಿದ್ಯುತ್ ವಿಭಾಗಸ್ಯ ಚ ಚತ್ವಾರಃ ಅಧಿಕಾರಿಣಃ ಅಪಿ ನಿಲಂಬಿತಾಃ ಅಭವನ್. ಲಕ್ನೌನಗರೆ ಅಗ್ನಿಘಟನಾಯಾಃ ಸಂದರ್ಭೆ ಅಲಿಗಂಜ್ ನಗರಸ್ಯ ಆರಕ್ಷಕೈಃ BNS ತಥಾ ಉತ್ತರ ಪ್ರದೇಶ ಅಗ್ನಿಶಾಮಕ ಸೇವಾ ಅಧಿನಿಯಮಸ್ಯಾಂತರ್ಗತಂ ಪ್ರಾಸಂಗಿಕ ಖಂಡೇಷು 6 ಅಭಿಯುಕ್ತಾನಾಂ ಅನ್ಯಾಂಚ ಉತ್ತರದಾಯಿ ಜನಾನಾಂ ವಿರುದ್ಧಂ FIR ಪಂಜೀಕೃತಂ ಅಸ್ತಿ. ಯತ್ರ ಹ್ಯಃ ದುಃಖದ ಅಗ್ನಿ ಪ್ರಕೋಪಃ ಅಭವತ್ ತಸ್ಮಿನ್ ಭವನೆ ಅನಧಿಕೃತ ನಿರ್ಮಾಣಸ್ಯ ವಿಷಯೆ 16-2000 ವರ್ಷೆ ವಿಧ್ವಂಸಾದೇಶಃ ಪ್ರಸಾರಿತಃ ಆಸೀತ್. ಪರಂಚ ಮಾಸದ್ವಯಾಭ್ಯಂತರೆ ಏವ ಆದೇಶಃ ನಿರಸ್ತಃ ಅಭವತ್. ಏತದತಿರಿಚ್ಯ ರಾಜ್ಯ ಸರ್ವಕಾರೇಣ ಅಗ್ನಿಘಟನಾಯಾಃ ಉಚ್ಚಸ್ತರೀಯ ಅನ್ವೇಷಣಸ್ಯ ಆದೇಶೋಪಿ ಪ್ರದತ್ತಃ. ಘಟನಾಯಾಃ ಅನ್ವೇಷಣಾರ್ಥಂ SIT ಇತಿ ವಿಶೇಷ ಅನ್ವೇಷಣ ದಲಸ್ಯ ನಿರ್ಮಾಣಮಪಿ ಕೃತಮಸ್ತಿ. ದಲಂ 7 ಏವ ಸ್ವಸ್ಯ ಪ್ರತಿವೇದನಂ ಸಮರ್ಪಯಿಷ್ಯತಿ. ಹ್ಯಃ ಅಪರಾಹ್ನೆ ದುಃಖದ ಅಗ್ನಿಘಟನಾಯಾಂ ನ್ಯೂನಾತಿನ್ಯೂನಂ 15 ಜನಾಃ ಮೃತಾಃ. ತೇಷು ಅಧಿಕತಯಾ 16-25 ವರ್ಷೀಯಾಃ ಛಾತ್ರಾಃ ಆಸನ್. ಅಲಿಗಂಜ್ ನಗರಸ್ಯ ಪುರೈನಿಯಾ ಕ್ಷೇತ್ರೆ ಏಕಸ್ಯ ಆಪಣಸ್ಯ ಉಪರಿ ಕಾರ್ಯರತೆ ಅನಿಮೇಷನ್ ಕೋಚಿಂಗ್ ಕೇಂದ್ರೆ ಅಗ್ನಿ ಪ್ರಕೋಪಃ ಅಭವತ್ ಯೇನ ಛಾತ್ರೇಷು ಆತಂಕಃ ಉತ್ಪನ್ನಃ. ನವ ವ್ರಣಿತಾಃ ಛಾತ್ರಾಃ ಕಿಂಗ್ಸ್ ಜಾರ್ಜ್ ಚಿಕಿತ್ಸಕೀಯಂ ವಿಶ್ವವಿದ್ಯಾಲಯೆ KGMU ಲಕ್ನೌ ಇತ್ಯತ್ರ ಪ್ರವೇಶಿತಾಃ ಚ ಸಂತಿ. ಅಧಿಕಾಂಶಾಃ ಶ್ವಾಸಾವರೋಧೇನ ಮೃತಾಃ. ಭಾರತಸ್ಯ ಹಜ ಸಮಿತ್ಯಾ ಹಜ 27-2000 ವರ್ಷಸ್ಯ ಕೃತೆ ತೀರ್ಥಯಾತ್ರಿಭ್ಯಃ ಆವೇದನಪತ್ರಾಣಿ ಆಮಂತ್ರಿತಂ. ನೀತ್ಯಾಃ ವಿಮೋಚನಂ ಕುರ್ವನ್ ಅಲ್ಪಸಂಖ್ಯಕ ಕಾರ್ಯಮಂತ್ರಿ ಕಿರೆನ್ ರಿಜಿಜುಃ ಹ್ಯಃ ಅವದತ್ ಯತ್ ಯಾತ್ರಿಣಃ ಭಾರತೀಯ ಹಜ ಸಮಿತಿ ಪೋರ್ಟಲ್ ತಥಾ ಹಜ

ಸುವಿಧ ಆಪ್ ಮಾಧ್ಯಮೇನ ಚ ಆವೇದನ ಪತ್ರಾಣಿ ಆನ್ಲೈನ್ ಮಾಧ್ಯಮೇನ ಪ್ರೇಷಯಿತುಂ ಶಕ್ಯಂತೆ ಯೇನ ಪ್ರಕ್ರಿಯಾ ಅಧಿಕ ಸರಳ ಸುಲಭ ಚ ಭವಿಷ್ಯತಿ. FIH ಪ್ರೊ ಲೀಗ್ ಲಂಡನ್ ರೌಂಡ್ ಇತ್ಯಸ್ಯ ಉದ್ಘಾಟನ ಕ್ರೀಡಾಯಾಂ ಭಾರತೀಯ ಪುರುಷ ಹಾಕಿ ದಲಂ ಅದ್ಯ ಪಾಕಿಸ್ತಾನ ದಲಂ ಸಮ್ಮುಖೀಕರಿಷ್ಯತಿ ಇತಿ ವಾರ್ತಾಃ.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
3: ಅಮೃತ ಧಾರೆ ಕೋಟಿ ಜನುಮ ಜಾತಿ.
4: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
3: ಹಾಡದಿದ್ದರೆ ನನ್ನ ಹಾಡು ಕೇಳು.
5: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸೂ ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
5: ಏನ್ ಮಾಡ್ಲಿ?
2: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
4: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು, ಸಖತ್ ಸಾಂಗು
2: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
6: ಟ್ಯೂನ್ ಮಾಡಿ ಕೇಳ್ತಾ ಇರೋದು 101.3 ಎಫ್ಎಂ ರೈನ್ಬೋ ಕನ್ನಡ

ಕವನವೆಲ್ಲು ಮ್ಯಾಜಿಕಲಿ ಯುವರ್ಸ್, ಮ್ಯೂಸಿಕಲಿ ಯುವರ್ಸ್. ಸಮಯ 7:05 ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೀವು ಕೇಳಬಹುದು ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಆಲಮಟ್ಟಿಯ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಸಂಗ್ರಹಾಗಾರ, ಕೃಷ್ಣ ಕೊಳ್ಳ ಜಲ ಸಂರಕ್ಷಣಾ ಹೋರಾಟ ಸಮಿತಿಯಿಂದ ಕೇಂದ್ರ ಸಚಿವರ ಭೇಟಿ, ಸಮಾಲೋಚನೆ. ಕೇಂದ್ರ ಪುರಸ್ಕೃತ ನಶೆ ಮುಕ್ತ ಭಾರತ ಜನಜಾಗೃತಿ ಅಭಿಯಾನಕ್ಕೆ 1 ಕೋಟಿ ರೂಪಾಯಿ ಅನುದಾನ ಮಂಜೂರು. ಮಕ್ಕಳ ರಕ್ಷಣಾ ಸಮಿತಿಯಿಂದ ಬಳ್ಳಾರಿ ನಗರದಲ್ಲಿ 5 ಬಾಲ ಹಾಗೂ ಕಿಶೋರ ಕಾರ್ಮಿಕರ ರಕ್ಷಣೆ. ನಿಮಗೆ ಸಾಧ್ಯವಿದೆ, ಮುನ್ನಡೆಯಿರಿ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನಾಚರಣೆ. ಈಗ ವಾರ್ತೆಗಳ ವಿವರ. ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಗಳ ಗಡಿ ಹಂಚಿಕೊಂಡಿರುವ ಆಲಮಟ್ಟಿಯ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಸಂಗ್ರಹಾಗಾರದ ಎತ್ತರ ಹೆಚ್ಚಿಸುವ ಪ್ರಸ್ತಾವಕ್ಕೆ ಸಂಬಂಧಿಸಿ ಕೃಷ್ಣ ಕೊಳ್ಳ ಜಲ ಸಂರಕ್ಷಣಾ ಹೋರಾಟ ಸಮಿತಿಯ ನಿಯೋಗ, ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಹಾವೇರಿ ಗದಗ್ ಲೋಕಸಭಾ ಕ್ಷೇತ್ರದ ಸಂಸದ ಬಸವರಾಜ ಬೊಮ್ಮಾಯಿ ಅವರನ್ನು ಭೇಟಿ ಮಾಡಿ ಸಮಾಲೋಚಿಸಿತು. ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ದಿಯ ದೃಷ್ಟಿಯಿಂದ ಜಲಾಶಯದಲ್ಲಿ 524.256 ಮೀಟರ್ ವರೆಗೆ ನೀರು ಸಂಗ್ರಹಿಸುವುದು ಅತ್ಯಗತ್ಯ ಎಂದು ಮನವಿ ಪತ್ರದ ಮೂಲಕ ನಿಯೋಗ ವಿನಂತಿಸಿತು. ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಆಲಮಟ್ಟಿ ಅಣೆಕಟ್ಟೆ ಎತ್ತರ ಹೆಚ್ಚಳ ಪ್ರಸ್ತಾವದ ಕುರಿತು ಕಾನೂನು ಹಾಗೂ ತಾಂತ್ರಿಕ ಅಂಶಗಳ ಕುರಿತು ತಜ್ಞರು ಹಾಗೂ ಕೇಂದ್ರ ನೀರಾವರಿ ಇಲಾಖೆ ಅಧಿಕಾರಿಗಳಿಂದ ಸಮಗ್ರ ಮಾಹಿತಿ ಪಡೆದು ಎಲ್ಲ ರೀತಿಯ ಪ್ರಯತ್ನ ಕೈಗೊಳ್ಳುವ ಭರವಸೆಯನ್ನು ನಿಯೋಗಕ್ಕೆ ನೀಡಿದರು. ತುಂಗಭದ್ರಾ ಜಲಾಶಯಕ್ಕೆ ಅಳವಡಿಸಲಾದ 33 ಸ್ಟೀಲ್ವೇ ನೂತನ ಗೇಟ್ಗಳನ್ನು ನಾಡಿದ್ದು 25ರಂದು ಲೋಕಾರ್ಪಣೆಗೊಳಿಸಲಾಗುತ್ತಿದೆ. ಅಂದು ಬೆಳಗ್ಗೆ 11 ಗಂಟೆಗೆ ಕೊಪ್ಪಳ ಜಿಲ್ಲೆ ಮುನಿರಾಬಾದಿನ ಸರ್ಕಾರಿ ಪ್ರೌಢಶಾಲೆ ಮೈದಾನದಲ್ಲಿ ಕಾರ್ಯಕ್ರಮ ಜರುಗಲಿದೆ. ವಿಜಯನಗರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜರುಗಿದ ಜನಪ್ರತಿನಿಧಿಗಳು ಹಾಗೂ ನೀರಾವರಿ ಇಲಾಖೆ ಅಧಿಕಾರಿಗಳ ಸಭೆ ಈ ನಿರ್ಣಯ ಕೈಗೊಂಡಿದ್ದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕ್ರಸ್ಟ್ ಗೇಟ್ಗಳನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಕೇಂದ್ರ ಜಲಶಕ್ತಿ ಖಾತೆ ಸಚಿವ ಸಿಆರ್ ಪಾಟೀಲ್, ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಪಾಲ್ಗೊಳ್ಳಲಿದ್ದಾರೆ. ಸಂಸದ ಕೆ ರಾಜಶೇಖರ್ ಹಿಟ್ನಾಳ್, ಶಾಸಕ ಕೆ ರಾಘವೇಂದ್ರ ಹಿಟ್ನಾಳ್ ಹಾಗೂ ಶಿವರಾಜ್ ತಂಗಡಗಿ ಮುನಿರಾಬಾದ್ನ ಸರ್ಕಾರಿ ಶಾಲಾ ಆವರಣ ಹಾಗೂ ಐಆರ್ಬಿ ಹೆಲಿಪ್ಯಾಡ್ಗಳಿಗೆ ಭೇಟಿ ನೀಡಿ ಪೂರ್ವ ಸಿದ್ದತೆ ಅವಲೋಕಿಸಿದರು. ನಶಾ ಮುಕ್ತ ಭಾರತ ಅಭಿಯಾನ ಅನುಷ್ಠಾನಕ್ಕೆ 1 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಹಾಗೂ ವಿಶೇಷ ಚೇತನರು ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಕಾರ್ಯದರ್ಶಿ ಡಾ ಶಮ್ಲಾ ಇಕ್ಬಾಲ್ ತಿಳಿಸಿದ್ದಾರೆ. ಕೇಂದ್ರ ಪುರಸ್ಕೃತ ಯೋಜನೆ ಎನ್ಎಪಿ ಡಿಡಿಆರ್, ಮಾದಕ ವಸ್ತುಗಳ ಬಳಕೆ ನಿರ್ಮೂಲಿಸುವ ರಾಷ್ಟೀಯ ಕ್ರಿಯಾಯೋಜನೆ ಅನುಷ್ಠಾನ ಕುರಿತು ಬೆಂಗಳೂರಿನಲ್ಲಿ ಅವರು ಸಭೆ ನಡೆಸಿದರು. ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಬಸ್ಗಳು ಮತ್ತು ಬಿಎಂಟಿಸಿ ಬಸ್ ನಿಲ್ದಾಣಗಳಲ್ಲಿ ಮಾದಕ ವಸ್ತು ಹಾಗೂ ತಂಬಾಕು ವ್ಯಸನ ಮುಕ್ತಿ ಜಾಗೃತಿ ಭಿತ್ತಿಪತ್ರಗಳನ್ನು ಹಾಕಲಾಗುವುದು, ಸಾರ್ವಜನಿಕ ಸ್ಥಳಗಳಲ್ಲಿ ದೃಶ್ಯ ಶ್ರಾವ್ಯ ತುಣುಕುಗಳನ್ನು ಬಿತ್ತರಿಸಲಾಗುವುದು ಎಂದರು. ಮಾದಕ ಪದಾರ್ಥಗಳ ವ್ಯಸನ ಮುಕ್ತ ಕರ್ನಾಟಕ ನಿರ್ಮಾಣಕ್ಕೆ ತಮ್ಮ ಸರ್ಕಾರ ಬದ್ದವಾಗಿದೆ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನ ವಿಕಾಸಸೌಧದಲ್ಲಿ ರಾಜ್ಯ ಮುಖ್ಯ ಕಾರ್ಯದರ್ಶಿ, ಹಿರಿಯ ಪೊಲೀಸ್ ಅಧಿಕಾರಿಗಳು ಹಾಗೂ ವಿವಿಧ ಇಲಾಖೆಗಳ ಮುಖ್ಯಸ್ಥರೊಂದಿಗೆ ಅವರು ಸಭೆ ನಡೆಸಿ ಮಾತನಾಡಿದರು. 4ನೇ ಅತ್ಯುನ್ನತ ನಾಗರಿಕ ಪುರಸ್ಕಾರ ಪದ್ಮಶ್ರೀಗೆ ಭಾಜನರಾದ ರಾಜ್ಯದ 5 ಸಾಧಕರಿಗೆ ಹೊಸದಿಲ್ಲಿಯ ರಾಷ್ಟಪತಿ ಭವನದಲ್ಲಿ ಇಂದು ಆಯೋಜಿತ ವರ್ಣರಂಜಿತ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಪುರಸ್ಕಾರ ಪ್ರದಾನಿಸಿ ಗೌರವಿಸಲಿದ್ದಾರೆ. ಹಿಮೋಫಿಲಿಯಾ ಸೊಸೈಟಿ ರಾಜ್ಯಾಧ್ಯಕ್ಷ ಡಾ ಸುರೇಶ್ ಹನಗವಾಡಿ, ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್, ಶಿಕ್ಷಣ ತಂತ್ರಜ್ಞ ಶಶಿಶೇಖರ್ ವೆಂಪತಿ, ಶಿಕ್ಷಣ ತಜ್ಞ ಪ್ರಭಾಕರ್ ಕೋರೆ ಹಾಗೂ ಉದ್ಯಮಿ ಟಿಟಿ ಜಗನ್ನಾಥನ್ ಪದ್ಮಶ್ರೀ ಪುರಸ್ಕಾರ ಪಡೆಯಲಿದ್ದಾರೆ. ಶಿಕ್ಷಣ ತಜ್ಞ ಬೆಳಗಾವಿಯ ಪ್ರಭಾಕರ್ ಕೋರೆ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: 2026ರಲ್ಲಿ ಪದ್ಮಶ್ರೀ ನನಗೆ ದೊರಕಿದ್ದು ಬಹಳಷ್ಟು ಆನಂದ ಆಗಿದೆ. ನಾನು ಸುಮಾರು 42 ವರ್ಷ ಈ ಕರ್ನಾಟಕ ಲಿಂಗಾಯತ ಶಿಕ್ಷಣ ಸಂಸ್ಥೆಯ ಕಾರ್ಯಾಧ್ಯಕ್ಷನಾಗಿ ಈ ಉತ್ತರ ಕರ್ನಾಟಕದಲ್ಲಿ ಅದರಲ್ಲಿ ಹಳ್ಳಿಯಲ್ಲಿ ಹೆಚ್ಚಿನ ಶಿಕ್ಷಣ ಸಂಸ್ಥೆ ಮುಟ್ಟಿಸಲಿಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ. ಈ ಭಾಗ ಶಿಕ್ಷಣದಿಂದ ವಂಚಿತಾಗಿತ್ತು. ಬಹಳಷ್ಟು ಹೊಸ ಹೊಸ ಕೋರ್ಸ್ಗಳು, ಹೊಸ ಹೊಸ ಕಾಲೇಜುಗಳನ್ನು ನಾನು ಪ್ರಾರಂಭ ಮಾಡಿದೆ. 318 ಸಂಸ್ಥೆಗಳನ್ನು ಈಗ ನಡೆಸ್ತಾ ಇದೆ. 148,000 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಈ ಸಂಸ್ಥೆಯಲ್ಲಿ. ಅದರ ಜೊತೆಗೆ ಈ ಭಾಗದಲ್ಲಿ ಆರೋಗ್ಯ ಸೇವೆ ಕೊರತೆ ಬಾಳೆ, ಅದಕ್ಕೆ ಮೊದಲನೇ ಸಲ 1,000 ಹಾಸಿಗೆ ಆಸ್ಪತ್ರೆಯನ್ನು ಬೆಳಗಾವಿಯಲ್ಲಿ ಪ್ರಾರಂಭ ಮಾಡಿ ಈಗ 2,500 ಹಾಸಿಗೆ ಆಸ್ಪತ್ರೆಯನ್ನು ನಡೆಸ್ತಾ ಇದ್ದೇವೆ. ಅದರಲ್ಲಿ 1,200 ಹಾಸಿಗೆ ನಾವು ಪುಕ್ಕಟ್ಟಾಗಿ ನಡೆಸ್ತಾ ಇದ್ದೇವೆ ಬಡವರ ಸಲುವಾಗಿ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮಕ್ಕಳ ರಕ್ಷಣಾ ಸಮಿತಿ ಬಳ್ಳಾರಿ ನಗರದಲ್ಲಿ 5 ಬಾಲ ಹಾಗೂ ಕಿಶೋರ ಕಾರ್ಮಿಕರನ್ನು ರಕ್ಷಿಸಿದೆ. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ, ಪೊಲೀಸ್ ಇಲಾಖೆ ಹಾಗೂ ಚೈಲ್ಡ್ ಲೈನ್ ಸಂಘಟನೆಯ ಸಹಯೋಗದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಕೆಲಸದಲ್ಲಿ ತೊಡಗಿದ್ದ 5 ಮಕ್ಕಳನ್ನು ರಕ್ಷಿಸಿ ಮಕ್ಕಳ ಕಲ್ಯಾಣ ಸಮಿತಿಯ ಸುಪರ್ದಿಗೆ ನೀಡಲಾಗಿದೆ. ಮಾಲೀಕರ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ 1 ವರ್ಷದಲ್ಲಿ 86 ಮಕ್ಕಳು ಕಾಣೆಯಾಗಿವೆ. ಆ ಪೈಕಿ 79 ಮಕ್ಕಳನ್ನು ಪತ್ತೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ HV ದರ್ಶನ್ ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಬಾಲ ನ್ಯಾಯ ಕಾಯ್ದೆಯಡಿ ನೋಂದಣಿಯಾದ ಅನಾಥಾಲಯ, ವಿಶೇಷ ಮಕ್ಕಳ ಸಂಸ್ಥೆಗಳು ಸೇರಿದಂತೆ 69 ಮಕ್ಕಳ ಮತ್ತು ಪಾಲನಾ ಸಂಸ್ಥೆಗಳಲ್ಲಿ 2,581 ಮಕ್ಕಳು ಕಲಿಯುತ್ತಿದ್ದಾರೆ ಎಂದರು. ನಿಮಗೆ ಸಾಧ್ಯವಿದೆ, ಮುನ್ನಡೆಯಿರಿ ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಒಲಿಂಪಿಕ್ ದಿನಾಚರಣೆ. ಯುವಜನತೆ ಕ್ರೀಡೆ, ವ್ಯಾಯಾಮ ಸೇರಿದಂತೆ ದೈಹಿಕ ಚಟುವಟಿಕೆಗಳತ್ತ ಮುಂದುವರೆಯಲು, ಸಬಲೀಕರಿಸುವ ಗುರಿ ಅಂತಾರಾಷ್ಟೀಯ ಒಲಿಂಪಿಕ್ ಸಂಸ್ಥೆ ಹೊಂದಿದೆ. ಹಿರಿಯ ಕ್ರೀಡಾ ವರದಿಗಾರ ಬೆಂಗಳೂರಿನ ಗಿರೀಶ್ ದೊಡ್ಡಮನಿ ಅಂತಾರಾಷ್ಟೀಯ ಒಲಿಂಪಿಕ್ ದಿನಾಚರಣೆ ಮಹತ್ವ ತಿಳಿಸಿದ್ದಾರೆ.
5: 1894 June 23 ಪ್ಯಾರಿಸ್ನಲ್ಲಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯನ್ನ ಸ್ಥಾಪನೆ ಮಾಡ್ತಾರೆ. ಅದರ ಸ್ಮರಣಾರ್ಥವಾಗಿ ದಿನವನ್ನ ಆಚರಣೆ ಮಾಡ್ತಾರೆ. ಆಧುನಿಕ ಒಲಿಂಪಿಕ್ಸ್ ಅಂತ ನಾವು ಇದನ್ನ ಕರಿತೀವಿ. ಶುರು ಮಾಡಿದಂತವರು ಫ್ರೆಂಚ್ ವ್ಯಕ್ತಿ ಪಿಯರೆ ಡಿ ಕುಬರ್ತಿನ್ ಅಂತ ಹೇಳಿ, ಅವರು ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟದ ಪಿತಾಮಹ ಅಂತಾನೆ ಪರಿಚಿತರು. ಒಲಿಂಪಿಕ್ ಕ್ರೀಡೆಗಳ ಮುಖ್ಯ ಧ್ಯೇಯೋದ್ದೇಶ ಪರಸ್ಪರ ಸೌಹಾರ್ದತೆ, ಶಾಂತಿ, ಆರೋಗ್ಯ, ದೈಹಿಕ ಹಾಗೂ ಮಾನಸಿಕ ಸದೃಢತೆ ಮತ್ತು ಮನೋಲ್ಲಾಸವನ್ನ ಉತ್ತೇಜಿಸುವ ಗುರಿಯನ್ನು ಹೊಂದಿರುವಂತಹ ಒಲಿಂಪಿಕ್ ಹಬ್ಬ ಇದು. 4 ವರ್ಷಕ್ಕೊಮ್ಮೆ ನಡೆಯುವ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಎಲ್ಲಾ ಜಾತಿ, ಎಲ್ಲಾ ವರ್ಣ, ಎಲ್ಲಾ ಭಾಷೆ, ಎಲ್ಲ ರೀತಿಯ ಸಾಂಸ್ಕೃತಿಕ ಹಿನ್ನೆಲೆ ಉಳ್ಳಂತಹ ವಿಭಿನ್ನವಾದ ಜನರು ಒಂದೇ ಸೂರಿನಡಿಯಲ್ಲಿ ಸೇರುವಂತಹ ಈ ಒಲಿಂಪಿಕ್ ನಿಜಕ್ಕೂ ಜಗತ್ತಿನ ಮಹಾ ಹಬ್ಬ.
0: ಹಾವೇರಿ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ನಾಡಿದ್ದು 25 ತಾರೀಖಿನಿಂದ 4 ಹಂತದ ತರಬೇತಿ ಆಯಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಡೆಯಲಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಡಾ ವಿಜಯ್ ಮಹಾಂತೇಶ್ ದಾನಮ್ಮನವರ್ ತಿಳಿಸಿದ್ದಾರೆ. ಹಾಸನ ಜಿಲ್ಲೆ ಪ್ರತಿ ಬೂತ್ಗಳಿಗೆ ರಾಜಕೀಯ ಪಕ್ಷಗಳು ತಮ್ಮ ಏಜೆಂಟ್ ನೇಮಕ ಮಾಡಬೇಕು, ತನ್ಮೂಲಕ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಹಕಾರ ನೀಡುವಂತೆ ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ಕೋರಿದ್ದಾರೆ. ಆಕಾಶವಾಣಿ ಕಲಬುರಗಿ ಕೇಂದ್ರ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಕುರಿತು ಇಂದು ಬೆಳಗ್ಗೆ 11 ಕಲ್ಯಾಣವಾಣಿ ವಿಶೇಷ ನೇರ ಫೋನ್ಇನ್ ಕಾರ್ಯಕ್ರಮ ಆಯೋಜಿಸಿದೆ. ಕಲಬುರಗಿ ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ಪಾಲ್ಗೊಂಡು ಮತದಾರರ ಪಟ್ಟಿಗೆ ಹೆಸರು ಸೇರ್ಪಡೆ, ತಿದ್ದುಪಡಿ ಪ್ರಕ್ರಿಯೆ ಕುರಿತಾದ

ಕೇಳುಗರ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಲಮಟ್ಟಿಯ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಸಂಗ್ರಹಾಗಾರ, ಕೃಷ್ಣ ಕೊಳ್ಳ ಜಲ ಸಂರಕ್ಷಣಾ ಹೋರಾಟ ಸಮಿತಿಯಿಂದ ಕೇಂದ್ರ ಸಚಿವರ ಭೇಟಿ, ಸಮಾಲೋಚನೆ. ಕೇಂದ್ರ ಪುರಸ್ಕೃತ ನಶೆ ಮುಕ್ತ ಭಾರತ ಜನಜಾಗೃತಿ ಅಭಿಯಾನಕ್ಕೆ 1 ಕೋಟಿ ರೂಪಾಯಿ ಅನುದಾನ ಮಂಜೂರು. ಮಕ್ಕಳ ರಕ್ಷಣಾ ಸಮಿತಿಯಿಂದ ಬಳ್ಳಾರಿ ನಗರದಲ್ಲಿ 5 ಬಾಲ ಹಾಗೂ ಕಿಶೋರ ಕಾರ್ಮಿಕರ ರಕ್ಷಣೆ. ನಿಮಗೆ ಸಾಧ್ಯವಿದೆ, ಮುನ್ನಡೆಯಿರಿ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಒಲಿಂಪಿಕ್ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

ಮಾಡಿ ಕೇಳ್ತಾ ಇರೋದು 101.3 FM ರೈನ್ಬೋ ಕನ್ನಡ ಕಾಮನವಿಲ್ಲು. ಸಮಯ 7:16. ಭಾವ ಸ್ಪಂದನದಲ್ಲಿ ಭಾವಗೀತೆಗಳನ್ನು ಕೇಳ್ತಾ ತಲ್ಲೀನರಾಗುವಂತಹ ಸಮಯ ಇದು. ಇವತ್ತು HS ವೆಂಕಟೇಶ್ ಮೂರ್ತಿ ಅವರ ಹುಟ್ಟಿದ ಹಬ್ಬದ ದಿನ. ಹಾಗಾಗಿ ಅವರು ರಚಿಸಿರುವಂತಹ ಭಾವಗೀತೆಗಳನ್ನು ಭಾವ ಸ್ಪಂದನ ಕಾರ್ಯಕ್ರಮದಲ್ಲಿ ನೀವು ಕೇಳಬಹುದು. ಮೊದಲ ಗೀತೆ ಮೂಡಿ ಬರ್ತಿದೆ. ಸಾಹಿತ್ಯ HS ವೆಂಕಟೇಶ ಮೂರ್ತಿಯವರು, ನೀತಿ ನಾಗೇಂದ್ರ ಅವರು ಈ ಗೀತೆಯನ್ನು ಹಾಡಿದ್ದಾರೆ.

ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಹೆಚ್ ಎಸ್ ವೆಂಕಟೇಶ್ ಮೂರ್ತಿ ಅವರ ಭಾವಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ವಿ. June 23, 1944 ಹೆಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ಜನಿಸ್ತಾರೆ. ಇವರು ಕನ್ನಡದ ಕವಿ ಮಾತ್ರ ಅಲ್ಲ, ಬರಹಗಾರರು, ಕವಿತೆ, ನಾಟಕ, ಪ್ರಬಂಧ, ಕಾದಂಬರಿ, ಮಕ್ಕಳ ಸಾಹಿತ್ಯ, ಅನುವಾದ, ವಿಮರ್ಶೆ, ಹೀಗೆ ಮೊದಲಾದ ಪ್ರಕಾರಗಳಲ್ಲಿ ತಮ್ಮ ಕೊಡುಗೆಯನ್ನು ಕೊಟ್ಟು ಕನ್ನಡ ಸಾಹಿತ್ಯ ಕ್ಷೇತ್ರವನ್ನು ಹಳೆಯ ಸಂಪ್ರದಾಯದಲ್ಲಿ ಕೃಷಿ ಮಾಡಿ ಆಧುನಿಕ ಸಾಹಿತ್ಯದ ಕೃತಿಗಳನ್ನು ಸಾಹಿತ್ಯ ಪ್ರಿಯರಿಗೆ ಕೊಟ್ಟ ಮಹಾನ್ ವ್ಯಕ್ತಿತ್ವದ ವ್ಯಕ್ತಿ. ಇವರು 85ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ದರು. ಹಾಗೆಯೇ May 30, 2025 ಅವರು ತೀರ್ಕೊಂಡ್ರು. ಸರಿಸುಮಾರು 1 ವರ್ಷ ಆಯಿತು. ಸಾಕಷ್ಟು ಅವರ ಬಗ್ಗೆ ಮಾಹಿತಿಯನ್ನು ನೀಡ್ತಾ, ಅವರದ್ದೇ ಭಾವಗೀತೆಗಳನ್ನು ಕೇಳ್ತಾ ಇವತ್ತಿನ ಭಾವಸ್ಪಂದನದಲ್ಲಿ ಜೊತೆ ಜೊತೆಯಾಗಿ ಸಾಗೋಣ. ಮುಂದಿನ ಗೀತೆ ಮೂಡಿ ಬರ್ತಿದೆ. ಸಿ ಅಶ್ವಥ್ ಹಾಗೂ ಸಂಗಡಿಗರು ಈ ಭಾವಗೀತೆಯನ್ನು ಹಾಡಿದ್ದಾರೆ. ಹೆಚ್ ಎಸ್ ವೆಂಕಟೇಶ ಮೂರ್ತಿಯವರ ಸಾಹಿತ್ಯ ಈ ಗೀತೆಗಿದೆ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ಭಾರತ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಮತ್ತು ವಿಶ್ವಾಸಾರ್ಹ ಆರ್ಥಿಕತೆಯಾಗಿದೆ, ಪ್ರಧಾನಿ ನರೇಂದ್ರ ಮೋದಿ. ರಸಗೊಬ್ಬರಗಳನ್ನು ಸಾಗಿಸುತ್ತಿದ್ದ 4 ಸರಕು ಹಡಗುಗಳು ಹಾರ್ಮೋ ಜಲಸಂಧಿಯಿಂದ ಹೊರಟಿವೆ, ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯ. ರಕ್ಷಣಾ ಕ್ಷೇತ್ರದಲ್ಲಿ ಭಾರತದ ಸ್ವಾವಲಂಬನೆ ಹೆಚ್ಚುತ್ತಿದೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. 2025 ಭಾರತ ವಿಶ್ವದ ಅಗ್ರ ಹಡಗು ಮರುಬಳಕೆ ರಾಷ್ಟ್ರವಾಗಿದೆ, ಕೇಂದ್ರ ಸರ್ಕಾರ. ಫಿಫಾ ವಿಶ್ವಕಪ್: ಇರಾಕ್ ಅನ್ನು 3-0 ಗೋಲುಗಳಿಂದ ಸೋಲಿಸಿ ನಾಕೌಟ್ ಹಂತಕ್ಕೆ ಪ್ರವೇಶಿಸಿದ ಫ್ರಾನ್ಸ್. ವಾರ್ತೆಗಳ ವಿವರ: ಭಾರತ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಮತ್ತು ವಿಶ್ವಾಸಾರ್ಹ ಆರ್ಥಿಕತೆಯಾಗಿದ್ದು ನಂಬಿಕೆಯ ಶಕ್ತಿಯಾಗಿ ಮಾರ್ಪಟ್ಟಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನಿನ್ನೆ ನವದೆಹಲಿಯಲ್ಲಿ ಖಾಸಗಿ ಮಾಧ್ಯಮ ಸಂಸ್ಥೆ ಆಯೋಜಿಸಿದ್ದ ಶೃಂಗಸಭೆಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಕಳೆದ 12 ವರ್ಷಗಳಲ್ಲಿ ರಾಷ್ಟ್ರ ಮೊದಲು ಎಂಬ ಮನೋಭಾವ ಭಾರತದ ಸಾಧನೆಗಳಿಗೆ ಮಾರ್ಗದರ್ಶನ ನೀಡಿದೆ. ಪ್ರಸ್ತುತ ನಿರ್ಧಾರಗಳು ಮತ್ತು ಕ್ರಮಗಳು ಮುಂಬರುವ ಶತಮಾನಗಳವರೆಗೆ ದೇಶದ ಭವಿಷ್ಯಕ್ಕೆ ಅಡಿಪಾಯವಾಗಿದೆ ಎಂದು ತಿಳಿಸಿದ್ದಾರೆ. ಜಾಗತಿಕ ನಾಯಕರು ರಾಷ್ಟ್ರ ಮೊದಲು ಎಂಬ ತತ್ವಕ್ಕೆ ಭಾರತದ ಅಚಲ ಬದ್ಧತೆಯನ್ನು ಅಂಗೀಕರಿಸಿದ್ದು G7 ಶೃಂಗಸಭೆಯಲ್ಲಿ ಇತ್ತೀಚೆಗೆ ಭಾಗವಹಿಸಿದ್ದನ್ನು ಪ್ರಧಾನಿ ನೆನಪಿಸಿಕೊಂಡರು. ಯೂರಿಯಾ, ಡಿ ಅಮೋನಿಯಂ ಫಾಸ್ಫೇಟ್, DAP ಮತ್ತು ಸಲ್ಫರ್ ಸರಕನ್ನು ಹೊತ್ತ 4 ಹಡಗುಗಳು ಕಳೆದ ವಾರ ಹಾರ್ಮುದ್ ಜಲಸಂಧಿಯನ್ನು ಯಶಸ್ವಿಯಾಗಿ ದಾಟಿವೆ ಎಂದು ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯ ತಿಳಿಸಿದೆ. ಈ ಹಡಗುಗಳು ಪ್ರಸ್ತುತ ಆಂಧ್ರಪ್ರದೇಶದ ಕೃಷ್ಣಪಟ್ಟಣಂ ಮತ್ತು ಕಾಕಿನಾಡ, ಒಡಿಶಾದ ಪಾರಾದೀಪ್ ಬಂದರು ಮತ್ತು ಗುಜರಾತ್ನ ಮುಂದ್ರಾ ಬಂದರು ಸೇರಿದಂತೆ ದೇಶಾದ್ಯಂತ ತಮ್ಮ ಗೊತ್ತುಪಡಿಸಿದ ಗಮ್ಯಸ್ಥಾನ ಬಂದರುಗಳ ಕಡೆಗೆ ಸಾಗುತ್ತಿವೆ. ದೇಶದ ಅಸ್ತಿತ್ವದಲ್ಲಿರುವ ರಸಗೊಬ್ಬರ ಬಫರ್ಗಳಿಗೆ ಪೂರೈಸಲು ಮತ್ತು ಪ್ರಸಕ್ತ ಕೃಷಿ ಅವಶ್ಯಕತೆಗಳನ್ನು ಖಚಿತಪಡಿಸಿಕೊಳ್ಳಲು ಈ ಹೊಸ ಆಮದುಗಳನ್ನು ತಕ್ಷಣವೇ ಒದಗಿಸಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ದೇಶದ ಸಂಚಿತ ರಸಗೊಬ್ಬರ ದಾಸ್ತಾನು 196 ಲಕ್ಷ ಟನ್ಗಳಷ್ಟಿದ್ದು ಕಳೆದ ವರ್ಷದ ಇದೇ ಅವಧಿಯಲ್ಲಿ ಇದು 168 ಲಕ್ಷ ಟನ್ಗಳಷ್ಟಿತ್ತು. ಬಿಕ್ಕಟ್ಟಿನ ನಂತರ ದೇಶೀಯ ರಸಗೊಬ್ಬರ ಉತ್ಪಾದನೆಯು ಗಮನಾರ್ಹವಾಗಿ ಏರಿಕೆಯಾಗಿ 133 ಲಕ್ಷ ಮೆಟ್ರಿಕ್ ಟನ್ಗಳನ್ನು ತಲುಪಿದೆ ಎಂದು ಸಚಿವಾಲಯ ತಿಳಿಸಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ರಕ್ಷಣಾ ಕ್ಷೇತ್ರದಲ್ಲಿ ಭಾರತದ ಸ್ವಾವಲಂಬನೆ ಹೆಚ್ಚುತ್ತಿರುವ ಬಗ್ಗೆ ಪ್ರಮುಖ ಹೇಳಿಕೆ ನೀಡಿದ್ದಾರೆ. ಭಾರತ 100 ದೇಶಗಳಿಗೆ ರಕ್ಷಣಾ ಸಾಧನಗಳನ್ನು ರಫ್ತು ಮಾಡುತ್ತಿದ್ದು ಈ ಮೂಲಕ ಈ ವಲಯದಲ್ಲಿ ಸ್ವಾವಲಂಬಿಯಾಗುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ಕಾರ್ಯಕ್ರಮವೊಂದನ್ನು ಉದ್ದೇಶಿಸಿ ಮಾತನಾಡಿದ ರಕ್ಷಣಾ ಸಚಿವರು, ಆಪರೇಷನ್ ಸಿಂಧೂರ್ ಸಮಯದಲ್ಲಿ ದೇಶದ ಸಶಸ್ತ್ರ ಪಡೆಗಳು ಭಾರತೀಯ ನಾಗರಿಕರ ಹತ್ಯೆಗೆ ಕಾರಣರಾದವರನ್ನು ಮಾತ್ರ ಗುರಿಯಾಗಿಸಿಕೊಂಡವು ಎಂದು ಹೇಳಿದರು. ಸಾಮರ್ಥ್ಯ ಮತ್ತು ಸಂಸ್ಕೃತಿ ಎರಡಕ್ಕೂ ಒತ್ತು ನೀಡುವ ಮೂಲಕ ಸಬಲೀಕೃತ ಭಾರತವನ್ನು ನಿರ್ಮಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ದೇಶದ ಸಂಸ್ಕೃತಿ ಸಾವಿರಾರು ವರ್ಷಗಳಿಂದ ಮಾನವೀಯತೆಗೆ ದಾರಿ ತೋರಿಸಿದೆ, ನಾಗರಿಕರಲ್ಲಿ ರಾಷ್ಟ್ರೀಯತೆಯ ಭಾವನೆಯನ್ನು ಹುಟ್ಟುಹಾಕಿದ್ದಕ್ಕಾಗಿ ಭಾರತೀಯ ಸಂತರನ್ನು ಅವರು ಶ್ಲಾಘಿಸಿದರು. 2025 ಭಾರತ ವಿಶ್ವದ ಅಗ್ರ ಹಡಗು ಮರುಬಳಕೆ ರಾಷ್ಟ್ರವಾಗಿದೆ. ವಿಶ್ವಸಂಸ್ಥೆಯ ವ್ಯಾಪಾರ ಮತ್ತು ಅಭಿವೃದ್ಧಿ ಸಮ್ಮೇಳನದ ಇತ್ತೀಚಿನ ವರದಿಯ ಪ್ರಕಾರ ಜಾಗತಿಕ ಹಡಗು ಮರುಬಳಕೆಯಲ್ಲಿ ಭಾರತದ ಪಾಲು 2024 30.1%-2025 ಏರಿದೆ ಎಂದು ಬಂದರುಗಳು, ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯ ತಿಳಿಸಿದೆ. 2025 ದೇಶದಲ್ಲಿ ಹಡಗು ಮರುಬಳಕೆ ಗಣನೀಯವಾಗಿ 2.99 ಮಿಲಿಯನ್ ಒಟ್ಟು ಟನ್ಗಳಿಗೆ ಏರಿದೆ. ಇದು 2024 1.86 ಮಿಲಿಯನ್ ಒಟ್ಟು ಟನ್ಗಳಿಗಿಂತ ಸುಮಾರು 60% ಹೆಚ್ಚಾಗಿದೆ. ಈ ಸಾಧನೆಯೊಂದಿಗೆ ಮ್ಯಾರಿಟೈಮ್ ಇಂಡಿಯಾ ವಿಷನ್ 2030 ಅಡಿಯಲ್ಲಿ ವಿಶ್ವದ ಪ್ರಮುಖ ಹಡಗು ಮರುಬಳಕೆ ರಾಷ್ಟ್ರವಾಗಲು ನಿಗದಿಪಡಿಸಿದ ಗುರಿಯನ್ನು ನಿಗದಿತ ಸಮಯಕ್ಕಿಂತ 5 ಮೊದಲೇ ಸಾಧಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಕೇಂದ್ರ ಬಂದರುಗಳು, ಹಡಗು ಸಾಗಣೆ ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್ ಅವರು, ವಿಶ್ವದ ಅಗ್ರ ಹಡಗು ಮರುಬಳಕೆ ರಾಷ್ಟ್ರವಾಗಿ ಭಾರತ ಹೊರಹೊಮ್ಮುತ್ತಿರುವುದು ನಿರಂತರ ನೀತಿ ಸುಧಾರಣೆಗಳು, ಕೈಗಾರಿಕಾ ಪ್ರಯತ್ನಗಳು ಮತ್ತು ಅಂತಾರಾಷ್ಟ್ರೀಯ ಪರಿಸರ ಮತ್ತು ಸುರಕ್ಷತಾ ಮಾನದಂಡಗಳ ಅನುಸರಣೆಯ ಯಶಸ್ಸನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದರು. ಜವಾಬ್ದಾರಿಯುತ ಮತ್ತು ಸುಸ್ಥಿರ ಹಡಗು ಮರುಬಳಕೆಗಾಗಿ ಜಾಗತಿಕ ಕೇಂದ್ರವಾಗಿ ದೇಶದ ಸ್ಥಾನವನ್ನು ಈ ಸಾಧನೆಯು ಬಲಪಡಿಸುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಅವರು ಇಂದು ನವದೆಹಲಿಯಲ್ಲಿ ಭಾರತೀಯ ರಾಷ್ಟ್ರೀಯ ಕೃಷಿ ಸಹಕಾರ ಮಾರುಕಟ್ಟೆ ಒಕ್ಕೂಟ ನಾಫೆಡ್ ಹರಾಜು ಪೋರ್ಟಲ್ ಅನ್ನು ಉದ್ಘಾಟಿಸಲಿದ್ದಾರೆ. ಹರಾಜು ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ, ದಕ್ಷತೆ ಮತ್ತು ಕಾರ್ಯಾಚರಣೆಯ ಸುಲಭತೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಈ ಪೋರ್ಟಲ್ನ ಉದ್ಘಾಟನೆಯು ಒಂದು ಪ್ರಮುಖ ಹೆಜ್ಜೆಯಾಗಿದೆ. ರೈತರು, ಸದಸ್ಯ ಸಂಸ್ಥೆಗಳು ಮತ್ತು ಪಾಲುದಾರರ ಹಿತದೃಷ್ಟಿಯಿಂದ ಹರಾಜು ಸಂಬಂಧಿತ ಚಟುವಟಿಕೆಗಳನ್ನು ಸುಗಮಗೊಳಿಸಲು ಮತ್ತು ನಾಫೆಡ್ನ ಒಟ್ಟಾರೆ ಕಾರ್ಯನಿರ್ವಹಣೆಯನ್ನು ಹೆಚ್ಚಿಸಲು ಈ ಪೋರ್ಟಲ್ ಡಿಜಿಟಲ್ ವೇದಿಕೆಯನ್ನು ಒದಗಿಸುವ ನಿರೀಕ್ಷೆ ಇದೆ. ಕಾರ್ಯಕ್ರಮದಲ್ಲಿ ಗೃಹ ಸಚಿವರು ನಾಫೆಡ್ನ ಹಲವಾರು ಪ್ರಮುಖ ಡಿಜಿಟಲ್ ಮತ್ತು ರೈತ ಕೇಂದ್ರಿತ ಉಪಕ್ರಮಗಳನ್ನು ಸಹ ಪ್ರಾರಂಭಿಸಲಿದ್ದಾರೆ ಎಂದು ಸಹಕಾರ ಸಚಿವಾಲಯ ತಿಳಿಸಿದೆ. ಇವುಗಳಲ್ಲಿ ರೈತರ ಮಕ್ಕಳಿಗೆ ನಾಫೆಡ್ ಕಲ್ಯಾಣ್, ವಿದ್ಯಾರ್ಥಿ ವೇತನ, ದ್ವಿದಳ ಧಾನ್ಯಗಳು ಮತ್ತು ಎಣ್ಣೆ ಬೀಜಗಳ ದಾಸ್ತಾನು ನಿರ್ವಹಣೆಗಾಗಿ ದೃಷ್ಟಿ ಪೋರ್ಟಲ್ ಮತ್ತು ಉದ್ಯಮ ಸಂಪನ್ಮೂಲ ಯೋಜನೆಯನ್ನು ಬಲಪಡಿಸಲು ಉದ್ಯಮ ಸಂಪನ್ಮೂಲ ಯೋಜನಾ ಪೋರ್ಟಲ್ ಸೇರಿವೆ. ನಂತರ ಅಮಿತ್ ಶಾ ಅವರು ನಾಫೆಡ್ನ ನಿರ್ದೇಶಕರ ಮಂಡಳಿಯ ಸದಸ್ಯರ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಭೆಯಲ್ಲಿ ಕೇಂದ್ರ ಸಚಿವರು ತಮ್ಮ ಹಿಂದಿನ ಭೇಟಿಯ ಸಮಯದಲ್ಲಿ ನೀಡಿದ ನಿರ್ದೇಶನಗಳ ಮೇಲೆ ಮತ್ತು ನಾಫೆಡ್ನ ಭವಿಷ್ಯದ ಮಾರ್ಗಸೂಚಿಯ ಕುರಿತು ತಿಳಿಸಲಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. ಈ ಡಿಜಿಟಲ್ ಮತ್ತು ಕಲ್ಯಾಣ ಉಪಕ್ರಮಗಳ ಆರಂಭವು ಪ್ರಧಾನಿ ನರೇಂದ್ರ ಮೋದಿ ಅವರ ಸಹಕಾರದಿಂದ ಸಮೃದ್ಧಿ ಎಂಬ ದೃಷ್ಟಿಕೋನ ಮತ್ತು ತಂತ್ರಜ್ಞಾನ, ಪಾರದರ್ಶಕತೆ ಮತ್ತು ರೈತ ಕೇಂದ್ರಿತ ಸುಧಾರಣೆಗಳ ಮೂಲಕ ಸಹಕಾರಿ ಸಂಸ್ಥೆಗಳನ್ನು ಬಲಪಡಿಸುವ ಸರ್ಕಾರದ ಪ್ರಯತ್ನಗಳೊಂದಿಗೆ ಹೊಂದಿಕೆಯಾಗುತ್ತದೆ. ಫಿಫಾ ವಿಶ್ವಕಪ್ನಲ್ಲಿ ಫ್ರಾನ್ಸ್ ತಂಡವು ಮುಂಜಾನೆ ಫಿಲಿಡೆಲ್ಫಿಯಾ ಕ್ರೀಡಾಂಗಣದಲ್ಲಿ ನಡೆದ ಗ್ರೂಪ್ ಐ ಪಂದ್ಯದಲ್ಲಿ ಇರಾಕ್ ಅನ್ನು 3-0 ಗೋಲುಗಳಿಂದ ಸೋಲಿಸಿ ನಾಕೌಟ್ ಹಂತಕ್ಕೆ ಪ್ರವೇಶವನ್ನು ಖಚಿತಪಡಿಸಿಕೊಂಡಿತು. ಕೈಲಿಯನ್ ಎಂಬಾಪೆ 2 ಗೋಲುಗಳನ್ನು ಗಳಿಸಿದರು ಮತ್ತು ಔಸ್ಮಾನೆ ಡೆಂಬೆಲೆ 3 ಗೋಲು ಗಳಿಸಿದರು. ಆದರೆ ಪಂದ್ಯವು ತೀವ್ರ ಗುಡುಗು ಸಹಿತ ಮಳೆಯಿಂದ ಮುಚ್ಚಿಹೋಯಿತು. ಇದು 2:12 ವಿಳಂಬ. ಪ್ರೇಕ್ಷಕರನ್ನು ಸ್ಥಳಾಂತರಿಸುವುದು ಮತ್ತು ಮೈದಾನವನ್ನು ಸಂಪೂರ್ಣವಾಗಿ ತೊಳೆಯುವುದು ಅಗತ್ಯವಾಯಿತು. ಇದಕ್ಕೂ ಮೊದಲು ಅರ್ಜೆಂಟೀನಾ ನಿನ್ನೆ ರಾತ್ರಿ ಯುನೈಟೆಡ್ ಸ್ಟೇಟ್ಸ್ನ ಆರ್ಲಿಂಗ್ಟನ್ನಲ್ಲಿ ನಡೆದ ಗ್ರೂಪ್ ಎ ಪಂದ್ಯದಲ್ಲಿ ಆಸ್ಟ್ರಿಯಾವನ್ನು 2-0 ಗೋಲುಗಳಿಂದ ಸೋಲಿಸಿ 32 ರೌಂಡ್ನಲ್ಲಿ ಸ್ಥಾನ ಪಡೆದುಕೊಂಡಿತು. ಅರ್ಜೆಂಟೀನಾ ನಾಯಕ ಲಿಯೋನೆಲ್ ಮೆಸ್ಸಿ 38 ನಿಮಿಷದಲ್ಲಿ ಗೋಲು ಗಳಿಸುವ ಮೂಲಕ ತನ್ನ 2 ಗೋಲುಗಳೊಂದಿಗೆ ಮೆಸ್ಸಿ ತನ್ನ ಫಿಫಾ ವಿಶ್ವಕಪ್ ಸಂಖ್ಯೆಯನ್ನು 18 ಏರಿಸಿದರು. ಜರ್ಮನಿಯ ಮಿರೋಸ್ಲಾವ್ ಕ್ಲೋಸ್ ಅವರ 16 ಗೋಲುಗಳ ದಾಖಲೆಯನ್ನು ಹಿಂದಿಕ್ಕಿ ವಿಶ್ವಕಪ್ ಇತಿಹಾಸದಲ್ಲಿ ಅತಿ ಹೆಚ್ಚು ಗೋಲು ಗಳಿಸಿದ ಆಟಗಾರರಾದರು. ಹಾಕಿಯಲ್ಲಿ ಭಾರತೀಯ ಪುರುಷರ ಹಾಕಿ ತಂಡವು ಇಂದು FIH ಪ್ರೋ ಲೀಗ್ನ ಆರಂಭಿಕ ಪಂದ್ಯದಲ್ಲಿ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು ಎದುರಿಸಲಿದೆ. 2024 ಚೀನಾದ ಹುಲುನ್ ಬುಯಿರ್ನಲ್ಲಿ ನಡೆದ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿ ಪಂದ್ಯದ ನಂತರ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಮೊದಲ ಮುಖಾಮುಖಿ ಇದಾಗಿದ್ದು ಆ ಪಂದ್ಯದಲ್ಲಿ ಭಾರತ 2-1 ಅಂತರದ ಜಯ ಸಾಧಿಸಿತ್ತು. ಕಳೆದ 10 ವರ್ಷಗಳಲ್ಲಿನ 17 ಪಂದ್ಯಗಳಲ್ಲಿ ಭಾರತ 15 ಗೆಲುವುಗಳು ಮತ್ತು 2 ಡ್ರಾಗಳನ್ನು ಸಾಧಿಸಿದೆ. FIH ಪ್ರೋ ಲೀಗ್ನ ರೋಟರ್ಡ್ಯಾಮ್ ಲೆಗ್ನ ನಿನ್ನೆಯ ಅಂತಿಮ ಪಂದ್ಯದಲ್ಲಿ ವಿಶ್ವದ 2 ಶ್ರೇಯಾಂಕದ ನೆದರ್ಲ್ಯಾಂಡ್ಸ್ ವಿರುದ್ಧ 3-2 ಅಂತರದ ಜಯ ಗಳಿಸಿದ ನಂತರ ಭಾರತೀಯ ಹಾಕಿ ತಂಡವು ತನ್ನ ವೇಗವನ್ನು ಮುಂದುವರಿಸುವ ಗುರಿಯನ್ನು ಹೊಂದಿದೆ. ಕ್ಯಾಲಿಫೋರ್ನಿಯಾದಲ್ಲಿ ಇಂದಿನಿಂದ ಆರಂಭವಾಗಲಿರುವ US ಓಪನ್ ಸೂಪರ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ನಲ್ಲಿ ತಾರಾ ಶೆಟ್ಲರ್ಗಳಾದ ಲಕ್ಷ್ಯ ಸೇನ್ ಮತ್ತು ತನ್ವಿ ಶರ್ಮಾ ಭಾರತದ ಸವಾಲನ್ನು ಮುನ್ನಡೆಸಲಿದ್ದಾರೆ. ವಿಶ್ವದ ನಂಬರ್ 14 ಶ್ರೇಯಾಂಕದ ಲಕ್ಷ್ಯ ಸೇನ್ ಪುರುಷರ ಸಿಂಗಲ್ಸ್ ವಿಭಾಗದ ಆರಂಭಿಕ ಸುತ್ತಿನಲ್ಲಿ ಬೆಲ್ಜಿಯಂನ ಜೂಲಿಯನ್ ಕರಾಗಿ ಮತ್ತು 5 ಶ್ರೇಯಾಂಕದ ಕಿಡಂಬಿ ಶ್ರೀಕಾಂತ್ ತಮ್ಮ ಮೊದಲ ಸುತ್ತಿನಲ್ಲಿ ಪಂದ್ಯದಲ್ಲಿ ಚೈನೀಸ್ ತೈಪೆಯ ಲಿಯಾವೋ ಜುವೋಫು ಅವರನ್ನು ಎದುರಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಮತ್ತು ವಿಶ್ವಾಸಾರ್ಹ ಆರ್ಥಿಕತೆಯಾಗಿದೆ, ಪ್ರಧಾನಿ ನರೇಂದ್ರ ಮೋದಿ. ರಸಗೊಬ್ಬರಗಳನ್ನು ಸಾಗಿಸುತ್ತಿದ್ದ 4 ಸರಕು ಹಡಗುಗಳು ಹಾರ್ಮುಜ್ ಜಲಸಂಧಿಯಿಂದ ಹೊರಟಿವೆ, ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯ. ರಕ್ಷಣಾ ಕ್ಷೇತ್ರದಲ್ಲಿ ಭಾರತದ ಸ್ವಾವಲಂಬನೆ ಹೆಚ್ಚುತ್ತಿದೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. 2025 ಭಾರತ ವಿಶ್ವದ ಅಗ್ರ ಹಡಗು ಮರುಬಳಕೆ ರಾಷ್ಟ್ರವಾಗಿದೆ, ಕೇಂದ್ರ ಸರ್ಕಾರ. ಫಿಫಾ ವಿಶ್ವಕಪ್ ಇರಾಕ್ ಅನ್ನು 3-0 ಗೋಲುಗಳಿಂದ ಸೋಲಿಸಿ ನಾಕೌಟ್ ಹಂತಕ್ಕೆ ಪ್ರವೇಶಿಸಿದ ಫ್ರಾನ್ಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
4: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
5: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ. ಅಂದರೆ ಒಂದೇ ದಿನದಲ್ಲಿ ತ್ವರಿತ

0: ಬಟವಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
3: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
4: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
3: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
5: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
6: ಅಂತೂ ನೀನು ಇಂಜಿನಿಯರಿಂಗ್ ಮುಗಿಸ್ದೆ, ಮುಂದೆ ಏನು?
7: ನಿಮ್ ರಿಟೈರ್ಮೆಂಟ್ ಲೆಟರ್ ನ ಟೈಪ್ ಮಾಡ್ತೀನಪ್ಪ.
6: ಏನೋ ಮಾತಾಡ್ತಿದ್ಯಾ?
7: ನನಗೆ ಪ್ಲೇಸ್ಮೆಂಟ್ ಆಯ್ತು. ಐ ಹ್ಯಾವ್ ಅ ಜಾಬ್ ನೌ.
8: ಉತ್ತಮ ಪ್ಲೇಸ್ಮೆಂಟ್ ರೆಕಾರ್ಡ್ ಇರುವ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್, 8 BE courses, 4 post-graduation ಕೋರ್ಸಸ್ ಮತ್ತೆ BSc ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಎಕರೆ ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ JSSATEB.ac.in
9: ಅಥವಾ ಕಾಲ್ 9916253458.
10: ಹಾಯ್, ಹಲೋ, ನಮಸ್ಕಾರ. ಮತ್ತೊಮ್ಮೆ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು HS ವೆಂಕಟೇಶ್ ಮೂರ್ತಿ ಅವರ ಜನ್ಮದಿನ, ಹಾಗಾಗಿ ಭಾವಸ್ಪಂದನದಲ್ಲಿ ಅವರು ರಚಿಸಿರುವಂತಹ ಭಾವಗೀತೆಗಳನ್ನು ಕೇಳ್ತಾ ಸಾಗ್ತಾ ಇದ್ವಿ. ಮುಂದಿನ ಗೀತೆ ಮೂಡಿ ಬರ್ತಿದೆ ಡಿ ಪುಷ್ಪಲತಾ ಚಂದ್ರಹಾಸನ್ ಅವರ ಧ್ವನಿಯಲ್ಲಿ. HS ವೆಂಕಟೇಶ್ ಮೂರ್ತಿ ಅವರ ಸಾಹಿತ್ಯವಿರುವ ಗೀತೆ.

0: ಸಮಯ ಇನ್ನೇನು 8 ಗಂಟೆ ಆಗ್ತಾ ಇದೆ. ಸಾಕಷ್ಟು ಜನ ಸಂದೇಶ ಕಳಿಸಿದ್ದೀರಾ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಿದೆ, ಇಷ್ಟು ಕಾಲ ಹತ್ತಿರ ಈ ಸಾಂಗ್ ಕೇಳಿ ತುಂಬ ಖುಷಿಯಾಯಿತು ಅಂತಿರೋದು ನಾಗರತ್ನ ಅವರು. ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಚಂದದ ಭಾವಗೀತೆಗಳನ್ನು ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದ ಅಂತಿರೋದು ಸುಧಾ ಅವರು ಬೂದಿಹಾಳದಿಂದ. ಈಗ ಕೇಳಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
1: ನಮಸ್ಕಾರ, ಆಕಾಶವಾಣಿ ಸಮಾಚಾರ ಪ್ರಭಾತ್ ಕೆ ಸಾಥ್ ಮೈ ಮುಕೇಶ್ ಕುಮಾರ್.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: Hey, did you know? Over the past 12 years, under the visionary leadership of Prime Minister Shri Narendra Modi, India's defense sector has witnessed a remarkable transformation. From boosting indigenous manufacturing to strengthening defense exports, India is shaping the future of defense with confidence.
1: You are right. In the defense sector, the Ministry of Defense has been creating the right environment for Indian companies to design, develop, and build world-class technologies right here at home.
0: Exactly. And one name that's leading this transformation is HAL, Hindustan Aeronautics Limited. From indigenous fighter aircraft and combat helicopters to trainers, transport aircraft, and advanced aerospace system, HAL is helping build the future of India's defense.
1: HAL is bringing together private industry and thousands of MSMEs to create a powerful defense manufacturing ecosystem.
0: So, every innovation is taking India one step closer to an Atmanirbhar Bharat, powered by Indian talent, Indian technology, and Indian determination.
2: 12 saal vishwas ke, vikas ke, jan kalyan ke.
3: ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಶುಭ ಮುಂಜಾನೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಹಲೋ ಕರ್ನಾಟಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅಂತಿರೋದು ನಾನು ನಿಮ್ಮ ಆರ್ ಜೆ ಸ್ವಾತಿ. ಹಲೋ ಕರ್ನಾಟಕದಲ್ಲಿ ಇವತ್ತಿನ ದಿನ ವಿಶೇಷ, ಹಾಗೇನೆ ಬೆಂಗಳೂರಿನಲ್ಲಿ ಏನೇನು ಅಪ್ಡೇಟ್ಸ್ ಇದೆ ಇವತ್ತಿಂದು ಅಂತ ಹೇಳ್ತಾ ಸಾಗೋಣ. ಸದ್ಯಕ್ಕೆ ಮೊದಲ ಗೀತೆ ಮೂಡಿ ಬರ್ತಿದೆ. ಸಂಜು ವೆಡ್ಸ್ ಗೀತಾ 2 ಚಿತ್ರದಿಂದ ಸಂಗೀತ ರವೀಂದ್ರನಾಥ್ ಅವರು ಹಾಡಿದ್ದಾರೆ. ಕವಿರಾಜ್ ಅವರ ಸಾಹಿತ್ಯ, ಶ್ರೀಧರ್ ವಿ ಸಂಭ್ರಮ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.
0: ಹೇ, ಡಿಡ್ ಯು ನೋ

ಹಲೋ ಕರ್ನಾಟಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ, ಹೊರಗಡೆ ವೆದರ್ ಸಿಕ್ಕಾಪಟ್ಟೆ ಕ್ಲೌಡಿ ಆಗಿದೆ, ಮಂಜು ಮೋಡ ಮುಸುಕಿತ ವಾತಾವರಣ ಇದೆ. ಹಾಗೆಯೇ ಬೆಂಗಳೂರು ಸೇರಿದಂತೆ

ಕರ್ನಾಟಕದಲ್ಲಿ ಹಲವೆಡೆ ಇನ್ನೊಂದು ಎರಡು ದಿವಸ ಇವತ್ತು ನಾಳೆ ಹಾಗೆ ಬಿರುಗಾಳಿ ಸಹಿತ ಭಾರೀ ಮಳೆ ಆಗೋ ಸಾಧ್ಯತೆ ಇದೆ ಅಂತ ಕೂಡ ಹವಾಮಾನ ಇಲಾಖೆಯಿಂದ ರಿಪೋರ್ಟ್ ಸಿಕ್ಕಿದೆ. ಇನ್ನು ಇವತ್ತು ಜೂನ್ 23, ಸಾಕಷ್ಟು ದಿನಗಳನ್ನು ನಾವಿವತ್ತು ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಯಾವ ಯಾವ ದಿನ ಅಂತ ಅಂದರೆ ಇವತ್ತು ಇಂಟರ್ನ್ಯಾಷನಲ್ ಒಲಿಂಪಿಕ್ ಡೇ ಅಂತ ಕೂಡ ಸೆಲೆಬ್ರೇಟ್ ಮಾಡ್ತಾರೆ. ಹಾಗೆಯೇ ಇಂಟರ್ನ್ಯಾಷನಲ್ ವುಮೆನ್ ಇನ್ ಇಂಜಿನಿಯರಿಂಗ್ ಡೇ, ಅಂದರೆ ಯಾರ್ಯಾರೆಲ್ಲ ಇಂಜಿನಿಯರ್ ಇದ್ದಾರೆ, ವುಮೆನ್ಸ್ ಇದ್ದಾರೆ ಇಂಜಿನಿಯರಲ್ಲಿ, ಅವರಿಗೆ ಒಂದು ದಿನ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಾರಂತೆ. ಇಂಟರ್ನ್ಯಾಷನಲ್ ವಿಡೋಸ್ ಡೇ, ಹಾಗೆಯೇ ನ್ಯಾಷನಲ್ ಟೈಪ್ ರೈಟರ್ ಡೇ, ಪಬ್ಲಿಕ್ ಸರ್ವಿಸ್ ಡೇ, ಹೀಗೆ ಸಾಕಷ್ಟು ದಿನಗಳನ್ನು ಇವತ್ತು ನಾವು ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಟ್ಯೂನ್ ಮಾಡಿ ಕೇಳ್ತಾ ಇರಿ. ಇದು 101.3 FM ರೈನ್ಬೋ ಕನ್ನಡ ಕಾಮನವಿಲ್ಲು. ಸದ್ಯಕ್ಕೆ ಸ್ವಾತಿ ಮುತ್ತಿನ ಮಳೆ ಹನಿಯೇ ಚಿತ್ರದಿಂದ ಒಂದು ಗೀತೆ ಮೂಡಿ ಬರ್ತಿದೆ. ಮಾಧುರಿ ಶೇಷಾದ್ರಿ ಹಾಡಿದ್ದಾರೆ, ಪೃಥ್ವಿ ಅವರ ಸಾಹಿತ್ಯ, ಮಿಥುನ್ ಮುಕುಂದನ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ಹಲೋ ಕರ್ನಾಟಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ ಇವತ್ತು ಜೂನ್ 23 ಹಂಸಲೇಖ ಹಾಗೇನೆ ಆರ್ ನಾಗೇಂದ್ರ ರಾಯರು ಹಾಗೇನೆ ಹೆಚ್ ಎಸ್ ವೆಂಕಟೇಶ ಮೂರ್ತಿ ಇವರೆಲ್ಲರ ಜನ್ಮದಿನ ಕೂಡ ಹೌದು. ಇನ್ನು ತ್ರೈಮಾಸಿಕ ನಿರ್ವಹಣಾ ಕಾರ್ಯ ಕೈಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಬೆಂಗಳೂರಿನ ವಿವಿಧ ಬಡಾವಣೆಯಲ್ಲಿ ಇವತ್ತು ಜೂನ್ 23 ಹಾಗೆ ನಾಳೆ 24 ಬೆಳಿಗ್ಗೆ 10 to 5 PM ತನಕ ವಿದ್ಯುತ್ ವ್ಯತ್ಯಯ ಉಂಟಾಗುತ್ತೆ ಅಂತ ಹೇಳಿ ಬೆಸ್ಕಾಂನವರು ತಿಳಿಸಿದ್ದಾರೆ. ಎಲ್ಲೆಲ್ಲಿ ಅಂತ ಅಂದರೆ RBI ಮತ್ತು ಅಡುಗೋಡಿ ಉಪಕೇಂದ್ರ ವ್ಯಾಪ್ತಿಯಲ್ಲಿ 23 ಬೆಳಿಗ್ಗೆ 10 to 4 PM ತನಕ, ಚಂದ್ರ ಲೇಔಟ್ ಮೈಸೂರು ರಸ್ತೆಯ ಕಂಬಿಪುರ RBI ಲೇಔಟ್ ಕೊತ್ನೂರು JP ನಗರ 5th ಶ್ರೇಯಸ್ ಕಾಲೋನಿ ಚುಂಚಗಟ್ಟಿ ಬೆಂಗಳೂರು ಡೈರಿ ಮೈಕೋ ರಸ್ತೆ ನಂಜಪ್ಪ ಲೇಔಟ್ ವಿಲ್ಸನ್ ಗಾರ್ಡನ್ ಸೇರಿದಂತೆ ಇನ್ನಿತರ ಕಡೆಗಳಲ್ಲಿ ಕೂಡ ವಿದ್ಯುತ್ ಪೂರೈಕೆ ಇವತ್ತು ಇರೋದಿಲ್ಲ. ಹಾಗಾಗಿ ಏನೇನು ಕೆಲಸ ಇದೆಯೋ ಬೇಗ ಬೇಗ 10 ಒಳಗಡೆ ಮಾಡಿ ಮುಗಿಸ್ಕೊಂಬಿಡಿ, ಇಲ್ಲಾಂದ್ರೆ ಸಂಜೆ 5 ತನಕ ನಿಮ್ಮ ಮನೆಯಲ್ಲಿ ಕರೆಂಟ್ ಬರೋದಿಲ್ಲ. ಹಾಗೇನೆ 24th ಬೆಳಿಗ್ಗೆ 10 to 5 PM ಸಹಕಾರ ನಗರ ಉಪಕೇಂದ್ರ ವ್ಯಾಪ್ತಿಯಲ್ಲಿ ಬೆಳಿಗ್ಗೆ 10 to 4 PM ತನಕ, ತಲಕಾವೇರಿ ಲೇಔಟ್ ಅಮೃತಹಳ್ಳಿ BGS ಲೇಔಟ್ ನವ್ಯಾನಗರ್ ಬ್ಲಾಕ್ ಬ್ಯಾಟ್ರಾಯನ್ಪುರ ಜಕ್ಕೂರ್ ಲೇಔಟ್ GKVK ಲೇಔಟ್ ಅಮೃತ್ ನಗರ ಸಂಕೇಹಳ್ಳಿ ಹೊಸಹಳ್ಳಿ ರಾಜಾಜಿನಗರ್ ಶಿವನಗರ್ ಮಂಜುನಾಥ್ ನಗರ ಅಗ್ರಹಾರ ದಾಸರಹಳ್ಳಿ ಸುಬ್ರಹ್ಮಣ್ಯ ನಗರ ಸೇರಿದಂತೆ ಸಾಕಷ್ಟು ಕಡೆ ವಿದ್ಯುತ್ ವ್ಯತ್ಯಯ ಆಗ್ತಾ ಇದೆ ಅಂತ ಹೇಳ್ತಾ ದಯವಿಟ್ಟು ನಿಮ್ಮ ಕೆಲಸಗಳನ್ನು ಆದಷ್ಟು ಸಮಯದ ಒಳಗಡೆ ಮುಗಿಸ್ಕೊಳ್ಳಿ ಅಂತ ಹೇಳ್ತಾ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತೀನಿ. ಸಾಕಷ್ಟು ಜನ ಸಂದೇಶವನ್ನು ಕೂಡ ಕಳಿಸಿದ್ದೀರಾ. ಬೆಳಗಿನ ಶುಭೋದಯ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಿದೆ ಅಂತಿರೋದು ಅರುಣ ಮೈತ್ರಿ JC ನಗರ್ ಪೋಸ್ಟ್ ಆಫೀಸಿನಿಂದ ಸುಧಾ ಬೂದಿಹಾಳ್ ಅವರು ಸಂದೇಶ ಕಳಿಸಿದ್ದಾರೆ. ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಸಂದೇಶ ಕಳಿಸಿದ್ದಾರೆ. ದೇವರಾಜ್ ಬಿ ಬೂಪೂರ್ ಲಿಂಗಸಗೂರು ರಾಯಚೂರು ಜಿಲ್ಲೆಯಿಂದ ಸಂದೇಶ ಕಳಿಸಿದರೆ ಆಕಾಶವಾಣಿಗೆ ಬೆಳಗಿನ ಮುಂಜಾನೆ ಶುಭೋದಯ ಕಾರ್ಯಕ್ರಮ ಸೂಪರ್ ಆಗಿದೆ ಅಂತಿರೋದು. ಕಿಷ್ಕಿಂದ ನಗರದಿಂದ ಗಂಗಾವತಿ ಈರಣ್ಣ ಅವರು ಶುಭೋದಯ ಶುಭಾಶಯಗಳು ಮೇಡಮ್ ಅಂತ ಹೇಳಿ ಸಂದೇಶ ಕಳಿಸಿರೋದು. ವಿಜಯನಗರ ಹೆಬ್ಬಾಗ್ಲು ಕಮಲಾಪುರದಿಂದ ಶಿವಲೈಲ ಮಾರ್ಕಂಡೇಶ್ ಅವರು ಲೈಟ್ ಮ್ಯೂಸಿಕ್ ನೈಸ್ ಮ್ಯಾಮ್ ಅಂತ ಹೇಳ್ತಾ ಇರೋದು ನಾಗರತ್ನ ಅವರು. ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ಹೇಳಿ ಸಾಕಷ್ಟು ಜನ ಸಂದೇಶ ಕಳಿಸಿದ್ದೀರಾ. ನಿಮ್ಮೆಲ್ಲರಿಗೂ ಪ್ರೀತಿಯ ಧನ್ಯವಾದ ಅಂತ ಹೇಳ್ತಾ ಸಮಯ 8:53 ಆಗೇ ಹೋಯಿತು. ಹಲೋ ಕರ್ನಾಟಕ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಕೂಡ ಬಂದಾಯಿತು. ಕೊನೆಯ ಗೀತೆ ಮೂಡಿ ಬರ್ತಿದೆ. ಅದಾದ ಮೇಲೆ 9 ನಿಮ್ಮ ನೆಚ್ಚಿನ ಶೋ ಸಖತ್ ಸಾಂಗ್ಸಲ್ಲಿ ಮತ್ತೆ ಜೊತೆಯಾಗ್ತೀನಿ. ಟ್ಯೂನ್ ಮಾಡಿ ಕೇಳ್ತಾ ಇರಿ. ಇದು 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು. Magically yours, musically yours.

0: ಹಲೋ ಕರ್ನಾಟಕದಲ್ಲಿ ಇವತ್ತಿನ ಅಪ್ಡೇಟ್ಸ್ ಕೊಡ್ತಾ ಇದ್ದೆ. ಇವತ್ತಿಂದ ಬೆಂಗಳೂರಿನಲ್ಲಿ ಏರ್ಫೋರ್ಸ್ ಹಾಕಿ 2 ಸ್ಟಾರ್ಟ್ ಆಗ್ತಾ ಇದೆ. ಭಾರತೀಯ ಸೇನೆ ವಾಯು ನೌಕಾಪಡೆ ಸೇರಿ 16 ತಂಡ, ಕರ್ನಾಟಕ ಹಾಕಿ ತಂಡ ಕೂಡ ಭಾಗಿಯಾಗ್ತಾ ಇದೆ. ಜುಲೈ ಮೂರನೇ ತಾರೀಕು ಫೈನಲ್ ಕೂಡ ಇದೆ. ಇನ್ನು ಮಾಜಿ ಮುಖ್ಯಸ್ಥ ಅರ್ಜುನ್ ಸಿಂಗ್ ಸ್ಮರಣಾರ್ಥವಾಗಿ ರಾಷ್ಟ್ರಮಟ್ಟದ ಹಾಕಿ ಪಂದ್ಯಾವಳಿಯನ್ನು ಬೆಂಗಳೂರಲ್ಲೇ ಇದೇ ಮೊದಲ ಬಾರಿಗೆ ಆಯೋಜಿಸಲಾಗ್ತಾ ಇದೆ. ಭಾರತೀಯ ವಾಯುಪಡೆಯ ಕ್ರೀಡಾ ನಿಯಂತ್ರಣ ಮಂಡಳಿ ಆಯೋಜಿಸುತ್ತಿರೋ ಈ ಟೂರ್ನಿ ಜೂನ್ 23 ಜುಲೈ 3 ತಾರೀಕು ತನಕ ಜಾಲಹಳ್ಳಿಯ ಏರ್ಫೋರ್ಸ್ ಹಾಕಿ ಮೈದಾನದಲ್ಲಿ ನಡೆಯುತ್ತಂತೆ. ನೋಡಿ, ನಿಮಗೇನಾದರೂ ನೋಡಬೇಕು ಅನಿಸಿದ್ರೆ ಇವತ್ತು ಹೋಗಿ ಬನ್ನಿ ಅಂತ ಹೇಳ್ತಾ, ಇನ್ನು ಚಿತ್ರಕಲಾ ಪರಿಷತ್ನಲ್ಲಿ ಎಕ್ಸಿಬಿಷನ್ಸ್ ನಡೀತಾ ಇದೆ. ಬೆಳಿಗ್ಗೆ 11 ಸಂಜೆ 7 ತನಕ ಅದು ಓಪನ್ ಆಗಿರುತ್ತೆ. ಲಲಿತ ಕಲೆಗಳಲ್ಲಿ, ಪೇಂಟಿಂಗ್ಸು ಅಥವಾ ಇನ್ಯಾವುದಾದ್ರೂ ಕರಕುಶಲ ವಸ್ತುಗಳಲ್ಲಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಹೋಗಿ ನೋಡಿಕೊಂಡು ಇಷ್ಟ ಆದರೆ ಶಾಪಿಂಗ್ ಮಾಡ್ಕೊಂಡು ಕೂಡ ಬರಬಹುದು. ಸೊ ಇದಾಗಿತ್ತು ಇವತ್ತಿನ ಹಲೋ ಕರ್ನಾಟಕ ಕಾರ್ಯಕ್ರಮ. ಮತ್ತೆ ಸಿಗ್ತೀನಿ 9 ಸಖತ್ ಸಾಂಗ್ಸ್ ಜೊತೆಗೆ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲಸ ಶುರುವಾಗುತ್ತೆ. ಈ ಟೆನ್ಷನ್

0: ಅಲ್ವೆ, ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
2: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು.
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
5: ಹಾಯ್, ಹಲೋ, ನಮಸ್ಕಾರ, ಮತ್ತೊಮ್ಮೆ ಶುಭ ಮುಂಜಾನೆ, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ನಿಮ್ಮ ನೆಚ್ಚಿನ ಪ್ರೀತಿಯ ಕಾರ್ಯಕ್ರಮ ರಿಕ್ವೆಸ್ಟ್ ಶೋ ಸಖತ್ ಸಾಂಗ್ಸ್ಗೆ ಪ್ರೀತಿಯ ಸ್ವಾಗತ ಅಂತಿರೋದು ನಾನು ನಿಮ್ಮ ಆರ್ಜೆ ಸ್ವಾತಿ. ನಮ್ಮ ಇನ್ಬಾಕ್ಸ್ ಅಂತೂ ಆಲ್ರೆಡಿ ತುಂಬಿ ತುಳುಕ್ತಾ ಇದೆ. ಎಲ್ಲರೂ ಅವರವರ ಇಷ್ಟದ ಹಾಡುಗಳನ್ನು ಚಂದದ ಹೆಸರಿನ ಜೊತೆ ಸೆಂಡ್ ಮಾಡಿಬಿಟ್ಟಿದ್ದಾರೆ. ಹಾಗೆಯೇ ಪ್ಲೇಲಿಸ್ಟ್ ಕೂಡ ರೆಡಿ ಆಗ್ತಾ ಇದೆ. ಸದ್ಯಕ್ಕೆ ನೀವೇ ರಿಕ್ವೆಸ್ಟ್ ಮಾಡಿರುವಂತಹ ಮೊದಲ ಗೀತೆ ಪ್ಲೇ ಆಗ್ತಾ ಇದೆ. ಮಾಸ್ತಿ ಗುಡಿ ಚಿತ್ರದಿಂದ ಸೋನು ನಿಗಮ್ ಹಾಗೂ ಶ್ರೇಯ ಘೋಷಾಲಿ ಗೀತೆಯನ್ನು ಹಾಡಿದರೆ ಕವಿರಾಜ್ ಅವರ ಸಾಹಿತ್ಯ, ಸಾಧು ಕೋಕಿಲ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ. ನೀವು ಕೂಡ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಬೇಕು ಅಂತ ಇದ್ದರೆ ನಮ್ಮ ವಾಟ್ಸಪ್ ಸಂಖ್ಯೆ 9480901013 ಸಂದೇಶವನ್ನು ಕಳಿಸ್ಬೋದು ನಿಮ್ಮ ಚಂದದ ಹೆಸರಿನ ಜೊತೆಗೆ.

ಸಖತ್ ಸಾಂಗ್ಸ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ. ನಿಮ್ಮ ನೆಚ್ಚಿನ ಹಾಡುಗಳನ್ನು ಕೇಳ್ತಾ ಸಾಕಷ್ಟು ಜನ ಅವರವರ ಹಾಡಿಗೆ ರಿಕ್ವೆಸ್ಟ್ ಮಾಡಿ ಸಂದೇಶ ಕಳಿಸಿದ್ದಾರೆ. ಯಾರ್ಯಾರು ಏನೇನು ಕಳಿಸಿದ್ದಾರೆ ನೋಡೋದಾದರೆ, ಪ್ರಸಾದ್ ಕೆಸರುಮಡು ತುಮಕೂರಿನಿಂದ ಸಖತ್ ಸಾಂಗ್ ಕಾರ್ಯಕ್ರಮದಲ್ಲಿ ನಮಗೊಂದು ಹಾಡು ಪ್ರಸಾರ ಮಾಡಿ ಅಂತ ಹೇಳಿದ್ದಾರೆ. ಹಾಗೆಯೇ ಮಹಲಿಂಗ್ಪುರದಿಂದ ಐನುದ್ದೀನ್ ಬನ್ಹಟ್ಟಿ, ಮಮತಾಜ್ ಬನ್ಹಟ್ಟಿ, ರಿಯಾಜ್, ರುಬಿನಾ, ಶಬೀರಾ, ಸುಫಿದಾ, ಜುನಾಯ್ದ್, ಅಂಜುಮಾ, ಹುಮೇರಾ, ರಫಾತಾ, ಮರಿಯಾ ಎಲ್ಲರೂ ಸೇರಿ ಒಂದು ಹಾಡಿಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಇನ್ನು ಶಿವಮೊಗ್ಗ ಜಿಲ್ಲೆ ಮೂಡಲವಿಠಲಪುರದ ಪದ್ಮಶ್ರೀಧರ್ ಪನ್ನಗಾಟಿ ಅನಂತ್ ಕುಮಾರ್ ಅವರು ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ರಾಯಚೂರಿಂದ ಲಾವಣ್ಯ ನರಸಿಂಹರೆಡ್ಡಿ ಅವರು ಸಂದೇಶ ಕಳಿಸಿದರೆ, ಕೈವಲ್ಯ ಸಾಹಿತಿ ಭೋಪಾ ವೆಂಕಟೇಶ್ ಅವರು ಕೂಡ ಸಂದೇಶ ಕಳಿಸಿ ಒಂದು ಹಾಡಿಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ನಾಗರತ್ನ ಅವರು ರಾಜಾಜಿನಗರದಿಂದ, ಸುಧಾ ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಪ್ರಶಾಂತಿ ಮತ್ತು ಹೆಚ್ ಪಿ ಜಯರಾಮ್ ಅವರು ರಾಜಾಜಿನಗರದಿಂದ, ಸಾಕಷ್ಟು ಜನ ಮೋಹನ್ ನಳಿನ ಅರಿಶಿನ ಕುಂಟೆಯಿಂದ, ಹಾಗೆಯೇ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲತೇಲಿ ಆದಿತ್ಯ ಶಿವಲೀಲತೇಲಿ ಮನೆಯವರು ಸಂದೇಶ ಕಳಿಸಿ ಒಂದು ಸಖತ್ ಹಾಡಿಗೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ನಮಗೋಸ್ಕರ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಡು ಪ್ರಸಾರ ಮಾಡಿ ಅಂತಿರೋದು ರವಿ ಕೆ ಅಂಬೇಕರ್, ಯೋಗ ಶಿಕ್ಷಕರು, ಎನ್ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ, ಹಾಗೆಯೇ ರೂಪ ಪಾಂಡುರಂಗರಾವ್ ಶ್ರವಣ್ ಚಿತ್ರದುರ್ಗದಿಂದ, ಕಿಶನ್ ರೋಷನ್ ಶೋಭಾರಾಣಿ ಅವರು ಮಂಡ್ಯದಿಂದ, ಮಹೇಶ್ ಅವರು ಮಂಡಿಕಲ್, ಕೃಪಾ ಉಮೇಶ್ ಅವರು ಜಯಲಕ್ಷ್ಮಿ, ನಾಗೇಶ್ ಕುಮಾರ್ ಚಂದಾಪುರದಿಂದ ಸಾಕಷ್ಟು ಜನ ಸಂದೇಶ ಕಳಿಸಿ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಖಂಡಿತವಾಗಿಯೂ ನಿಮ್ಮೆಲ್ಲರ ಹಾಡನ್ನು ಪ್ರಸಾರ ಮಾಡುವಂತಹ ಕಾಯಕದಲ್ಲೇ ನಾನು ತೊಡ್ಕೊಂಡಿದ್ದೀನಿ ಅಂತ ಹೇಳ್ತಾ, ನೀವೇ ಇಷ್ಟಪಟ್ಟು ರಿಕ್ವೆಸ್ಟ್ ಕಳಿಸಿದ ಹಾಡು ಈಗ ಕೇಳಿ ಎಂಜಾಯ್ ಮಾಡಿ.

ಸಂಜಯ್ ಕುಮಾರ್ ಕೋಟೆ, ದೀಪ್ತಿ ಕೋಟೆ, ಪರಿಕೋಟಿ ಪುಣೆಯಿಂದ ಸಂದೇಶ ಕಳಿಸಿದ್ದಾರೆ. ಸತೀಶ್ ಎನ್ ಎಚ್ ನಗರಕೆರೆ ಮಣ್ಣಿಂದ ಸಂದೇಶ ಕಳಿಸಿದರೆ, ಕಲಬುರಗಿ ಜಿಲ್ಲೆ ಮಾತನ ಹಿಪ್ಪರಗಿಯಿಂದ ಭಾಗ್ಯಜ್ಯೋತಿ ಶಿವಲಿಂಗಪ್ಪ ಭದ್ರೆ ಹಾಗೂ ಬಂಧುಗಳು ಸಂದೇಶ ಕಳಿಸಿ ಒಂದು ಹಾಡಿಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಮಹಾದೇವ್ ಪ್ರಕಾಶ್ ಕಲ್ಲೂರು ಗುಬ್ಬಿ ತಾಲೂಕಿನಿಂದ ಸಂದೇಶ ಕಳಿಸಿದರೆ, ಕಲ್ಯಾಣಿ ಪತ್ತಾರ್ ನಿಲಯಕ್ಕೆ ನಿರೂಪಕರಿಗೆ ಧನ್ಯವಾದಗಳು, ನಮಗೊಂದು ಹಾಡನ್ನು ಪ್ರಸಾರ ಮಾಡಿ ಪ್ಲೀಸ್ ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ. ಗಣೇಶ ಕೊಂಡ್ಲಹಳ್ಳಿಯಿಂದ, ಮಹೇಶ್ ಹೊಸೂರ್ ಶಿಕಾರಿಪುರದಿಂದ ಸಂದೇಶ ಕಳಿಸಿದರೆ, ಹುಬ್ಬಳ್ಳಿ ಲೋಹ್ಯ ನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಪಡಿ ಪ್ರತಾಪ್ ಅವರು ಸಂದೇಶ ಕಳಿಸಿದ್ದಾರೆ. ಸಿಂಧನೂರು ಸುರೇಶ್ ಬಳುಟಗಿಯಿಂದ ಹಾಗೇನೇ ಗುಡ್ ಮಾರ್ನಿಂಗ್ ಸ್ವಾತಿ ಮೇಡಮ್, ಚಂದ್ರಶೇಖರ್ ನಾಯಕ್ ಜೀವನ್ ಭೀಮಾನಗರ ದಾವಣಗೆರೆಯಿಂದ, ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನಿ ಅವರು, ವಿಜಯನಗರ ಜಿಲ್ಲೆ ವಿಜಯನಗರ ಹೆಬ್ಬಾಗ್ಲು ಕಮಲಾಪುರದಿಂದ ಶಿವಲೀಲಾ ಮಾರ್ಕಂಡೇಶ್, ಇಂದು ಖ್ಯಾತ ಸಂಗೀತ ನಿರ್ದೇಶಕ ಸಾಹಿತ್ಯ ರಚನೆಕಾರರಾದ ಹಂಸಲೇಖ ಅವರ ಜನ್ಮದಿನ, ಹಾಗಾಗಿ ಅದಕ್ಕೋಸ್ಕರ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತಿದ್ದಾರೆ. ಗುಡ್ ಮಾರ್ನಿಂಗ್ ಎಫ್ ಎಂ ರೈನ್ಬೋ, ನಮಗೊಂದು ಹಾಡು ಪ್ರಸಾರ ಮಾಡಿರಿ ಅಂತಿರೋದು ಸತೀಶ್ ಅವರು ಉಡುಪಿಯಿಂದ. ರೂಪಾ ಲಕ್ಷ್ಮೀಕಾಂತ್, ತೇಜಸ್ವಿನಿ, ಯಶ್ವಂತ್, ಚನ್ನನಕೋಂಟೆ, ಶಿರಾದಿಂದ ಸಂದೇಶ ಕಳಿಸಿದರೆ, ಶರತ್ ಹಾಗೂ ಪದ್ಮಜಾ ಭಿಡೆ ಅವರು ಹಂಪಿನಗರ ಬೆಂಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ಸಾಕಷ್ಟು ಜನ ಸಂದೇಶವನ್ನು ಕಳಿಸ್ತಾ ಇದ್ದೀರಾ, ಎಲ್ಲರ ಸಂದೇಶವನ್ನು ಓದ್ತೀನಿ. ಎಲ್ಲರ ಹಾಡನ್ನು ಸಮಯದ ಪರಿಧಿಯಲ್ಲಿ ಪ್ರಯತ್ನಪಟ್ಟು ಪ್ರಸಾರ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ನೀವೇ ಕೇಳಿರುವಂತಹ ಮತ್ತೊಂದು ರಿಕ್ವೆಸ್ಟ್ ಹಾಡು ನಿಮ್ಮೆಲ್ಲರಿಗೋಸ್ಕರ.

0: ಗೊತ್ತಾ ನಿನ್ಗೆ, ಕಳೆದ 12 ವರ್ಷಗಳಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ದೂರದೃಷ್ಟಿ ನಾಯಕತ್ವದಲ್ಲಿ ಭಾರತದ ರಕ್ಷಣಾ ಕ್ಷೇತ್ರವು ಅಪೂರ್ವ ಪರಿವರ್ತನೆಯನ್ನು ಕಂಡಿದೆ. ಭಾರತವು ರಕ್ಷಣಾ ವಲಯದಲ್ಲಿ ಭವಿಷ್ಯವನ್ನು ಬಲಿಷ್ಠವಾಗಿ ರೂಪಿಸುತ್ತಿದೆ.
1: ಹೌದು, ರಕ್ಷಣಾ ಸಚಿವಾಲಯವು ಭಾರತೀಯ ಕಂಪನಿಗಳಿಗೆ ನಮ್ಮ ದೇಶದಲ್ಲೇ ವಿಶ್ವಮಟ್ಟದ ತಂತ್ರಜ್ಞಾನದ ವಿನ್ಯಾಸ, ಅಭಿವೃದ್ಧಿ ಮತ್ತು ನಿರ್ಮಾಣಕ್ಕೆ ಸೂಕ್ತವಾದ ವಾತಾವರಣವನ್ನು ಸೃಷ್ಟಿಸುತ್ತಿದೆ.
0: ಖಂಡಿತ, ಈ ಪರಿವರ್ತನೆಯನ್ನು ಮುನ್ನಡೆಸುತ್ತಿರುವ ಪ್ರಮುಖ ಹೆಸರುಗಳಲ್ಲಿ ಒಂದಾಗಿದೆ HAL, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಸ್ವದೇಶಿ ಯುದ್ಧ ವಿಮಾನಗಳು ಮತ್ತು ಯುದ್ಧ ಹೆಲಿಕಾಪ್ಟರ್ಗಳಿಂದ ಹಿಡಿದು ತರಬೇತಿ ವಿಮಾನಗಳು, ಸಾರಿಗೆ ವಿಮಾನಗಳು ಮತ್ತು ಉನ್ನತ ಏರೋಸ್ಪೇಸ್ ವ್ಯವಸ್ಥೆಗಳವರೆಗೆ HAL ಭಾರತದ ರಕ್ಷಣಾ ವಲಯದ ಭವಿಷ್ಯವನ್ನು ಬಲಿಷ್ಠವಾಗಿ ನಿರ್ಮಿಸಲು ಸಹಾಯ ಮಾಡುತ್ತಿದೆ.
1: HAL ಖಾಸಗಿ ಉದ್ಯಮಗಳು ಮತ್ತು ಸಾವಿರಾರು MSMEಗಳನ್ನು ಒಟ್ಟುಗೂಡಿಸಿ ದೇಶದಲ್ಲಿ ಶಕ್ತಿಶಾಲಿ ಏರೋಸ್ಪೇಸ್ ಇಕೋಸಿಸ್ಟಮ್ ವ್ಯವಸ್ಥೆಯನ್ನು ನಿರ್ಮಿಸುತ್ತಿದೆ.
0: ಭಾರತೀಯ ಪ್ರತಿಭೆ, ಭಾರತೀಯ ತಂತ್ರಜ್ಞಾನ ಮತ್ತು ದೃಢ ಸಂಕಲ್ಪದ ಬಲದೊಂದಿಗೆ ಪ್ರತಿಯೊಂದು ಹೊಸ ನವೀನತೆಯು ಭಾರತವನ್ನು ಆತ್ಮನಿರ್ಭರ ಭಾರತದೆಡೆಗೆ ಕೊಂಡೊಯ್ಯುತ್ತಿದೆ.
2: 12 ಸಾಲ ವಿಶ್ವಾಸ್ಗೆ, ವಿಕಾಸ್ಗೆ, ಜನ್ ಕಲ್ಯಾಣ್ಗೆ.
3: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
4: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ. ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
3: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
4: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ OTP ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
5: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
6: ರಾಧಿಕಾ, ಮಗಂಗ್ ಇಂಜಿನಿಯರಿಂಗ್ ಎಲ್ಲಿ ಮಾಡಿಸ್ತೀರಾ?
7: ಒಳ್ಳೆ ಪ್ಲೇಸ್ಮೆಂಟ್ ಅವಕಾಶ ಇರಬೇಕು ನೋಡಿ.
8: ಒಳ್ಳೆ ಟೀಚರ್ಸ್ ಇರಬೇಕು,
7: ಒಳ್ಳೆ ಕ್ಯಾಂಪಸ್ ಇರಬೇಕು, ಒಳ್ಳೆ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಇರಬೇಕು.
6: ಎಲ್ಲಾ ಒಳ್ಳೆ ಫೆಸಿಲಿಟೀಸ್ ಇರೋ JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಗೆ ಕಳಿಸ್ತಾ ಇದ್ದೀನಿ.
9: 8 BE ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ BSc ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಎಕರೆ ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ JSS ATEB.ac.in ಅಥವಾ ಕಾಲ್ 9916253458.
10: Hey, did you know? Over the past 12 years, under the visionary leadership of Prime Minister Shri Narendra Modi, India's defense sector has witnessed a remarkable transformation. From boosting indigenous manufacturing to strengthening defense exports, India is shaping the future of defense with confidence.
11: You are right. In the defense sector, the Ministry of Defense has been creating the right environment for Indian companies to design, develop and build world-class technologies right here at home.
10: Exactly. And one name that's leading this transformation is HAL, Hindustan Aeronautics Limited. From indigenous fighter aircraft and combat helicopters to trainers, transport aircraft and advanced aerospace system, HAL is helping build the future of India's defense.
11: HAL is bringing together private industry and thousands of MSMEs to create a powerful defense manufacturing ecosystem.
10: So, every innovation is taking India one step closer to an Atmanirbhar Bharat. Powered by Indian talent, Indian technology and Indian determination.
2: 12 saal vishwas ke, vikas ke, jan kalyan ke.
12: ಟ್ಯೂನ್ ಮಾಡಿ ಕೇಳ್ತಾ ಇರೋದು 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಸಖತ್ ಸಾಂಗ್ಸ್ನಲ್ಲಿ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳ್ತಾ ಸಾಕ್ತಾ ಇದ್ವಿ. ಶ್ರೀಧರ್ ಅಸನ್ಬಾಲು ಶೃಂಗೇರಿಯಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ವರ್ಚಸ್ ವರುಣ್ ಅವರು ಸಂದೇಶ ಕಳಿಸಿದ್ದಾರೆ. ಬೆಳಗಿನ ಶುಭೋದಯ FM ರೈನ್ಬೋ, ನಮಗೋಸ್ಕರ ಒಂದು ಹಾಡು ಪ್ಲೇ ಮಾಡಿ ಅಂತಿರೋದು ಪಲ್ಲವಿಗೌಡ, ಮೈಸೂರು ರಸ್ತೆ, ಬೆಂಗಳೂರಿನಿಂದ. ಸಖತ್ ಸಾಂಗ್ಸ್ ಕಾರ್ಯಕ್ರಮ ಸೂಪರ್ ಆಗಿ ಮೂಡಿ ಬರ್ತಿದೆ ಅಂತಿರೋದು ಅರುಣ್ ಮೈತ್ರಿ, JC ನಗರ್ ಪೋಸ್ಟ್ ಆಫೀಸ್ ರೋಡ್ನಿಂದ. ಸಂಗೀತ ಅಶ್ವಿನಿ, ಸಂವ್ರತ, ತುಳಸಿಬಾಯಿ, ಸಂತೋಷ್ ಎಲ್ಲರೂ ಸೇರಿ ಒಂದು ಹಾಡಿಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಹಾಯ್, ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್, ನಮಗೋಸ್ಕರ ಒಂದು ಹಾಡು ಹಾಕ್ರಿ ಮೇಡಮ್ ಅಂತಿರೋದು ಬೆಳಗಾವಿಯಿಂದ ಸಂತೋಷ್ ಧೂಪದಾಳ ಅವರು. ಶೇಖರ್ ಆನೇಕಲ್ನಿಂದ ಸಂದೇಶ ಕಳಿಸಿದರೆ ಡಾಕ್ಟರ್ ಅನಂತಕುಮಾರ್ ಅರಸು, ಕಡಬ, ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆಯಿಂದ, ನಮಗೂ ಒಂದು ಹಾಡು ಹಾಕ್ರಿ ಮೇಡಮ್ ಅಂತ ಕೇಳ್ತಾ ಇದ್ದಾರೆ. ಇನ್ನು ಮಾದನ ಹಿಪ್ಪರ್ಗಿಯಿಂದ ಭಾಗ್ಯಜ್ಯೋತಿ, ಮನೀಶ್ ಹಾಗೂ ಭದ್ರೆ ಬಂಧುಗಳು ಸಂದೇಶ ಕಳಿಸಿದ್ದಾರೆ. ಮುಧೋಳ ತಾಲೂಕಿನ ಅಕ್ಕಿಮರಡಿ ವಿಠಲ್ ಗಂಬಾರ ಕೃಷ್ಣಭಾಯಿ ಅವರು ನಮಗೆ ಒಂದು ಹಾಡು ಬೇಕು ಅಂತ ಹೇಳ್ತಿದ್ದಾರೆ. ಹಾಗೇ ವೀರ ಲಕ್ಷ್ಮೀ, ಅರ್ಪಿತಾ, ಅಭಿರಾಮ್, ಬಿ ಅನಿಕೇತ್ ಇವರೆಲ್ಲರೂ ಸಂದೇಶ ಕಳಿಸಿ ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿದ್ದಾರೆ. ಚಿದಾನಂದ ಅವರು ಟಿ ಬಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶ ಕಳಿಸಿದರೆ, ಶಕುಂತಲಾ ಶಂಕರ್ ಮಂಡ್ಯದಿಂದ ಹಾಯ್ ನಮಸ್ತೆ ಮೇಡಮ್, ನಮಗೋಸ್ಕರ ಒಂದು ಸಖತ್ತಾಗಿರೋ ಹಾಡು, ಸಖತ್ ಸಾಂಗ್ಸ್ ಕಾರ್ಯಕ್ರಮದಲ್ಲಿ ಬರಲಿ ಅಂತ ಹೇಳ್ತಿದ್ದಾರೆ. ನಮಗೊಂದು ಹಾಡು ಪ್ಲೀಸ್ ಅಂತ ಹೇಳ್ತಿರೋದು ಅನಿಲ್ ಗ್ರಾಮ್ ಪುರೋಹಿತ್ ನಾಗರಾಜ್ ಬಿ ಟಿ ಎಂ ಲೇಔಟ್ನಿಂದ. ಗುಡ್ ಮಾರ್ನಿಂಗ್ ಅಂತ ಹೇಳಿ ಹಾಡಿಗೆ ರಿಕ್ವೆಸ್ಟ್ ಮಾಡಿರೋದು ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ. ಇವತ್ತು ಹಂಸಲೇಖ ಅವರ ಹುಟ್ಟದ ಹಬ್ಬ ಇದೆ, ಸೊ ಹಾಗಾಗಿ ಅವರ ಹಾಡನ್ನು ಪ್ರಸಾರ ಮಾಡಿ ಅಂತಿರೋದು ರಮೇಶ್ ಎಮ್ ಎಸ್ ಪಾಳ್ಯ ಬೆಂಗಳೂರಿನಿಂದ. ಹಾಡು ಪ್ಲೇ ಮಾಡಿ ಅಂತಿರೋದು ಯಶಸ್ವಿನಿ ಗಿರಿಜಮಾನಿ ಅನ್ನಪೂರ್ಣ ಅವರು ಎನ್ ಎಸ್ ಬಡಾವಣೆ ಹೊಸದುರ್ಗದಿಂದ. ಖಂಡಿತವಾಗಿಯೂ ನಿಮ್ಮೆಲ್ಲರ ರಿಕ್ವೆಸ್ಟ್ ಹಾಡು ಪ್ಲೇ ಆಗ್ತಾ ಇದೆ ಅಂತ ಹೇಳ್ತಾ ಮತ್ತೊಂದು ರಿಕ್ವೆಸ್ಟ್ ಗೀತೆ, ನಿಮ್ಮ ನೆಚ್ಚಿನ ಗೀತೆ, ನೀವೇ ಕೇಳಿರುವಂಥ ಗೀತೆ, ಎಂಜಾಯ್ ಮಾಡಿ.

ಕುಣಿಬೇಕು ನವಿಲೇನೋ ಕುಣಿಬೇಕು, ನವಿಲೇನೋ ಕುಣಿಬೇಕು. ಈಗ ಬಂತು ದಾರಿಗೆ.

ಟ್ಯೂನ್ ಮಾಡಿ ಕೇಳ್ತಾ ಇರೋದು 101.3 FM ರೇನ್ಬೋ. ಸಖತ್ ಸಾಂಗ್ಸ್ನಲ್ಲಿ ಸಖತ್ ಹಾಡುಗಳು ಪ್ಲೇ ಆಗ್ತಾ ಇದೆ. ಯಾವುದಾದ್ರೂ ಹಾಡನ್ನು ನಮಗೋಸ್ಕರ ಪ್ಲೇ ಮಾಡಿ ಅಂತಿರೋದು ಬೂದಿಗೆರೆಯಿಂದ ಮುರಳಿ ಅವರು. ಹಾಗೆಯೇ ನಂಬರ್ ಎಂಡಿಂಗ್ ವಿತ್ 857 ಜಾನು ಸರ್ವೋ ಜಾನು ಅವರು ಕೂಡ ಸಂದೇಶ ಕಳಿಸಿದ್ದಾರೆ. ದೇವಾನಂದ ಇಟಗಿ ಪ್ರಿಯದರ್ಶಿನಿ ಬಡಾವಣೆ ಶಿವಮೊಗ್ಗದಿಂದ ಸಂದೇಶ ಕಳಿಸಿ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿದ್ದಾರೆ. ಚಿದಾನಂದ ಅವರು ಟಿ ಬಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ಅನುಪಮ ಅವರು RR ನಗರದಿಂದ ಸಂದೇಶ ಕಳಿಸಿದ್ದಾರೆ. ನಾಗರತ್ನ ಅವರು ರಾಜಾಜಿನಗರದಿಂದ ಸಂದೇಶ ಕಳಿಸಿ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿದ್ದಾರೆ. ಸತೀಶ್ ಅವರು ಹುಬ್ಬಳ್ಳಿಯಿಂದ ಸಂದೇಶ ಕಳಿಸಿದರೆ ಗೀತಾ ಅವರು ನೆಲಮಂಗಲದಿಂದ ಸಂದೇಶ ಕಳಿಸಿ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿದ್ದಾರೆ. ಸಮಯ 9:53. ನಿಮ್ಮ ಇಷ್ಟದ ಹಾಡುಗಳು ಇವತ್ತು ಪ್ರಸಾರ ಆಗಲಿಲ್ಲ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಮತ್ತೆ ನಾಳೆ ಬೆಳಿಗ್ಗೆ 9 ಸಖತ್ ಸಾಂಗ್ಸ್ಗೆ ರಿಕ್ವೆಸ್ಟ್ ಕಳಿಸಿ. ಖಂಡಿತ ಇವತ್ತಾದರೂ ಒಂದು ದಿವಸ ನಿಮ್ಮ ಹಾಡು ಪ್ರಸಾರ ಆಗುತ್ತೆ ಅಂತ ಹೇಳ್ತಾ ಸಖತ್ ಸಾಂಗ್ಸ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಸಿನಿ ಚಿಟೆಯಲ್ಲಿ ಜೊತೆಯಾಗ್ತೀನಿ. ಇವತ್ತಿನ ವಿಶೇಷ ಏನು ಅಂತ ಅಂದರೆ ಹಂಸ ಲೇಖಾರ್ ಅವರು ಬರೆದಿರುವಂತಹ ಹಾಡುಗಳನ್ನು ಇವತ್ತಿನ ಸಿನಿ ಚಿಟ್ಟೆಯಲ್ಲಿ ನೀವು ಕೇಳಬಹುದು ಅಂತ ಹೇಳ್ತಾ ಸಖತ್ ಸಾಂಗ್ಸ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟು ಹೊತ್ತು ಹಾಡಿಗೆ ಮಾತಿಗೆ ನಿಮ್ಮ ಸಂದೇಶಕ್ಕೆ ನಿಮ್ಮ ಜೊತೆಯಾಗಿದ್ದಿದ್ದು ನಿಮ್ಮ RJ ಸ್ವಾತಿ. ಕೊನೆಯದಾಗಿ 2 ಬ್ಯಾಕ್ ಟು ಬ್ಯಾಕ್ ಹಾಡುಗಳು, ನೀವೇ ರಿಕ್ವೆಸ್ಟ್ ಮಾಡಿರುವಂಥ ಹಾಡುಗಳು ಕೇಳಿ ಎಂಜಾಯ್ ಮಾಡಿ.

ಯಾರು ಯಾರು ನೀ ಯಾರು, ಎಲ್ಲಿರುವೆ ಬಂದು ಮುಖ ತೋರು, ಯಾಕಿಲ್ಲಿ ಜನರು ಬಂದುಳಿಯಲಾರು ಯಾ.

ಅಯ್ಯಯ್ಯ ಯಾರು ಯಾರು ನೀನು ಯಾರು ಎಲ್ಲಿರುವೆ ಬಂದು ಮುಖ ತೋರು ಯಾಕೆಲ್ಲಿ ಜನರು ಬಂದುಳಿಯಲಾರು ಯಾಕೆಲ್ಲಿ ಜನರು ಬಂದುಳಿಯಲಾರು ಏನಿದರ ಗುಟ್ಟು ಸಾರು.

0: ಯಾರು ಯಾರು ನೀ ಯಾರು
1: ಎಲ್ಲಿಂದ ಬಂದೆ ಯಾವೂರು
0: ಬದುಕಿದ್ದ ಜನರು ಹೆದರೋಡುತ್ತಿದ್ರು ಬದುಕಿದ್ದ ಜನರು ಹೆದರೋಡುತ್ತಿದ್ರು
1: ಇನ್ನಿವರು ಹೆದರಲಾರರು

0: ಕರ್ನಾಟಕ ಸರ್ಕಾರವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಮನ್ವಯದೊಂದಿಗೆ ಜೂನ್ 27ರಂದು 15 ಲಕ್ಷ ಸಸಿಗಳನ್ನು ನೆಡುವ ಬೃಹತ್ ಹಸಿರು ಅಭಿಯಾನವನ್ನು ಆಯೋಜಿಸಿದ್ದು ಗಿನ್ನೆಸ್ ವಿಶ್ವ ದಾಖಲೆಯತ್ತ ಹೆಜ್ಜೆ ಇಡಲು ಸಜ್ಜಾಗಿದೆ. ಗ್ರೀನ್ ಬೆಂಗಳೂರು ಬೈ BDA.in ವೆಬ್ಸೈಟ್ನಲ್ಲಿ ನೋಂದಾಯಿಸಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಸಿ ನೆಟ್ಟು ಹಸಿರು ಬೆಂಗಳೂರಿನ ನಿರ್ಮಾಣಕ್ಕೆ ನಿಮ್ಮ ಅಮೂಲ್ಯ ಕೊಡುಗೆ ನೀಡಿ. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
1: ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ಮತ್ತೊಮ್ಮೆ ಪ್ರೀತಿಯ ಶುಭ ಮುಂಜಾನೆ, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಸಿನಿ ಚಿಟ್ಟೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ಜೂನ್ 23. ಇವತ್ತು ಸಂಗೀತವನ್ನೇ ಉಸಿರು ಅಂತ ಅಂದ್ಕೊಂಡಿರುವಂತಹ, ಸಂಗೀತದಲ್ಲಿ ತಮ್ಮ ಜೀವನವನ್ನು ಕಳಿತಾ ಇರುವಂತಹ ನಾದ ಬ್ರಹ್ಮ ಅಂತ ಕರೆಸ್ಕೊಳ್ಳುವಂತಹ ಹಂಸಲೇಖ, ಡಾಕ್ಟರ್ ಹಂಸಲೇಖ ಅವರ ಜನ್ಮದಿನ, ಹುಟ್ಟಿದ ದಿನ. ಇವತ್ತಿನ ಸಿನಿ ಚಿಟ್ಟೆಯಲ್ಲಿ ಅವರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ, ಅವರೇ ಬರೆದಿರುವಂತಹ, ಸಂಗೀತ ಸಂಯೋಜನೆ ಮಾಡಿರುವಂತಹ ಹಾಡುಗಳನ್ನು ನೀವು ಕೇಳಬಹುದು, ಎಂಜಾಯ್ ಮಾಡಬಹುದು. ಸೊ ಹಾಗಾದರೆ ನಿಮಗೆ ಯಾವ ಹಾಡಿಷ್ಟ, ಹಂಸಲೇಖರ್ ಅವರು ಬರೆದಿರುವ ಯಾವ ಗೀತೆ ಇಷ್ಟ ಅಂತ ಕೂಡ ನೀವು ನಮಗೆ ತಿಳಿಸ್ಬಹುದು. ಇಟ್ಸ್ ರಿಕ್ವೆಸ್ಟ್ ಶೋ ಅಲ್ಲ, ಆದರೆ ನೀವು ನಿಮ್ಮ ಇಷ್ಟದ ಹಾಡುಗಳನ್ನು ಯಾವುದು ಅಂತ ಹೇಳಿ ನಮ್ಮ ಜೊತೆ ಹಂಚ್ಕೋಬೋದು. ಸೊ ಸದ್ಯಕ್ಕೆ ಸಂಗೀತವನ್ನೇ ಉಸಿರು ಅಂತ ಅಂದುಕೊಂಡಿರುವಂತಹ ಹಂಸಲೇಖರವರ ಮೊದಲ ಗೀತೆ SP ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮೂಡಿಬಂದಿದೆ. ಹಂಸಲೇಖರವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿದೆ. ಯಾವ ಗೀತೆ ಕೇಳಿ ಎಂಜಾಯ್ ಮಾಡಿ.

ಸಿನಿ ಚಿಟ್ಟೆಯಲ್ಲಿ ನಾದಬ್ರಹ್ಮ ಹಂಸಲೇಖಾರ್ ಅವರ ಬಗ್ಗೆ ಮಾತಾಡ್ತಾ ಅವರದ್ದೇ ಹಾಡುಗಳನ್ನು ಕೇಳ್ತಾ ಸಾಕ್ತಾ ಇದ್ವಿ. ಇವರ ಜನ್ಮನಾಮ ಅಂದರೆ ಇವರು ಹುಟ್ಟಿದಾಗ ಇದ್ದಿದ್ದು ಹೆಸರು ಗಂಗರಾಜು ಅಂತ. ಜೂನ್ 23, 1951 ಇವರು ಜನಿಸ್ತಾರೆ. ಹಾಗೆಯೇ ಇವರು ತ್ರಿವೇಣಿ ಚಿತ್ರದ ನೀನಾ ಭಗವಂತ ಹಾಡಿನ ಮೂಲಕ ಗೀತ ರಚನೆಕಾರರಾಗಿ ಚಿತ್ರರಂಗವನ್ನು ಪ್ರವೇಶಿಸಿದರು. ಇನ್ನೂ ಇದುವರೆಗೆ ಬರೀ ಇವರು ಸಂಗೀತ ಮಾತ್ರ ಅಲ್ಲ, ಸಂಗೀತ, ಸಾಹಿತ್ಯ, ಸಂಭಾಷಣೆ, ಚಿತ್ರಕಥೆ, ಕತೆ, ಹಿನ್ನೆಲೆ ಗಾಯಕ, ಹೀಗೆ ಸಾಕಷ್ಟು ವಿಧ ವಿಧವಾದ ಕೆಲಸಗಳಲ್ಲಿ ಅವರು ಕನ್ನಡ ಚಿತ್ರರಂಗದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಇನ್ನು ಹಾಡುಗಳನ್ನು ಬರೆಯೋದಕ್ಕೆ ಕೂತ್ರೆ ಅಲ್ಲಿ ಬರೀ ಲವ್ ಸಾಂಗ್ಸ್ ಮಾತ್ರ ಇರಲ್ಲ, ಅಣ್ಣ ತಂಗಿ ಹಾಡುಗಳು, ಸ್ನೇಹದ ಹಾಡುಗಳು, ಇನ್ನು ತಾಯಿ ಮತ್ತು ಮಕ್ಕಳ ಬಾಂಧವ್ಯ, ಹೀಗೆ ಪ್ರತಿಯೊಂದು ಸಂಬಂಧಕ್ಕೂ ಅದಕ್ಕೆ ಆದಂತಹ ಒಂದಷ್ಟು ಸಾಹಿತ್ಯವನ್ನು ಬರೆದು ಹಾಡನ್ನು ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಂತಹ ಒಂದು ಗೀತೆ ಜಾಸ್ತಿ ಹೆಚ್ಚಾಗಿ ಈ ಗೀತೆಯನ್ನು ಅದರ ಸಾಹಿತ್ಯಕ್ಕೋಸ್ಕರ ಜನ ಇಷ್ಟಪಡ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ತುತ್ತಮುತ್ತ ಚಿತ್ರದಿಂದ ಉನ್ನಿಕೃಷ್ಣನ್ ಅವರು ಈ ಗೀತೆಯನ್ನು ಹಾಡಿದ್ದಾರೆ. ಹಂಸಲೇಖಾರ್ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿದೆ.

ಸಿನಿಶಿಟ್ಟೆ ಕಾರ್ಯಕ್ರಮದಲ್ಲಿ ನಾದಬ್ರಹ್ಮ ಹಂಸಲೇಖಾರವರ ಜೀವನದ ಮಾಹಿತಿಯ ಜೊತೆಗೆ ಅವರೇ ಬರೆದಿರುವಂತಹ ಸಂಗೀತ ಸಂಯೋಜನೆ ಮಾಡಿರುವಂತಹ ಹಾಡುಗಳನ್ನು ಕೇಳ್ತಾ ಸಾಕ್ತಾ ಇದ್ವಿ. ಇನ್ನು ಇವರು ಬರೀ ಸಾಹಿತ್ಯ ಅಥವಾ ಸಂಗೀತ ಸಂಯೋಜನೆ ಮಾತ್ರ ಅಲ್ಲ, ಕತೆ, ಚಿತ್ರಕಥೆ, ಸಂಭಾಷಣೆ, ಹಿನ್ನೆಲೆ ಗಾಯಕ ವೃತ್ತಿಯನ್ನು ಕೂಡ ಮಾಡಿದ್ದಾರೆ ಅಂತ ಹೇಳಿದೆ. ಇವರು ಬರೆದಿರುವ ಕತೆ ಯಾವುದು ಅಂತ ಅಂದರೆ ಅವನಿ ನನ್ನ ಗಂಡ, ಗಂಧರ್ವ ನನ್ನ ತಂಗಿ, ಶಾಪ. ಇನ್ನು ಚಿತ್ರಕಥೆ ಹೇಳೋದಾದರೆ ಅವನಿ ನನ್ನ ಗಂಡ ಮತ್ತು ಗಂಧರ್ವಕ್ಕೆ ಚಿತ್ರಕಥೆ ಕೂಡ ಇವರೇ ಮಾಡಿದ್ದಾರೆ. ಸಂಭಾಷಣೆ ಪ್ರೇಮಲೋಕ, ರಣಧೀರ, ಯುಗಪುರುಷ, ಅವನಿ ನನ್ನ ಗಂಡ, ಹಳ್ಳಿ ಮೇಷ್ಟ್ರು, ಗಂಧರ್ವ ಇದೆಲ್ಲ ಚಿತ್ರಕ್ಕೆ ಸಂಭಾಷಣೆಯನ್ನು ಇವರು ಬರೆದುಕೊಟ್ಟಿದ್ದಾರೆ. ಹಿನ್ನೆಲೆ ಗಾಯಕರಾಗಿ ಕಿಂದರಜೋಗಿ ಹಾಗೂ ಹಗಲವೇಷ, ಮೀಸೆ ಹೊತ್ತ ಗಂಡಸಿಗೆ, ಡಿಮ್ಯಾಂಡಪ್ಪು ಡಿಮ್ಯಾಂಡು ಈ ಮೂರು ಚಿತ್ರಕ್ಕೆ ಹಿನ್ನೆಲೆ ಗಾಯಕರಾಗಿ ಹಾಡಿದ್ದಾರೆ. ಇವರು ಬರೆದಿರುವಂಥ ಹಾಡುಗಳು ಒಂದೆರಡಲ್ಲ, ಸಾವಿರಾರು ಹಾಡುಗಳನ್ನು ಬರೆದಿದ್ದಾರೆ. ಹಾಗೆಯೇ ಇಂಥದ್ದೇ ಬರೀ ಲವ್ ಹಾಡು, ಪ್ರೀತಿಯ ಹಾಡುಗಳು ಅಂತ ಏನಿಲ್ಲ, ದೇಶಕ್ಕೆ ಸಂಬಂಧಪಟ್ಟಿರುವಂಥದ್ದು ಅಥವಾ ಸ್ನೇಹಕ್ಕೆ ಸಂಬಂಧಿರಪಟ್ಟುವಂಥದ್ದು, ಪ್ರೀತಿಗೆ, ಅಮ್ಮ ಮಕ್ಕಳ ಸಂಬಂಧ, ಅಣ್ಣ ತಂಗಿ, ಅಕ್ಕ ತಂಗಿ, ಹೀಗೆ ಪ್ರತಿಯೊಂದರಲ್ಲೂ ಇವರ ಸಾಹಿತ್ಯ ನಾವು ನೋಡಬಹುದು, ಕೇಳಬಹುದು. ಸಾಕಷ್ಟು ಜನ ಸಂದೇಶ ಕಳಿಸಿದ್ದೀರಾ, ನಿಮ್ಮ ಇಷ್ಟದ ಹಾಡು ಯಾವುದು, ಹಂಸಲೇಖರ್ ಅವರು ಬರೆದಿರುವಂತಹ ನಿಮಗೆ ಫೇವ್ರೆಟ್ ಹಾಡು ಯಾವುದು ಅಂತ ಹೇಳಿ ಕಳಿಸಿದ್ದೀರಾ. ಖಂಡಿತ ಎಲ್ಲರ ಸಂದೇಶ ಓದ್ತೀನಿ. ಸದ್ಯಕ್ಕೆ ಮತ್ತೊಂದು ಗೀತೆ, ಸೂರಪ್ಪ

ಹಂಸಲೇಖ ಅವರು ಬರೆದಿರುವಂತಹ ಯಾವ ಹಾಡು ನಿಮಗೆ ತುಂಬ ಇಷ್ಟ ಅಂತ ಕೇಳಿದ್ದೆ. ಅನಿತಾ ತಿರುಮಲೆ ಅವರು ಹಾವೇರಿಯಿಂದ ನನಗೆ ಸಿಪಾಯಿ ಚಿತ್ರದ ಕರುಣಾಡೆ ಕೈ ಚಾಚಿದೆ ಹಾಡು ತುಂಬ ಇಷ್ಟ ಅಂತ ಹೇಳ್ತಿದ್ದಾರೆ. ಇನ್ನು ಪಲ್ಲವಿಗೌಡ ಮೈಸೂರು ರಸ್ತೆ ಬೆಂಗಳೂರಿನಿಂದ ನಮಗೆ ಕಲಾವಿದ ಸಿನಿಮಾದ ಎಲ್ಲ ಹಾಡುಗಳು ಅದ್ಭುತ, ಎಲ್ಲ ಹಾಡುಗಳು ಇಷ್ಟ ಅಂತ ಹೇಳ್ತಿದ್ದಾರೆ. ರಣಧೀರ, ಪ್ರೇಮಲೋಕ, ಅಂಚತಗಂಡು, ಅಣ್ಣಯ್ಯ, ಸಿಪಾಯಿ, ಪ್ರಳಯ ಅಂತಕ, ಹೀಗೆ ಹಂಸಲೇಖ ಅವರು ಬರೆದಿರುವಂತಹ ಎಲ್ಲ ಹಾಡುಗಳು ಇಷ್ಟ ಅಂತ ಹೇಳ್ತಾ ಇರೋದು ತೇಜಸ್ವಿ ಯಶವಂತ್ ಚನ್ನನ ಕುಂಟೆ ಶಿರಾದಿಂದ. ಆಕಾಶದಾಗೆ ಯಾರು ಮಾಯಗಾರನು ನನ್ನ ಅಚ್ಚುಮೆಚ್ಚಿನ ಗೀತೆ ಅಂತಿರೋದು ಅನಿಲ್ ಗ್ರಾಮ್ ಪುರೋಹಿತ್ ಬಿ ಟಿ ಎಂ ಬಡಾವಣೆಯಿಂದ. ಬಣ್ಣದ ಗೆಜ್ಜೆಯಿಂದ ಸ್ವಾತಿ ಮುತ್ತಿನ ಮಳಹನಿಯೇ ಹಾಡಿ ಇಷ್ಟ ಅಂತಿರೋದು ಕಿಶನ್ ರೋಷನ್ ಶುಭಾರಾಣಿ ಅವರು. ಹೆಚ್ ಎಲ್ ಬಸವರಾಜ್ ಪುಟ್ಟಗೆರೆ ಹೊಸಹಳ್ಳಿಯಿಂದ ನನಗೆ ಅವ್ರು ಬರೆದಿರುವಂತಹ ಎಲ್ಲ ಹಾಡುಗಳು, ಎಸ್ ಪಿ ಬಿ ಹಾಡಿರುವಂಥ ಎಲ್ಲ ಹಾಡುಗಳು ಇಷ್ಟ ಅಂತ ಹೇಳ್ತಿದ್ದಾರೆ. ಆಕಸ್ಮಿಕ ಚಿತ್ರದಿಂದ ಹುಟ್ಟಿದರೆ ಕನ್ನಡಲ್ಲಿ ಹುಟ್ಟಬೇಕು ಹಾಡಿಷ್ಟ ಅಂತಿರೋದು ನವೀನ್ ಕಾವ್ಯ ವಿವರ್ಸ್ ಕಾಲೋನಿಯಿಂದ. ಹಂಸಲೇಖಾರವರ ಹುಟ್ಟಿದ ಹಬ್ಬದ ದಿನದಿಂದನಂದು ಈ ಹಾಡುಗಳನ್ನು ಕೇಳಿ ತುಂಬ ಖುಷಿ ಆಗ್ತಾ ಇದೆ. ನನಗೆ ಈ ಭೂಮಿ ಬಣ್ಣದ ಬುಗುರಿ ಹಾಡಿಷ್ಟ ಅಂತಿರೋದು ಮಂಜುನಾಥ್ ಎಂ ಬಿ ಎಸ್ ಎನ್ ಲೇ ಅವ್ರ ದಾವಣಗೆರೆಯಿಂದ. ಸಿಂಧನೂರು ಸುರೇಶ್ ಬಳುಟಗಿ ಅವರು ನಮಗೆ ಎಲ್ಲ ಹಾಡುಗಳು, ಬೆಳ್ಳಿ ರಸದಲ್ಲಿ ಸೂರ್ಯ ಸಂದ ಕಿರಣ ಹಾಡು ತುಂಬ ಇಷ್ಟ ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ. ರಣಧೀರ ಹಾಡು ಇಷ್ಟ ಮೇಡಮ್ ಅಂತಿರೋದು ಶಂಕರ್ ಅವರು ಕೊಪ್ಪಳದಿಂದ. ಮುಧೋಳ ತಾಲೂಕಿನ ಅಕ್ಕಿಮಾಡಿ ವಿಠಲ್ ಕಂಬಾರ್ ಕೃಷ್ಣಭಾಯಿ ಅವರು ಸಂದೇಶ ಕಳಿಸಿದ್ದಾರೆ. ಸುಧಾ ಬುದಿಹಾಳ್ ಅವರು ನಮಗೆ ಹಂಸಲೇಖ ಸರ್ ಅವರ ಎಲ್ಲ ಹಾಡು ಇಷ್ಟ ಅಂತಿದ್ದಾರೆ. ನನಗೆ ಚಿತ್ರಲೇಖ ಚಿತ್ರದ ರಾಮನಿನಲ್ಲೇನು ನಿನ್ನ ಶಾಮನಿನಲ್ಲೇನು ಗೀತೆ ಇಷ್ಟ ಅಂತಿರೋದು ಹರೀಶ್ ಅವರು ಮಲ್ಲೇಶ್ವರದಿಂದ. ಇನ್ನು ಹಂಸಲೇಖ ಅವರಿಗೆ ಸಾಕಷ್ಟು ಪ್ರಶಸ್ತಿಗಳು ಕೂಡ ಲಭಿಸಿದೆ. ಯಾವ್ಯಾವ ಪ್ರಶಸ್ತಿ ಯಾವುದಕ್ಕೆ ಲಭಿಸಿದೆ, ಯಾವ್ದಕ್ಕೆ ಬಂದಿದೆ ಹೇಳ್ತೀನಿ ಈ ಗೀತೆಯ ನಂತರ.

ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ನಾಥಬ್ರಹ್ಮ ಹಂಸಲೇಖಾರ್ ಅವರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಅವರದ್ದೇ ಹಾಡುಗಳನ್ನು ಕೇಳ್ತಾ ಸಾಕ್ತಾ ಇದ್ವಿ. ಇನ್ನು ಹಂಸಲೇಖ ಅವರಿಗೆ ಅತ್ಯುತ್ತಮ ಸಂಗೀತ ನಿರ್ದೇಶಕ ರಾಜ್ ಪ್ರಶಸ್ತಿ, ಹಾಲುಂಡತವರು ಹಾಗೆ ಗಾನಯೋಗಿ ಪಂಚಾಕ್ಷರ ಗವಾಯಿ ಚಿತ್ರಕ್ಕೆ ಬಂದಿದೆ. ಇನ್ನು ಹಾಲುಂಡತವರು ಶ್ರೀ ಮಂಜುನಾಥ ಚಿತ್ರಕ್ಕೆ ಅತ್ಯುತ್ತಮ ಸಾಹಿತ್ಯ ಅನ್ನುವಂಥ ಒಂದು ಪ್ರಶಸ್ತಿ ಕೂಡ ರಾಜ್ಯ ಪ್ರಶಸ್ತಿ ಲಭಿಸಿದೆ. ಹಾಗೆಯೇ ಫಿಲಂ ಫೇರ್ ಪ್ರಶಸ್ತಿ ರಾಮಾಚಾರಿ, ಓಂ, ನೆನಪಿರಲಿ ಈ ಮೂರು ಚಿತ್ರಕ್ಕೆ ಬಂದಿದ್ದರೆ, ಕರ್ನಾಟಕ ಸರ್ಕಾರದ ಸುವರ್ಣ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿದೆ. ಹಾಗೆಯೇ ಕೆಂಪೇಗೌಡ ಪ್ರಶಸ್ತಿ, ಸ್ಯಾನ್ಫಿಸ್ಟ್ ಉದಯ ಫಿಲಂ ಅವಾರ್ಡ್ಸ್, ಅತ್ಯುತ್ತಮ ಗೀತ ರಚನೆ ನೆನಪಿರಲಿ ಚಿತ್ರಕ್ಕೆ ಬಂದಿದೆ. ಸಾಕಷ್ಟು ಪ್ರಶಸ್ತಿಗಳನ್ನು ತಗೊಂಡು ಸಾಕಷ್ಟು ಸುಂದರವಾದ ಹಾಡುಗಳನ್ನು ನಮ್ಮ ಚಿತ್ರರಂಗಕ್ಕೆ ಕೊಟ್ಟ ನಾದಬ್ರಹ್ಮ ಹಂಸಲೇಖಾರವರ ಮಾಹಿತಿ, ಜನ್ಮದಿನದ ವಿಶೇಷ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ, ಕಾರ್ಯಕ್ರಮಕ್ಕೆ ಸಂದೇಶ ಕಳಿಸಿದ ಎಲ್ಲರಿಗೂ ಪ್ರೀತಿಯ ಧನ್ಯವಾದ ಅಂತ ಹೇಳ್ತಾ ಇವತ್ತಿನ ಸಿನಿಚಿಟ್ಟೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟು ಹೊತ್ತು ಮಾತಿಗೆ ಮಾಹಿತಿಗೆ ನಿಮ್ಮ ಸಂದೇಶಕ್ಕೆ ನಿಮ್ಮ ಜೊತೆಯಾಗಿದ್ದಿದ್ದು ನಿಮ್ಮ ಆರ್ಜೆ ಸ್ವಾತಿ. ಟ್ಯೂನ್ ಮಾಡಿ ಕೇಳ್ತಾ ಇರಿ ಇದು 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು, ಮ್ಯಾಜಿಕಲಿ ಯುವರ್ಸ್, ಮ್ಯೂಸಿಕಲಿ ಯುವರ್ಸ್.

ಕರ್ನಾಟಕ ಸರ್ಕಾರವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಮನ್ವಯದೊಂದಿಗೆ ಜೂನ್ 27ರಂದು 15 ಲಕ್ಷ ಸಸಿಗಳನ್ನು ನೆಡುವ ಬೃಹತ್ ಹಸಿರು ಅಭಿಯಾನವನ್ನು ಆಯೋಜಿಸಿದ್ದು ಗಿನ್ನೆಸ್ ವಿಶ್ವ ದಾಖಲೆಯತ್ತ ಹೆಜ್ಜೆ ಇಡಲು ಸಜ್ಜಾಗಿದೆ. ಗ್ರೀನ್ ಬೆಂಗಳೂರು ಬೈ BDA.in ವೆಬ್ಸೈಟ್ನಲ್ಲಿ ನೋಂದಾಯಿಸಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಸಿ ನೆಟ್ಟು ಹಸಿರು ಬೆಂಗಳೂರಿನ ನಿರ್ಮಾಣಕ್ಕೆ ನಿಮ್ಮ ಅಮೂಲ್ಯ ಕೊಡುಗೆ ನೀಡಿ. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ಗೊತ್ತಾ ನಿನ್ಗೆ, ಕಳೆದ 12 ವರ್ಷಗಳಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ದೂರದೃಷ್ಟಿ ನಾಯಕತ್ವದಲ್ಲಿ ಭಾರತದ ರಕ್ಷಣಾ ಕ್ಷೇತ್ರವು ಅಪೂರ್ವ ಪರಿವರ್ತನೆಯನ್ನು ಕಂಡಿದೆ. ಭಾರತವು ರಕ್ಷಣಾ ವಲಯದಲ್ಲಿ ಭವಿಷ್ಯವನ್ನು ಬಲಿಷ್ಠವಾಗಿ ರೂಪಿಸುತ್ತಿದೆ.
4: ಹೌದು, ರಕ್ಷಣಾ ಸಚಿವಾಲಯವು ಭಾರತೀಯ ಕಂಪನಿಗಳಿಗೆ ನಮ್ಮ ದೇಶದಲ್ಲಿ ವಿಶ್ವಮಟ್ಟದ ತಂತ್ರಜ್ಞಾನದ ವಿನ್ಯಾಸ, ಅಭಿವೃದ್ಧಿ ಮತ್ತು ನಿರ್ಮಾಣಕ್ಕೆ ಸೂಕ್ತವಾದ ವಾತಾವರಣವನ್ನು ಸೃಷ್ಟಿಸುತ್ತಿದೆ.
3: ಖಂಡಿತ, ಈ ಪರಿವರ್ತನೆಯನ್ನು ಮುನ್ನಡೆಸುತ್ತಿರುವ ಪ್ರಮುಖ ಹೆಸರುಗಳಲ್ಲಿ ಒಂದಾಗಿದೆ HAL, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಸ್ವದೇಶಿ ಯುದ್ಧ ವಿಮಾನಗಳು ಮತ್ತು ಯುದ್ಧ ಹೆಲಿಕಾಪ್ಟರ್ಗಳಿಂದ ಹಿಡಿದು ತರಬೇತಿ ವಿಮಾನಗಳು, ಸಾರಿಗೆ ವಿಮಾನಗಳು ಮತ್ತು ಉನ್ನತ ಏರೋಸ್ಪೇಸ್ ವ್ಯವಸ್ಥೆಗಳವರೆಗೆ HAL ಭಾರತದ ರಕ್ಷಣಾ ವಲಯದ ಭವಿಷ್ಯವನ್ನು ಬಲಿಷ್ಠವಾಗಿ ನಿರ್ಮಿಸಲು ಸಹಾಯ ಮಾಡುತ್ತಿದೆ.
4: HAL ಖಾಸಗಿ ಉದ್ಯಮಗಳು ಮತ್ತು ಸಾವಿರಾರು MSMEಗಳನ್ನು ಒಟ್ಟುಗೂಡಿಸಿ ದೇಶದಲ್ಲಿ ಶಕ್ತಿಶಾಲಿ ಏರೋಸ್ಪೇಸ್ ಇಕೋಸಿಸ್ಟಮ್ ವ್ಯವಸ್ಥೆಯನ್ನು ನಿರ್ಮಿಸುತ್ತಿದೆ.
3: ಭಾರತೀಯ ಪ್ರತಿಭೆ, ಭಾರತೀಯ ತಂತ್ರಜ್ಞಾನ ಮತ್ತು ದೃಢ ಸಂಕಲ್ಪದ ಬಲದೊಂದಿಗೆ ಪ್ರತಿಯೊಂದು ಹೊಸ ನವೀನತೆಯು ಭಾರತವನ್ನು ಆತ್ಮನಿರ್ಭರ ಭಾರತದೆಡೆಗೆ ಕೊಂಡೊಯ್ಯುತ್ತಿದೆ.
5: ಜನ ಕಲ್ಯಾಣಕ್ಕೆ.
6: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS VLR.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನಬಿಲ್ಲು ಆಕಾಶವಾಣಿ ಎಫ್ಎಂ ರೈಂಬೋದಲ್ಲಿ 11:02 ಅಂದ್ರೆ ನಾವಿದ್ದೇವೆ ಆಪ್ಕಿ ಪಸಂದಲ್ಲಿ. ಆಪ್ಕಿ ಪಸಂದಲ್ಲಿ ನಿಮ್ಮಿಷ್ಟದ ಹಾಡುಗಳಿಗಾಗಿ ನೀವು ರಿಕ್ವೆಸ್ಟ್ ಕಳಿಸಬಹುದು. 9480900103 ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಇಲ್ಲಿಗೆ ವಾಟ್ಸ್ಆಪ್ ಮೆಸೇಜ್ ಮೂಲಕ ನೀವು ರಿಕ್ವೆಸ್ಟ್ ಕಳಿಸಬಹುದು. ಇದಲ್ಲದೆ 222-81-206 ನಮ್ಮ ನಂಬರ್. ಈ ನಂಬರ್ಗೆ ಕರೆ ಮಾಡಿ ಕೂಡ ನಿಮ್ಮಿಷ್ಟದ ಹಾಡು ಯಾವುದು ಅಂತ ನಮಗೆ ತಿಳಿಸಬಹುದು. ನಿಮ್ಮ ಪ್ರೀತಿಯ ಗೀತೆಗಳನ್ನ ಕೇಳಿಸುವಂತಹ ಪ್ರಯತ್ನ ಮಾಡ್ತೀವಿ. ಹಳೆಯ ಹಿಂದಿ ಚಲನಚಿತ್ರ ಗೀತೆಗಳಿಗೆ ಆದ್ಯತೆ ಅಂತ ಹೇಳ್ತಾ

0: ಇವತ್ತಿನ ಆಪ್ಕಿ ಪಸಂದಲ್ಲಿ ಟ್ರಿವಿಯಾ ಟೈಮ್ನಲ್ಲಿ ಯಾವ ವಿಷಯದ ಕುರಿತಾಗಿ, ಯಾವ ಸಿನಿಮಾದ ಕುರಿತಾಗಿ ಹೇಳ್ತೀನಿ ಗೊತ್ತಾ? ಲಾಖೋಂ ಕಿ ಏಕ್ ಅನ್ನುವಂತಹ ಸಿನಿಮಾ, 1971 ತೆರೆ ಕಂಡಂತಹ ಚಿತ್ರ. ಈ ಚಿತ್ರದ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ ಇದೆ, ಬೇರೆ ಬೇರೆ ಬಗ್ಗೆಯದು. ಒಂದು ಮ್ಯೂಸಿಕ್ಗೆ ಸಂಬಂಧಪಟ್ಟ ಹಾಗೆ, ಇನ್ನೊಂದು ಆಕ್ಟಿಂಗ್ಗೆ ಸಂಬಂಧಪಟ್ಟ ಹಾಗೆ, ಹಾಗೆಯೇ ಆರ್ ಡಿ ಬರ್ಮನ್ ಮತ್ತು ಎಸ್ ಡಿ ಬರ್ಮನ್ ಅವರ ಕುರಿತಾಗಿ ಕೂಡ ವಿಷಯ ಇರುತ್ತೆ. ಒಟ್ಟಿನಲ್ಲಿ ಲಾಖೋಂ ಕಿ ಏಕ್ ಚಿತ್ರದ ಕುರಿತಾಗಿನ ಇಂಟ್ರೆಸ್ಟಿಂಗ್ ಟ್ರಿವಿಯಾ ಇವತ್ತು ನಿಮ್ದಾಗುತ್ತೆ. ಇದಲ್ಲದೆ ನೀವೇ ಇಷ್ಟಪಟ್ಟಂತಹ ನಿಮ್ಮ ಪ್ರೀತಿಯ ಗೀತೆಗಳನ್ನು ಕೂಡ ಕೇಳಿಸ್ತೀವಿ. ಕೇಳ್ತಾ ಇರಿ ಆಕಾಶವಾಣಿ ಎಫ್ ಎಂ ರೈನ್ಬೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ. ಅಂದಹಾಗೆ ನಿಮ್ಮ ಜೊತೆಯಾಗಿರೋದು ನಾಗಶ್ರೀ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ ಎಸ್ಬಿಐ ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಆಕಾಶವಾಣಿ ಎಫ್ ಎಂ ರಾಯಂಬೋ ಕೇಳ್ತಾ ಇದ್ದೀರಿ. ರಾಘವೇಂದ್ರಾಚಾರ್ ಅವರು ಕರೆ ಮಾಡಿದ್ರು, ಅವರಿಗಾಗಿ ಅವರೇ ಇಷ್ಟಪಟ್ಟಂತಹ ಅನಾಮಿಕಾ ಚಿತ್ರದ ಹಾಡನ್ನ ಕೇಳಿಸ್ತಾ ಇದ್ವಿ. ಇದಲ್ಲದೆ ಎಚ್

ರುದ್ರಸ್ವಾಮಿ, ಜಯಶ್ರೀ, ಸುನಿಲ್, ಸುಧಾಮೂರ್ತಿ, ಹಾಗೆ ಶಿವಮೊಗ್ಗದಿಂದ ದೇವಾನಂದ ಏಟಗಿ ಅವರು, ಅಜಯ್, ಗಣೇಶ್, ಲಿಖಿತ, ಲೀಲಾ, ಪೂಜಾ, ವಿಸ್ಮಯ ಅವರು ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ ಹೀರಾಮಣಿ ವರ್ಮಾ ಹಾಗೂ ಕುಟುಂಬದವರು. ರಘುನಾರಾಯಣ್ ಬೆಂಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ಬಿಂದು ಪ್ರಕಾಶ್, ಹಾಗೆಯೇ ಬಾಬಿ ಕಿಶನ್ ರೋಷನ್ ಅವರು ಕೂಡ ಸಂದೇಶ ಕಳಿಸಿದ್ದಾರೆ. ಆಮೇಲೆ ನಮಗಾಗಿ ಒಂದು ಗೀತೆ ಬೇಕು ಅಂತ ಸೋನು ಚಿತ್ರದುರ್ಗದಿಂದ ಸಂದೇಶ ಕಳಿಸ್ತಾ ಇದ್ದಾರೆ. ಮುರುಳಿ ಮುಂಗಾರು ಮಳೆ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಸಾರಿ, ಮುಂಗಾರು ಮಳೆ ಚಿತ್ರದ ಗೀತೆಯನ್ನು ಇವಾಗ ಕೇಳಿಸೋಕ್ಕೆ ಸಾಧ್ಯ ಇಲ್ಲ. ಪ್ರತಿದಿನ ಮಧ್ಯಾಹ್ನ 11 ಗಂಟೆಯಿಂದ 12 ಗಂಟೆ ತನಕ ಆಪ್ಕಿ ಪಸಂದಲ್ಲಿ ಹಳೆಯ ಹಿಂದಿ ಚಲನಚಿತ್ರ ಗೀತೆಗಳನ್ನ ಕೇಳಿಸ್ತೀವಿ ಅಂತ ಹೇಳ್ತಾ ಇದೀಗ ನೀವೇ ಇಷ್ಟಪಟ್ಟಂತಹ ಗೀತೆಗಳು ಬ್ಯಾಕ್ ಟು ಬ್ಯಾಕ್ ಕೇಳಿ ಬರ್ತಾ ಇದೆ. ಈ ಮಧ್ಯೆ ನೀವು ಕೂಡ ನಿಮ್ಮ ಇಷ್ಟದ ಗೀತೆಗಾಗಿ ಸಂದೇಶ ಕಳಿಸಬಹುದು. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

0: ಅಂತೂ ನೀನು ಇಂಜಿನಿಯರಿಂಗ್ ಮುಗಿಸ್ದೆ, ಮುಂದೆ ಏನು?
1: ನಿಮ್ ರಿಟೈರ್ಮೆಂಟ್ ಲೆಟರ್ ನ ಟೈಪ್ ಮಾಡ್ತೀನಪ್ಪ.
0: ಏನೋ ಮಾತಾಡ್ತಿದ್ಯಾ?
1: ನನಗೆ ಪ್ಲೇಸ್ಮೆಂಟ್ ಆಯ್ತು, ಐ ಹ್ಯಾವ್ ಅ ಜಾಬ್ ನೌ.
2: ಉತ್ತಮ ಪ್ಲೇಸ್ಮೆಂಟ್ ರೆಕಾರ್ಡ್ ಇರುವ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ 8 ಬಿಇ ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ ಬಿಎಸ್ಸಿ ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಎಕರೆ ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ ಬಿಎಂಟಿಸಿ ಮತ್ತು ಮೆಟ್ರೋ ಕನೆಕ್ಟಿವಿಟಿ. ಜೆಎಸ್ಎಸ್ ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ jssateb.ac.in ಅಥವಾ ಕಾಲ್ 9916253458.

ಆಕಾಶವಾಣಿ ಎಫ್ಎಂ ರೈಮೋ ಕೇಳ್ತಾ ಇದ್ದೀರಿ. ಆಪ್ಕಿ ಪಸಂದಲ್ಲಿ ಎನ್ ಆರ್ ಪ್ರಸಾದ್ ಅವರು ಒಂದು ಇಂಟ್ರೆಸ್ಟಿಂಗ್ ಆದಂತಹ ಟ್ರಿವಿಯಾನ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಇದು ಯಾರ ಕುರಿತಾಗಿ ಅಂದರೆ ಗುಲ್ಶನ್ ಬಾವ್ರಾ ಅವರ ಕುರಿತಾಗಿ. ನಿಮಗೆ ಗೊತ್ತಿರೋ ಹಾಗೆ ಹಿಂದಿ ಚಲನಚಿತ್ರರಂಗದ ಅತ್ಯದ್ಭುತ ಚಿತ್ರ ಸಾಹಿತಿಯವರು. ಬರೇ 240 ಗೀತೆಗಳನ್ನ ಬರೆದರೂ ಕೂಡ 4 ದಶಕಗಳ ಕಾಲದಲ್ಲಿ ಪ್ರತಿಯೊಂದು ಹಾಡು ಕೂಡ ಚಿನ್ನ ಅಂತ ಹೇಳಬಹುದು. ಅಷ್ಟರ ಮಟ್ಟಿಗೆ ಸೂಪರ್ ಹಿಟ್ ಆದಂತಹ ಗೀತೆಗಳನ್ನ ಇವರು ಕೊಡ್ತಾ ಬಂದರು. ಗುಲ್ಶನ್ ಬಾವ್ರಾ ಅವರು ಆಕ್ಟರ್ ಕೂಡ ಹೌದು, ಹಾಗೆಯೇ ಎಷ್ಟೋ ಸಿನಿಮಾಗಳಲ್ಲಿ ಇವರ ಹಾಡುಗಳನ್ನ ಇವರೇ ಹಾಡ್ತಿರೋ ಹಾಗೆ ಆಕ್ಟಿಂಗ್ ಕೂಡ ನಡೆಸಿದ್ದಾರೆ. ಬಾವ್ರಾ ಅವರು ತಮ್ಮ ಚೈಲ್ಡ್ಹುಡ್ ಡೇಸಲ್ಲಿರಬಹುದು ಅಥವಾ ನಂತರದ ತಾರುಣ್ಯದ ದಿನಗಳಲ್ಲಿರಬಹುದು ಸ್ವಲ್ಪ ಕಷ್ಟದ ಜೀವನವನ್ನೇ ಕಂಡವರು. ಅವರಿಗೆ ಜೀವನದಲ್ಲಿ ತುಂಬ ಮೇಲೇರಬೇಕು ಅಂತ ಆಸೆ ಇರುತ್ತೆ. ಆದರೆ ರೈಲ್ವೇಸ್ನಲ್ಲಿ ಕ್ಲರ್ಕ್ ಆಗಿ ಇವರು ಕೆಲಸ ಮಾಡ್ತಾ ಇರ್ತಾರೆ. ಒಂದ್ಸಲ ರೈಲ್ವೇಸಲ್ಲಿ ಇವರು ಕೆಲಸ ಮಾಡ್ತಾ ಇರಬೇಕಾದ್ರೆ ಇವರ ಟಾಪ್ ಅಫಿಷಿಯಲ್ ಹತ್ರ ಹೋಗಿ ಹೇಳ್ತಾರೆ, ಇವರು, ನಾನು ಆದಷ್ಟು ಬೇಗ ಜೀವನದಲ್ಲಿ ಮೇಲೇರಬೇಕು ಅಂತ ಆಸೆ ಪಡ್ತೀನಿ, ನಾನು ತುಂಬ ಒಳ್ಳೆಯ ಸ್ಥಾನಕ್ಕೆ ಹೋಗಬೇಕು ಅಂತ ಆಸೆ ಪಡ್ತೀನಿ ಅಂತ. ಆಗ ಅವ್ರು ಹೇಳ್ತಾರೆ, ನೀನು ನೋಡೋದಕ್ಕೆ ಥೇಟ್ ದೇವಾನಂತರ ಕಾಣ್ತೀಯಾ, ಅದೇ ಥರ ಸ್ಟೈಲ್ ಕೂಡ ಇದೆ, ಯಾಕೆ ಸಿನಿಮಾದಲ್ಲಿ ನೀನು ಚಾನ್ಸ್ನ ಟ್ರೈ ಮಾಡಬಾರ್ದು ಅಂತ ಹೇಳ್ತಾರೆ. ಇದು 1950ರ ದಶಕದ ಕಾಲ. ಅದು ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ, ಗುಲ್ಶನ್ ಬಾವ್ರಾ ಅವರು ಸೀದಾ ಬಾಂಬೆಗೆ ಬರ್ತಾರೆ, ಅವರ ಅದೃಷ್ಟ ಪರೀಕ್ಷೆಗೆ ನಿಲ್ತಾರೆ. ಆಲ್ಮೋಸ್ಟು 50% ಇವರು ಹಾಡುಗಳನ್ನು ಬರೆದಿದ್ದು ಪಂಚಮ್ದ ಅವರಿಗೆ, ಆರ್ ಡಿ ಬರ್ಮನ್ ಅವರಿಗೆ. ಇದಲ್ಲದೆ ಕಲ್ಯಾಣ್ಜಿ, ಆನಂದ್ಜಿ, ರವಿ, ಹೇಮಂತ್ ಕುಮಾರ್ ಹಾಗೆ ಎಸ್ ಡಿ ಬರ್ಮನ್ ಅವರಿಗೂ ಕೂಡ ಇವರು ಗೀತೆಗಳನ್ನ ಬರೆದ್ರು. ನೋಡಿ, ರೈಲ್ವೇಸ್ ಅಂತಹ ಕೆಲಸದಲ್ಲಿ ಇದ್ದವರು ಬಾಂಬೆಗೆ ಬರುವಂತಹ ಮನಸ್ಸು ಮಾಡಿದ್ದು, ಅದಾದ್ಮೇಲೆ ಚಿತ್ರ ಸಾಹಿತ್ಯ ಆಗಿದ್ದು ನಿಜಕ್ಕೂ ಯೋಗಾಯೋಗ ಅಂತ ಅನಿಸುತ್ತೆ ಅಲ್ವಾ. 1977 ಆಲ್ಮೋಸ್ಟ್ ಸುವರ್ಣಯುಗ ಅಂತಲೇ ಹೇಳಬಹುದು, ಯಾಕೆಂದರೆ ಇವರು ಮತ್ತು ಪಂಚಮ್ದ ಕಾಂಬಿನೇಷನ್ನಲ್ಲಿ ಬಂದಂತಹ ಗೀತೆಗಳು, ಆ ಚಲನಚಿತ್ರಗಳು ಮಾಡಿದಂತಹ ಮೂಡಿ ಹಾಗೆ ಅನಿಸೋ ಹಾಗೆ ಮಾಡುತ್ತೆ ನಮಗೆ. ಪಂಚಮ್ದ ಮತ್ತು ಬಾವ್ರಾ ಅವರು ಅಷ್ಟೊತ್ತಿಗಾಗಲೇ ತುಂಬ ಒಳ್ಳೆಯ ಸ್ನೇಹಿತರಾಗಿರ್ತಾರೆ. ಒಂದ್ಸಲ ಪಂಚಮ್ ಅವರು ಅವರ ಮನೆಗೆ ಇವರನ್ನು ಆಹ್ವಾನಿಸಿರ್ತಾರೆ ಊಟಕ್ಕೆ. ಹಾಗೆ ಊಟಕ್ಕೆ ಬಂದಾಗ ಪಂಚಮ್ ಅವರ ಹೆಂಡತಿ ಅಂಜು ಅವರು ಘಮ ಘಮ ಅಂತ ಅಡುಗೆ ಮಾಡಿರ್ತಾರೆ, ಅದನ್ನು ನೋಡಿ ಬಾವ್ರಾ ಅವರು ಪಂಚಮ್ ಅವರನ್ನ ಮನೆಗೆ ಕರೆದಿರ್ತಾರೆ. ಬಾವ್ರಾ ಅವರು ಪಂಚಮ್ ಅವ್ರನ್ನ ಅವರ ಮನೆಗೆ ಊಟಕ್ಕೆ ಇನ್ವೈಟ್ ಮಾಡಿರ್ತಾರೆ. ಹಾಗೆ ಬಾವ್ರಾ ಅವರ ಹೆಂಡತಿ ಅಂಜು ಅವರು ಘಮ ಘಮ ಅಂತ ಅಡುಗೆ ಮಾಡಿರೋದು ನೋಡಿ ಪಂಚಮ್ ಅವರಿಗೆ ತುಂಬನೇ ಒಂಥರ ಖುಷಿಯಾಗತ್ತೆ. ಮತ್ತು ಎಷ್ಟೇ ಆಗಲಿ ಅವರು ಮ್ಯೂಸಿಕ್ ಡೈರೆಕ್ಟರ್ ಅಲ್ವಾ, ರಾಗವಾಗಿ ಹೇಳ್ತಾರಂತೆ, ಸರ್ಸೊಂಕ ಸಾಗ ಪಕಾನ ಅಂಜು, ಮಕ್ಕಿ ಕಿ ರೊಟ್ಟಿ ಕಿಲಾನ ಅಂಜು ಅಂತ ಒಂದು ಒಳ್ಳೆಯ ಟ್ಯೂನ್ನಲ್ಲಿ ಹಾಡ್ತಾರಂತೆ. ಅಂದರೆ ನಿಮಗೆ ಗೊತ್ತಿರಬಹುದು ಸರ್ಸೊಂಕ ಸಾಗ ತುಂಬಾ ಫೇಮಸ್ಸು, ಹಾಗೆಯೇ ಅದರ ಜೊತೆಗೆ ಚಪಾತಿ, ಮಕ್ಕಿ ಕಿ ರೋಟಿ ಕಿಲಾನ ಅಂಜು ಅಂತ ಹಾಡ್ತಾರೆ ಪಂಚಮ್ ಅವರು. ಈ ಎರಡು ಸಾಲನ್ನು ಕೇಳಿಸ್ಕೊಂಡ ಕೂಡಲೇ ಬಾವ್ರಾ ಅವರು ಮುಂದಕ್ಕೆ ಇನ್ನ ಎರಡು ಸಾಲನ್ನು ಸೇರಿಸ್ಬಿಡ್ತಾರೆ. ಕಸ್ಮೇ ವಾದೆ ನಿಭಾಯಂಗೆ ಹಮ್ ಮಿಲ್ತೆ ರಹೆಂಗೆ ಜನಂ ಜನಂ ಅಂತ ಹೇಳಿ ಮೊದಲ ಎರಡು ಸಾಲಿಗೆ ಮತ್ತೆರಡು ಸಾಲುಗಳನ್ನ ಸೇರಿಸ್ತಾರೆ. ಪಂಚಮ್ ಅವರಿಗೆ ಬಾವ್ರಾ ಅವರ ಈ ಒಂದು ಟ್ಯಾಲೆಂಟ್ ಎಷ್ಟು ಮೂಕವಿಸ್ಮಿತಗೊಳಿಸುತ್ತೆ ಅಂತಂದರೆ 1978 ಸಿನಿಮಾ ಕಸ್ಮೇ ವಾದೆಯಲ್ಲಿ ಈ ಹಾಡನ್ನು ಅವರು ಬಳಸ್ಕೊಳ್ತಾರೆ. ಇದಾದ ನಂತರ ರಮೇಶ್ ಭೇಲ್ ಅವರು ಇನ್ನೊಂದು ಹೊಸ ಸಿನಿಮಾನ 1981 ತೆಗೀತಾ ಇರಬೇಕಾದ್ರೆ ಪಂಚಮ್ ಅವರು ಹೇಳ್ತಾರೆ, ನನ್ನ ಫ್ರೆಂಡು ಬಾವ್ರಾ ಎಷ್ಟು ಚೆನ್ನಾಗಿ ಆ ಕ್ಷಣದಲ್ಲಿ ಲಿರಿಕ್ಸ್ನ ಬರೀತಾರೆ ಗೊತ್ತಾ, ಅದು ಅಲ್ಲದೆ ದೈನಂದಿನದ ಜೀವನದಲ್ಲಿ ಇರುವಂತಹ ವಿಷಯಗಳನ್ನ ಇಟ್ಕೊಂಡು ಅದ್ಭುತವಾದಂತಹ ಗೀತೆಗಳನ್ನ ರಚಿಸ್ತಾರೆ ಅಂತ ಹೇಳ್ತಾರೆ. ಹಾಗಿರಬೇಕಾದ್ರೆ ಗುಲ್ಶನ್ ಬಾವ್ರಾ ಅವರನ್ನ ರಮೇಶ್ ಅವರು ಕಾಶ್ಮೀರ್ಗೆ ಕರೀತಾರೆ ಹಾಡುಗಳನ್ನ ಬರೆಯೋದಕ್ಕೆ. ಕಾಶ್ಮೀರ್ಗೆ ಹೋಗ್ತಾರೆ ಇವರು. ಅಲ್ಲಿ ಹೋದಾಗ ಸುಮ್ಮನೆ ಅಲ್ಲಿನ ಬೆಟ್ಟಗಳಲ್ಲಿ ಸರ್ದಾಡ್ತಾ ಇರಬೇಕಾದ್ರೆ ಒಬ್ಬ ಖಾರಿಶು ಅಂತಾನೆ, ಇನ್ನೊಬ್ಬ ಅದಕ್ಕೆ ವಾರಿಶು ಅಂತಾನೆ. ತಕ್ಷಣ ಬಾವ್ರಾ ಕೇಳ್ತಾರೆ, ಏನಿದು ಖಾರಿಶು ವಾರಿಶು ಅಂತ. ಆಗ ಅವರು ಹೇಳ್ತಾರೆ, ಕಾಶ್ಮೀರಿ ಭಾಷೆಯಲ್ಲಿ ಖಾರಿಶು ಅಂದರೆ ಹೇಗಿದ್ದೀಯಾ ಅಂತ, ವಾರಿಶು ಅಂದರೆ ಚೆನ್ನಾಗಿದ್ದೀನಿ ಅಂತ ಅಂತ. ಈ ಎರಡು ಪದಗಳನ್ನು ಕೂಡ ಇಟ್ಕೊಂಡು ಖಾರಿಶು ವಾರಿಶು ಅನ್ನುವಂಥ ಹಾಡನ್ನ ಬರೀತಾರೆ ಹರ್ಜಿ ಚಿತ್ರಕ್ಕಾಗಿ. ಈ ಎರಡೂ ಗೀತೆಗಳನ್ನು ಕೂಡ ನಿಮಗಾಗಿ ಕೇಳಿಸ್ತಾ ಇದ್ವಿ ಆಕಾಶವಾಣಿ ಎಫ್ ಎಂ ರೈನ್ಬೋದಲ್ಲಿ. ಅದ್ಭುತವಾದಂತಹ ಟ್ರಿವಿಯಾಗಾಗಿ ಎನ್ ಆರ್ ಪ್ರಸಾದ್ ಅವರಿಗೆ ಧನ್ಯವಾದಗಳು.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: Hey, did you know? Over the past 12 years, under the visionary leadership of Prime Minister Shri Narendra Modi, India's defense sector has witnessed a remarkable transformation. From boosting indigenous manufacturing to strengthening defense exports, India is shaping the future of defense with confidence.
3: You are right. In the defense sector, the Ministry of Defense has been creating the right environment for Indian companies to design, develop and build world-class technologies right here at home.
2: Exactly. And one name that's leading this transformation is HAL, Hindustan Aeronautics Limited. From indigenous fighter aircraft and combat helicopters to trainers, transport aircraft and advanced aerospace system, HAL is helping build the future of India's defense.
3: HAL is bringing together private industry and thousands of MSMEs to create a powerful defense manufacturing ecosystem.
2: So, every innovation is taking India one step closer to an Atmanirbhar Bharat, powered by Indian talent, Indian technology and Indian determination.
4: 12 saal vishwas ke, vikas ke, jan kalyan ke.

ಎರಡು ಅದ್ಭುತವಾದಂತಹ ಗೀತೆಗಳನ್ನ ಕೇಳಿಸ್ಕೊಂಡ್ರಿ. ಆಪ್ಕಿ ಪಸಂದ್ಗೆ ನೀವು ಕೂಡ ನಿಮ್ಮ ಇಷ್ಟದ ಗೀತೆಗಳಿಗಾಗಿ ರಿಕ್ವೆಸ್ಟ್ ಕಳಿಸ್ತಾ ಇದ್ದೀರಿ. ಹಾಗೆಯೇ ನಾವು ಕೂಡ ನಮ್ಮ ಕಡೆಯಿಂದ ಕೊಡಬೇಕಾದಂತಹ ಇಂಟ್ರೆಸ್ಟಿಂಗ್ ಟ್ರಿವಿಯಾನ ಹೇಳುವಂತಹ ಸಮಯ ಬಂದಿದೆ. ಲಾಕೋಮೆಯೇ 1971 ತೆರೆ ಕಂಡಂತಹ ಚಿತ್ರ, ಈ ಚಿತ್ರದ ಕುರಿತಾಗಿ ಒಂದಷ್ಟು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್ ಇದೆ ನನ್ನ ಹತ್ರ ಅಂತ ಹೇಳಿದೆ. ನಿಮಗೆ ಗೊತ್ತಿರಬಹುದು, ಇದು ತಮಿಳು ಚಿತ್ರ ಎದಿರ್ ನೀಚಲ್ ಚಿತ್ರದ ರೀಮೇಕ್. ತಮಿಳಿನಲ್ಲಿ ಇದನ್ನು ಕಮೇಡಿಯನ್ ನಾಗೇಶ್ ಅವರು ಅಭಿನಯಿಸಿದ್ರು. ಇದಾದ ಮೇಲೆ ಮಹಮೂದ್ ಹಾಗೆ ಆರ್ ಡಿ ಕಾಂಬಿನೇಷನ್ನು 3 ವರ್ಷದ ನಂತರ ಒಟ್ಟಾಗಿದ್ದು ಈ ಒಂದು ಸಿನಿಮಾದಲ್ಲಿ ಅಂತ ಹೇಳಲಾಗುತ್ತೆ. ಅಂದರೆ ಲಾಕೋಮೆ 1 ಚಿತ್ರಕ್ಕಾಗಿ 3 ವರ್ಷಗಳ ನಂತರ ಮೆಹಮೂದ್ ಹಾಗೇನೆ ಆರ್ ಡಿ ಅವರು, ಅಂದರೆ ರಾಹುಲ್ ದೇವ್ ಬರ್ಮನ್ ಅವರು ಒಟ್ಟಾಗಿದ್ರು. ಮತ್ತೆ ಈ ಒಂದು ಚಿತ್ರ ಅಂತ ಏನು ಯಶಸ್ಸನ್ನು ಕಾಣದೇ ಇದ್ರೂ ಕೂಡ ಅದ್ಭುತವಾದಂತಹ 2 ಗೀತೆಗಳು ಇತ್ತು, ಚಂದ ಓ ಚಂದ ಹಾಗೆ ಜೋಗಿ ಓ ಜೋಗಿ ಅನ್ನುವಂತಹ ಗೀತೆಗಳು. ಈ 2 ಹಾಡುಗಳು ಇವತ್ತಿಗೂ ಕೂಡ ಚಿತ್ರರಸಿಕರ ಮನಸ್ಸಿನಲ್ಲಿ ಚಿರಸ್ಥಾಯಿಯಾಗಿ ನಿಂತಿದೆ. ಜನ ಬೇಜಾರು ಮಾಡ್ಕೊಳ್ಳೋದೇನು ಅಂದರೆ, ಎಷ್ಟೋ ಸಲ ಪಂಚಮದ ಅವರು ಕೊಟ್ಟಂತಹ ಒಳ್ಳೆಯ ಹಾಡುಗಳು ಇದ್ದಂತಹ ಸಿನಿಮಾ ಅಂತ ಏನು ಸೂಪರ್ ಹಿಟ್ ಆಗಿರಲಿಲ್ಲ, ಆದರೆ ಹಾಡುಗಳು ಮಾತ್ರ ತುಂಬಾ ಇಷ್ಟ ಆಗ್ತಿತ್ತು. ಇವತ್ತಿಗೂ ಕೂಡ ಚಿತ್ರರಸಿಕರ ಮನಸ್ಸಿನಲ್ಲಿ ಚಿರಸ್ಥಾಯಿಯಾಗಿ ಉಳಿದಂತಹ ಗೀತೆಗಳು. ಆದರೆ ಸಿನಿಮಾ ಯಾಕೋ ಸೋಲ್ತು. ಇರಲಿ, ಅದೇನಾದರೂ ಇರಲಿ, ಈ ಒಂದು ಸಿನಿಮಾದಲ್ಲಿ ಜೋಗಿ ಓ ಜೋಗಿ ಒಂದು ಗೀತೆಯ ಶೂಟಿಂಗ್ನ ಟೈಮ್ನಲ್ಲಿ ಏನಾಯ್ತಂತೆ ಗೊತ್ತಾ, ಕಿಶೋರ್ ಲತಾ ಅವರು ಅದ್ಭುತವಾಗಿ ಹಾಡಿ ಆಗಿತ್ತು. ಅದಾದಮೇಲೆ ಈ ಒಂದು ಚಿತ್ರದ ಶೂಟಿಂಗ್ನ ಟೈಮ್ನಲ್ಲಿ ಒಂದು ಇನೋವೇಷನ್ನ ತರಬೇಕು ಅಂತ ಇದ್ರಂತೆ. ಟೆಕ್ನಿಕಲ್ ಇನೋವೇಷನ್ ಏನು ಅಂದರೆ, ಶೂಟ್ ಮಾಡಿರ್ತಾರೆ, ಅದಾದ ನಂತರ ತೋರಿಸೋದನ್ನು ತುಂಬ ಸ್ಲೋ ಮೋಷನಲ್ಲಿ ಪಿಕ್ಚರೈಸೇಷನ್ ತೋರಿಸ್ಬೇಕು ಅಂತ. ಆ ಕಾರಣಕ್ಕಾಗಿ ಆ್ಯಕ್ಟ್ರೆಸ್ ರಾಧಾ ಸಲೂಜಾ ಅವರಿಗೆ ಲಿಪ್ ಸಿಂಕ್ ಮಾಡೋದು ಫಾಸ್ಟಾಗಿ ಮಾಡಬೇಕು ಅಂತ ಹೇಳಿರ್ತಾರೆ. ಶೂಟಿಂಗ್ ಫಾಸ್ಟಾಗಿ ನಡೆದಿರುತ್ತೆ, ಅದಾದಮೇಲೆ ಅವರು ಟೆಕ್ನಿಕಾಲಿಟೀಸ್ನ ಬಳಸ್ಕೊಂಡು ಅದನ್ನು ಸ್ಲೋ ಡೌನ್ ಮಾಡಿ ತೋರಿಸ್ತಾರೆ ಅಂತ. ಇದು ಒಂದು ರೀತಿ ಕನಸಿನಲ್ಲಿ ಬಂದಂತಹ ಗೀತೆಯ ರೀತಿ ಇದನ್ನು ಚಿತ್ರಿಸಬೇಕು ಅಂತ ಅವರಿಗೆ ಐಡಿಯಾ ಇರುತ್ತೆ. ಮತ್ತು ಆವತ್ತಿನ ಕಾಲಕ್ಕೆ ಈ ರೀತಿ ಒಂದು ಅದ್ಭುತವಾದಂತಹ ಟೆಕ್ನಾಲಜಿಯನ್ನು ಬಳಸ್ಕೊಂಡು ತೆರೆ ಮೇಲೆ ತಂದಂತಹ ಗೀತೆ ಅನ್ನುವಂತಹ ಹೆಗ್ಗಳಿಕೆ ಕೂಡ ಈ ಒಂದು ಗೀತೆಗಿದೆ, ಜೋಗಿ ಓ ಜೋಗಿ ಗೀತೆಗೆ. ಆದರೆ ರಾಧಾ ಸಲೂಜಾ ಅವರಿಗೆ ಅಕ್ಷರಶಃ ಜ್ವರನೇ ಬಂದ್ಬಿಡ್ತಂತೆ ಹಾಡಿಗೆ ಲಿಪ್ ಸಿಂಕ್ ಮಾಡೋದು, ಅಷ್ಟು ಕಷ್ಟ ಆಯ್ತಂತೆ ಅವರಿಗೆ. ಅದಾದ ಮೇಲೆ ಪಂಚಮ್ ಅವರು ಈ ಚಿತ್ರದಲ್ಲಿ ಮೆಡ್ಲಿನ ಕೂಡ ಬಳಸಿದ್ದಾರೆ ಅಂತ ಹೇಳ್ತಾರೆ. ಇವಾಗ ವಾರೀಸ್ ಅನ್ನುವಂಥ ಚಿತ್ರದಲ್ಲಿ ಪಂಚಮ್ ದಾ ಅವರು ಈ ಒಂದು ಬಗೆಯ ಕಾಂಬಿನೇಷನ್ನ ಟ್ರೈ ಮಾಡಿದರು. ವಾರೀಸ್ ಚಿತ್ರದಲ್ಲಿ ಅವರು ಜಂಗ್ಲಿ, ಬ್ರಹ್ಮಚಾರಿ ಹಾಗೆ ಆ್ಯಂಡ್ ಈವ್ನಿಂಗ್ ಇನ್ ಪ್ಯಾರಿಸ್ ಚಿತ್ರದ ಹಾಡುಗಳನ್ನ ಒಂದಷ್ಟು ಸ್ವಲ್ಪ ತಗೊಂಡು ಒಂದು ಹಾಡಾಗಿ ಕನ್ವರ್ಟ್ ಮಾಡಿ ಮೆಡ್ಲಿ ಮಾಡಿದರು. ಹಾಗೆಯೇ ಈ ಚಿತ್ರದಲ್ಲೂ ಕೂಡ ಒಂದು ಮೆಡ್ಲಿಯನ್ನು ತರುವಂತಹ ಪ್ರಯತ್ನ ಮಾಡಿದ್ರು. ಆದರೆ ಪಂಚಮ್ ಅವರು ಎಂಥ ಒಂದು ಹೃದಯವಂತಿಕೆಯ ವ್ಯಕ್ತಿ ಅಂತಂದರೆ, ಬರೀ ಅವರು ಮ್ಯೂಸಿಕ್ ಡೈರೆಕ್ಟ್ ಮಾಡಿದಂಥ ಹಾಡುಗಳನ್ನ ಮಾತ್ರ ಮೆಡ್ಲಿಗೆ ಬಳಸ್ಕೊಳ್ಳಿಲ್ಲ, ಬದಲಾಗಿ ಬೇರೆ ಮ್ಯೂಸಿಕ್ ಡೈರೆಕ್ಟರ್ಸ್ ಮಾಡಿದಂತಹ ಒಳ್ಳೆಯ ಗೀತೆಗಳನ್ನು ಕೂಡ ತಮ್ಮ ಮೆಡ್ಲಿಗಾಗಿ ಬಳಸ್ಕೊಂಡ್ರಂತೆ ಈ ಒಂದು ಚಿತ್ರದಲ್ಲಿ. ಮತ್ತಿನ್ನೊಂದು ವಿಷಯಕ್ಕೆ ಲಾಕೋಮೆ 1 ಚಿತ್ರ ತುಂಬಾ ರಿಮಾರ್ಕಬಲ್ ಅಂತ ಅನ್ನಿಸ್ಕೊಳ್ಳುತ್ತೆ. ಯಾಕೆ ಅಂತಂದರೆ, ಈ ಒಂದು ಚಿತ್ರದ ನಂತರ ಆರ್ ಡಿ ಬರ್ಮನ್ ಹಾಗೆ ಎಸ್ ಡಿ ಬರ್ಮನ್ ಅವರು ಡಿಫ್ರೆಂಟ್ ಸೆಟ್ ಆಫ್ ಅಸಿಸ್ಟೆಂಟ್ಸ್ನ ಇಟ್ಕೊಳ್ಳೋಕ್ಕೆ ಶುರು ಮಾಡಿದ್ರಂತೆ, ಅವರ ಸಹಾಯಕರನ್ನ ಬೇರೆಯದ್ದೇ ಗುಂಪು ಇಟ್ಕೊಳ್ಳೋದಕ್ಕೆ ಶುರು ಮಾಡಿದ್ರಂತೆ. ಯಾಕೆ ಗೊತ್ತಾ, ವಿಜಯಾನಂದ್ ಅವರ ತೇರೆ ಮೇರೆ ಸಪ್ನೆ ಚಿತ್ರಕ್ಕಾಗಿ ಎಸ್ ಡಿ ಅವರು ಒಂದು ರೆಕಾರ್ಡಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಆದರೆ ಇದೇ ಟೈಮ್ನಲ್ಲಿ ಆರ್ ಡಿ ಅವರು ಊರಿನಲ್ಲಿ ಇರೋದಿಲ್ಲ, ಬೇರೆ ಕಡೆ ಹೋಗ್ಬಿಟ್ಟಿರ್ತಾರೆ. ಒಂದು ದಿನ ತಡ ಆಗಿದ್ದಕ್ಕೆ ಎಸ್ ಡಿ ಅವರಿಗೆ ಎಷ್ಟು ಬೇಜಾರಾಗುತ್ತೆ ಅಂತಂದರೆ, ಬೇರೆ ಸೆಟ್ ಆಫ್ ಅಸಿಸ್ಟೆಂಟ್ಸ್ನ ಇಟ್ಕೊಂಡು ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ ತಮ್ಮದೇ ಸ್ಟುಡಿಯೋದಲ್ಲಿ. ಇವಿಷ್ಟು ಕೂಡ ಇನ್ಫಾರ್ಮೇಷನ್ನ ನಿಮಗಾಗಿ ಹೆಕ್ಕಿ ತಂದಿದ್ದೆ. ಹೇಗನ್ನಿಸ್ತು ಖಂಡಿತವಾಗ್ಲೂ ನಮಗೋಸ್ಕರ ಮೆಸೇಜ್ ಮಾಡಿ 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರಾಯಂಪೋ ಕೇಳ್ತಾ ಇದ್ದೀರಿ. ಲಾಖೋ ಮೇ ಏಕ್ ಚಿತ್ರದ ಕುರಿತಾಗಿ ಹೇಳ್ತಾ ಹೇಳಿದೆ, ಎಸ್ ಜಿ ಬರ್ಮನ್ ಅವರು ಅವರಿಗೆ ಆದಂತಹ ಬೇರೆ ಸಹಾಯಕರನ್ನ ಇಟ್ಕೊಂಡ್ರು ಅಂತ. ಹಾಗೆಯೇ ಅರೇಂಜರ್ಸ್ನು ಕೂಡ ಅರೇಂಜ್ ಮಾಡಿಕೊಂಡ್ರು ಅವರು. ಅರುಣ್ ಪೋದ್ವಾಲ್, ಅನಿಲ್ ಮೋಹಿಲೆ ಹಾಗೆ ಗಗನ್ ಚೌಹಾನ್ ಅಂತವ್ರನ್ನ ಕರ್ಕೊಂಡು ಬಂದು ತಮ್ಮ ಒಂದು ಟೀಮ್ಗೆ ಸೇರಿಸ್ಕೊಂಡ್ರು ಅವರು. ಆದರೆ ಬಸು ಚಕ್ರವರ್ತಿ, ಮನೋಹರಿ ಸಿಂಗ್ ಹಾಗೆ ಭೂಪೇಂದ್ರ ಅವರು ಎಸ್ ಜಿ ಅವರ ಮೇಲಿದ್ದ ಪ್ರೇಮಕ್ಕಾಗಿ, ಪ್ರೀತಿಗಾಗಿ ಮತ್ತೆ ವಾಪಸ್ ಅವರಿಗೆ ಪ್ಲೇ ಮಾಡೋದಕ್ಕೆ ಮಾಡ್ತಾನೆ ಇದ್ರು ತಮ್ಮ ಕೆಲಸವನ್ನ. ಎನ್ ಆರ್ ಪ್ರಸಾದ್ ಅವರು ಹೇಳ್ತಾ ಇದ್ದಾರೆ, ನೀವು ಹೇಳಿದ್ರಲ್ಲ 3 ವರ್ಷದ ಹಿಂದೆ ಒಂದು ಚಿತ್ರ ಮಾಡಿದ್ರು ಅಂತ, ಮೆಹಮೂದ್ ಹಾಗೆ ಆರ್ ಡಿ ಬರ್ಮನ್ ಅವರು ಮಾಡಿದಂತಹ ಚಿತ್ರ ಅದು ಯಾವುದು ಅಂದ್ರೆ ಪಡೋಸೋನ್. ಪಡೋಸಾನ್ ಚಿತ್ರದ ನಂತರ ಲಾಖೋಮೆ ಏಕ್ ಚಿತ್ರಕ್ಕೆ ಮತ್ತೆ ಅವರು ಒಂದಾದ್ರು. 1972 ಮೆಹಮೂದ್ ಅವರು ಆರ್ ಡಿ ಬರ್ಮನ್ನ ಮತ್ತೆ ಬಾಂಬೆ ಹಾಗೆ ಬಾಂಬೆಯಿಂದ ಗೋವಾ ತನಕ ಕರ್ಕೊಂಡು ಹೋದ್ರು. ಇದಲ್ಲದೆ ಕಿಶೋರ್ ದಾನ್ನ ಕಾಮಿಯೋ ರೋಲ್ನಲ್ಲಿ ಕೂಡ ಅವರು ಬಳಸ್ಕೊಂಡ್ರು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮೆಹಮೂದ್ ಅವರು ಪಂಚಮ್ದಾ ಅವರಿಗೆ ಕೊಟ್ಟಂತಹ ಬ್ರೇಕ್ ಛೋಟೆ ನವಾಬ್ ಚಿತ್ರದ್ದು 1961 ಆ ಘಟನೆಯನ್ನ ಯಾರೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ದೊಡ್ಡ ಬ್ರೇಕ್ ಕೊಟ್ಟಿದ್ದು ಪಂಚಮ್ದಾ ಅವರಿಗೆ. ಮೆಹಮೂದ್ ಅನ್ನೋದು ಚಿರಸ್ಥಾಯಿಯಾಗಿ ಉಳಿದ್ಬಿಟ್ಟಿದೆ ಚಲನಚಿತ್ರರಂಗದ ಇತಿಹಾಸದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮೆಹಮೂದ್ ಅವರ ಕುರಿತಾಗಿ ಹೇಳಿದಂತಹ ಈ ಇನ್ಫಾರ್ಮೇಶನ್ ಜೊತೆ ಜೊತೆಗೆ ಇದ್ದಂತಹ ಅಸಿಸ್ಟೆಂಟ್ಸ್ಗಳನ್ನು ಕೂಡ ನೆನಪು ಮಾಡಿಕೊಂಡಿದ್ದಾರೆ ಆರ್ ಡಿ ಹಾಗೆ ಎಸ್ ಡಿ ಅವರಿಗೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಂದೇಶಕ್ಕಾಗಿ ಅಂತ ಹೇಳ್ತಾ ಇದ್ವಿ. ಕಾರ್ಯಕ್ರಮ ತುಂಬ ಚೆನ್ನಾಗಿದೆ ಅಂತ ದೊಡ್ಡಬೆಲೆ ಕಿಚ್ಚ, ಮಂಜು ನೆಲಮಂಗಲದಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ಟ್ರಿವಿಯಾ ನಮಗೆ ಇಷ್ಟ ಆಯಿತು ಅಂದಿದ್ದಾರೆ ಅರುಣ್ ರಾವ್ ಮುಂಬೈಯಿಂದ ಸಂದೇಶ ಕಳಿಸಿ. ಹೂವಾಳೆ ಲಕ್ಷ್ಮೀ ಚಂದ್ರಶೇಖರ್ ಅವರ ಸಂದೇಶ ಕೂಡ ನಮಗೆ ತಲುಪಿದೆ ವಿಜಯಪುರದಿಂದ ಇಸ್ಮಾಯಿಲ್ ಅವರು. ಹಾಗೆ ಶಾಂತಾರಾಮ್ ಅವರು ಜೋಗುಪಾಳ್ಯದಿಂದ, ಡಾಕ್ಟರ್ ಅನಂತಕುಮಾರ ಅರಸು ಕಡಬ ಗುಬ್ಬಿ ತಾಲೂಕಿನಿಂದ, ಹಾಗೆ ರಘುನಾರಾಯಣ್ ಅವರು ಕಳಿಸಿದಂತಹ ಸಂದೇಶ, ಮತ್ತು ಅಮರಾವತಿ ಹರಿಕುಮಾರ್ ಸೌರಾಷ್ಟ್ರಪೇಟ್ ಬೆಂಗಳೂರಿನಿಂದ ಕಳಿಸಿದಂತಹ ಸಂದೇಶ ಕೂಡ ನಮಗೆ ತಲುಪಿದೆ. ಎ ಹರಿಹರನ್, ಹಾಡುಗಳೆಲ್ಲ ಮಜವಾಗಿತ್ತು ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ, ನಮಗೂ ಕೂಡ ಒಂದು ಗೀತೆ ಬೇಕಿತ್ತು ಅಂತ. ಜಯಣ್ಣ ಶಶಿವಳ ಅರಸೀಕೆರೆ ತಾಲೂಕಿನಿಂದ ಮೆಸೇಜ್ ಮಾಡಿದರೆ, ವಾಣಿಶ್ರೀ ಅವರು ಇಳ್ಕಲ್ನಿಂದ ಸಂದೇಶ ಕಳಿಸಿದರು. ಹಾಗೆ ಬಿ ಕೆ ಶಿವಕುಮಾರ್ ಅವರು ಕಾಂತಿ ಭಾರತೀನಗರದಿಂದ, ಹಾಗೆಯೇ ಆಪ್ಕೆ ಪಸಂದಲ್ಲಿ ನಮ್ಮ ಒಂದು ರಿಕ್ವೆಸ್ಟ್ನೂ ಕೂಡ ಪ್ಲೇ ಮಾಡಿ ಅಂತ ದಿಲೀಪ್ ಕಲ್ಯಾಣ್ಕರ್ ಅವರು. ಸೈಯದ್ ಸುಲ್ತಾನ್ ಅವರು ದೇವನಹಳ್ಳಿಯಿಂದ, ಹಾಗೆ ನಹೀದ್ ಪಾಷ ಅವರು ಕೆಂಗೇರಿಯಿಂದ ಸಂದೇಶ ಕಳಿಸಿದರು, ಮತ್ತು ಮೋಹನ್ ನಳಿನ ಅರಿಶಿನ ಕುಂಟೆಯಿಂದ ನನಗೂ ಕೂಡ ಒಂದು ಗೀತೆ ಬೇಕಿತ್ತು ಅಂತ, ಮಂಜುಶ್ರೀ ಚಿಕ್ಕಬಳ್ಳಾಪುರದಿಂದ, ಹಾಗೆ ಒಳ್ಳೆಯ ಹಾಡಿನ ಮೂಲಕ ನಮ್ಮ ಮನಸ್ಸು ಗೆದ್ದಿದ್ದೀರಿ ಅಂತ ಶ್ರೀನಾಥ್ ಅವರು ಕೆ ಪಿ ಅಗ್ರಹಾರದಿಂದ. ಗುಡ್ ಮಾರ್ನಿಂಗ್ ಅಂತ ಸತೀಶ್ ಕುಮಾರ್ ಅವರು. ಹಾಗೆ ನವೋದಯ ನಾಗರಾಜ್ ಅವರ ಸಂದೇಶ ಕೂಡ ನಮಗೆ ತಲುಪಿದೆ. ಸುಭಾನ್ ಕೋರಿ ಹಂಪಸಾಗರದಿಂದ ಸಂದೇಶ ಕಳಿಸಿದ್ರು. ನಿಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಇದ್ವಿ. ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬಂತು ಅಂತ ಕಿಶನ್ ಅವರು ಮೆಸೇಜ್ ಕಳಿಸಿದ್ದಾರೆ. ಹಾಗೆ ಶ್ಯಾಮ್ಲಾ ಪ್ರಕಾಶ್ ಅವರು ಕೂಡ ಪ್ರೀತಿಯ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ, ನೀವೇ ಇಷ್ಟಪಟ್ಟಂತಹ 2 ಗೀತೆಗಳೊಂದಿಗೆ ಇವತ್ತಿನ ಆಪ್ ಕಿ ಪಸಂದ್ ಕಾರ್ಯಕ್ರಮ ಮುಕ್ತಾಯ ಆಗ್ತಾ ಇದೆ. ಇದುವರೆಗೂ ನಿಮ್ಮ ಜೊತೆಯಾಗಿ ಇದ್ದದ್ದು ನಾಗಶ್ರೀ.

0: ಆಕಾಶವಾಣಿ ಎಫ್ಎಂ ರಾಯಂಬ ಕೇಳ್ತಾ ಇದ್ದೀರಾ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಶರಣಶ್ರೇಷ್ಠರಾದ ಜಯದೇವಿ ತಾಯಿ ಲಿಗಾಡೆಯವರ ಜನ್ಮದಿನವೆಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ಹಾಗೂ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಹಾಗೂ ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳ್ ಕ್ಷೇತ್ರದ ಶಾಸಕ ಆರ್ವಿ ದೇಶಪಾಂಡೆ ಜಯದೇವಿ ತಾಯಿ ಲಿಗಾಡೆ ಅವರ ಕೊಡುಗೆಗಳನ್ನು ಸ್ಮರಿಸಿ ಶ್ರದ್ಧಾಸುಮನ ಸಮರ್ಪಿಸಿದ್ದಾರೆ. ಮಹಾರಾಷ್ಟದ ಸೋಲಾಪುರದಲ್ಲಿ ವಾರದ ಮಲ್ಲಪ್ಪನವರ ಮೊಮ್ಮಗಳಾಗಿ ಜನಿಸಿ ಕನ್ನಡವನ್ನು ತಮ್ಮ ಉಸಿರಾಗಿಸಿಕೊಂಡು ಸ್ತ್ರೀ ಶಿಕ್ಷಣದ ಮಹತ್ವ ಸಾರಿದ ಕರ್ನಾಟಕ ಏಕೀಕರಣದ ಹೋರಾಟದಲ್ಲಿ ಅವರು ತೋರಿದ ಬದ್ಧತೆ ನಾಡಿಗೆ ಸ್ಫೂರ್ತಿದೀವಿಗೆ ಎಂದಿದ್ದಾರೆ. ಧಾರವಾಡ, ಗದಗ್ ಹಾಗೂ ಹಾವೇರಿ ಜಿಲ್ಲೆಯ ಮೂವರು ವಿದ್ಯಾರ್ಥಿನಿಯರು ಸಮುದ್ರ ಮಟ್ಟದಿಂದ 15,500 ಅಡಿ ಎತ್ತರದ ಉತ್ತರಾಖಂಡದ ಉತ್ತರಕಾಶಿಯ ಹುರ್ರಾ ಟಾಪ್ ಪರ್ವತ ಏರಿ ದಾಖಲೆ ಬರೆದಿದ್ದಾರೆ. ಗದಗ್ ಜಿಲ್ಲೆ ಜಕ್ಲಿ ಗ್ರಾಮದ ನಿವಾಸಿ ಗದಗ್ ಜೆಟಿ ಕಾಲೇಜಿನ ಪದವಿ ವಿದ್ಯಾರ್ಥಿನಿ ಸೃಷ್ಟಿ ಉಮೇಶ್ ಮೇಟಿ, ಧಾರವಾಡ ಜಿಲ್ಲೆ ಅಣ್ಣಿಗೇರಿ ನಿವಾಸಿ ಗದಗ್ ಎಎಸ್ಎಸ್ ಕಾಲೇಜಿನ ವಿದ್ಯಾರ್ಥಿನಿ ಅಶ್ವಿನಿ ಹಾಗೂ ಹಾವೇರಿ ಜಿಲ್ಲೆ ಯಕಲಾಸ್ಪುರದ ನಿವಾಸಿ ಮುಂಡರ್ಗಿ ಕೆಆರ್ಬಿ ಕಾಲೇಜಿನ ಜಯಲಕ್ಷ್ಮಿ ಎನ್ಸಿಸಿ ಕೆಡೆಟ್ಗಳಾಗಿದ್ದು ಉತ್ತರಾಖಂಡದ ನೆಹರು ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನಿಯರಿಂಗ್ನಲ್ಲಿ ಪರ್ವತಾರೋಹಣ ತರಬೇತಿ ಪಡೆದಿದ್ದಾರೆ. ದಯಾಮರಣಕ್ಕಾಗಿ ಹೋರಾಡುತ್ತಿರುವ ನಿವೃತ್ತ ಶಿಕ್ಷಕಿ ದಾವಣಗೆರೆಯ ಕರಿಬಸಮ್ಮ ಅವರು ಭಾರತೀಯ ಸೇನೆಗೆ 10 ಲಕ್ಷ ರೂಪಾಯಿ ದೇಣಿಗೆ ನೀಡಿದ್ದಾರೆ. ಜಿಲ್ಲಾಧಿಕಾರಿ ಡಾ ಜೆಎಂ ಗಂಗಾಧರ ಸ್ವಾಮಿ ಚೆಕ್ ವಿತರಿಸಿ ಅಭಿನಂದಿಸಿದರು. ವಿಧಾನ ಪರಿಷತ್ ಮಾಜಿ ಮುಖ್ಯ ಸಚೇತಕ ಎಎಚ್ ಶಿವಯೋಗಿ ಸ್ವಾಮಿ ಉಪಸ್ಥಿತರಿದ್ದರು. ಶ್ರೇಷ್ಠ ರಾಜನೀತಿಜ್ಞ ಭಾರತೀಯ ಜನಸಂಘದ ಸಂಸ್ಥಾಪನಾ ಸಮಿತಿ ಸದಸ್ಯ ಡಾ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರ ಪುಣ್ಯತಿಥಿಯಿಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಗೌರವ ನಮನ ಸಲ್ಲಿಸಿದ್ದು ಅವರ ರಾಷ್ಟ್ರಭಕ್ತಿ, ನಿಸ್ವಾರ್ಥ ಸೇವೆ ಹಾಗೂ ಆದರ್ಶಗಳು ಸ್ಫೂರ್ತಿದಾಯಕ ಎಂದಿದ್ದಾರೆ. ದೇಶದಲ್ಲೇ ಅತ್ಯಂತ ಸುಂದರ ರಾಜ್ಯದ ಕರಾವಳಿಯನ್ನು ವಿಶ್ವಸ್ತರದ ಪ್ರವಾಸೋದ್ಯಮ ಜಾಲವಾಗಿ ಪರಿವರ್ತಿಸಲು ರಾಜ್ಯ ಸರ್ಕಾರ ಸಂಕಲ್ಪಿಸಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಸ್ಥಳೀಯ ಸಂಸ್ಕೃತಿ, ನೈಸರ್ಗಿಕ ಸೌಂದರ್ಯವನ್ನು ಜಗತ್ತಿಗೆ ಪರಿಚಯಿಸುವುದು, ಸುಸ್ಥಿರ ಹಾಗೂ ಪರಿಸರ ಸ್ನೇಹಿ ಅಭಿವೃದ್ಧಿಗೆ ಒತ್ತು ನೀಡಲು ವಿಧಾನಸೌಧದಲ್ಲಿ ನಡೆದ ಕರಾವಳಿ ಪ್ರವಾಸೋದ್ಯಮ ಅಭಿವೃದ್ಧಿ ಸಭೆಯಲ್ಲಿ ತೀರ್ಮಾನಿಸಿದ್ದಾಗಿ ಅವರು ಹೇಳಿದರು. ಭಾರತ 5 ಲಕ್ಷಕ್ಕೂ ಹೆಚ್ಚು ಅಂಗಾಂಗ ದಾನದ ಪ್ರತಿಜ್ಞೆಗಳನ್ನು ದಾಖಲಿಸಿದ್ದು ಜೀವ ಉಳಿಸುವ ಅಂಗಾಂಗ ಮತ್ತು ಅಂಗಾಂಶ ದಾನದ ಬಗ್ಗೆ ನಾಗರಿಕರಲ್ಲಿ ಸಹಾನುಭೂತಿ ಮತ್ತು ಸಾಮೂಹಿಕ ಬದ್ಧತೆಯನ್ನು ಇದು ಪ್ರತಿಬಿಂಬಿಸುತ್ತದೆ ಎಂದು ಕೇಂದ್ರ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಅಂಗಾಂಶ ಕಸಿಗಾಗಿ ಕಾಯುತ್ತಿರುವ ಆರೋಗ್ಯಾಕಾಂಕ್ಷಿಗಳಿಗೆ ಭರವಸೆ ಮತ್ತು ಬದುಕಿನ ಎರಡನೇ ಅವಕಾಶ ಕಲ್ಪಿಸುವ ಆಶಾದಾಯಕ ಬೆಳವಣಿಗೆ ಎಂದಿದೆ. ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಸತೀಶ್ ಕುಮಾರ್, ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್, ಡಿಐಜಿ ಭೀಮಾಶಂಕರ್ ಗುಳೇದ್, ಡಿಸಿಪಿಗಳಾದ ಮೊಹಮ್ಮದ್ ಸುಜೀತಾ, ಅಕ್ಷಯ್ ಮಚೇಂದ್ರ ಹಾಗೂ ಎಸಿಪಿ ಎಲ್ವೈ ರಾಜೇಶ್ ಸೇರಿದಂತೆ ರಾಜ್ಯದ 200 ಪೊಲೀಸರಿಗೆ ಡಿಜಿಐಜಿ ಕಮೆಂಡೇಷನ್ ಡೆಸ್ಕ್ ಉತ್ತಮ

ಸೇವಾ ಪ್ರಶಸ್ತಿ ಪದಕಗಳನ್ನು ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಡಾ ಎಂಎ ಸಲೀಂ ಬೆಂಗಳೂರಿನಲ್ಲಿ ಪ್ರಕಟಿಸಿದ್ದಾರೆ. ಏರ್ ಮಾರ್ಷಲ್ ಅರ್ಜನ್ ಸಿಂಗ್ ಸ್ಮರಣಾರ್ಥ 7ನೇ ಆವೃತ್ತಿಯ ರಾಷ್ಟೀಯ ಹಾಕಿ ಟೂರ್ನಿ ಬೆಂಗಳೂರಿನ ಜಾಲಹಳ್ಳಿಯ ವಾಯುನೆಲೆಯಲ್ಲಿರುವ ಏರ್ ಮಾರ್ಷಲ್ ಅಮಿತ್ ಸಿಂಗ್ ಬಕ್ಷಿ ಹಾಕಿ ಕ್ರೀಡಾಂಗಣದಲ್ಲಿ ಇಂದಿನಿಂದ ಆರಂಭವಾಗಲಿದೆ. ಈ ಬಾರಿ 16 ಹಾಕಿ ತಂಡಗಳು ಕಣಕ್ಕಿಳಿಯುತ್ತಿದ್ದು ಲೀಗ್ ಕಮ್ ನಾಕೌಟ್ ಮಾದರಿಯಲ್ಲಿ ಟೂರ್ನಿ ನಡೆಯಲಿದೆ. ಚಾಂಪಿಯನ್ ತಂಡಕ್ಕೆ 10 ಲಕ್ಷ ಹಾಗೂ ರನ್ನರ್ಸಪ್ ತಂಡಕ್ಕೆ 8 ಲಕ್ಷ ರೂಪಾಯಿ ನಗದು ಬಹುಮಾನವಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅದ್ಭುತ್ ದಾಸ್ ಪುರಕಾಯಸ್ಥ ಅವರು ಕಲಬುರಗಿಯ ಎಸ್ಆರ್ಎನ್ ಮೆಹರಾ ಶಾಲೆಯಲ್ಲಿ ನಿನ್ನೆ ಮುಕ್ತಾಯಗೊಂಡ 3 ದಿನಗಳ ರಾಜ್ಯಮಟ್ಟದ 19 ವರ್ಷದೊಳಗಿನವರ ಫಿಡೆರೇಟೆಡ್ ಚೆಸ್ ಚಾಂಪಿಯನ್ಶಿಪ್ ಮುಕ್ತ ವಿಭಾಗದಲ್ಲಿ ಪ್ರಥಮ ಸ್ಥಾನ ಗಳಿಸಿದರು. ಕರ್ನಾಟಕ ರಾಜ್ಯ ಚೆಸ್ ಅಸೋಸಿಯೇಷನ್ ಗುಲ್ಬರ್ಗಾ ಚೆಸ್ ಅಸೋಸಿಯೇಷನ್ ಸಹಯೋಗದಲ್ಲಿ ಆಯೋಜಿಸಿದ್ದ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ವಿವಿಧ ಜಿಲ್ಲೆಗಳ 176 ಆಟಗಾರರು ಸ್ಪರ್ಧಿಸಿದ್ದರು. ಮಹಿಳೆಯರ ವಿಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಅರುಷಿ ಸೆವರಿನ್ ಹೆಲೆನ್ ಡಿಸಿಲ್ವಾ ಚಾಂಪಿಯನ್ ಪಟ್ಟ ಅಲಂಕರಿಸಿದರು. ಇಂದಿನಿಂದ 3 ದಿನಗಳವರೆಗೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆಯಾಗಲಿದೆ. ಹವಾಮಾನ ಇಲಾಖೆ ಯೆಲೋ ಅಲರ್ಟ್ ಪ್ರಕಟಿಸಿದೆ. 27ನೇ ತಾರೀಕು ಉತ್ತರ ಕನ್ನಡ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಉತ್ತಮ ಮಳೆಯಾಗುವ ಸಾಧ್ಯತೆ ಹಿನ್ನೆಲೆ ಆರೆಂಜ್ ಅಲರ್ಟ್ ಘೋಷಿಸಿದೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಲ್ಲಿ ಗರಿಷ್ಠ 8 ಸೆಂಟಿಮೀಟರ್ ಮಳೆಯಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಮಳೆಗಾಲದಲ್ಲೂ ಗರಿಷ್ಠ ತಾಪಮಾನ 39.6 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಗೊತ್ತಾ ನಿನ್ಗೆ, ಕಳೆದ 12 ವರ್ಷಗಳಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ದೂರದೃಷ್ಟಿ ನಾಯಕತ್ವದಲ್ಲಿ ಭಾರತದ ರಕ್ಷಣಾ ಕ್ಷೇತ್ರವು ಅಪೂರ್ವ ಪರಿವರ್ತನೆಯನ್ನು ಕಂಡಿದೆ. ಭಾರತವು ರಕ್ಷಣಾ ವಲಯದಲ್ಲಿ ಭವಿಷ್ಯವನ್ನು ಬಲಿಷ್ಠವಾಗಿ ರೂಪಿಸುತ್ತಿದೆ.
2: ಹೌದು, ರಕ್ಷಣಾ ಸಚಿವಾಲಯವು ಭಾರತೀಯ ಕಂಪನಿಗಳಿಗೆ ನಮ್ಮ ದೇಶದಲ್ಲೇ ವಿಶ್ವಮಟ್ಟದ ತಂತ್ರಜ್ಞಾನದ ವಿನ್ಯಾಸ, ಅಭಿವೃದ್ಧಿ ಮತ್ತು ನಿರ್ಮಾಣಕ್ಕೆ ಸೂಕ್ತವಾದ ವಾತಾವರಣವನ್ನು ಸೃಷ್ಟಿಸುತ್ತಿದೆ.
1: ಖಂಡಿತ, ಈ ಪರಿವರ್ತನೆಯನ್ನು ಮುನ್ನಡೆಸುತ್ತಿರುವ ಪ್ರಮುಖ ಹೆಸರುಗಳಲ್ಲಿ ಒಂದಾಗಿದೆ HAL, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಸ್ವದೇಶಿ ಯುದ್ಧ ವಿಮಾನಗಳು ಮತ್ತು ಯುದ್ಧ ಹೆಲಿಕಾಪ್ಟರ್ಗಳಿಂದ ಹಿಡಿದು ತರಬೇತಿ ವಿಮಾನಗಳು, ಸಾರಿಗೆ ವಿಮಾನಗಳು ಮತ್ತು ಉನ್ನತ ಏರೋಸ್ಪೇಸ್ ವ್ಯವಸ್ಥೆಗಳವರೆಗೆ HAL ಭಾರತದ ರಕ್ಷಣಾ ವಲಯದ ಭವಿಷ್ಯವನ್ನು ಬಲಿಷ್ಠವಾಗಿ ನಿರ್ಮಿಸಲು ಸಹಾಯ ಮಾಡುತ್ತಿದೆ.
2: HAL ಖಾಸಗಿ ಉದ್ಯಮಗಳು ಮತ್ತು ಸಾವಿರಾರು MSMEಗಳನ್ನು ಒಟ್ಟುಗೂಡಿಸಿ ದೇಶದಲ್ಲಿ ಶಕ್ತಿಶಾಲಿ ಏರೋಸ್ಪೇಸ್ ಇಕೋಸಿಸ್ಟಮ್ ವ್ಯವಸ್ಥೆಯನ್ನು ನಿರ್ಮಿಸುತ್ತಿದೆ.
1: ಭಾರತೀಯ ಪ್ರತಿಭೆ, ಭಾರತೀಯ ತಂತ್ರಜ್ಞಾನ ಮತ್ತು ದೃಢ ಸಂಕಲ್ಪದ ಬಲದೊಂದಿಗೆ ಪ್ರತಿಯೊಂದು ಹೊಸ ನವೀನತೆಯು ಭಾರತವನ್ನು ಆತ್ಮನಿರ್ಭರ ಭಾರತದೆಡೆಗೆ ಕೊಂಡೊಯ್ಯುತ್ತಿದೆ.
3: 12 ಸಾಲ ವಿಶ್ವಾಸ್ಗೆ, ವಿಕಾಸ್ಗೆ, ಜನ ಕಲ್ಯಾಣಕ್ಕೆ.
4: ಮನದಾಗಸಕ್ಕೆ ಲಗ್ಗೆ ಇಟ್ಟು
5: ಮನಗೆದ್ದ ದನಿಗಳು
4: ಮತ್ತೊಮ್ಮೆ ಮಗದೊಮ್ಮೆ
5: ಮನ ಕದಿಯೋ ಕ್ಷಣಗಳು
4: ಮರೆಯದೆ ಕೇಳಿ
5: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ

ನಮಸ್ಕಾರ, ಕೇಳ್ತಾ ಇರೋ ನಿಮ್ಮ ನೆಚ್ಚಿನ ರೇಡಿಯೋ ಸ್ಟೇಷನ್ ಆಕಾಶವಾಣಿ ಆಲ್ ಇಂಡಿಯಾ ರೇಡಿಯೋ ಕಾಮನವೆಲ್ಲಿನಲ್ಲಿ ಸಮಯವಾಗಿದೆ 12:07. ನವಿಲ್ಗರಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಾ. ಮಂಗಳವಾರದ ಶುಭ ದಿನ ನಿಮ್ಮ ಜೊತೆಯಾಗಿರುವಂಥ ಆರ್ಜೆ. ಏನಪ್ಪ ಇವತ್ತಿನ ವಿಷಯ ಅಂತ ಯೋಚನೆ ಮಾಡ್ತಿದ್ರೆ, ಸೀತೆ ರಾಮನಿಗಾಗಿ ಕಾದಳು, ಹನುಮ ರಾಮನಿಗಾಗಿ ಕಾದನು, ರಾಧೆ ಕೃಷ್ಣನಿಗಾಗಿ ಕಾದಳು, ಶಬರಿ ಕೂಡ ರಾಮನಿಗಾಗಿ ಕಾದಳು. ತುಂಬ ಇಷ್ಟಪಟ್ಟ ಹುಡುಗಿಗಾಗಿ ಅಥವಾ ಹುಡುಗನಿಗಾಗಿ ವರ್ಷಾನುಗಟ್ಲೆ ಕಾಯ್ತೀವಿ. ಕೈಯಲ್ಲಿರೋ ಒಂದು ಕೆಲಸ ನಮ್ಮದಾಗಲಿ ಅಂತ ತಿಂಗಳಾರುಗಟ್ಲೆ ಕಾಯ್ತೀವಿ. ಈ ಕಾಯೋದ್ರಲ್ಲಿ ಅದೆಂಥದ್ದು ಒಂದು ಖುಷಿ, ಸುಖ, ನೆಮ್ಮದಿ, ಹೋಪ್ ಇದೆಲ್ಲ ಇದೆ. ಹೌದು, ಈ ಕಾಯುವಿಕೆಯ ಹಿಂದೆ ಬೆನ್ನೆಲುಬಾಗಿ ನಿಂತಿರುವಂಥ ವಿಷಯ ಅಂದರೆ ಅದು ತಾಳ್ಮೆ. ಮನುಷ್ಯನಿಗೆ ತಾಳ್ಮೆ ತುಂಬ ಮುಖ್ಯ. ಗಾದೆ ಮಾತೆ ಹೇಳುತ್ತಲ್ಲ, ತಾಳಿದವನು ಬಾಳಿಯಾನು ಅಂದ್ಬಿಟ್ಟು ಅಂತ. ಅದೇ ವಿಷಯದ ಬಗ್ಗೆ ಇವತ್ತು ನಾವು ಮಾತಾಡೋಣ. ಕೇಳ್ತಾ ಇದ್ದೀರೋ ಆಲ್ ಇಂಡಿಯಾ ರೇಡಿಯೋ ಕಾಮನಬೆಲ್ಲಿನಲ್ಲಿ ಸಮಯ ಆಗಿದೆ 12:08. ಬ್ಯೂಟಿಫುಲ್ ಟ್ರ್ಯಾಕ್ಸ್. ಮೆಸೇಜ್ ಮಾಡಬೇಕಾಗಿರೋ ಸಂಖ್ಯೆ ಗೊತ್ತಲ್ಲ ನಿಮಗೆ, 9480901013. ಯಾವ ವಿಷಯಕ್ಕೆ ನೀವು ತಾಳ್ಮೆಯಿಂದ ಇದ್ದೀರಾ, ಯಾವ ವಿಷಯದಲ್ಲಿ ನೀವು ತಾಳ್ಮೆ ಕಳ್ಕೊತೀರಾ ಅಂತ ಶೇರ್ ಮಾಡಿ ನಮ್ಮ ಜೊತೆಗೆ. ಬ್ಯೂಟಿಫುಲ್ ಆದ ಹಾಡುಗಳು ಕಾಮನಬೆಲ್ಲಿನಲ್ಲಿ ನಿಮಗೋಸ್ಕರ ಪ್ಲೇ ಆಗುತ್ತೆ.

0: ಕೋಚಿಂಗ್ ಎಲ್ಲಿ ಮಾಡಿಸ್ತೀರಾ?
1: ಒಳ್ಳೆ ಪ್ಲೇಸ್ಮೆಂಟ್ ಅವಕಾಶ ಇರಬೇಕು ನೋಡಿ,
2: ಒಳ್ಳೆ ಟೀಚರ್ಸ್ ಇರಬೇಕು,
1: ಒಳ್ಳೆ ಕ್ಯಾಂಪಸ್ ಇರಬೇಕು, ಒಳ್ಳೆ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಇರಬೇಕು.
0: ಎಲ್ಲಾ ಒಳ್ಳೆ ಫೆಸಿಲಿಟೀಸ್ ಇರೋ JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಗೆ ಕಳಿಸ್ತಾ ಇದ್ದೀನಿ.
3: 8 BE ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ BSc ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಎಕರೆ ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ JSSATEB.ac.in ಅಥವಾ ಕಾಲ್ 9162534 58.
4: ಆಕಾಶವಾಣಿ FM
5: ರೇನ್ಬೋ. 18 ವರ್ಷ ತಾಳ್ಮೆಯಿಂದ ಕಾದಿಗಿನ್ ಗೊತ್ತಾ ನಾನು ಬಂದ್ಬಿಟ್ಟು ಅಂತ ದೊಡ್ಡ ಬೆಲೆ ಕಿಚ್ಚ ಮಂಜುನಾಥ್ ನೆಲಮಗ್ಲಿಂದ ಮೆಸೇಜ್ ಮಾಡಿದ್ದಾರೆ. ವಿಷಯ ಇಷ್ಟೇ, ಕರ್ನಾಟಕದ ಜನತೆನು ಕಾದಿದ್ದಾರೆ, ಯಾಕಂದ್ರೆ 2 ಸಲ RCB ಚಾಂಪಿಯನ್ ಆಯ್ತು, ಹ್ಯಾಟ್ರಿಕ್, 3ನೇ ಸಲ ಕೂಡ ಕಪ್ ನಮ್ದೇ ಅಂದ್ಬಿಟ್ಟು ಅಂತ ಇದಕ್ಕೆ ನನಗೆ ತಾಳ್ಮೆ ಇತ್ತು ಅಂತ ಹೇಳ್ತಿದ್ದಾರೆ. ಕ್ರಿಕೆಟ್ ಫ್ಯಾನ್ಸ್ ಅಂದಮೇಲೆ ತಾಳ್ಮೆ ಇರಲೇಬೇಕು ಬಿಡಿ. ಆದರೆ ನಿಮಗೆ ಸಕ್ಸಸ್ ಬೇಕು ಲೈಫಲ್ಲಿ ಅನ್ನೋದಾದರೆ, ಅದೇ ಯಶಸ್ಸು ಬೇಕು ಅನ್ನೋದಾದರೆ ನೀವು ತಾಳ್ಮೆಯನ್ನು ಪ್ರಾಕ್ಟೀಸ್ ಮಾಡಲೇಬೇಕು. ಯಾಕಂದರೆ ಸ್ಥಿರತೆ ಕಠಿಣ ಕೆಲಸಗಳಲ್ಲಿ ದೀರ್ಘಕಾಲ ತೊಡಗಿಸಿಕೊಳ್ಳಲು ಸಾಧ್ಯ ಆಗುತ್ತೆ. ಗುರಿ ಸಾಧನೆಗೆ ಸೋಲಿಗೆ ಹೆದರದೆ ಪ್ರಯತ್ನ ಮುಂದುವರಿಸಬೇಕು ಅನ್ನೋ ಮೈಂಡ್ ಆಟಿಟ್ಯೂಡ್ ಬೆಳೀಬೇಕು ಅಂದರೆ ನಾವು ತಾಳ್ಮೆಯನ್ನು ಪ್ರಾಕ್ಟೀಸ್ ಮಾಡಬೇಕು. ತಾಳ್ಮೆ ಅಥವಾ ಪೇಷನ್ಸನ್ನು ಅಭ್ಯಾಸ ಮಾಡೋದ್ರಿಂದ ಜೀವನದಲ್ಲಿ ಅದ್ಭುತವಾದ ಬದಲಾವಣೆಗಳನ್ನು ನಾವು ಕಾಣ್ಬೋದು. ಅಂತಹ ತಾಳ್ಮೆಯಿಂದ ನೀವು ಕಾದು ನಿಮ್ಮ ಜೀವನದಲ್ಲಿ ಏನೋ ಒಂದು ಅದ್ಭುತ ನಡೆದಿದ್ರೆ ಅಥವಾ ಯಾವುದೋ ಒಂದು ಕಹಿ ಘಟನೆ ಇದ್ದರೆ ಅದನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. 9480901013 ಮೆಸೇಜ್ ಮಾಡಿ. ಮಲ್ಲಿಕಾರ್ಜುನ ಸಿದ್ದೇಶ್ವರ ಅವರು ಮೆಸೇಜ್ ಮಾಡಿದ್ದಾರೆ, ಕೆಲಸ ಮಾಡಿಸ್ಬೇಕಂದ್ರೆ ತಾಳ್ಮೆ ಕಳೆದುಕೊಳ್ತೇನೆ. ಸರ್ವರ್ ಡೌನ್, ಕರೆಂಟ್ ಇಲ್ಲ, ಸ್ಟಾಫ್ ಆನ್ ಲೀವ್, ಲಂಚ್ ಬ್ರೇಕ್, ಟೀ ಬ್ರೇಕ್, ಆಫೀಸರ್ ಆನ್ ಲೀವ್ ಅಂತ ಏನಾದರೂ ನೆಪ ಹೇಳಿ ಸಮಯ ನೂಕ್ತಾರೆ ಅಂದ್ಬಿಟ್ಟು ಅಂತ. ಸರ್ಕಾರಿ ಕೆಲಸ ಮಾಡಿಸ್ಬೇಕಂದ್ರೆ ಅಂದ್ಬಿಟ್ಟು ಅಂತ. ಸಮಸ್ಯೆಗಳು ಇದ್ದವೆ, ಸಣ್ಣ ಪುಟ್ಟ ಕೊರತೆಗಳು ಇರ್ತವೆ, ಒಂಥರ ಗಿಜಿ ಗಿಜಿ ಆಗುವಂಥ ಏನೆಲ್ಲ ಚಟುವಟಿಕೆಗಳು ನಡೀತವೆ.

ಇರ್ತವೆ. ಇದರೆಲ್ಲದರ ಮಧ್ಯ ನೀವು ಕಾದಿದ್ದ ತಕ್ಕನಾಗಿ ನಿಮಗೊಂದು ಫಲ ಸಿಕ್ತು ಅನ್ನುವಂಥ ಸನ್ನಿವೇಶಗಳು ನಿಮ್ಮ ಜೀವನದಲ್ಲಿ ನಡೆದಿದ್ರೆ, ಅಥವಾ ಯಾವುದೋ ಒಂದು ಕೈಗೆಟ್ಟನೆ ಇನ್ನೊಂದು ಸ್ವಲ್ಪ ಬೇಗ ಮಾಡ್ಕೊಂಡಿದ್ದರೆ ಈ ಕೆಲಸ ನನ್ನ ಜೊತೆ ಅದು ಕೈಗೂಡ್ತಿತ್ತೇನೋ ಅಂತ ಅನಿಸಿದ್ರೆ, ಅಂಥದ್ದೊಂದು ಕಾಂಟ್ರಾ ಇರ್ಬೋದು, ತಾಳ್ಮೆ ಕಳ್ಕೊಂಡು ನೀವು ಮಾಡಿದಂಥ ತಪ್ಪಿರ್ಬೋದು, ಅಥವಾ ತಾಳ್ಮೆಯಿಂದ ನೀವು ಸಾಧಿಸಿದಂಥ ಯಶಸ್ಸಿರ್ಬೋದು, ಅದು ಯಾವುದಾದ್ರೂ ಇರಲಿ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ನಾವಿಲ್ಗರಿ ಕಾರ್ಯಕ್ರಮದಲ್ಲಿ ಮುಂದೆ ಎರಡು ಬ್ಯಾಕ್ ಟು ಬ್ಯಾಕ್ ಬ್ಯೂಟಿಫುಲ್ ಟ್ರ್ಯಾಕ್ ಆಯ್ತಾ ಇದೆ, ಕೇಳ್ತಾ ಇರಾ ಕಾಮನಬಿಲ್ಲು.

ವೆಲ್ಕಮ್ ಬ್ಯಾಕ್. ಕೇಳ್ತಾ ಇದ್ದೀರಾ ಕಾಮನಬಲ್ಲು ಬ್ಯೂಟಿಫುಲ್ ಆದ ಟ್ರ್ಯಾಕ್ ಕಿಸ್ ಸಿನಿಮಾದಿಂದ ಕೇಳ್ಕೊಂಡ್ಬಿಟ್ಟೆ. 12:25 ಆಗಿದೆ. ಆ ಸಂತೋಷ ಹೇಳತೀರದು ಅಂದ್ಬಿಟ್ಟು ನವೋದಯ ನಾಗರಾಜ್ ಅವರು ಮೆಸೇಜ್ ಮಾಡಿದ್ದಾರೆ. ತಾಳ್ಮೆಯ ಫಲ ಮಧುರವಾಗಿರುತ್ತೆ ಅಂತ ಹಿಂದಿಯಲ್ಲಿ ಗಾದೆ ಇದೆ ಅಂತ ಹೇಳಿದ್ರು. ಯಾವ ಗಾದೆ ಅದನ್ನು ತಿಳಿಸಲೇ ಇಲ್ಲ ನಿಮಗೆ. ಈ ಥರನೇ ತಾಳ್ಮೆಯಿಂದ ಹಣಕಾಸು ವ್ಯವಸ್ಥೆಯನ್ನು ಹೊಂದಿಸ್ಕೊಂಡು ಮನೆ ಕಟ್ಟುವ ಕೆಲಸವನ್ನು ಆರಂಭಿಸಿದೆ. ಅದರ ಫಲ ಎನ್ನುವಂತೆ ಒಂದೇ ವರ್ಷದಲ್ಲಿ ಮನೆ ಮುಗಿಸಿ ತುಳಸಿ ನಿವಾಸ ಅಂತ ಗೃಹಪ್ರವೇಶ ಮಾಡಿದೆ ಅಂತ ಹೆಸರಿಟ್ಟಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ತುಳಸಿ ನಿವಾಸ ಅಂದ್ಬಿಟ್ಟು. ತಾಳ್ಮೆಯಿಂದ ಕಾರ್ಯದ ಫಲ ಇದಾಗಿತ್ತು ಅಂದ್ಬಿಟ್ಟು. ಇನ್ನು ಬೆಂಗಳೂರಿನ ಬೀದಿ ಬೀದಿಗಳು ನಾವು ಬೇಡ ಅಂದರೂ ಇದನ್ನು ನಮ್ಮನ್ನು ಕಲಿಸುತ್ತೆ, ತಾಳ್ಮೆನ. ಯಾವುದಕ್ಕೆ ಹೇಳಿ? ಟ್ರಾಫಿಕ್ ಜ್ಯಾಮ್. ಹೌದು, ಏನಂದರೂ ಪರವಾಗಿಲ್ಲ, 9 ಗಂಟೆಗೆ ಮನೆ ಬಿಟ್ಟರೆ 10 ಗಂಟೆ 10:30 ಆಫೀಸ್ಗೆ ಹೋಗ್ತೀವಿ ಅಂದರೆ ನಮಗೆ ಎಷ್ಟು ತಾಳ್ಮೆ ಇರಬೇಕು ಯೋಚನೆ ಮಾಡಿ. ಇನ್ನು ಒಂದು ಸಣ್ಣ ರಿಕ್ವೆಸ್ಟು ನಿಮ್ಗಳ ಹತ್ರ, ಇದು 1 ಗಂಟೆಯ ಕಾರ್ಯಕ್ರಮ ಅಷ್ಟೇ ಆಗಿರೋದ್ರಿಂದ ನಿಮ್ಮ ಮೆಸೇಜ್ಗಳನ್ನು ಆದಷ್ಟು ಚಿಕ್ಕದಾಗಿ ಚೊಕ್ಕದಾಗಿ ಮೆಸೇಜ್ ಮಾಡಿದ್ರೆ ಒಂದು ಕಾನ್ವರ್ಸೇಷನ್ಗೆ ಅವಕಾಶ ಜಾಸ್ತಿ ಸಿಗುತ್ತೆ. ಉದ್ದ ಮೆಸೇಜ್ಗಳು ಕಳಿಸಿದ್ರೆ ನಾವು ಹಾಡನ್ನೇ ಹಾಕೋದ, ಮಾತಾಡೋದ, ಅಥವಾ ಬರೀ ಮೆಸೇಜ್ಗಳನ್ನೇ ಓದೋದ ಅನ್ನೋ ಪ್ರಶ್ನೆ ಕನ್ಫ್ಯೂಷನ್ ನನ್ನಲ್ಲಿ ಜಾಸ್ತಿ ಬಂದ್ಬಿಡುತ್ತೆ ಅಂತ ಹೇಳ್ಬೋದು. ಇನ್ನು ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಾವು ಪೇಷನ್ಸನ್ನು ಕಲ್ತ್ಕೊಳ್ಳೋದ್ರಿಂದ ಮನಸ್ಸಿಗೆ ಶಾಂತಿ ಹೆಚ್ಚಾಗುತ್ತೆ, ಒತ್ತಡ ಕಡಿಮೆ ಆಗುತ್ತೆ, ಬಿ ಪಿ ಕಂಟ್ರೋಲಿಗೆ ಬರುತ್ತೆ, ಹಾರ್ಟ್ ಬೀಟು ಚೆನ್ನಾಗಿರುತ್ತೆ, ಲಬ್ ಡಬ್ ಲಬ್ ಡಬ್ ಅನ್ನತ್ತಲ್ಲ ಅದು. ಕೋಪ ಮತ್ತು ಆತಂಕ ದೂರ ಆಗುತ್ತೆ. ಸಣ್ಣ ಸಣ್ಣ ವಿಚಾರಗಳಿಗೆ ನಾವು ಕೋಪ ಮಾಡಿಕೊಳ್ಳೋದು ಕಡಿಮೆ ಆಗುತ್ತೆ. ಯಾವಾಗಲೂ ನೆಮ್ಮದಿಯ ಪರಿಸ್ಥಿತಿಗಳನ್ನು ಅಥವಾ ಇನ್ನೇನಾದರೂ ಪ್ರಯತ್ನ ಮಾಡ್ಬೋದಾ, ಅವಕಾಶ ಇದೆಯಾ ಅನ್ನೋ ಯೋಚನೆಗಳು ನಮ್ಮಲ್ಲಿ ಜಾಸ್ತಿ ಆಗುತ್ತೆ. ನಿಮಗೆ ಏನು ಹೇಳೋದು, ಈ ಪೇಷನ್ಸ್ ಕಲಿತು ಯಾವ ರೀತಿಯಾದಂಥ ಒಂದು ಒಳ್ಳೆ ಏನಾದರೂ ನಡೆದಿದ್ರೆ, ಒಳ್ಳೆಯದೇನಾದರೂ ವಿಷಯ ನಡೆದಿದ್ರೆ ನಿಮ್ಮ ಜೀವನದಲ್ಲಿ, ಅಥವಾ ತುಂಬ ತಾಳ್ಮೆಯಿಂದ ಕಾದಿದ್ದಕ್ಕೆ ನನಗೆ ಈ ಥರದ್ದೊಂದು ಮೋಸ ಆಯ್ತಾ, ಅಥವಾ ಏನಾದರೂ ಕೆಟ್ಟದಾಯ್ತಾ ಅನ್ನೋ ಕೌಂಟ್ರ್ ಇನ್ಫಾರ್ಮೇಷನ್ ನಿಮ್ಮ ಹತ್ರ ಏನಾದರೂ ಇದ್ದರೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಅಂತ ಮೆಸೇಜ್ ಮಾಡ್ಬೋದು ನೀವು. ನಮ್ಮ ಮೆಸೇಜ್ ಸಂಖ್ಯೆ 9489900101. ನಿಮಗೋಸ್ಕರ ಬ್ಯೂಟಿಫುಲ್ ಆದ ಟ್ರ್ಯಾಕ್ ಸಾವೇ ಪುಷ್ಪ ಸಿನಿಮಾದಿಂದ ಕೇಳ್ತಾ ಇರಿ ಕಾಮನಬಿಲ್ಲು. ನಾನು ದೀಪಾ ನಿಮ್ಮ ಜೊತೆಗೆ, ನವಿಲ್ಗರಿ ಕಾರ್ಯಕ್ರಮ 12:25.

0: ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯೂಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
3: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
5: ಕರ್ನಾಟಕ ಸರ್ಕಾರವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಮನ್ವಯದೊಂದಿಗೆ June 27 15 lakh ಸಸಿಗಳನ್ನು ನೆಡುವ ಬೃಹತ್ ಹಸಿರು ಅಭಿಯಾನವನ್ನ ಆಯೋಜಿಸಿದ್ದು, ಗಿನ್ನೆಸ್ ವಿಶ್ವ ದಾಖಲೆಯತ್ತ ಹೆಜ್ಜೆ ಇಡಲು ಸಜ್ಜಾಗಿದೆ. ಗ್ರೀನ್ ಬೆಂಗಳೂರು by BDA.in ವೆಬ್ಸೈಟ್ನಲ್ಲಿ ನೋಂದಾಯಿಸಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಸಿ ನೆಟ್ಟು ಹಸಿರು ಬೆಂಗಳೂರಿನ ನಿರ್ಮಾಣಕ್ಕೆ ನಿಮ್ಮ ಅಮೂಲ್ಯ ಕೊಡುಗೆ ನೀಡಿ. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆ.
2: ಮ್ಯೂಸಿಕಲಿ ಯರ್ಸ್ ಫೇವರೇಟ್ ರೇಡಿಯೋ ಸ್ಟೇಷನ್ ಕಾಮನಬಿಲ್ ನಲ್ಲಿ ಟ್ಯೂನ್ ಮಾಡಿದಿರಾ ನವಿಲ್ ಗರಿ ಕಾರ್ಯಕ್ರಮ. ಬಹಳಷ್ಟು ಜನ ಮೆಸೇಜಸ್ ಕಳಿಸ್ತಾ ಇದ್ರ. ಹಿಂದಿಯಲ್ಲಿ ಇರೋ ಗಾದೆ, ಸಬರ್ ಕಾ ಫಲ್ ಮೀಠಾ ಹೋತಾ ಹೇ ಅಂದ್ಬಿಟ್ಟು ಅಂತ. ಹೌದು ಅಲ್ವಾ? ತುಂಬ ಜನ ಮೆಸೇಜ್ ಕಳಿಸಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ತುಂಬ ಹೊತ್ತು ಕಚೇರಿಯೊಂದರಲ್ಲಿ ಕಾದು ನನ್ನ ಕೆಲಸ ಆಗದೆ, ಆದರೂ ನನ್ನ ತಾಳ್ಮೆಯನ್ನು ಕಳೆದುಕೊಳ್ಳದೆ ಆ ಕೆಲಸವನ್ನು ನಾನು ಮಾಡಿಕೊಂಡೆ ಅಂದ್ಬಿಟ್ಟು ಅಂತ ಮೆಸೇಜ್ ಕಳಿಸಿದರು. ಹೌದು, ಆಗಲೇ ಹೇಳಿದ ಹಾಗೆ ದಂಡೆತ್ತಿ ಮತ್ತೆ ಮತ್ತೆ ಅದಕ್ಕಾಗಿ ನಾವು ಪ್ರಯತ್ನ ಪಡ್ತಿರ್ತೀವಲ್ಲ, ಅಲ್ಲೂ ಸಿಗೋ ಒಂದು ಖುಷಿ ಇದೆಯಲ್ಲ, ಅದು ವಿಭಿನ್ನ ಅಂತ ಹೇಳ್ಬೋದು. ಹಾಗೆ ನೀವು ಸಹ ಯಾವುದೋ ಒಂದು ವಿಚಾರಕ್ಕೆ ಹೆಚ್ಚು ತಾಳ್ಮೆಯಿಂದ ಕಾದಿರೋ ಅಂಥದ್ದೇ ಆದರೆ ಅದು ಯಾವುದು ಅಂತ ಹಂಚ್ಕೊಳ್ಳಿ ಅಂದ್ಬಿಟ್ಟು ತುಂಬ ಜನನ ಕೇಳಿದ್ದೆ. ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ನವಿಲ್ಗರಿಯ ಕಾರ್ಯಕ್ರಮದ ಹಾಡುಗಳು ಬಹಳ ಚೆನ್ನಾಗಿದೆ ಅಂದ್ಬಿಟ್ಟು ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತ್ ಗೌಡ, ಹಾಳ್ಳಿ, ಮಳವಳ್ಳಿ ತಾಲೂಕಿನಿಂದ ಮೆಸೇಜ್ ಮಾಡಿದ್ದಾರೆ. ಮನೆಯಲ್ಲಿ ಹಿರಿಯರು ಆಸ್ಪತ್ರೆಗೆ ಕರ್ಕೊಂಡು ಹೋದರೆ ಬಹಳ ತಾಳ್ಮೆಯಿಂದ ಡಾಕ್ಟರನ್ನು ಕಾಯಬೇಕು, ಇದು ನಾನು ಕಲಿತಂಥ ಪಾಠ ಅಂದ್ಬಿಟ್ಟು ಜಯಣ್ಣ ಶಶಿವಾಳ ಅರಸೀಕೆರೆ ತಾಲೂಕಿನಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೆಯೇ ಎವ್ರಿ ಟೈಮ್ ವೈಲ್ ಡ್ರೈವಿಂಗ್ ಕಾಮನಬಿಲ್ಲನ್ನು ಕೇಳ್ತಾ ಇರಬೇಕಾದ್ರೆ ತುಂಬ ಕೂಲ್ ಅನಿಸುತ್ತೆ, ವೆರಿ ರಿಲ್ಯಾಕ್ಸಿಂಗ್ ಅನಿಸುತ್ತೆ. ನನ್ನ ಪ್ರೊಫೆಷನ್ ಬಂದು ಬಿಸ್ನೆಸ್ ಮಾಡೋದಿರ್ಬೋದು, ಆದರೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ಅಂತ ಮೆಸೇಜ್ ಮಾಡಿದ್ದಾರೆ. ಓ, ಹೊಸಕೋಟೆಯಿಂದ ಮಂಜುನಾಥ್ ಅವರು, ಥ್ಯಾಂಕ್ ಯು ಸೋ ಮಚ್. ನಮ್ಮ ಹಾಡುಗಳು ಹೀಗೆ ಮುಂದುವರಿಸುತ್ತೆ, ನಿಮ್ಮ ಈ ಮಾತುಗಳು ನಮಗೆ ಪ್ರೋತ್ಸಾಹ. ಹೌದು, ಹಾಗೆ ಬಾಲ್ಯ ಹರೆಯ ಅನ್ನೋಂಥ ಮರ ಏರಿ ವಿವಾಹ ಅನ್ನೋ ಹಣ್ಣು ಕಿತ್ತು ಸಂಸಾರ ಮಕ್ಕಳು ಅನ್ನೋ ತಾಳ್ಮೆಯ ಬೇರು ಗಟ್ಟಿಯಾಗಿ ಉತ್ತುಂಗಕ್ಕೆ ಏರಿಸಿದೆ ಅಂತ ಮೆಸೇಜ್ ಮಾಡಿದ್ದಾರೆ ಶ್ರೀನಗರದಿಂದ ಕಲ್ಲೇಶ್ವರ್ ಕುಮಾರ್, ತುಮಕೂರು ಜಿಲ್ಲೆಯಿಂದ ಅಂದ್ಬಿಟ್ಟು ಅಂತ. ತಾಳ್ಮೆ ಬಹುಶಃ ಮನುಷ್ಯನಿಗೆ ಒಂದು ಮನಃಶಾಂತಿಯನ್ನು ಕೊಡುತ್ತೆ, ಒಂದು ಹೋಪನ್ನು ಕೊಡುತ್ತೆ ಅಂತ ಆಗಲೇ ಹೇಳ್ತಾ ಇದ್ದೆ. ಹಾಗೆಯೇ ನಾವು ತಾಳ್ಮೆಯಿಂದ ಒಂದು ನಿರ್ಧಾರವನ್ನು ಸರಿಯಾಗಿ ತೊಗೊಳ್ಬೋದು. ತುಂಬ ಯೋಚನೆ ಮಾಡಿ, ಈಗ ಒಂದು ಇಂಟರ್ವ್ಯೂ ನಡೀತಾ ಇರುತ್ತೆ ಅಂದ್ಕೊಳ್ಳಿ, ಇದು ಒಂದು ರೀತಿಯ ಟಿಪ್ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಸಡನ್ನಾಗಿ ಇಂಟರ್ವ್ಯೂವರ್ಗೂ ನಡೆಯುವಂಥ ಒಂದು ಕಾನ್ವರ್ಸೇಷನಲ್ಲಿ ಏನೋ ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ಈಗೇನು ಮಾಡ್ತೀರಾ ಅಂದ್ಬಿಟ್ಟು ಅಂತ. ಸಡನ್ನಾಗಿ ನಮಗೆ ಹೊಳೆಯೋದಿಲ್ಲ ಉತ್ತರ. ಅವಾಗ ಏನು ಮಾಡೋದಂದ್ರೆ, ಮೇ ಐ ಟೇಕ್ 1 minute ಅಥವಾ 1 ನಿಮಿಷ ಟೈಮ್ ಕೊಡ್ತೀರಾ ನನಗೆ ಅಂತ ಕೇಳಿ ತಾಳ್ಮೆಯಿಂದ ಯೋಚನೆ ಮಾಡಿ ಉತ್ತರ ಕೊಟ್ಟರೆ ಆ ಮೈಂಡಲ್ಲಿ ಕೆಲಸ ಮಾಡೋಕ್ಕೊಂದು ಗ್ಯಾಪ್ ಸಿಕ್ಕಿರುತ್ತಲ್ಲ, ಸರಿಯಾದ ಉತ್ತರವನ್ನು ಕೊಡುತ್ತೆ. ಡಿಸಿಷನ್ ಮೇಕಿಂಗ್ ಬೆಟರ್ ಆಗುತ್ತೆ, ಗಟ್ಟಿಯಾದ ಸಂಬಂಧಗಳು ನಮ್ಮಲ್ಲಿ ಕಾಣಿಸ್ಕೊಳ್ಳೋಕೆ ಶುರುವಾಗುತ್ತೆ, ಕ್ಷಮಿಸುವಂಥ ಗುಣ ಹೆಚ್ಚಾಗುತ್ತೆ, ಉತ್ತಮವಾದ ಬಾಂಧವ್ಯ, ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಜಗಳ ಆಡೋದು ಕಡಿಮೆ ಆಗುತ್ತೆ ಅಂತ. ನೋಡಿ, ತಾಳ್ಮೆಯಿಂದ ವರ್ತಿಸೋದ್ರಿಂದ ನಮ್ಮ ಸಂಬಂಧಗಳು ಚೆನ್ನಾಗಿರುತ್ತೆ, ಒಬ್ಬರನ್ನ ಕಳ್ಕೊಳ್ಳೋ ಬದಲು ಒಬ್ಬರನ್ನ ಪಡ್ಕೊಳ್ಳೋದು ಜಾಸ್ತಿ ಆಗುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ಲ ಈ ಮಾಹಿತಿ. ಜೀವನದಲ್ಲಿ ಒಬ್ಬರನ್ನ ಪಡ್ಕೊಳ್ಳೋದು ಅಂತದು ಒಂದು ವಿಚಾರ ದೊಡ್ಡದು ಅಂತಲೇ ಹೇಳ್ಬೋದು. ಇನ್ನು ದೇಶ ವಿದೇಶಗಳ ಮಧ್ಯೆ ನಡೆಯುವಂಥ ಬಹಳಷ್ಟು ವ್ಯವಹಾರಗಳಲ್ಲೂ ಅಷ್ಟೇ, ನಮ್ಮ ಲೀಡರ್ಸ್ ಇರ್ಬೋದು ಬಹಳಷ್ಟು ತಾಳ್ಮೆಯಿಂದ ವರ್ತಿಸ್ಬೇಕು. ಯಾವುದೋ ಒಂದು ನಿರ್ಧಾರ ತಗೊಂಡ್ರೆ ನಮ್ಮ ಜನಕ್ಕೆ ಇದು ಒಳ್ಳೇದಾಗತ್ತಾ ಅಥವಾ ಪಕ್ಕದೂರಿನ ಜನಕ್ಕೆ ಇದು ಸಹಾಯ ಆಗುತ್ತಾ, ಇದರಿಂದ ನಮಗೆ ಎಷ್ಟು ಲಾಭ ಇದೆ, ಎಷ್ಟು ನಷ್ಟ ಆಗ್ಬೋದು ನಮ್ಮ ಪರಿವಾರಕ್ಕೆ ಅಥವಾ ನಮ್ಮ ಪರಿವಾರ ಅಂದರೆ ನಮ್ಮ ಪರಿಸರಕ್ಕೆ ಅಂತೆಲ್ಲ ಯೋಚನೆ ಮಾಡಿ ನಮ್ಮ ದೊಡ್ಡ ದೊಡ್ಡ ಲೀಡರ್ಸ್ ಎಷ್ಟು ದೊಡ್ಡ ದೊಡ್ಡ ಡಿಸಿಷನ್ಗಳನ್ನ ತಗೊಂತಾರೆ, ಅವ್ರು ಎಷ್ಟು ಮಟ್ಟಕ್ಕೆ ತಾಳ್ಮೆಯಿಂದ ಯೋಚನೆ ಮಾಡಬೇಕಲ್ವಾ. ಹೌದು. 9480901013 ನಿಮಗೋಸ್ಕರ ಕಾಯ್ತಾ ಇರೋ ಮೆಸೇಜ್ ಸಂಖ್ಯೆ. ಕಾಮನಬಿಲ್ನಲ್ಲಿ ಪೇಷಂಟ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮುಂದಿನ ಹಾಡು ಲೈನ್ ಅಪ್ ಆಗಿದೆ ನಿಮಗೋಸ್ಕರ. ಸುನಿತಾ ಗೋಪುರಾಜ್ ಅವರು ಹಾಡಿರುವಂಥ ಹಾಡು. ಕಾಮನಬಿಲ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಎರಡು ಹಾಡುಗಳನ್ನು ಕೇಳಿಕೊಂಡು ವಾಪಸ್ ಬನ್ನಿ. ಹಾಗೆ ನೀವು ಮೆಸೇಜ್ ಮಾಡಬೇಕಾಗಿರೋ ಸಂಖ್ಯೆ ಗೊತ್ತಿರೋದ್ರಿಂದ ನಾವು ಮಾತಾಡ್ತಿರೋ ವಿಷಯ ಪೇಷನ್ಸ್ ಬಗ್ಗೆ. ಯಾವುದೋ ಒಂದು ವಿಷಯ ಘಟನೆ ಕಹಿಯಾಗೂ ಇರ್ಬೋದು ಸಿಹಿಯಾಗೂ ಇರ್ಬೋದು, ಹಂಚ್ಕೊಳ್ಳಿ ನಮ್ಮ ಜೊತೆಗೆ. 12:36 ದೀಪ ನಿಮ್ಮ ಜೊತೆ.

0: Did you know? Over the past 12 years, under the visionary leadership of Prime Minister Shri Narendra Modi, India's defense sector has witnessed a remarkable transformation. From boosting indigenous manufacturing to strengthening defense exports, India is shaping the future of defense with confidence.
1: You are right. In the defense sector, the Ministry of Defense has been creating the right environment for Indian companies to design, develop, and build world-class technologies right here at home.
0: Exactly. And one name that's leading this transformation is HAL, Hindustan Aeronautics Limited. From indigenous fighter aircraft and combat helicopters to trainers, transport aircraft, and advanced aerospace system, HAL is helping build the future of India's defense.
1: HAL is bringing together private industry and thousands of MSMEs to create a powerful defense manufacturing ecosystem.
0: So, every innovation is taking India one step closer to an Atmanirbhar Bharat, powered by Indian talent, Indian technology, and Indian determination.
2: 12 saal vishwas ke, vikas ke, jan kalyan ke.
3: Anto neenu engineering mugisde, munde eno? ನಿಮ್ ರಿಟೈರ್ಮೆಂಟ್ ಲೆಟರ್ ನ ಟೈಪ್ ಮಾಡ್ತೀನಪ್ಪ.
4: ಏನೋ ಮಾತಾಡ್ತಿದ್ಯಾ?
3: ನನಗೆ ಪ್ಲೇಸ್ಮೆಂಟ್ ಆಯ್ತು. ಐ ಹ್ಯಾವ್ ಅ ಜಾಬ್ ನೌ.
4: ಉತ್ತಮ ಪ್ಲೇಸ್ಮೆಂಟ್ ರೆಕಾರ್ಡ್ ಇರುವ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್, 8 ಬಿಇ ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ ಬಿಎಸ್ಸಿ ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಎಕರೆ ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ ಬಿಎಂಟಿಸಿ ಮತ್ತು ಮೆಟ್ರೋ ಕನೆಕ್ಟಿವಿಟಿ. ಜೆಎಸ್ಎಸ್ ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ jssateb.ac.in
5: ಅಥವಾ ಕಾಲ್ 9916253458.
6: ನಿಮ್ಮ ನೆಚ್ಚಿನ ರೇಡಿಯೋ ಸ್ಟೇಷನ್ ನ ಟ್ಯೂನ್ ಮಾಡಿದ್ರೆ 12:45 ಮುಗಿದಿದೆ ಅಂತ ಹೇಳ್ಬೇಕು. ಕಾಮನ್ವೆಲ್ನಲ್ಲಿ ನಾನು ದೀಪ, ಸಮಯ ಆಗ್ತಾ ಇದೆ. ಆದ್ರೆ ತುಂಬಷ್ಟು ಜನ ಮೆಸೇಜಸ್ ಕಳಿಸಿದ್ದೀರಾ. ಬಸವರಾಜ ಪುಟ್ಟಿಗೇರಿ ಹೊಸಹಳ್ಳಿಮ್ಮ ತಾಲೂಕಿನಿಂದ, ಬಯೋಮೆಟ್ರಿಕ್ ಕೊಡುವಾಗ ಸರತಿ ಸಾಲಿನಲ್ಲಿ ನಿಂತಾಗ ಅನ್ನಭಾಗ್ಯದಲ್ಲಿ ಏನಾದರೂ ಸಿಸ್ಟಮ್ ಎದುರು ಬಂತು ಅಂದ್ರೆ ಬಹಳ ನೋವಾಗತ್ತೆ. ನಾಳೆಗಾಗಿ ಕಾಯುವಾಗ ನಾನು ಇದನ್ನ ಅನುಭವಿಸಿದ್ದೇನೆ ಅಂತ ಮೆಸೇಜ್ ಮಾಡಿದ್ದಾರೆ. ತಾಳ್ಮೆಯಿಂದ ಕಾದಿಗಿನಿ ಇವತ್ತಿನ ದಿನಗಳಲ್ಲಿ ಬಹಳ ಮುಖ್ಯ. ಇವತ್ತಿನ ದಿನ ಅಂತಾನೆ ಎಲ್ಲ, ಮನುಷ್ಯನಿಗೆ ತಾಳ್ಮೆ ಇರಬೇಕಾದ್ದೆ. ಇನ್ನು ತುಂಬ ಮೆಸೇಜಸ್ ಮುಖಾಂತರ ಓದ್ತಿರಬೇಕಾದ್ರೆ ಬಹಳ ಖುಷಿ ಕೊಟ್ಟಂಥ ಒಂದು ವಿಚಾರ ಅಂದರೆ, ಚಿತ್ರದುರ್ಗದಿಂದ ಮೆಸೇಜ್ ಮಾಡಿದ್ದಾರೆ ಒಬ್ಬರು. ನಾವು ತುಂಬ ವರ್ಷಗಳಿಂದ ಮಕ್ಕಳಿಗೋಸ್ಕರ ಕಾಯ್ತಾ ಇದ್ವಿ. ನನ್ನ ಮಗ ಹುಟ್ಟಿದ ಒಂದು ಕ್ಷಣ ಇದೆಯಲ್ಲ, 12 ವರ್ಷಗಳ ತಾಳ್ಮೆಯ ಫಲ ಅದು ಅಂತ ಮೆಸೇಜ್ ಮಾಡಿದ್ದಾರೆ. ಎಷ್ಟು ಸಿಹಿಯಾದ ಸುದ್ದಿಯಲ್ಲ, 12 ವರ್ಷಗಳ ಫಲ ಒಂದು ಮಗು ಹುಟ್ಟೋದು ಅಂದರೆ ಮನೆಯಲ್ಲೆಲ್ಲ ಸಂತೋಷ ಪಡ್ತಾರೆ ಅಂದ್ಬಿಟ್ಟು ಅಂತ ಹೇಳುವಂಥದ್ದು. ಹಾಗೆ ನಾನು ಒಬ್ಬ ವೈದ್ಯಕೀಯ ಪ್ರತಿನಿಧಿ, ನನ್ನ ಕೆಲಸದಲ್ಲಿ ತಾಳ್ಮೆ ಅತಿ ಮುಖ್ಯವಾದ ಗುಣ. ಯಾಕಂದರೆ ಸ್ವಲ್ಪ ಗಟ್ಟಲೆ ಕಾಯಬೇಕಾಗತ್ತೆ, ಇನ್ನೊಬ್ಬರನ್ನ ಭೇಟಿಯಾಗಬೇಕಾದ್ರೆ ಸ್ವಲ್ಪ ಹೊತ್ತು ಕಾಯಬೇಕಾಗತ್ತೆ ಅಂತ ಸಂದರ್ಭ ಬರುತ್ತೆ. ನಾನು ಬಹಳ ತಾಳ್ಮೆಯಿಂದ ಕಾದು ವೈದ್ಯರಿಗೆ ನನ್ನ ಪ್ರಾಡಕ್ಟ್ ಹೇಳ್ತೀನಿ, ಅದನ್ನು ಬರೆದು ಕೊಟ್ಟರೆ ನನಗಾಗುವ ಸಂತೋಷ ಇದೆಯಲ್ಲ ಅದನ್ನು ಹೇಳೋದಕ್ಕೆ ಅಸಾಧ್ಯ ಅಂದ್ಬಿಟ್ಟು ವಿನೋದ್ ಶಿವಮೊಗ್ಗದಿಂದ, ಫಣೀಂದ್ರ ಅವರು ವಿನೋಬನಗರ ಶಿವಮೊಗ್ಗದಿಂದ ಮೆಸೇಜ್ ಮಾಡಿದ್ದಾರೆ. ಮುಂದಿನ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಹೆಸರು ಹೇಳ್ತೀರಾ ಅಂದ್ಬಿಟ್ಟು ತಾಳ್ಮೆಯಿಂದ ಕಾಯ್ತಿರ್ತೀನಿ ಅಂದ್ಬಿಟ್ಟು ನಾಗೇಂದ್ರ ಅವರು ಮೆಸೇಜ್ ಮಾಡಿದ್ದಾರೆ. ನಮ್ಮ ಕಾರ್ಯಕ್ರಮದ ಹೆಸರು ನವಿಲ್ಗರಿ. ಖಂಡಿತ ನಿಮ್ಮ ಹೆಸರನ್ನು ಹೇಳಿದ್ದೀನಿ, ಈಗಲಾದರೂ ನಿಮಗೆ ಸಂತೋಷ ಆಗಿರ್ಬೋದಲ್ವಾ? ಹೌದು, ನಾವು ತುಂಬ ದೊಡ್ಡ ನಿರ್ಧಾರಗಳನ್ನ ತಗೋಬೇಕಾದ್ರೆ ನಮ್ಮ ಲೈಫ್ನಲ್ಲಿ, ಬಿಸ್ನೆಸ್ನಲ್ಲಿ ಪೇಷನ್ಸ್ ಅನ್ನೋದು ತುಂಬ ಮುಖ್ಯ ನಮಗೆ ಅಂದ್ಬಿಟ್ಟು ಅಂತ. ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ನಾವು ಪೇಷನ್ಸನ್ನು ಕಲಿಯೋದ್ರಿಂದ ನಾವು ಸರಿಯಾದ ನಿರ್ಧಾರಗಳನ್ನು ತಗೊಳ್ತೀವಿ ಅಂದ್ಬಿಟ್ಟು ಮೆಸೇಜ್ ಮಾಡಿದ್ದಾರೆ. ನಂಬರ್ ಎಂಡಿಂಗ್ ವಿತ್ 138. ಹಾಗೆ ವಿಜಯಪುರದಿಂದ ಇಸ್ಮಾಯಿಲ್ ಅವರು ಮೆಸೇಜ್ ಕಳಿಸಿದ್ದಾರೆ, ಒಳ್ಳೆ ಹಾಡುಗಳು ಪ್ರಸಾರ ಮಾಡ್ತಿದ್ದೀರಿ, ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು ಅಂದ್ಬಿಟ್ಟು ಅಂತ. ನೀವು ಕೇಳಬೇಕು, ನಾವು ಹಾಕಬೇಕು, ಏನಂತೀವಿ? ನವಿಲ್ಗರಿ ಕಾರ್ಯಕ್ರಮನ ಮುಗಿಸುವಂಥ ಸಮಯ ಆಗಿದೆ. ಮುಂದಿನ ಎರಡು ಹಾಡುಗಳು ನಿಮಗೋಸ್ಕರ ಬ್ಯಾಕ್ ಟು ಬ್ಯಾಕ್ ಪ್ಲೇ ಆಗುತ್ತೆ. ನಾನು ಇಲ್ಲಿಂದ ಹೊರಟೆ, ಮತ್ತೆ ಸಿಗ್ತೀನಿ ಮುಂದಿನ ಮಂಗಳವಾರ. ಇವತ್ತಿನ ಕಾರ್ಯಕ್ರಮ ಹೇಗಿತ್ತು ಮೆಸೇಜ್ ಮಾಡಿ. ಕೇಳ್ತಾ ಇದ್ದೀರಾ ಕಾಮನ ಬಿಲ್ಲು, ಮುಂದಿನ ಹಾಡು ನಿಮಗೋಸ್ಕರ ಟ್ಯೂನ್ ಅಪ್ ಆಗಿದೆ. ನಮಸ್ಕಾರ.

ಆಕಾಶವಾಣಿ ಎಫ್ಎಂ ರಾಯಂಬು ಕೇಳ್ತಾ ಇದ್ದೀರಾ. ಇವತ್ತಿನ ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮದಲ್ಲಿ ನಾವು ಸಬ್ಬಕ್ಕಿ ಸಾಬುದಾನ ಅಂತ ಹೇಳ್ತಾರೆ, ಹಾಗೆ ಸಬ್ಬಕ್ಕಿ ಅಂತಲೂ ಕೂಡ ಕರಿತೀವಿ ನಾವು ಕನ್ನಡದಲ್ಲಿ. ಈ ಸಬ್ಬಕ್ಕಿಯಿಂದ ನೀವು ಮಾಡುವಂತಹ ವೆರೈಟಿ ಅಡುಗೆಗಳನ್ನ ನಮಗೆ ತಿಳಿಸಬಹುದು. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಸಬ್ಬಕ್ಕಿ ಬಳಸಿ ಮಾಡಿದಂತಹ ಯಾವ ಅಡುಗೆ ನಿಮ್ಗೆ ಇಷ್ಟ ನಮಗೆ ಮೆಸೇಜ್ ಮಾಡಿ. ಹಾಗೆಯೇ ಕರೆ ಮಾಡಿ ಕೂಡ ನೀವು ನಿಮ್ಮ ರೆಸಿಪಿನ ಶೇರ್ ಮಾಡ್ಕೊಳ್ಬಹುದು 1 ಗಂಟೆಯಿಂದ 1:30 ಸಮಯದೊಳಗೆ. 222-81206 ನಮ್ಮ ನಂಬರ್.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿ

0: ಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
2: ಕರ್ನಾಟಕ ಸರ್ಕಾರವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಮನ್ವಯದೊಂದಿಗೆ ಜೂನ್ 27ರಂದು 15 ಲಕ್ಷ ಸಸಿಗಳನ್ನು ನೆಡುವ ಬೃಹತ್ ಹಸಿರು ಅಭಿಯಾನವನ್ನು ಆಯೋಜಿಸಿದ್ದು, ಗಿನ್ನೆಸ್ ವಿಶ್ವ ದಾಖಲೆಯತ್ತ ಹೆಜ್ಜೆ ಇಡಲು ಸಜ್ಜಾಗಿದೆ. ಗ್ರೀನ್ ಬೆಂಗಳೂರು ಬೈ BDA.in ವೆಬ್ಸೈಟ್ನಲ್ಲಿ ನೋಂದಾಯಿಸಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಸಿ ನೆಟ್ಟು ಹಸಿರು ಬೆಂಗಳೂರಿನ ನಿರ್ಮಾಣಕ್ಕೆ ನಿಮ್ಮ ಅಮೂಲ್ಯ ಕೊಡುಗೆ ನೀಡಿ. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆ.
3: ಆಕಾಶವಾಣಿ FM Rainbow.
4: ಮ್ಯೂಸಿಕಲಿ ಯಾರ್ಸ್, ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನಬಿಲ್ಲು ಆಕಾಶವಾಣಿ ಎಫ್ಎಂ ರಾಯಂಬುದಲ್ಲಿ 1:20 ಅಂದ್ರೆ ನಾವಿದ್ದೇವೆ ಕರೆಯಲ್ಲಿ, ಕೈರುಚಿ ಕಾರ್ಯಕ್ರಮದಲ್ಲಿ. ನಮ್ಗೆ ಮೆಸೇಜ್ ಮಾಡಿದ್ದಾರೆ ಗೀತಾ ಮಾಗಡಿ ರೋಡಿಂದ, ಸಬ್ಬಕ್ಕಿ ಉಪ್ಪಿಟ್ಟು ತುಂಬಾನೇ ಟೇಸ್ಟಿ ಆಗಿರುತ್ತೆ, ತುಂಬಾ ರುಚಿಯಾಗತ್ತೆ ಅಂತ. ಹಾಗೆ ಸಬ್ಬಕ್ಕಿ ಉಪ್ಪಿಟ್ಟು ಅಂತಲೂ ಕರಿಬಹುದು, ಕಿಚಡಿ ಅಂತಲೂ ಕರಿಬಹುದು. ಆಲೂಗಡ್ಡೆ, ಶೇಂಗಾ ಮತ್ತೆ ಎಲ್ಲಾ ಸಾಂಬಾರ್ ಪದಾರ್ಥ ಹಾಕಿ ಮಾಡುವಂತ ಈ ರುಚಿ ನಂಗೆ ತುಂಬಾನೇ ಇಷ್ಟ ಅಂತ ಹೇಳಿ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಾಡ್ಲಿಯಿಂದ ಸಂದೇಶ ಕಳಿಸಿದ್ದಾರೆ. ಬರೀ ಸಬ್ಬಕ್ಕಿಯಿಂದ ಉಪ್ಪಿಟ್ಟು ಅಥವಾ ಕಿಚಡಿ ಮಾತ್ರ ಅಲ್ಲ ರೀ, ದೋಸೆಗೂ ಕೂಡ ನೀವು ನೆನೆಸ್ಬೇಕಾದ್ರೆ ಸಬ್ಬಕ್ಕಿ ಹಾಕಿದ್ರೆ ತುಂಬ ಸಾಫ್ಟ್ ಆಗಿ ಬರುತ್ತೆ ದೋಸೆ. ಹಾಗೆಯೇ ಸಬ್ಬಕ್ಕಿ ವಡೆ ಕೂಡ ಇತ್ತೀಚಿನ ದಿನಗಳಲ್ಲಿ ಫೇಮಸ್ ಆಗಿತ್ತು. ವಡೆ ಹಾಗೆ ಕೂಡ ಮಾಡಬಹುದು, ಅಥವಾ ನೀವು ಪಡ್ಡು ಪ್ಯಾನ್ ಮೇಲೆ ಹಾಕಿ ಸಬ್ಬಕ್ಕಿಯನ್ನು ಪಡ್ಡು ಥರ ಕೂಡ ಮಾಡ್ಕೋಬಹುದು. ಅದು ಕಮ್ಮಿ ಎಣ್ಣೆಯಲ್ಲಿ ನಿಮಗೆ ವಡೆ ಟೇಸ್ಟ್ ಕೊಡುತ್ತೆ. ಇದಲ್ಲದೆ ಸಬ್ಬಕ್ಕಿಯ ಹಪ್ಪಳಗಳು ಎಲ್ಲ ಕಡೆ ಸಿಗುತ್ತೆ, ಮತ್ತು ತುಂಬಾ ಈಸಿ ಕೂಡ ಮಾಡೋದಕ್ಕೆ. ಸಬ್ಬಕ್ಕಿ ಹಪ್ಪಳಗಳನ್ನ ನೀವು ಒಳ್ಳೆಯ ಬೇಸಿಗೆಯಲ್ಲಿ ಮಾಡಿಟ್ಕೊಂಡ್ರೆ ಒಂದು 6 ತಿಂಗಳ ಕಾಲ ಯಾವುದೇ ಪ್ರಿಸರ್ವೇಟಿವ್ಸ್ ಹಾಕದೆ ಕೂಡ ಸಂರಕ್ಷಿಸಿ ಇಟ್ಕೋಬಹುದು, ಮತ್ತು ಬಹಳ ರುಚಿಯಾದ ಸ್ನ್ಯಾಕ್ಸ್ ಕೂಡ ಆಗುತ್ತೆ. ಹೊರಗಡೆಯಿಂದ ತೊಗೊಂಬಂದಿದ್ದು ಶುಚಿಯಾಗಿರುತ್ತಾ ರುಚಿಯಾಗಿರುತ್ತಾ ಅಂತ ಯೋಚನೆ ಮಾಡುವಂಥ ಕಷ್ಟ ಕೂಡ ಇರಲ್ಲ, ಮತ್ತು ಪ್ರೊಸೀಜರ್ ಕೂಡ ತುಂಬಾ ಸಿಂಪಲ್. ಇವಾಗ ಹಲಸಿನ ಹಪ್ಪಳ ಅಥವಾ ಅಕ್ಕಿ ಹಪ್ಪಳ ಇವೆಲ್ಲ ಮಾಡೋದಕ್ಕೆ ತುಂಬಾ ಸಮಯ ಬೇಕು, ಹಾಗೆ ತುಂಬಾ ಶ್ರಮ ಬೇಕು. ಆದರೆ ಸಬ್ಬಕ್ಕಿ ಹಪ್ಪಳ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಸುಲಭ. ಇರಲಿ, ನಿಮ್ಮ ಹತ್ರ ಕೂಡ ಇಂಥದ್ದೇ ಐಡಿಯಾಸ್ ಇದ್ರೆ ಸಬ್ಬಕ್ಕಿ ಬಳಸಿ ಏನೇನೆಲ್ಲ ಮಾಡ್ತೀರಿ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. 9480909013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

0: ಆಕಾಶವಾಣಿ ಎಫ್ಎಂ ರಾಯಂಬದಲ್ಲಿ ಕರೆಯಲ್ಲಿ ಕೈರುಚಿಗೆ ನಮಗೆ ಸಂದೇಶ ಕಳಿಸಿದ್ರು. ಹಾಗೆ ಕಾಲ್ ಮಾಡಿ ಮಾತಾಡ್ತಾ ಇದ್ದಾರೆ ವಾಣಿಶ್ರೀ ಅವರು. ಅವ್ರ ಹತ್ರ ಕೇಳೋಣ ಸಬ್ಬಕ್ಕಿಯಿಂದ ಅವ್ರು ಏನ್ ಮಾಡ್ತಾರೆ ಅಂತ. ನಮಸ್ತೆ ವಾಣಿಶ್ರೀ.
1: ನಮಸ್ತೆ ಮೇಡಮ್. ನಮಸ್ತೆ.
0: ಕರೆಯಲ್ಲಿ ಕೈರುಚಿಯಲ್ಲಿ ಇವತ್ತಿನ ಕಾನ್ಸೆಪ್ಟ್ ಸಬ್ಬಕ್ಕಿ. ಸಬ್ಬಕ್ಕಿಯಿಂದ ನೀವ್ ಏನೇನೆಲ್ಲ ಮಾಡ್ತೀರಾ?
1: ಮೇಡಮ್ ವಡೆ ಮಾಡ್ತೀವಿ ಮೇಡಮ್, ಸಂಡಿಗೆ ಮಾಡ್ತಾರೆ. ನಮ್ಮ ಮದರ್ ಮಾಡ್ತಾರೆ ಸಂಡಿಗೆ, ನಾನ್ ಮಾಡಲ್ಲ. ವಡೆ ಮಾಡ್ತೀನಿ, ಖೀರ್ ಮಾಡ್ತೀವಿ,
0: ಮತ್ತೆ ಕಿಚಡಿ ಮಾಡ್ತೀರಿ. ಸಬ್ಬಕ್ಕಿ ವಡೆ ರೆಸಿಪಿ ಕೊಡ್ತೀನಿ ಅಂತ ಹೇಳಿದ್ರಿ ನೀವಾಗ್ಲೇ ನನ್ಗೆ, ಹೇಗ್ ಮಾಡೋದು ಹೇಳಿ
1: ಮೇಡಮ್. ಮೊದ್ಲೇ ಒಂದ್ 2 ಗಂಟೆ ನೆನ್ಸ್ಬೇಕು ಮೇಡಮ್, 2-3 ಗಂಟೆ ಆದ್ರೂ ನೆನ್ಸಿ ಸಣ್ಣದಾಗಿ ಹೆಚ್ಚಿದ ಈರುಳ್ಳಿ ಹಾಕಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಅವಲಕ್ಕಿ, ಒಂದ್ ಪೊಟಾಟೊ ಮೇಡಮ್,
0: ಒಂದೇ ಒಂದು ಆಲೂಗಡ್ಡೆ ಬೇಯಿಸ್ಕೊಂಡೆ ಹಾಕೋದಾ ಇಲ್ಲ ಹಾಗೆ ಹಸಿ ತುರ್ದು ಹಾಕೋದ?
1: ಇಲ್ಲ ಇಲ್ಲ, ಬೇಯಿಸ್ಕೋಬೇಕು ಮೇಡಮ್. ಬೇಯಿಸಿದ್ರೆ ಸ್ವಲ್ಪ ಬಾಂಡಿಂಗ್
0: ಚೆನ್ನಾಗಿ ಬರುತ್ತೆ.
1: ಶೇಂಗಾ ಬೀಜ ಹುರ್ಕೊಂಡು ತರಿ ತರಿಯಾಗಿ ಉಪ್ಪಿದ್ದು ಎಲ್ಲ ಮಿಕ್ಸ್ ಮಾಡಿ, ಹಸಿಮೆಣಸಿಕಾಯಿ, ಉಪ್ಪು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ 5 ನಿಮಿಷ ಬಿಟ್ಟು ನೀವು ವಡೆ ತಟ್ಟಿದ್ರೆ ತುಂಬಾ ಗರಿ ಗರಿ ಆದ ವಡೆ ಬರ್ತಿದ್ವು.
0: ತುಂಬಾ ಈಸಿ ಕೂಡ ಮಾಡೋದಕ್ಕೆ, ಹಾಗೆ ರುಚಿಯಾಗಿ ಕೂಡ ಇರುತ್ತೆ.
1: ರುಚಿಯಾಗಿರುತ್ತೆ, ಕೊತ್ತಂಬರಿ ಸೊಪ್ಪು ಎಲ್ಲ ಸಬ್ಬಸಿಗೆ ಸೊಪ್ಪು ಇದ್ರೆ ಇನ್ನೂ ಚೆನ್ನಾಗಿರುತ್ತೆ.
0: ಹೌದಾ, ಥ್ಯಾಂಕ್ ಯು, ಒಳ್ಳೆ ರೆಸಿಪಿ ಶೇರ್ ಮಾಡ್ಕೊಂಡ್ರಿ ನಮ್ ಜೊತೆ ವಾಣಿಶ್ರೀ. ಥ್ಯಾಂಕ್ ಯು.
1: ಫಸ್ಟ್ ಟೈಮ್ ಮಾಡಿದ್ದು ನಾನು.
0: ಖುಷಿ ಆಯ್ತು ನಮ್ಗೂ ನಿಮ್ ಜೊತೆ ಮಾತಾಡಿ. ಥ್ಯಾಂಕ್ ಯು,
1: ಬಾಯ್
0: ಬಾಯ್. ಸ್ನೇಹಿತರೆ, ವಾಣಿಶ್ರೀ ಅವರು ಸಬ್ಬಕ್ಕಿ ವಡೆ ಮಾಡೋದು ಹೇಗೆ ಅಂತ ಹೇಳ್ಕೊಟ್ರು. ಹಾಗೇನೆ ಈಗ ಮಂಗಳ ಅವರು ಮೆಸೇಜ್ ಮಾಡಿದ್ದಾರೆ, ಸಬ್ಬಕ್ಕಿ ಖಾರ ಮಿಕ್ಸ್ಚರ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದಾರೆ. 1 ಕಪ್ ದಪ್ಪ ಸಬ್ಬಕ್ಕಿನ ಬೆಳಗ್ಗೆ 2 ಸಲ ತೊಳೆದು ಮುಳುಗೋಷ್ಟು ನೀರು ಹಾಕಿ ನೆನೆಸಿ 6 ಗಂಟೆ ಕಾಲ ಬಿಡಬೇಕು. ನಂತರ ಸಂಜೆಗೆ ನೀರೆಲ್ಲ ಬಸಿದು ಒಣ ಕಾಟನ್ ಬಟ್ಟೆ ಮೇಲೆ ಹರಡಿ ತೇವಾಂಶ ಇರದ ಹಾಗೆ ಆರಿಸಿ ಕಾದ ಎಣ್ಣೆಯಲ್ಲಿ ಕರೆದು ಒಂದು ಅಗಲವಾದ ಮಿಕ್ಸಿಂಗ್ ಪಾತ್ರೆಗೆ ಹಾಕೋಬೇಕು. ಅದಕ್ಕೆ ಕರಿಬೇವು, ಸೀಳಿದ ಹಸಿಮೆಣಸು, ಗೋಡಂಬಿ, ಹುರುಗಡ್ಲೆ, ಕಡಲೆಬೀಜ ಇವೆಲ್ಲವನ್ನು ಕೂಡ ಕರೆದು ಸಾಬುದಾನಕ್ಕೆ ಸೇರಿಸಿ ಉಪ್ಪು ಹಾಕಿ ಮಿಕ್ಸ್ ಮಾಡಿದರೆ ಒಳ್ಳೆ ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಮಂಗಳಾ ಅವರೇ, ತುಂಬ ಒಳ್ಳೆಯ ಮೆಥಡ್ನ ಹೇಳ್ಕೊಟ್ಟಿದ್ದೀರಿ. ಯಾವುದೇ ಕಾರಣಕ್ಕೂ ಕೂಡ ಸಬ್ಬಕ್ಕಿನ ಹಾಗೆಯೇ ಎಣ್ಣೆಗೆ ಬಿಟ್ಟು ಕರಿಯೋದಕ್ಕೆ ಮಾತ್ರ ಹೋಗಬೇಡಿ, ಫುಲ್ಲು ಅಂಟಂಟಾಗ್ಬಿಡುತ್ತೆ. ನಿಮಗೆ ನೋಡಿದಾಗ ಕರೆದ ಹಾಗೆ ಕಾಣಿಸಿದ್ರೂ ಕೂಡ ಬಾಯೊಳಕ್ಕೆ ಹಾಕ್ಕೊಂಡ್ರೆ ಎರಡೂ ಹಲ್ಲು ಅಂಟಕ್ಕೆ ಎಷ್ಟು ಬೇಕೋ ಅಷ್ಟು ಅಂಟು ಅದರಲ್ಲೇ ಇರುತ್ತೆ. ಆ ಕಾರಣಕ್ಕಾಗಿ ಮಂಗಳ ಅವರು ಹೇಳಿದಂತಹ ವಿಧಾನದಲ್ಲಿ ಮೊದಲಿಗೆ ನೆನೆಸಿ ಅದಾದ್ಮೇಲೆ ಆರಿಸಿ ಅದಾದ್ಮೇಲೆ ಎಣ್ಣೆಗೆ ಹಾಕಿ ಕರೀರಿ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅಂದ್ರೆ ಇದು ಸ್ವಯಂಕೃತ ಅಪರಾಧ ಮಾಡಿ ತಿಳ್ಕೊಂಡಂತ ಪದ್ಧತಿ. ಓಕೆ, ನಾವಂತೂ ಸಬ್ಬಕ್ಕಿಗೆ ಹಾಲು ಸಕ್ಕರೆ ಹಾಕಿ ಬೇಯಿಸಿ ದ್ರಾಕ್ಷಿ ಗೋಡಂಬಿ ಲವಂಗ ಹಾಕಿ ಖೀರ್ ಮಾಡ್ಕೊಂಡು ಕುಡಿತೀವಿ ಅಂತ ಹರೀಶ್ ಅವರು ಮೆಸೇಜ್ ಮಾಡಿದ್ದಾರೆ. ಹಾಗೆ ಪಾಯಸ ತುಂಬ ಚೆನ್ನಾಗಿರುತ್ತೆ ಅಂತ ಶ್ರೀನಾಥ್ ಅವರು ಹೇಳ್ತಿದ್ದಾರೆ. ಕಾರ್ಯಕ್ರಮದ ಹಾಡುಗಳು ಇಷ್ಟ ಆಯಿತು ಅಂತ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಸಂದೇಶ ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಯಿತು ಅಂತ ನಾವು ಭಾವಿಸ್ತೀವಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯಾರ್ಸ್, ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ ಎಂ ರಾಯಂಬೋದಲ್ಲಿ ಕರೆಯಲಿ ಕೈರುಚಿಗೆ ಯಾರೆಲ್ಲ ಕೂಡ ಕರೆ ಮಾಡಿ ಹಾಗೆಯೇ ಮೆಸೇಜ್ ಮಾಡಿ ನಿಮ್ಮ ನಿಮ್ಮ ರೆಸಿಪಿಗಳನ್ನ ಶೇರ್ ಮಾಡಿಕೊಂಡ್ರೆ ನಿಮ್ಮೆಲ್ಲರಿಗೂ ಕೂಡ ತುಂಬ ತುಂಬ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ವಿ. ಅಂದಹಾಗೆ ಸಬ್ಬಕ್ಕಿ ಅನ್ನೋದು ದೇಹಕ್ಕೆ ತುಂಬನೇ ತಂಪನ್ನು ಕೊಡುತ್ತೆ ಅಂತ ನಂಬಿಕೆ. ಇದಲ್ಲದೆ ಏನಾದರೂ ವಾಯು ಜಾಸ್ತಿ ಆಗಿದ್ರೆ ಸಿಸ್ಟಮ್ನಲ್ಲಿ ಆವಾಗಲೂ ಕೂಡ ಸಬ್ಬಕ್ಕಿ ತಿನ್ನೋದಕ್ಕೆ ಹೇಳ್ತಾರೆ. ಆದರೆ ಸಬ್ಬಕ್ಕಿ ತಿನ್ನಬೇಕಾದ್ರೆ ಎಚ್ಚರದ

ಇರಬೇಕು, ಯಾಕೆಂದ್ರೆ ತುಂಬಾನೇ ಕ್ಯಾಲೋರೀಸ್ ಇರುತ್ತೆ. ಆ ಕಾರಣಕ್ಕಾಗಿ ನೀವು ಸಬ್ಬಕ್ಕಿಯನ್ನು ತಿನ್ಬೇಕಾದ್ರೆ ಅತಿಯಾಗಿ ತಿನ್ನೋದು ಕೂಡ ಒಳ್ಳೇದಲ್ಲ. ಹಾಗನ್ಬಿಟ್ಟು ತಿಂದೇನೆ ಇರೋದು ಕೂಡ ಏನ್ ಬೇಕಾಗಿಲ್ಲ. ಸಬ್ಬಕ್ಕಿ ಒಂದು ಆರೋಗ್ಯಕರವಾದಂತಹ ಆಹಾರ ಅಂತಾನೆ ಹೇಳಬಹುದು, ಇತಿ ಮಿತಿಯಲ್ಲಿ ಸೇವಿಸಿದಾಗ. ಇವತ್ತಿನ ಸಬ್ಬಕ್ಕಿಯ ಕುರಿತಾದ ಮಾತುಕತೆ ಹಾಗೆ ಕೈ ರುಚಿಗಳು ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ, ಇನ್ನೇನು ಸಮಯ ಆಗ್ತಾ ಇದೆ, 1:10, 1:10ಕ್ಕೆ ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳನ್ನ ನೀವು ಕೇಳ್ತೀರಿ. ಆಕಾಶವಾಣಿ FM ರೈನ್ಬೋ ಕೇಳ್ತಾ ಇರಿ. ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಇಂದು ಸಂಜೆ 65 ವಿವಿಧ ಕ್ಷೇತ್ರದ ಗಣ್ಯರಿಗೆ ಪದ್ಮ ಪ್ರಶಸ್ತಿ ಪ್ರದಾನ. ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಅವರಿಂದ ನಾಫೆಡ್ ಹರಾಜು ಪೋರ್ಟಲ್ ಉದ್ಘಾಟನೆ. ಅಮೆರಿಕ ಮತ್ತು ಇರಾನ್ ನಡುವಿನ ಒಪ್ಪಂದ, ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆಯಲ್ಲಿ ಭಾರತ ಸ್ವಾಗತ. ಕೃಷಿ ಚಟುವಟಿಕೆ ಮೇಲೆ ಎಲ್ ನಿನೋ ಹವಾಮಾನ ಬೀರುವ ಪರಿಣಾಮ ಕುರಿತು ಇಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಭೆ. ಮತ್ತು ಫಿಫಾ ವಿಶ್ವಕಪ್, ಜೋರ್ಡಾನ್ ತಂಡವನ್ನು 2-1 ಗೋಲುಗಳ ಅಂತರದಿಂದ ಮಣಿಸಿದ ಅಲ್ಜೀರಿಯಾ. ವಾರ್ತೆಗಳ ವಿವರ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ಸಂಜೆ ನವದೆಹಲಿಯ ರಾಷ್ಟಪತಿ ಭವನದಲ್ಲಿ ನಡೆಯುವ 2nd ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2026 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ರಾಷ್ಟಪತಿಗಳು 2 ಪದ್ಮ ವಿಭೂಷಣ, 7 ಪದ್ಮಭೂಷಣ ಮತ್ತು 56 ಪದ್ಮಶ್ರೀ ಸೇರಿದಂತೆ 65 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಟೆನಿಸ್ ದಂತಕಥೆ ವಿಜಯ್ ಅಮೃತರಾಜ್, ನಟ ಮುಮ್ಮುಟ್ಟಿ, ಹಿನ್ನೆಲೆ ಗಾಯಕಿ ಅಲ್ಕಾ ಯಾಜ್ಞಿಕ್ ಮತ್ತು ಕ್ರಿಕೆಟಿಗ ರೋಹಿತ್ ಶರ್ಮಾ ಸೇರಿದಂತೆ 65 ಪ್ರಮುಖ ವ್ಯಕ್ತಿಗಳು ರಾಷ್ಟಪತಿಗಳಿಂದ ಪ್ರತಿಷ್ಠಿತ ಪದ್ಮ ಪ್ರಶಸ್ತಿಗಳನ್ನು ಸ್ವೀಕರಿಸಲಿದ್ದಾರೆ. ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ರಾಜ್ಯದ 5 ಸಾಧಕರು ಭಾಜನರಾಗಿದ್ದು, ವೈದ್ಯಕೀಯ ಸೇವೆಗಾಗಿ ಡಾಕ್ಟರ್ ಪ್ರಭಾಕರ ಕೋರೆ, ಶಿಕ್ಷಣ ತಂತ್ರಜ್ಞ ಶಶಿ ಶೇಖರ್ ವೆಂಪತಿ, ಹಿಮೋಫಿಲಿಯಾ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಸಿಗುವಂತೆ ಮಾಡಿದ ವೈದ್ಯ ಡಾಕ್ಟರ್ ಸುರೇಶ್ ಹನಗವಾಡಿ, ಉದ್ಯಮಿ ಟಿಟಿ ಜಗನ್ನಾಥನ್, ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾಕ್ಟರ್ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಗಣರಾಜ್ಯೋತ್ಸವದ ಮುನ್ನಾ ದಿನದಂದು ಸರ್ಕಾರವು 2026 131 ಪದ್ಮ ಪ್ರಶಸ್ತಿಗಳನ್ನು ಘೋಷಿಸಿತ್ತು. ಇದರಲ್ಲಿ 5 ಪದ್ಮ ವಿಭೂಷಣ ಪ್ರಶಸ್ತಿಗಳೂ ಸೇರಿವೆ. ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಲ್ಲಿ ಒಂದಾದ ಪದ್ಮ ಪ್ರಶಸ್ತಿಗಳನ್ನು ಪದ್ಮ ವಿಭೂಷಣ, ಪದ್ಮಭೂಷಣ ಮತ್ತು ಪದ್ಮಶ್ರೀ ಎಂಬ 3 ವಿಭಾಗಗಳಲ್ಲಿ ನೀಡಲಾಗುತ್ತದೆ. ಚಟುವಟಿಕೆಗಳು, ಕಲೆ, ಸಾಮಾಜಿಕ ಕಾರ್ಯ, ಸಾರ್ವಜನಿಕ ವ್ಯವಹಾರಗಳು, ವಿಜ್ಞಾನ ಮತ್ತು ಇಂಜಿನಿಯರಿಂಗ್, ವ್ಯಾಪಾರ ಮತ್ತು ಕೈಗಾರಿಕೆ, ಔಷಧ, ಸಾಹಿತ್ಯ ಮತ್ತು ಶಿಕ್ಷಣ, ಕ್ರೀಡೆ, ನಾಗರಿಕ ಸೇವೆಯ ವಿವಿಧ ವಿಭಾಗಗಳಲ್ಲಿ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ. ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಅವರು ಇಂದು ನವದೆಹಲಿಯಲ್ಲಿ ಭಾರತೀಯ ರಾಷ್ಟೀಯ ಕೃಷಿ ಸಹಕಾರಿ ಮಾರುಕಟ್ಟೆ ಒಕ್ಕೂಟ ನಾಫೆಡ್ ಹರಾಜು ಪೋರ್ಟಲ್ ಅನ್ನು ಉದ್ಘಾಟಿಸಲಿದ್ದಾರೆ. ಹರಾಜು ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ, ದಕ್ಷತೆ ಮತ್ತು ಕಾರ್ಯಾಚರಣೆಯ ಸುಲಭತೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಈ ಪೋರ್ಟಲ್ನ ಉದ್ಘಾಟನೆಯು ಒಂದು ಪ್ರಮುಖ ಹೆಜ್ಜೆಯಾಗಿದೆ. ರೈತರು, ಸದಸ್ಯ ಸಂಸ್ಥೆಗಳು ಮತ್ತು ಪಾಲುದಾರರ ಹಿತದೃಷ್ಟಿಯಿಂದ ಹರಾಜು ಸಂಬಂಧಿತ ಚಟುವಟಿಕೆಗಳನ್ನು ಸುಗಮಗೊಳಿಸಲು ಮತ್ತು ನಾಫೆಡ್ನ ಒಟ್ಟಾರೆ ಕಾರ್ಯನಿರ್ವಹಣೆಯನ್ನು ಹೆಚ್ಚಿಸಲು ಈ ಪೋರ್ಟಲ್ ಡಿಜಿಟಲ್ ವೇದಿಕೆಯನ್ನು ಒದಗಿಸುವ ನಿರೀಕ್ಷೆ ಇದೆ. ಕಾರ್ಯಕ್ರಮದಲ್ಲಿ ಗೃಹ ಸಚಿವರು ನಾಫೆಡ್ನ ಹಲವಾರು ಪ್ರಮುಖ ಡಿಜಿಟಲ್ ಮತ್ತು ರೈತ ಕೇಂದ್ರಿತ ಉಪಕ್ರಮಗಳನ್ನು ಸಹ ಪ್ರಾರಂಭಿಸಲಿದ್ದಾರೆ ಎಂದು ಸಹಕಾರ ಸಚಿವಾಲಯ ತಿಳಿಸಿದೆ. ಇವುಗಳಲ್ಲಿ ರೈತರ ಮಕ್ಕಳಿಗೆ ನಾಫೆಡ್ ಕಲ್ಯಾಣ್ ವಿದ್ಯಾರ್ಥಿವೇತನ, ದ್ವಿದಳ ಧಾನ್ಯಗಳು ಮತ್ತು ಎಣ್ಣೆ ಬೀಜಗಳ ದಾಸ್ತಾನು ನಿರ್ವಹಣೆಗಾಗಿ ದೃಷ್ಟಿ ಪೋರ್ಟಲ್ ಮತ್ತು ಉದ್ಯಮ ಸಂಪನ್ಮೂಲ ಯೋಜನೆಯನ್ನು ಬಲಪಡಿಸಲು ಉದ್ಯಮ ಸಂಪನ್ಮೂಲ ಯೋಜನಾ ಪೋರ್ಟಲ್ ಸೇರಿವೆ. ಇಂದು ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿ ಅವರ ಪುಣ್ಯತಿಥಿಯಾಗಿದ್ದು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಇತರೆ ಗಣ್ಯರು ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿ ಅವರಿಗೆ ಗೌರವ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಉಪರಾಷ್ಟಪತಿಗಳು ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿ ಅವರನ್ನು ದಾರ್ಶನಿಕ ನಾಯಕ, ಶಿಕ್ಷಣ ತಜ್ಞ ಮತ್ತು ಅಪ್ರತಿಮ ದೇಶಭಕ್ತ ಎಂದು ಬಣ್ಣಿಸಿದ್ದಾರೆ. ಡಾಕ್ಟರ್ ಮುಖರ್ಜಿ ಅವರು ದೇಶದ ಏಕತೆ ಮತ್ತು ಸಮಗ್ರತೆಯನ್ನು ನಿರ್ಭಯವಾಗಿ ಪ್ರತಿಪಾದಿಸಿದರು. ಬಲವಾದ, ಏಕೀಕೃತ ಮತ್ತು ಅಭಿವೃದ್ಧಿ ಹೊಂದಿದ ಭಾರತವನ್ನು ನಿರ್ಮಿಸಲು ಅವರ ತ್ಯಾಗ ಮತ್ತು ಅಚಲ ಬದ್ಧತೆಯು ಪೀಳಿಗೆಗೆ ಸ್ಫೂರ್ತಿ ನೀಡುತ್ತದೆ ಎಂದು ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮ

0: ಪೋಸ್ಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಮಹಾನ್ ದೇಶಭಕ್ತ, ವಿದ್ವಾಂಸ ಮತ್ತು ರಾಜಕಾರಣಿ, ಅವರಿಗೆ ಹುತಾತ್ಮ ದಿನದಂದು ಗೌರವ ಸಲ್ಲಿಸಿದ್ದಾರೆ. ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ತಮ್ಮ ಜೀವನವನ್ನು ದೇಶದ ಅಭಿವೃದ್ಧಿಗೆ ಮುಡುಪಾಗಿಟ್ಟಿದ್ದರು. ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಅಚಲ ದೃಢ ನಿಶ್ಚಯ, ಸಾರ್ವಜನಿಕ ಜೀವನದಲ್ಲಿ ಧೈರ್ಯ ಮತ್ತು ರಾಷ್ಟೀಯ ಹಿತಾಸಕ್ತಿ ಬದ್ಧತೆಯು ಯುವ ಪೀಳಿಗೆಗೆ ಸ್ಫೂರ್ತಿ ನೀಡುತ್ತಲೇ ಇದೆ ಎಂದು ಅವರು ಹೇಳಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವಿನ ಒಪ್ಪಂದವನ್ನು ಭಾರತ ಸ್ವಾಗತಿಸುತ್ತದೆ ಎಂದು ಭಾರತದ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ತಿಳಿಸಿದ್ದಾರೆ. 16ನೇ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು, ಈ ಒಪ್ಪಂದವು ಪ್ರಾದೇಶಿಕ ಮತ್ತು ಜಾಗತಿಕ ಸ್ಥಿರತೆಗೆ ಸಕಾರಾತ್ಮಕ ಕೊಡುಗೆ ನೀಡಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈ ಒಪ್ಪಂದದಿಂದ ಇಂಧನ ಭದ್ರತೆ, ರಸಗೊಬ್ಬರಗಳು ಮತ್ತು ರಾಸಾಯನಿಕ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿನ ಕೊರತೆಗಳನ್ನು ನೀಗಿಸಲಿದೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ರಾಜ್ಯ ಸಚಿವ ಹಾಗೂ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ರಾಜ್ಯ ಸಚಿವ ಜಾರ್ಜ್ ಕುರಿಯನ್ ಅವರು ಕೇಂದ್ರ ಸಚಿವ ಸಂಪುಟಕ್ಕೆ ರಾಜೀನಾಮೆ ನೀಡಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಜಾರ್ಜ್ ಕುರಿಯನ್ ಅವರ ರಾಜೀನಾಮೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಅಂಗೀಕರಿಸಿದ್ದಾರೆ. ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ನವದೆಹಲಿಯಲ್ಲಿ ಎಲ್ ನಿನೋ ಹವಾಮಾನದ ಮೇಲೆ ಬೀರುವ ಪರಿಣಾಮ ಹಾಗೂ ಅದರಿಂದ ಕೃಷಿಯ ಮೇಲಾಗುವ ಪರಿಣಾಮ ಕುರಿತ ಪರಿಶೀಲನಾ ಸಭೆಯನ್ನು ನಡೆಸಿದ್ದಾರೆ. ಸಭೆಯಲ್ಲಿ ಹಲವಾರು ರಾಜ್ಯಗಳ ಕೃಷಿ ಸಚಿವರು, ಕಾರ್ಯದರ್ಶಿಗಳು, ಜಿಲ್ಲಾಧಿಕಾರಿಗಳು ಮತ್ತು ಅಧಿಕಾರಿಗಳು ಭಾಗವಹಿಸಿದರು. ಕಡಿಮೆ ಮಳೆಯ ಸಂದರ್ಭದಲ್ಲಿ ಅಗತ್ಯ ಸಿದ್ದತೆಗಳು, ಪರ್ಯಾಯ ಬೆಳೆ ಯೋಜನೆಗಳು ಮತ್ತು ರೈತರ ಹಿತಾಸಕ್ತಿಗಳನ್ನು ರಕ್ಷಿಸುವ ಬಗ್ಗೆಯೂ ಚರ್ಚೆಗಳು ನಡೆಯಲಿವೆ. ಎಲ್ ನಿನೋದ ಸಂಭವನೀಯ ಸನ್ನಿವೇಶಗಳನ್ನು ಪರಿಗಣಿಸಿ ರೈತರ ಹಿತಾಸಕ್ತಿಗಳನ್ನು ಕಾಪಾಡಲು ಮತ್ತು ಕೃಷಿ ಹಾಗೂ ಕೃಷಿಯ ಮೇಲೆ ಯಾವುದೇ ಪ್ರತಿಕೂಲ ಪರಿಣಾಮಗಳನ್ನು ಕಡಿಮೆ ಮಾಡಲು ಸರ್ಕಾರವು ಸಂಪೂರ್ಣವಾಗಿ ಬದ್ದವಾಗಿದೆ ಎಂದು ಶಿವರಾಜ್ ಸಿಂಗ್ ಚೌಹಾಣ್ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ರೈತರು ಯಾವುದೇ ಕಷ್ಟವನ್ನು ಎದುರಿಸದಂತೆ ಸರ್ಕಾರವು ಸಂಪೂರ್ಣ ಸಿದ್ದತೆ ಮತ್ತು ಸಮನ್ವಯದೊಂದಿಗೆ ಪ್ರತಿಯೊಂದು ಪರಿಸ್ಥಿತಿಯನ್ನು ಎದುರಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ಅಮೆರಿಕದ ಸಾಂತಾ ಕ್ಲಾರಾದಲ್ಲಿ ಇಂದು ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಗ್ರೂಪ್ ಎ ಪಂದ್ಯದಲ್ಲಿ ಅಲ್ಜೀರಿಯಾ ತಂಡವು ತನ್ನ ಚೊಚ್ಚಲ ತಂಡವಾದ ಜೋರ್ಡಾನ್ ತಂಡವನ್ನು 2-1 ಅಂತರದಿಂದ ಸೋಲಿಸಿತು. ಮತ್ತೊಂದು ಪಂದ್ಯದಲ್ಲಿ ನ್ಯೂಯಾರ್ಕ್ ಕ್ರೀಡಾಂಗಣದಲ್ಲಿ ಇಂದು ನಡೆದ ಗ್ರೂಪ್ ಐ ಪಂದ್ಯದಲ್ಲಿ ನಾರ್ವೆ ತಂಡವು ಸೆನೆಗಲ್ ತಂಡವನ್ನು 3-2 ಅಂತರದಿಂದ ಸೋಲಿಸಿ 32ನೇ ಸುತ್ತಿಗೆ ಪ್ರವೇಶ ಪಡೆದುಕೊಂಡಿತು. ಮತ್ತೊಂದು ಸೂಪರ್ ಪಂದ್ಯದಲ್ಲಿ ಅರ್ಜೆಂಟೀನಾ ನಿನ್ನೆ ರಾತ್ರಿ ಯುನೈಟೆಡ್ ಸ್ಟೇಟ್ಸ್ನ ಆರ್ಲಿಂಗ್ಟನ್ನಲ್ಲಿ ನಡೆದ ಗ್ರೂಪ್ ಎ ಪಂದ್ಯದಲ್ಲಿ ಆಸ್ಟ್ರಿಯಾವನ್ನು 2-0 ಅಂತರದಿಂದ ಸೋಲಿಸಿ 32ನೇ ಸುತ್ತಿಗೆ ಪ್ರವೇಶಿಸಿತು. ಅರ್ಜೆಂಟೀನಾ ತಂಡದ ನಾಯಕ ಲಿಯೋನಿನ್ ಮೆಸ್ಸಿ ನಾಯಕತ್ವ ವಹಿಸಿಕೊಂಡು 2 ಗೋಲುಗಳನ್ನು ಗಳಿಸಿದರು. ತನ್ನ 2 ಗೋಲುಗಳೊಂದಿಗೆ ಮೆಸ್ಸಿ ತನ್ನ ಫಿಫಾ ವಿಶ್ವಕಪ್ ಗೋಲುಗಳ ಸಂಖ್ಯೆಯನ್ನು 18ಕ್ಕೆ ಏರಿಸಿದರು. ಜರ್ಮನಿಯ ಮಿರೋಸ್ಲಾಸ್ ಕ್ಲೋಸ್ ಅವರ 16 ಗೋಲುಗಳ ದಾಖಲೆಯನ್ನು ಹಿಂದಿಕ್ಕಿ ವಿಶ್ವಕಪ್ ಇತಿಹಾಸದಲ್ಲಿ ಅತಿ ಹೆಚ್ಚು ಗೋಲು ಗಳಿಸಿದ ಆಟಗಾರರಾಗಿ ಮೆಸ್ಸಿ ಹೊರಹೊಮ್ಮಿದ್ದಾರೆ. ಮಣಿಪುರ ಪೊಲೀಸ್, ಸಿಆರ್ಪಿಎಫ್, ಕೋಬ್ರಾ ಮತ್ತು ಸೇನೆಯನ್ನು ಒಳಗೊಂಡ ಜಂಟಿ ಭದ್ರತಾ ಪಡೆಗಳು ನಿನ್ನೆ ಕಾಂಗ್ಪೋಕ್ಪಿ ಜಿಲ್ಲೆಯ ಲೀಲಾನ್ ವೈಫೈ ಮತ್ತು ಸುತ್ತಮುತ್ತಲಿನ ಇತರ ಗ್ರಾಮಗಳಲ್ಲಿ ನಡೆಸಿದ ವ್ಯಾಪಕ ಶೋಧ ಕಾರ್ಯಾಚರಣೆಗಳಲ್ಲಿ ಅಪಾರ ಪ್ರಮಾಣದ ಶಸ್ತಾಸ್ತ ಮತ್ತು ಮದ್ದುಗುಂಡುಗಳನ್ನು ವಶಪಡಿಸಿಕೊಂಡಿವೆ. ಕಾರ್ಯಾಚರಣೆ 3 ದಿನಗಳ ಕಾಲ ನಡೆಯಿತು. ಈ ಸಮಯದಲ್ಲಿ ಭದ್ರತಾ ಪಡೆಗಳು ಸಶಸ್ತ ಉಗ್ರರೊಂದಿಗೆ ಮುಖಾಮುಖಿಯಾದವು. ಆದರೆ 2 ಕಡೆಗಳಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಕಾರ್ಯಾಚರಣೆಯ ಸಮಯದಲ್ಲಿ 17 ಸಿಂಗಲ್ ಮತ್ತು ಡಬಲ್ ಬ್ಯಾರಲ್ ಗನ್ಗಳು, AK-47 ರೈಫಲ್ಗಳು, SLR, SKS ರೈಫಲ್, 11 SBL ರೈಫಲ್ಗಳು ಸೇರಿದಂತೆ ಸುಮಾರು 40 ಶಸ್ತಾಸ್ತ್ರಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ಭಾರತೀಯ ರೈತರು, ಮೀನುಗಾರರು, ಕುಶಲಕರ್ಮಿಗಳು ಮತ್ತು ಸಣ್ಣ ವ್ಯವಹಾರಗಳು ಜಾಗತಿಕವಾಗಿ ಅಭಿವೃದ್ಧಿ ಹೊಂದಲು ಹಾಗೂ ಉದ್ಯೋಗ ಸೃಷ್ಟಿಯನ್ನು ವೇಗಗೊಳಿಸಲು ಸಹಾಯ ಮಾಡುತ್ತದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಈ ವರ್ಷ ಜುಲೈ 15ರಂದು ಜಾರಿಗೆ ಬರಲಿರುವ ಈ ಒಪ್ಪಂದವು ಬ್ರಿಟನ್ನಲ್ಲಿ ಭಾರತೀಯ ಸರಕುಗಳಿಗೆ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳಲ್ಲಿ ಸಮಗ್ರ ಮಾರುಕಟ್ಟೆ

0: ಪ್ರವೇಶವನ್ನು ಒದಗಿಸುತ್ತದೆ. ಇದು ಸುಮಾರು 99% ಸುಂಕ ರೇಖೆಗಳ ಮೇಲಿನ ಸುಂಕಗಳನ್ನು ತಕ್ಷಣವೇ ತೆಗೆದುಹಾಕುತ್ತದೆ. ಭಾರತೀಯ ರಫ್ತಿಗೆ ಅಗಾಧ ಅವಕಾಶಗಳನ್ನು ಸೃಷ್ಟಿಸುತ್ತದೆ ಎಂದು ಪಿಯೂಷ್ ಗೋಯಲ್ ಇಂಗ್ಲಿಷ್ ದೈನಿಕದಲ್ಲಿ ಬರೆದಿರುವ ಲೇಖನದಲ್ಲಿ ತಿಳಿಸಿದ್ದಾರೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ಇಂದು ಸಂಜೆ 65 ವಿವಿಧ ಕ್ಷೇತ್ರದ ಗಣ್ಯರಿಗೆ ಪದ್ಮ ಪ್ರಶಸ್ತಿ ಪ್ರದಾನ. ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಅವರಿಂದ ನಾಫೆಡ್ ಹರಾಜು ಪೋರ್ಟಲ್ ಉದ್ಘಾಟನೆ. ಅಮೆರಿಕ ಮತ್ತು ಇರಾನ್ ನಡುವಿನ ಒಪ್ಪಂದ, ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆಯಲ್ಲಿ ಭಾರತ ಸ್ವಾಗತ. ಕೃಷಿ ಚಟುವಟಿಕೆ ಮೇಲೆ ಎಲ್ ನಿನೊ ಹವಾಮಾನ ಬೀರುವ ಪರಿಣಾಮ ಕುರಿತು ಇಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಭೆ. ಮತ್ತು ಫಿಫಾ ವಿಶ್ವಕಪ್, ಜೋರ್ಡಾನ್ ತಂಡವನ್ನು 2-1 ಗೋಲುಗಳ ಅಂತರದಿಂದ ಮಣಿಸಿದ ಅಲ್ಜೀರಿಯಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಇದು ಆಕಾಶವಾಣಿ ಬೆಂಗಳೂರು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಗೊತ್ತಾ ನಿನ್ಗೆ, ಕಳೆದ 12 ವರ್ಷಗಳಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ದೂರದೃಷ್ಟಿ ನಾಯಕತ್ವದಲ್ಲಿ ಭಾರತದ ರಕ್ಷಣಾ ಕ್ಷೇತ್ರವು ಅಪೂರ್ವ ಪರಿವರ್ತನೆಯನ್ನು ಕಂಡಿದೆ. ಭಾರತವು ರಕ್ಷಣಾ ವಲಯದಲ್ಲಿ ಭವಿಷ್ಯವನ್ನು ಬಲಿಷ್ಠವಾಗಿ ರೂಪಿಸುತ್ತಿದೆ.
2: ಹೌದು, ರಕ್ಷಣಾ ಸಚಿವಾಲಯವು ಭಾರತೀಯ ಕಂಪನಿಗಳಿಗೆ ನಮ್ಮ ದೇಶದಲ್ಲೇ ವಿಶ್ವಮಟ್ಟದ ತಂತ್ರಜ್ಞಾನದ ವಿನ್ಯಾಸ, ಅಭಿವೃದ್ಧಿ ಮತ್ತು ನಿರ್ಮಾಣಕ್ಕೆ ಸೂಕ್ತವಾದ ವಾತಾವರಣವನ್ನು ಸೃಷ್ಟಿಸುತ್ತಿದೆ.
1: ಖಂಡಿತ, ಈ ಪರಿವರ್ತನೆಯನ್ನು ಮುನ್ನಡೆಸುತ್ತಿರುವ ಪ್ರಮುಖ ಹೆಸರುಗಳಲ್ಲಿ ಒಂದಾಗಿದೆ HAL, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಸ್ವದೇಶಿ ಯುದ್ಧ ವಿಮಾನಗಳು ಮತ್ತು ಯುದ್ಧ ಹೆಲಿಕಾಪ್ಟರ್ಗಳಿಂದ ಹಿಡಿದು ತರಬೇತಿ ವಿಮಾನಗಳು, ಸಾರಿಗೆ ವಿಮಾನಗಳು ಮತ್ತು ಉನ್ನತ ಏರೋಸ್ಪೇಸ್ ವ್ಯವಸ್ಥೆಗಳವರೆಗೆ HAL ಭಾರತದ ರಕ್ಷಣಾ ವಲಯದ ಭವಿಷ್ಯವನ್ನು ಬಲಿಷ್ಠವಾಗಿ ನಿರ್ಮಿಸಲು ಸಹಾಯ ಮಾಡುತ್ತಿದೆ.
2: HAL ಖಾಸಗಿ ಉದ್ಯಮಗಳು ಮತ್ತು ಸಾವಿರಾರು MSMEಗಳನ್ನು ಒಟ್ಟುಗೂಡಿಸಿ ದೇಶದಲ್ಲಿ ಶಕ್ತಿಶಾಲಿ ಏರೋಸ್ಪೇಸ್ ಇಕೋಸಿಸ್ಟಮ್ ವ್ಯವಸ್ಥೆಯನ್ನು ನಿರ್ಮಿಸುತ್ತಿದೆ.
1: ಭಾರತೀಯ ಪ್ರತಿಭೆ, ಭಾರತೀಯ ತಂತ್ರಜ್ಞಾನ ಮತ್ತು ದೃಢ ಸಂಕಲ್ಪದ ಬಲದೊಂದಿಗೆ ಪ್ರತಿಯೊಂದು ಹೊಸ ನವೀನತೆಯು ಭಾರತವನ್ನು ಆತ್ಮನಿರ್ಭರ ಭಾರತದೆಡೆಗೆ ಕೊಂಡೊಯ್ಯುತ್ತಿದೆ.
3: ಜನ ಕಲ್ಯಾಣಕ್ಕೆ
4: ಆಕಾಶವಾಣಿ ಎಫ್ಎಂ ರಾಯ್ಮೋ ಕೇಳ್ತಾ ಇದ್ದೀರಿ. ಸಮಯ 1:49 ಸೆಕೆಂಡ್ಗಳು. ಈ ಹೊತ್ತಿನಲ್ಲಿ ಕೇಳಿ ಕಗ್ಗದ ಸಿರಿ.
5: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಮುಕ್ತಿ ಎಂಬುದು ಮನದ ಸಂಸ್ಥಿತಿಯೇ ಬೇರಲ್ಲ, ರಕ್ತಿ ವಿಪರೀತವದ ಕಾಗದಿರೆ ಮುಕ್ತಿ. ಮುಕ್ತಿ ಎಂಬುದು ಮನದ ಸಂಸ್ಥಿತಿಯೇ ಬೇರಲ್ಲ, ರಕ್ತಿ ವಿಪರೀತವದ ಕಾಗದಿರೆ ಮುಕ್ತಿ. ಯುಕ್ತಿಯಿಂ ಕರ್ಣ ಚೇಷ್ಟಿತವ ತಿದ್ದುತೆ ಶಮಿಪ ಶಕ್ತಿವಂತನೆ ಮುಕ್ತ ಮಂಕುತಿಮ್ಮ. ಯುಕ್ತಿಯಿಂ ಕರ್ಣ ಚೇಷ್ಟಿತವ ತಿದ್ದುತೆ ಶಮಿಪ ಶಕ್ತಿವಂತನೆ ಮುಕ್ತ ಮಂಕುತಿಮ್ಮ.

ವ್ಯಾಸಾಲೋಕ್ಯಗಳೆಂಬ ಚತುರ್ವಿಧ ಮೋಕ್ಷಗಳವರೆಗೆ ನಾನಾರ್ಥಗಳಿವೆ. ಮೋಕ್ಷವೆಂದರೆ ಮನಸ್ಸಿನ ಒಂದು ಸ್ಥಿತಿಯೇ ಹೊರತು ದೇಹ ಬಿಡುವುದು, ಜೀವ ಬಿಡುವುದು, ಪರಲೋಕಗಳನ್ನು ಸೇರುವುದು, ಸ್ವರ್ಗಸುಖ ಅನುಭವಿಸುವುದು ಇತ್ಯಾದಿ ಅರ್ಥಗಳನ್ನು ಗಮನಿಸಬೇಕಿಲ್ಲ. ಈ ಬದುಕಿನ ಬಗ್ಗೆ ವಿಪರೀತ ಆಸಕ್ತಿ ಅಥವಾ ಅದಕ್ಕೆ ವಿರುದ್ಧವಾಗಿ ವಿಪರೀತ ನಿರಾಸೆ ಹೊಂದದೇ ಇರುವ ಸ್ಥಿತಿಯೇ ಮುಕ್ತಿ ಎನ್ನುತ್ತಾರೆ DVG. ಇದನ್ನೇ ಭಗವದ್ಗೀತೆಯಲ್ಲಿ ಸ್ಥಿತಪ್ರಜ್ಞ ಲಕ್ಷಣ ಎನ್ನುತ್ತಾನೆ ಶ್ರೀಕೃಷ್ಣ. ಬದುಕಿನಲ್ಲಿ ಆಸಕ್ತನು ಕಲ್ಲು ಬಂಡೆ ಕಟ್ಟಿಕೊಂಡವನು ನೀರಿನಲ್ಲಿ ಮುಳುಗುವ ಹಾಗೆ ಪಾಪಪುಣ್ಯಗಳ ಕೋಟಲೆಯ ಸಾಗರದಲ್ಲಿ ಮುಳುಗುತ್ತಾನೆ. ವಿರಕ್ತಿ ನಿರಾಸೆ ಹೊಂದಿದವನು ಬೆಂಡನ್ನು ಕಟ್ಟಿಕೊಂಡು ನೀರಿನಲ್ಲಿ ತೇಲಿದಂತೆ ಬಾಹಿರನಾಗುತ್ತಾನೆ. ಇವೆರಡೂ ಮುಕ್ತಿಯ ಲಕ್ಷಣವಲ್ಲ. ಈಸಬೇಕು, ಇದ್ದು ಜಯಿಸಬೇಕು ಎಂದು ದಾಸರು ಹೇಳಿದಂತೆ ಯುಕ್ತಿಯಿಂದ ಇಂದ್ರಿಯಗಳ ಚೇಷ್ಟೆಗಳನ್ನು ತಿದ್ದುತ್ತಾ, ನಿಗ್ರಹಿಸುತ್ತಾ, ನಿಯಂತ್ರಿಸುತ್ತಾ, ಸಮತೋಲನದಲ್ಲಿ ಸಮಸ್ಥಿತಿಯಲ್ಲಿ ಬಾಳನ್ನು ಸಾಧಿಸಬೇಕು. ಎತ್ತು ಏರಿಗೆಳೆದರೆ ಕೋಣ ನೀರಿಗೆಳೆಯಿತು ಎಂಬಂತೆ ಜಗ್ಗಾಡುವ ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೊಂಡು ಅಂತರಂಗ ಬಹಿರಂಗಗಳನ್ನು ನಿಯಂತ್ರಣದಲ್ಲಿಟ್ಟುಕೊಂಡಿರುವ ಶಕ್ತನೇ ಮುಕ್ತ ಎನ್ನುತ್ತಾರೆ DVG. ಇಂದ್ರಿಯ ಹತೋಟಿ ಅಂದಾಗ ಸಮತೆ, ಸಮನ್ವಯ, ಸಾಧನೆ. ಆಹಾರವಿಲ್ಲದೆ ಹಸುವಿನಿಂದ ದೇಹವನ್ನು ಕೃಶಗೊಳಿಸುವುದು ಅಲ್ಲ, ಅತಿಯಾಗಿ ಸೇವಿಸಿ ಅಜೀರ್ಣಕ್ಕೆ ಒಳಗಾಗುವುದು ಅಲ್ಲ ಎನ್ನುವ ಸ್ಥಿತಿ. ಹಿತವಾಗಿ, ಮಿತವಾಗಿ, ಶುಚಿಯಾಗಿ, ರುಚಿಯಾಗಿ ಸೇವಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು. ಅಂಥವನಿಗೆ ರಕ್ತಿಯಾಗಲಿ ವಿರಕ್ತಿಯಾಗಲಿ, ಬೇಡಲೇ ಬೇಡವೆಂಬುದಾಗಲಿ ಬೇಕೇ ಬೇಕೆಂಬುದಾಗಲಿ ಅತಿರೇಕದ ಭಾವನೆಗಳೊಂದೂ ಇಲ್ಲದೆ ಎರಡರ ಸಮನ್ವಯದ, ಸಮರಸದ, ಸಮತೆಯ ಭಾವ ಅವನಲ್ಲಿರುತ್ತದೆ. ಅದೇ ನಿಜವಾದ ಮುಕ್ತಿಯ ಲಕ್ಷಣ.

ತೊಡೆದು ಬಿಡು ನೆನಹಿಂದ ಕರೆ ಕರೆಯ ಬೇರುಗಳ ಮನದ ಗಂಟುಗಳ. ತರಿದು ಬಿಡು ತೊರೆದು ಬಿಡು ತೊಡೆದು ಬಿಡು ನೆನಹಿಂದ ಕರೆ ಕರೆಯ ಬೇರುಗಳ ಮನದ ಗಂಟುಗಳ. ಉರಕೆ ಸ್ವಗಸೆನಿಸಿದ ಪ್ರೀತಿ ಹಾರಮು ಮೊರ್ಮೆ ಉರುಳಪ್ಪುದಾತ್ಮಕ್ಕೆ ಮಂಕುತಿಮ್ಮ. ಉರಕೆ ಸ್ವಗಸೆನಿಸಿದ ಪ್ರೀತಿ ಹಾರಮು ಮೊರ್ಮೆ ಉರುಳಪ್ಪುದಾತ್ಮಕ್ಕೆ ಮಂಕುತಿಮ್ಮ.

ಮುಕ್ತಿ ಪಡೆಯುವುದು ಎಂದರೆ ಮನಸ್ಸನ್ನು ಸಂಸ್ಥಿತಿಯಲ್ಲಿಟ್ಟುಕೊಳ್ಳುವುದು ಎಂದು ಹೇಳಿಬಿಡುವುದು ಸುಲಭ. ಆದರೆ ಅದನ್ನು ಸಾಧಿಸುವುದು ಹೇಗೆ ಎಂದಾಗ ಅದು ಅಷ್ಟು ಸುಲಭವಲ್ಲ ಅಂತ ತಿಳಿಯುತ್ತದೆ. ಸಿಕ್ಕಿದ ಕಡೆ ಓಡುವ ಚಿಕ್ಕ ಮಗುವನ್ನು ಬೆನ್ನಟ್ಟಿ ಹಿಡಿದ ಹಾಗೆ ಸದಾ ಮನಸ್ಸನ್ನು ಪ್ರಯತ್ನಿಸಿ ಪ್ರಯತ್ನಿಸಿ ಬೆನ್ನಟ್ಟಿ ಹಿಡಿಯುತ್ತಿರಬೇಕು, ನಿಯಂತ್ರಣದಲ್ಲಿರಿಸಿಕೊಳ್ಳಬೇಕು. ಹಾಗೆಯೇ ಲೋಕವ್ಯವಹಾರದಲ್ಲೂ ಆಸಕ್ತಿ, ಅಹಂಭಾವಗಳು, ಸ್ವಾರ್ಥಗಳು ಮತ್ತೆ ಮತ್ತೆ ಸುಳಿಯುತ್ತಿರುತ್ತವೆ, ಮಾಯಾ ಜಿಂಕೆ ಸೀತೆಯ ಮುಂದೆ ಸುಳಿದ ಹಾಗೆ. ಅವಕಾಶ ಸಿಕ್ಕಿದರೆ ಸಾಕು, ಕರ್ಣಗಳು ಇಂದ್ರಿಯಗಳು ದಾರಿ ತಪ್ಪುತ್ತವೆ. ಅದಕ್ಕೆ ಬಸವಣ್ಣನವರು ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ, ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ ಎಂದು ಹೇಳುತ್ತಾ ಮನದಲ್ಲಿ ತುಂಬಿ ನಿನ್ನ ಚರಣ ಕಮಲದಲ್ಲಿ ತುಂಬಿಯಾಗಿರಿಸು ಎಂದರು. ಹೀಗೆ ಸರ್ವಾರ್ಪಣ ಭಾವದಿಂದ ಮುಕ್ತನಾಗಿರಬೇಕಾದರೆ ನೆನಪಿನಿಂದ ನಮ್ಮ ಸ್ಮೃತಿಗಳ ಆಳದಲ್ಲಿ ಹುದುಗಿರುವ ಹಳೆಯ ಸಂಬಂಧಗಳ ಗಂಟುಗಳನ್ನು ತೊರೆದು ಬಿಡಬೇಕು. ನಿರ್ಭೀತಿಯಿಂದ ವರ್ತಿಸಲಾಗದ, ಅಹಂತೆಯಿಂದ ಕೂಡಿದ

0: ಮುಜುಗರಗಳನ್ನು ತೊಡೆದು ಹಾಕಿಬಿಡಬೇಕು. ಮನಸ್ಸಿನಲ್ಲಿರುವ ಮಮತೆಯ ಗಂಟುಗಳನ್ನು ತೆರೆದು ಬಿಡಬೇಕು. ಇದೆಲ್ಲ ಸಾಧ್ಯವಾಗಬೇಕಾದರೆ ಮುಜುಗರದ ಬೇರುಗಳನ್ನು ತೆರೆದು ಬಿಡುವ ಶಕ್ತಿ, ನೆನಪುಗಳ ಬಂಧನಗಳನ್ನು ಕಿತ್ತೊಗೆವ ಸಾಮರ್ಥ್ಯ, ಮನಸ್ಸಿನಲ್ಲಿ ಅಂಟಿಕೊಂಡ ವ್ಯಾಮೋಹವನ್ನು ತೊರೆಯುವ ಸಂಕಲ್ಪ, ಇವೆಲ್ಲ ಅಹಂ ಬ್ರಹ್ಮಾಸ್ಮಿ ಭಾವದಿಂದ ಬರಲು ಸಾಧ್ಯ. ನಾನು ಆತ್ಮರೂಪಿ, ಪರಬ್ರಹ್ಮ ಸ್ವರೂಪಿ, ಎಲ್ಲವೂ ಬ್ರಹ್ಮವಸ್ತುವಿಗೆ ಸೇರಿದ್ದು ಎಂಬ ಭಾವನೆಯನ್ನು ರೂಢಿಸಿಕೊಂಡಾಗ ಸಾಧ್ಯ. ಆಗ ಮಲಿನ ಮನ ನಿರ್ಮಲ ಮನವಾಗುತ್ತದೆ. ಈ ಎಲ್ಲ ಗಂಟುಗಳ ನಂಟು, ಅಂಟುಗಳ ತಂಟೆ ದೂರವಾಗುತ್ತದೆ. ಹೃದಯದಲ್ಲಿ ಉಕ್ಕುವ ಆತ್ಮಪ್ರೀತಿ ಕೊರಳಿಗೆ ಮುತ್ತಿನ ಹಾರವಂತೆ ಭೂಷಣವಾಗುತ್ತದೆ. ಇಲ್ಲದಿದ್ದರೆ ಈ ಎಲ್ಲ ಸಂಬಂಧದ ಬೇರುಗಳು, ವ್ಯಾಮೋಹದ ಗಂಟುಗಳು, ವಾಸನೆಯ ನೆನಪುಗಳು ಆತ್ಮಕ್ಕೆ ಹಾರವಾಗುವ ಬದಲು ಕರ್ತವ್ಯ ಚ್ಯುತಿಗೆ ಸಾಕ್ಷಿಯಾಗಿ ನೇಣು ಹಗ್ಗ ಉರುಳು ಆಗುತ್ತದೆ ಎಂಬ ಎಚ್ಚರಿಕೆಯನ್ನು ಡಿವಿಜಿ ನೀಡುತ್ತಾರೆ. ಮನಸ್ಸಿನ ಹುರುಳು ಅರಳಬೇಕೇ ಹೊರತು ಉರುಳಾಗಬಾರದು ಎಂಬುದು ಅವರ ನೀತಿ.
1: ಇದುವರೆಗೆ ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಕಲಾವತಿ ಅವಧೂತ್, ವ್ಯಾಖ್ಯಾನ ಪ್ರೊಫೆಸರ್ ಜಿ ಅಶ್ವಥ ನಾರಾಯಣ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
3: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
2: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
3: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಆಕಾಶವಾಣಿ ಎಫ್ಎಂ ರಾಯಂಬೋ ಕೇಳ್ತಾ ಇದ್ದೀರಿ. 1:33:44 ನಾವಿದ್ದೇವೆ ಲಂಚ್ ಬಾಕ್ಸ್ ನಲ್ಲಿ. ಲಂಚ್ ಬಾಕ್ಸ್ ಅಲ್ಲಿ ನಿಮ್ಮ ಜೊತೆಯಾಗಿರೋದು ನಾಗಶ್ರೀ. ಇವತ್ತು ನ್ಯಾಷನಲ್ ಹೈಡ್ರೇಷನ್ ಡೇ ಅಂತ ಆಚರಿಸಲಾಗುತ್ತೆ ಯುಎಸ್ ನಲ್ಲಿ. ಬರೀ ಯುಎಸ್ ನಲ್ಲಿರುವಂತಹ ಜನರಿಗೆ ಮಾತ್ರ ಹೈಡ್ರೇಷನ್ ಮುಖ್ಯನಾ? ಖಂಡಿತ ಇಲ್ಲ. ಭೂಮಿಯ ಮೇಲಿರೋ ಪ್ರತಿಯೊಬ್ಬರಿಗೂ ಕೂಡ ಹೈಡ್ರೇಷನ್ ಬಹಳನೇ ಮುಖ್ಯ. ಅದು ಮನುಷ್ಯರಲ್ಲಿ ಇರಲಿ, ಪ್ರಾಣಿಯೇ ಇರಲಿ, ಹೈಡ್ರೇಷನ್ ಅಂದ್ರೆ ದೇಹದಲ್ಲಿ ನೀರಿನ ಅಂಶವನ್ನ ಸರಿಯಾದ ಲೆವೆಲ್ನಲ್ಲಿ ಮೇಂಟೈನ್ ಮಾಡ್ಕೊಳ್ಳೋದು ಪ್ರತಿಯೊಬ್ಬರ ಆರೋಗ್ಯಕ್ಕೂ ಕೂಡ ತುಂಬಾ ಮುಖ್ಯ. ಅದರಲ್ಲೂ ಕೂಡ ಯಾರೆಲ್ಲ ಕ್ರೀಡೆಯಲ್ಲಿ ಪಾಲ್ಗೊಳ್ತಾ ಇರ್ತಾರೆ, ಯಾರೆಲ್ಲ ಅಥ್ಲೆಟ್ಸ್ ಇರ್ತಾರೆ, ಅವರಿಗೆ ಇದರ ಅವಶ್ಯಕತೆ ಇನ್ನೂ ಸ್ವಲ್ಪ ಜಾಸ್ತಿ ಅಂತ ಹೇಳಬಹುದು. ಯಾಕೆಂದರೆ ವರ್ಕೌಟ್ ಮಾಡಬೇಕಾದ್ರೆ ಇರಬಹುದು ಅಥವಾ ಆಟದಲ್ಲಿ ಪಾಲ್ಗೊಳ್ಬೇಕಾದ್ರೆ ಇರಬಹುದು, ಸಹಜವಾಗಿಯೇ ಬೆವರಿನ ಮೂಲಕ ದೇಹಕ್ಕೆ ಬೇಕಿರುವಂತಹ ನೀರು ಜೊತೆಗೆ ಕೆಲವೊಂದಷ್ಟು ಖನಿಜಾಂಶಗಳು ಕೂಡ ನಷ್ಟ ಆಗ್ತಾ ಇರುತ್ತೆ. ಈ ರೀತಿಯ ನಷ್ಟ ಆಗಿದ್ದನ್ನು ಮರುಪೂರ್ಣಗೊಳಿಸ್ಕೊಳ್ಳೋದಕ್ಕೆ ಅಂತಲೇ ಅವರು ರೀಹೈಡ್ರೇಷನ್ ಡ್ರಿಂಕ್ಗಳನ್ನ ಕೂಡ ಕುಡಿತಾ ಇರ್ತಾರೆ. ಮತ್ತು ಎಲ್ಲಕ್ಕಿಂತ ತುಂಬ ಮುಖ್ಯ ನೀರನ್ನು ಕುಡಿಯೋದು, ನೀರನ್ನು ಕೂಡ ಕುಡಿತಾ ಇರ್ತಾರೆ. ಇವತ್ತು ನ್ಯಾಷನಲ್ ಹೈಡ್ರೇಷನ್ ಡೇ ಕುರಿತು ಒಂದಷ್ಟು ಮಾತು ಮಾಹಿತಿ ನಿಮ್ಮ ಜೊತೆಯಾಗತ್ತೆ ಆಕಾಶವಾಣಿ ಎಫ್ಎಂ ರಾಯಂಬೋದಲ್ಲಿ. ನೀವು ಕೂಡ ಈ ಕುರಿತಾಗಿ ನಿಮ್ಮ ಪ್ರಶ್ನೆ, ಉತ್ತರ, ಮನಸ್ಸಿನ ಮಾತು ಏನೇ ಇದ್ರೂ ಕೂಡ ನಮ್ಮ ಜೊತೆ ಹಂಚ್ಕೋಬಹುದು. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ.

ಇವತ್ತಿನ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ನಾವು ಯುಎಸ್ನಲ್ಲಿ ನ್ಯಾಷನಲ್ ಹೈಡ್ರೇಷನ್ ಡೇ ಅಂತ ಆಚರಿಸಲಾಗುವಂತಹ ದಿನದ ಕುರಿತಾಗಿ ಮಾತಾಡ್ತಾ ಇದ್ವಿ. ಜೂನ್ 23ನ್ನ ನ್ಯಾಷನಲ್ ಹೈಡ್ರೇಷನ್ ಡೇ ಅಂತ ಅಲ್ಲಿ ಆಚರಿಸ್ತಾರೆ. ಮಾತ್ರ ಅಲ್ಲ, ಹೈಡ್ರೇಷನ್ನ ಕುರಿತಾಗಿ ಜಾಗೃತಿಯನ್ನು ಮೂಡಿಸುವಂತಹ ಕೆಲಸಗಳನ್ನು ಕೂಡ ಮಾಡಲಾಗುತ್ತೆ. ಇದನ್ನು ಯಾರಿಗಾಗಿ ಮಾಡ್ತಾ ಇದ್ದಾರೆ, ಯಾರ ನೆನಪಾರ್ಥವಾಗಿ ಮಾಡ್ತಾ ಇದ್ದಾರೆ ಅಂದರೆ, ಫುಟ್ಬಾಲ್ ಕೋಚ್ ವಿಕ್ಟರ್ ಹಾಕಿನ್ಸ್ ಅವರ ನೆನಪಿನಲ್ಲಿ ಈ ಒಂದು ನ್ಯಾಷನಲ್ ಹೈಡ್ರೇಷನ್ ಡೇ ಅನ್ನ ಆಚರಿಸಲಾಗುತ್ತೆ. ಯಾಕೆ ಅಂತಂದ್ರೆ, ಇವರು ಒಂದು ಮೌತ್ ಗಾರ್ಡ್ನ ಸಂಶೋಧಿಸಿದ್ರು. ಆಟಗಾರರು ಆಟ ಆಡ್ತಾ ಇರಬೇಕಾದ್ರೇ ಅವರಿಗೆ ಎಲೆಕ್ಟ್ರೋಲೈಟ್ ಪೂರೈಕೆ ಆಗುವ ಹಾಗೆ ಇದರಿಂದ ಅನುಕೂಲ ಆಗ್ತಾ ಇತ್ತು. ಹಾಗೆಯೇ ಅಥ್ಲೆಟ್ಗಳಿಗೆ ಹೈಡ್ರೇಷನ್ ಎಷ್ಟು ಮುಖ್ಯ ತಮ್ಮ ಆರೋಗ್ಯಕ್ಕಾಗಿ ಹಾಗೆಯೇ ತಮ್ಮ ಪರ್ಫಾರ್ಮೆನ್ಸ್ಗಾಗಿ ಅಂತ ತಿಳಿಸ್ಕೊಟ್ಟವರು ಇವರು. ಈ ಒಂದು ಮುಖ್ಯವಾದಂತಹ ಸಂಶೋಧನೆಗಾಗಿ ಹಾಗೆ ಈ ಒಂದು ಮುಖ್ಯವಾದಂತಹ ಮೌತ್ಗಾರ್ಡ್ನ ಕಂಡುಹಿಡಿದಿದ್ದಕ್ಕಾಗಿ 2016ರಿಂದ ಈಚೆಗೆ ನ್ಯಾಷನಲ್ ಹೈಡ್ರೇಷನ್ ಡೇ ಅಂತ ಜೂನ್ 23ನ್ನ ಆಚರಿಸಲಾಗುತ್ತೆ. ಮತ್ತೆ ಈಗ ಇದು ಮಾಹಿತಿ ಆಯಿತು, ಆದರೆ ನಮ್ಮ ಒಂದು ದೈನಂದಿನ ಬದುಕಿನಲ್ಲಿ ನಾವು ನೀರನ್ನು ಕುಡಿಯೋದು ಎಷ್ಟು ಮುಖ್ಯ ಅಂತಂದರೆ, ದೇಹದಲ್ಲಿ 60% ನೀರೇ ಇರುತ್ತೆ ಅಂತ ನಮಗೆ ಗೊತ್ತಲ್ವಾ. ಈ ಎಲ್ಲ ಚಟುವಟಿಕೆಗಳು ಕೂಡ, ಅದು ಡೈಜೆಷನ್ ಇರಬಹುದು ಅಥವಾ ನಿಮ್ಮ ಮೆಮೊರಿ ಇರಬಹುದು, ನಿಮ್ಮ ಮಾತುಕತೆ ಇರಬಹುದು, ಹಾಡೋದಿರಬಹುದು, ಚಟುವಟಿಕೆಗಳಿಗೇನೇ ಇರಬಹುದು, ಪ್ರತಿಯೊಂದಕ್ಕೂ ಕೂಡ ನೀರು ತುಂಬಾ ಅವಶ್ಯಕ. ಎಷ್ಟೋ ಸಲ ನೀವು ಸರಿಯಾಗಿ ನೀರು ಕುಡಿದಿರಲ್ಲ, ದಿನಪೂರ್ತಿ ತಲೆ ನೋಯೋಕ್ಕೆ ಶುರು ಆಗುತ್ತೆ. ಆ ತಲೆನೋವಿಗೆ ಮತ್ತಿನ್ಯಾವುದೇ ಮದ್ದಿಲ್ಲ. ನೀವು ಕಾಫಿ ಕುಡಿಯೋದಿರಬಹುದು, ಟೀ ಕುಡಿಯೋದಿರಬಹುದು, ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಪೇಯ್ನ್ ಕಿಲ್ಲರ್ ತೊಗೊಳ್ಳೋದಿರಬಹುದು, ಇವೆಲ್ಲ ಮಾಡೋದ್ರಿಂದ ದೇಹ ಇನ್ನಷ್ಟು ಹಿಂಸೆಯನ್ನು ಪಡುತ್ತೆ ಹೊರತು ಸರಿ ಹೋಗೋದಿಲ್ಲ. ಅದಕ್ಕೆ ತುಂಬ ಈಸಿ ಆದಂಥ ಮೆಥಡ್ ಏನು ಅಂದರೆ, ಒಟ್ಟಾಗಿ ಒಂದು 2-3 ಲೋಟ ನೀರು ಕುಡಿದು ನೋಡಿ ನಿಧಾನಕ್ಕೆ, ಒಂದು ಸ್ವಲ್ಪ ಸ್ವಲ್ಪ ಗ್ಯಾಪ್ನಲ್ಲಿ ತಲೆನೋವು ತಾನೇ ತಾನಕ್ಕೆ ಮಾಯ ಆಗಿಬಿಡತ್ತೆ. ಮತ್ತು ಇನ್ನೊಂದೇನು ಅಂತಂದರೆ, ಬೆಳಗಿನ ಹೊತ್ತು ಕಾಲು ಹಿಡಿಯುವಂಥ ಒಂದು ಅನುಭವ ಆದವ್ರಿಗೆ ಗೊತ್ತಿರುತ್ತೆ, ಕಾಲು ಹಿಡಿದ್ಬಿಡ್ತು ಏನು ಮಾಡಿದ್ರು ಬಿಡ್ತಾ ಇಲ್ಲ, ಇಡೀ ದಿನ ಕಾಲು ನೋವು ಮರಗಟ್ಟು ಹೋದ ಹಾಗೆ ಅನ್ನಿಸ್ತಾ ಇದೆ ಅಂತ ಹೇಳ್ತೀರಿ. ಈ ಬೆಳಗಿನ ಜಾವ ಈ ಕಾಲು ಸೆಳೆತ ಮತ್ತು ಕಾಲು ಹಿಡಿಯೋದಾಗೋದಕ್ಕೂ ಕೂಡ ಡಿಹೈಡ್ರೇಷನ್ ಕಾರಣ ಅಂತ ಹೇಳ್ತಾರೆ. ನಿಮಗೆ ರಾತ್ರಿ ಮಲಗಬೇಕಾದ್ರೆ ಏನಾದರೂ ಬಾಯಾರಿಕೆ ಅಂತ ಅನಿಸಿ ನೀರು ಕುಡಿದೇ ಮಲಗಿದ್ರೆ, ಅಂಥ ದಿನ ಮುಂಜಾವಿನ ಹೊತ್ತು ನಿಮಗೆ ಕಾಲು ಸೆಳೆತ, ಕಾಲು ಹಿಡಿಯೋದು ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಇದಕ್ಕೆ ಸಿಂಪಲ್ ಟಿಪ್ಪಿನ್ ಏನೂ ಇಲ್ಲ, ಇನ್ಯಾವ ಔಷಧಿ ಇಲ್ಲ. ರಾತ್ರಿ ಮಲಗಬೇಕಾದ್ರೆ ನಿಮಗೇನಾದರೂ ಸ್ವಲ್ಪ ಬಾಯಾರಿಕೆ ಅಂತ ಅನಿಸಿದ್ರು ಕೂಡ ನೀರು ಕುಡಿದು ಮಲಗೋದಷ್ಟೇ ಪರಿಹಾರ. ಈ ತರಹ ಹತ್ತು ಹಲವು ವಿಚಾರಗಳನ್ನ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀವಿ ನಿಮ್ಮ ಜೊತೆ. ನೀವು ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮಗೆ ತಿಳಿಸಬಹುದು. ದಿನಕ್ಕೆ ಎಷ್ಟು ನೀರು ಕುಡಿತೀರಿ ಮತ್ತು ಯಾವಾಗ ನೀರು ಕುಡಿತೀರಿ, ಎಂಥ ನೀರು ಕುಡಿತೀರಿ, ನಮಗೆ ಮೆಸೇಜ್ ಮಾಡಿ 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

0: Hey, did you know? Over the past 12 years, under the visionary leadership of Prime Minister Shri Narendra Modi, India's defense sector has witnessed a remarkable transformation. From boosting indigenous manufacturing to strengthening defense exports, India is shaping the future of defense with confidence.
1: You are right. In the defense sector, the Ministry of Defense has been creating the right environment for Indian companies to design, develop and build world-class technologies right here at home.
0: Exactly. And one name that's leading this transformation is HAL, Hindustan Aeronautics Limited. From indigenous fighter aircraft and combat helicopters to trainers, transport aircraft and advanced aerospace system, HAL is helping build the future of India's defense.
1: HAL is bringing together private industry and thousands of MSMEs to create a powerful defense manufacturing ecosystem.
0: So, every innovation is taking India one step closer to an Atmanirbhar Bharat, powered by Indian talent, Indian technology and Indian determination.
2: 12 saal vishwas ke, vikas ke, jan kalyan ke.
3: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
4: ಕರ್ನಾಟಕ ಸರ್ಕಾರವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಮನ್ವಯದೊಂದಿಗೆ ಜೂನ್ 27ರಂದು 15 ಲಕ್ಷ ಸಸಿಗಳನ್ನು ನೆಡುವ ಬೃಹತ್ ಹಸಿರು ಅಭಿಯಾನವನ್ನ ಆಯೋಜಿಸಿದ್ದು ಗಿನ್ನೆಸ್ ವಿಶ್ವ ದಾಖಲೆಯತ್ತ ಹೆಜ್ಜೆ ಇಡಲು ಸಜ್ಜಾಗಿದೆ. ಗ್ರೀನ್ ಬೆಂಗಳೂರು ಬೈ BDA.in ವೆಬ್ಸೈಟ್ನಲ್ಲಿ ನೋಂದಾಯಿಸಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಸಿ ನೆಟ್ಟು ಹಸಿರು ಬೆಂಗಳೂರಿನ ನಿರ್ಮಾಣಕ್ಕೆ ನಿಮ್ಮ ಅಮೂಲ್ಯ ಕೊಡುಗೆ ನೀಡಿ. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆ.
5: ಆಕಾಶವಾಣಿ FM ರಾಯಂಬು ಕೇಳ್ತಾ ಇದ್ದೀರಿ. ಹರೀಶ್ ಅವರು ಮೆಸೇಜ್ ಮಾಡಿದ್ದಾರೆ, ನನಗಂತೂ ಬಾಯಾರಿಕೆ ಆದಾಗ ಜ್ಯೂಸ್ ಲಸ್ಸಿ ಕುಡಿತೀನಿ, ಹಾಗೆ ಕಬ್ಬಿನ ಹಾಲು ಕೂಡ ಕುಡಿತೀನಿ, ನೀರು ಕುಡಿಯೋದೊಂದು ಸ್ವಲ್ಪ ಕಡಿಮೆ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹಾಗಿದ್ದು ಕೂಡ ನನಗೆ ಆ ಥರ ಯಾವುದೂ ಹಿಡ್ಕೊಂಡಿಲ್ಲಪ್ಪ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಅದು ಮೆಗ್ನೀಷಿಯಂ ಡಿಫಿಷಿಯನ್ಸಿ ಆದರೂ ಕೂಡ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕಾಗಿ ಇನ್ನೂ ಒಂದು ಎಲ್ರಿಗೂ ಇಷ್ಟ ಆಗುವಂಥ ಪರಿಹಾರ ಏನು ಅಂತಂದರೆ ಡಾರ್ಕ್ ಚಾಕ್ಲೇಟ್ಸ್ ತಿನ್ನಿ ಅಂತ ಕೂಡ ಹೇಳ್ತಾರೆ. ಅಂದರೆ ಮಸಲ್ ಕ್ಯಾಚ್ ಆಗ್ತಿದೆ ಅಂತಂದರೆ ಡಾರ್ಕ್ ಚಾಕ್ಲೇಟ್ಸ್ ತಿನ್ನೋದ್ರಿಂದ ಕೂಡ ಸರಿಯಾಗಬಹುದು ಅಂತಾರೆ. ಮತ್ತು ಬಾಳೆಹಣ್ಣು ತಿನ್ನೋದ್ರಿಂದ ಸರಿಯಾಗತ್ತೆ ಅಂತ ಅಂತಾರೆ. ಬಾಳೆಹಣ್ಣಿನಲ್ಲೂ ಕೂಡ ತುಂಬಾ ಪೊಟ್ಯಾಷಿಯಂ ಅಂಶ ಇರೋದ್ರಿಂದ ಅದು ಕೂಡ ದೇಹಕ್ಕೆ ಬೇಕಾದಂತಹ ಲವಣಾಂಶವನ್ನು ಕೊಡುತ್ತೆ ಅನ್ನೋದು ಇದರ ಹಿಂದಿರುವಂಥ

ಅಭಿಮತ ಇರಲಿ. ನೀರು ದಿನಕ್ಕೆ ಎಷ್ಟು ಕುಡಿಬೇಕು, ಯಾವ ಹೊತ್ತಿನಲ್ಲಿ ಕುಡಿಬೇಕು ಅನ್ನೋದ್ರಲ್ಲಿ ಡಾಕ್ಟರ್ಸ್ಗಳು ವಿದ್ವಾಂಸರ ಮಧ್ಯೆನೇ ಬೇಕಾದಷ್ಟು ಭಿನ್ನಾಭಿಪ್ರಾಯ ಇದೆ. ತುಂಬ ಸಿಂಪಲ್ ಟೆಕ್ನಿಕ್ ಏನು ಅಂದರೆ ನಿಮಗೆ ಬಾಯರ್ಕೆ ಅಂತ ಅನ್ನಿಸ್ದಾಗೆಲ್ಲ ಕೂಡ ನೀರು ಕುಡಿಯೋದು. ಮತ್ತಿನ್ನೊಂದೇನು ಅಂದರೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ವಾಟರ್ ಪ್ಯೂರಿಫೈಯರ್ನ ಹಾಕಿಸ್ಕೊಳ್ಳೋಕ್ಕೆ ಶುರು ಮಾಡಿದ ಮೇಲೆ ನಮಗೆ ಗೊತ್ತಿಲ್ಲದ ಹಾಗೆ ಎಷ್ಟೋ ಮೈಕ್ರೋನ್ಯೂಟ್ರಿಯೆಂಟ್ಸ್ ನಮಗೆ ಸಿಗ್ತಾ ಇಲ್ಲ. ಅಂದರೆ ನೀರು ಕುಡಿಯೋದಕ್ಕೆ ಸಿಹಿಯಾಗಿರಬೇಕು, ರುಚಿಯಾಗಿರಬೇಕು, ಮತ್ತು ಯಾರು ಕಾಯಿಸಿ ಆರಿಸಿ ಕುಡಿಯೋದು ಅಂತ ಹೇಳಿ ನಾವೆಲ್ಲ ಈಗ ಫಿಲ್ಟರ್ಸ್ನ ಮೊರೆ ಹೋಗಿದ್ದೀವಿ. ಆದರೆ ಇವಾಗ ಎಚ್ಚರಿಸ್ತಾ ಇದ್ದಾರೆ, ನೀವು ಆ ರೀತಿ ಫಿಲ್ಟರ್ ಆದಂಥ ನೀರನ್ನೇ ಕುಡಿತಾ ಇದ್ದರೆ ದೇಹದಲ್ಲಿ ಲವಣಾಂಶದ ಕೊರತೆ ಆಗಬಹುದು. ಅದರಲ್ಲೂ ಕೂಡ ತುಂಬ ಕಡಿಮೆ ಅಂಶದಲ್ಲಿ ಬೇಕಿರುವಂಥ ಮೈಕ್ರೋನ್ಯೂಟ್ರಿಯೆಂಟ್ಸ್ ನಿಮಗೆ ಕಡಿಮೆ ಸಿಗಬಹುದು ಅಂತ. ಹಾಗಂತ ಹೇಳಿ ಹೇಗಂದರೆ ಹಾಗೆ ಟ್ಯಾಪ್ ವಾಟರ್ನ ಕುಡಿಯೋದಕ್ಕೂ ಕೂಡ ಇವತ್ತಿನ ದಿನದಲ್ಲಿ ಮನಸ್ಸು ಒಪ್ಪೋದಿಲ್ಲ. ಅದಕ್ಕೆ ಬೆಸ್ಟ್ ಉಪಾಯ ಏನು ಅಂತ ಹೇಳಿದರೆ ನೀರನ್ನು ಚೆನ್ನಾಗಿ ಕಾಯಿಸಿ ಆರಿಸಿ ಕುಡಿಯೋದು ಅಂತ ಹೇಳ್ತಾರೆ. ಮತ್ತು ಜ್ವರ ಇರಬಹುದು ಅಥವಾ ನಿಮಗೇನಾದರೂ ಲೂಸ್ ಮೋಷನ್, ವಾಮಿಟಿಂಗ್ಸ್ ಇಂತಹ ಪರಿಸ್ಥಿತಿ ಇದ್ದಾಗ ದೇಹದಲ್ಲಿ ತುಂಬ ಡ್ರಾಸ್ಟಿಕ್ಕಾಗಿ ನೀರಿನ ಅಂಶ ಕಡಿಮೆ ಆಗ್ತಾ ಇರುತ್ತೆ. ಆ ಟೈಮ್ನಲ್ಲಿ ನೀವು ರೋಗಿಗೆ ಏನು ನೋಡ್ಕೊಳ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ದೇಹದಲ್ಲಿ ನೀರಿನ ಅಂಶ ಪೂರ್ತಿ ಕಡಿಮೆ ಆಗದ ಹಾಗೆ, ಡಿಹೈಡ್ರೇಟ್ ಆಗದ ಹಾಗೆ ನೀವು ನೋಡ್ಕೋಬೇಕಾಗತ್ತೆ. ಆಗಾಗ ಅವರಿಗೆ ಎಲೆಕ್ಟ್ರಾಲ್ ನೀರನ್ನು ಕುಡಿಸೋದು, ಗ್ಲುಕೋಸ್ ನೀರನ್ನು ಕುಡಿಸೋದು ಕೂಡ ಚೈತನ್ಯ ಬರೋ ಹಾಗೆ ಮಾಡುತ್ತೆ. ಮತ್ತು ಇದಲ್ಲದೆ ಸಣ್ಣ ಮಕ್ಕಳಲ್ಲಿ ಕೂಡ ನೀರಿನ ಅಂಶ ಕೊರತೆ ಆಗಿರಬಹುದು. ತುಂಬಾ ನೀರಿನ ಅಂಶ ಕೊರತೆ ಆದರೆ ಎಷ್ಟೋ ಸಲ ಪ್ಯಾರಾಲಿಸಿಸ್ ಆಗಬಹುದು ಅಥವಾ ಕಿಡ್ನಿ ಪ್ರಾಬ್ಲಮ್ ಆಗ್ಬೋದು, ಈ ರೀತಿ ದೊಡ್ಡ ದೊಡ್ಡ ಸಮಸ್ಯೆಗೆ ಸಿಕ್ಕಾಕ್ಕೊಳ್ಬಹುದು. ಆ ರೀತಿ ಆಗಬಾರ್ದು ಅಂತಂದರೆ ಮಗುವಿಗೆ ನೀರಿನಂಶ ಕೊರತೆ ಇದೆ ಅಂತ ಯಾವಾಗ ಗೊತ್ತಾಗುತ್ತೆ ಅಂದರೆ ಅದು ಅಳತಾ ಇದ್ರೂ ಕೂಡ ಕಣ್ಣಲ್ಲಿ ನೀರು ಬರ್ತಾ ಇಲ್ಲ ಅಂತಂದರೆ ದೇಹದಲ್ಲಿ ನೀರಿನಂಶ ತುಂಬಾ ಕಮ್ಮಿ ಆಗಿದೆ ಅಂತ ಅರ್ಥ. ಆವಾಗ ನೀವು ಅದಕ್ಕೆ ಮರುಪೂರಣ ಮಾಡಲೇಬೇಕಾಗತ್ತೆ, ನೀರನ್ನು ಕುಡಿಸ್ಲೇಬೇಕಾಗತ್ತೆ. ನೀರು ಅಂದರೆ ಬರೀ ನೀರು ಅಷ್ಟೇ ಅಂತ ಅಂದ್ಕೊಳ್ಳೋ ಹಾಗಿಲ್ಲ, ದ್ರವಾಹಾರಗಳನ್ನೆಲ್ಲ ಕೂಡ ನೀವು ನೀರು ಅಂತ ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ ಇಂತಹ ಸಂದರ್ಭಗಳಲ್ಲಿ. ಅದು ತಂಪ ದೇಹಕ್ಕೆ ಹಿತವಾದಂತಹ ಪಾನೀಯಗಳಿರಬಹುದು, ಎಳನೀರಿರಬಹುದು, ಮಜ್ಜಿಗೆ, ಇಂಥದ್ದೆಲ್ಲವನ್ನು ಕೂಡ ನೀವು ನೀರು ಕುಡಿದ ಲೆಕ್ಕಕ್ಕೆ ತಗೊಳ್ಬಹುದು. ಬರೀ ಖಾಲಿ ನೀರನ್ನೇ ಕುಡಿಬೇಕು ಅಂತ ಇಲ್ಲ. ಇವಿಷ್ಟು ಕೂಡ ಇವತ್ತಿನ ನಮ್ಮ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಹೈಡ್ರೇಷನ್ನ ಕುರಿತಾಗಿನ ಮಾತು ಮಾಹಿತಿ ಆಗಿತ್ತು. ನಿಮಗೂ ಕೂಡ ಈ ಇನ್ಫಾರ್ಮೇಷನ್ ಇಷ್ಟ ಆಯಿತು ಅಂತ ಭಾವಿಸ್ತೀವಿ. ಇದೀಗ ಮತ್ತಷ್ಟು ಚಂದದ ಗೀತೆ ನಿಮ್ಮ ಜೊತೆಯಾಗ್ತಾ ಇದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸುಗುಣ ಸತೀಶ. ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಪದ್ಮ ಪ್ರಶಸ್ತಿ ಪ್ರದಾನ. ರಾಜ್ಯದ ಐವರಿಗೆ ಗೌರವ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಂದ ರಾಜಕೀಯ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಆರೋಪ. ರಾಜ್ಯದಲ್ಲಿ ಪ್ರವಾಸೋದ್ಯಮ ಉತ್ತೇಜಿಸಲು ಸರ್ಕಾರದಿಂದ ನಮ್ಮ ಗೈಡ್ ಆಪ್ ಹಾಗೂ ವೆಬ್ಸೈಟ್ ಬಿಡುಗಡೆ. ವಿಧಾನಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದವರನ್ನು ಕ್ಷಮಿಸಲು ಸಾಧ್ಯವಿಲ್ಲ, ಪ್ರತಿಪಕ್ಷ ನಾಯಕ ಆರ್ ಅಶೋಕ. ಮತ್ತು ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಜನತೆ ಸಹಕರಿಸುವಂತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮನವಿ.

0: ಮಾಡಿದ್ವಿ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ಸಂಜೆ ನವದೆಹಲಿಯ ರಾಷ್ಟಪತಿ ಭವನದಲ್ಲಿ ನಡೆಯುವ ಎರಡನೇ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2026 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ರಾಷ್ಟಪತಿಗಳು 2 ಪದ್ಮವಿಭೂಷಣ, 7 ಪದ್ಮಭೂಷಣ ಮತ್ತು 56 ಪದ್ಮಶ್ರೀ ಸೇರಿದಂತೆ 65 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ರಾಜ್ಯದ 5 ಸಾಧಕರು ಭಾಜನರಾಗಿದ್ದು, ವೈದ್ಯಕೀಯ ಸೇವೆಗಾಗಿ ಡಾಕ್ಟರ್ ಪ್ರಭಾಕರ ಕೋರೆ, ಶಿಕ್ಷಣ ತಂತ್ರಜ್ಞ ಶಶಿಶೇಖರ್ ವೆಂಪತಿ, ಹಿಮೋಫಿಲಿಯಾ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಸಿಗುವಂತೆ ಮಾಡಿದ ವೈದ್ಯ ಡಾಕ್ಟರ್ ಸುರೇಶ್ ಹನಗವಾಡಿ, ಉದ್ಯಮಿ ಟಿಟಿ ಜಗನ್ನಾಥನ್, ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರು ಪ್ರಶಸ್ತಿ ಸ್ವೀಕರಿಸಲಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ರಾಜಕೀಯ ಮಾಡುತ್ತಿದ್ದಾರೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಟೌನ್ಶಿಪ್ ವಿಚಾರ ಕುರಿತಂತೆ ಕುಮಾರಸ್ವಾಮಿ ಅವರು ಸರ್ಕಾರಕ್ಕೆ ಸಲಹೆ ನೀಡಲಿ ಎಂದು ತಿಳಿಸಿದ್ದಾರೆ. ಈಗಾಗಲೇ ಕುಮಾರಸ್ವಾಮಿ ಅವರಿಗೆ ವಿಧಾನಸೌಧಕ್ಕೆ ಚರ್ಚೆಗೆ ಆಗಮಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪತ್ರ ಬರೆದಿದ್ದಾರೆ. ಚರ್ಚೆಗೆ ಆಗಮಿಸಿದರೆ ಮುಖ್ಯಮಂತ್ರಿಗಳು ಸೇರಿದಂತೆ ಸರ್ಕಾರದ ಎಲ್ಲ ಸಚಿವರು ಸೂಕ್ತ ಉತ್ತರ ನೀಡುವುದಾಗಿ ಹೇಳಿದ್ದಾರೆ. ಇದೇ ವೇಳೆ ರೈತರನ್ನು ಒಕ್ಕಲೆಬ್ಬಿಸುವ ಪ್ರಶ್ನೆಯೇ ಇಲ್ಲ ಎಂದ ಅವರು, ರೈತರ ಮನವೊಲಿಸುವುದಾಗಿ ತಿಳಿಸಿದ್ದಾರೆ. ಕೆಲವು ರೈತರು ಈಗಾಗಲೇ ಜಮೀನು ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಆದರೆ ಕುಮಾರಸ್ವಾಮಿಯವರು ರಾಜಕೀಯ ಮಾಡುವುದರ ಮೂಲಕ ಯೋಜನೆಗೆ ಅಡ್ಡಗಾಲು ಹಾಕುತ್ತಿದ್ದಾರೆ ಎಂದು ದೂರಿದ್ದಾರೆ. ರಾಜ್ಯದ ಪ್ರವಾಸೋದ್ಯಮ ಕ್ಷೇತ್ರವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸುವ ಹಾಗೂ ಪ್ರವಾಸಿಗರಿಗೆ ವಿಶ್ವದರ್ಜೆಯ ಸೌಲಭ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ನೂತನವಾಗಿ ನಮ್ಮ ಗೈಡ್ ಆನ್ಲೈನ್ ವೇದಿಕೆ ಸಿದ್ದಪಡಿಸಲು ಪ್ರವಾಸೋದ್ಯಮ ಇಲಾಖೆ ಚಿಂತನೆ ನಡೆಸಿದೆ. ವಿದೇಶಗಳಲ್ಲಿ ಪ್ರವಾಸಿಗರು ತಮಗೆ ಬೇಕಾದ ಗೈಡ್ಗಳನ್ನು ಆನ್ಲೈನ್ ಮೂಲಕವೇ ಕಾಯ್ದಿರಿಸುವ ವ್ಯವಸ್ಥೆಗಳಿವೆ. ಇದೇ ಮಾದರಿಯ ಅತ್ಯಾಧುನಿಕ ಆನ್ಲೈನ್ ವೇದಿಕೆಯನ್ನು ರಾಜ್ಯದಲ್ಲೂ ಪ್ರಾರಂಭಿಸುವುದು ಇಲಾಖೆಯ ಪ್ರಮುಖ ಉದ್ದೇಶವಾಗಿದೆ. ಈ ಹಿನ್ನೆಲೆಯಲ್ಲಿ ನೂತನ ವೆಬ್ಸೈಟ್ ಹಾಗೂ ಆಪ್ ರಚಿಸಲು ಇಲಾಖೆ ಮುಂದಾಗಿದೆ. ಈ ನೂತನ ಆನ್ಲೈನ್ ವೇದಿಕೆಯಿಂದ ಪ್ರವಾಸಿಗರಿಗೆ ಸ್ಥಳೀಯ ಗೈಡ್ಗಳನ್ನು ಸುಲಭವಾಗಿ ಸಂಪರ್ಕಿಸಲು ಮತ್ತು ಪ್ರವಾಸಿ ತಾಣಗಳನ್ನು ಸರಿಯಾಗಿ ಹಾಗೂ ಅರ್ಥಪೂರ್ಣವಾಗಿ ವೀಕ್ಷಿಸಲು ಅನುಕೂಲವಾಗಲಿದೆ. ಈ ವಿನೂತನ ವೇದಿಕೆ ನಿರ್ಮಾಣಕ್ಕಾಗಿ ರಾಜ್ಯದ ಪ್ರತಿಭಾವಂತ ನವೋದ್ಯಮಗಳಿಗೆ ಅವಕಾಶ ನೀಡಲಾಗುವುದು ಎಂದು ಇಂಧನ ಮತ್ತು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸ್ಥಿರ ಆಡಳಿತ ನೀಡುವಲ್ಲಿ ವಿಫಲವಾಗಿದೆ ಹಾಗೂ ಆಂತರಿಕ ಕಚ್ಚಾಟದಿಂದ ಸಚಿವ ಸಂಪುಟ ವಿಸ್ತರಣೆಯನ್ನು ವಿಳಂಬ ಮಾಡುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಡದಿ ಟೌನ್ಶಿಪ್ ವಿಚಾರ ರೈತರ ಸಮಸ್ಯೆಯಾಗಿದ್ದು, ರೈತರೊಂದಿಗೆ ಚರ್ಚೆಯಾದರೆ ಮಾತ್ರ ಅದು ನಿಜವಾದ ಚರ್ಚೆಯಾಗಲಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದವರನ್ನು ಕ್ಷಮಿಸಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಇದೇ 30 ಜುಲೈ 29 ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ನಡೆಯಲಿದೆ. ಅರ್ಹ ಮತದಾರರು ಚುನಾವಣಾ ಪ್ರಕ್ರಿಯೆಯಿಂದ ವಂಚಿತರಾಗಬಾರದು ಹಾಗೂ ಯಾವುದೇ ಅನರ್ಹ ಹೆಸರುಗಳು ಮತದಾರರ ಪಟ್ಟಿಯಲ್ಲಿ ಉಳಿಯಬಾರದು ಎಂಬ ಉದ್ದೇಶದಿಂದ ಕೇಂದ್ರ ಚುನಾವಣಾ ಆಯೋಗವು ಪರಿಷ್ಕರಣೆ ನಡೆಸುತ್ತಿದೆ. ಈ ಕುರಿತಂತೆ ಆಕಾಶವಾಣಿಯೊಂದಿಗೆ ಪ್ರತಿಕ್ರಿಯಿಸಿರುವ ರಾಜ್ಯದ ಮುಖ್ಯ ಚುನಾವಣಾಧಿಕಾರಿ ಅನ್ಬು ಕುಮಾರ್, ರಾಜ್ಯದ ಜನತೆ ಎಸ್ಐಆರ್ಗೆ ಸಹಕರಿಸುವಂತೆ ಮನವಿ ಮಾಡಿದ್ದಾರೆ.
1: ಜೂನ್ 30 ತಾರೀಕಿಂದ ಜುಲೈ 29 ನಮ್ಮ ಬಿಎಲ್ಒಗಳು ಪ್ರತಿಯೊಂದು ಮತದಾರರ ಮನೆಗೆ ಬಂದು ಎನ್ಯುಮರೇಷನ್ ಫಾರ್ಮ್ ಅನ್ನ ವಿತರಣೆ ಮಾಡ್ತಾರೆ. ನಾವು ಮತದಾರರ ಹತ್ರ ತುಂಬಾ ವಿನಮ್ರತೆಯಿಂದ ಕೇಳಿಕೊಳ್ತೀವಿ, ದಯವಿಟ್ಟು ತಮ್ಮ ಫೋಟೋವನ್ನ ಆ ಫಾರ್ಮ್ ಅಲ್ಲಿ ಹಚ್ಚಿ ಫಿಲ್ಅಪ್ ಮಾಡಿ ಸಹಿ ಮಾಡಿ ಬಿಎಲ್ಒ ಹತ್ರ ವಾಪಸ್ ಕೊಡಿ ಎಂದು ನಾನು ಎಲ್ಲಾ ಮತದಾರರಿಗೂ ಪ್ರೀತಿಯಿಂದ
0: ಕೇಳಿಕೊಳ್ತೀನಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನಿನ್ನೆ ಲಿಂಗೈಕ್ಯರಾದ ಕನಕಪುರ ದೇಗುಲ ಮಠದ ಶ್ರೀ ಮುಮ್ಮುಡಿ ನಿರ್ವಾಣ ಸ್ವಾಮೀಜಿಗಳ ಪಾರ್ಥಿವ ಶರೀರಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಅಂತಿಮ ನಮನ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಅವರು, ಪ್ರತಿ ಬಾರಿಯೂ ತಮಗೆ ಆತ್ಮಸ್ಥೈರ್ಯ ತುಂಬುತ್ತಿದ್ದ ಸ್ವಾಮೀಜಿ, ರಾಜ್ಯವನ್ನು ಆಳುವ ಯೋಗವಿದೆ ಎಂದು ಹೇಳಿದ್ದರು. ಸ್ವಾಮೀಜಿ ನಿಧನದಿಂದ ಸಮಾಜಕ್ಕೆ ಮತ್ತು ರಾಜ್ಯಕ್ಕೆ

0: ತುಂಬಲಾರದ ನಷ್ಟವಾಗಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಸಚಿವ ಹಾಗೂ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟೀಯ ಅಧ್ಯಕ್ಷ ಈಶ್ವರ ಖಂಡ್ರೆ ಅವರು ಶ್ರದ್ಧಾಂಜಲಿ ಸಲ್ಲಿಸಿದರು. ಕೇಂದ್ರ ಸರ್ಕಾರದ ವಿವಿಧ ಜನಪರ ಯೋಜನೆಗಳನ್ನು ನೇರವಾಗಿ ಸಾರ್ವಜನಿಕರಿಗೆ ತಲುಪಿಸುವ ಉದ್ದೇಶದಿಂದ ಮೈಸೂರಿನ ಸಂಸದರ ಕಚೇರಿಯಲ್ಲಿ ಇಂದು ಕೇಂದ್ರ ಸರ್ಕಾರದ ವಿವಿಧ ಜನಕಲ್ಯಾಣ ಹಾಗೂ ಪ್ರಗತಿಪರ ಯೋಜನೆಗಳ ಮೇಳ ಆಯೋಜಿಸಲಾಗಿತ್ತು. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅರ್ಹ ಫಲಾನುಭವಿಗಳಿಗೆ ವೃದ್ಧಾಪ್ಯ ವೇತನ, ವಿಧವಾ ವೇತನ ಹಾಗೂ ವಿಶೇಷಚೇತನರ ವೇತನ ಸೇರಿದಂತೆ ವಿವಿಧ ಕೇಂದ್ರ ಪುರಸ್ಕೃತ ಯೋಜನೆಗಳ ಸೌಲಭ್ಯಗಳನ್ನು ವಿತರಿಸಿದರು. ಮೇಳದಲ್ಲಿ ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳ ಕುರಿತು ಮಾಹಿತಿ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಬಳಿಕ ಮಾತನಾಡಿದ ಅವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ಸಮಾಜದ ಪ್ರತಿಯೊಬ್ಬರಿಗೂ ತಲುಪುವಂತಹ ಅನೇಕ ಮಹತ್ವದ ಯೋಜನೆಗಳನ್ನು ಜಾರಿಗೆ ತಂದಿದೆ. ಕ್ಷೇತ್ರದ ಜನರು ಮತ್ತು ಕೇಂದ್ರ ಸರ್ಕಾರದ ನಡುವೆ ಸೇತುವೆಯಾಗಿ ಕೆಲಸ ಮಾಡಲು ಈ ಮೇಳವನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸೊಳ್ಳೆಗಳಿಂದಾಗಿ ಮಲೇರಿಯಾ, ಡೆಂಗಿ ಜ್ವರ, ಚಿಕುನ್ಗುನ್ಯಾ, ಮೆದುಳು ಜ್ವರ ಹಾಗೂ ಫೈಲೇರಿಯಾದಂತಹ ಕಾಯಿಲೆಗಳು ಹರಡುವುದರಿಂದ ಜಿಲ್ಲೆಯಲ್ಲಿ ಸಾರ್ವಜನಿಕರು ಶುಚಿತ್ವ ಕಾಪಾಡುವ ಜೊತೆಗೆ ಸೊಳ್ಳೆಗಳು ಉತ್ಪತ್ತಿಯಾಗುವುದನ್ನು ತಡೆಗಟ್ಟಬೇಕು ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ನಿಂತ ನೀರಿನಲ್ಲಿ ಸೊಳ್ಳೆಗಳು ಉತ್ಪತ್ತಿಯಾಗುವುದರಿಂದ ಮನೆಯ ಸುತ್ತಮುತ್ತ ಗುಂಡಿಗಳಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು. ಗ್ರಾಮಗಳಲ್ಲಿ ಕೆರೆಕಟ್ಟೆ, ಬಾವಿ, ಕೃಷಿ ಹೊಂಡ, ನಿಂತ ನೀರಿನ ಗುಂಡಿಗಳಿಗೆ ಲಾರ್ವಾ ಹಾರಿ ಮೀನುಗಳನ್ನು ಬಿಡುವುದರಿಂದ ಸೊಳ್ಳೆಗಳ ಉತ್ಪತ್ತಿ ತಪ್ಪಿಸಬಹುದು ಎಂದು ಹೇಳಿದ್ದಾರೆ. ಮನೆಗಳಲ್ಲಿ ಮಲಗುವಾಗ ತಪ್ಪದೆ ಸೊಳ್ಳೆ ಪರದೆಗಳನ್ನು ಉಪಯೋಗಿಸಬೇಕು. ಸಾರ್ವಜನಿಕರು ಪದೇ ಪದೇ ಚಳಿ, ಜ್ವರ, ಮೈಕೈ ನೋವು, ತಲೆನೋವು, ವಾಂತಿ, ನಿಶಕ್ತಿ ಕಂಡುಬಂದಲ್ಲಿ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆ ಪಡೆದುಕೊಳ್ಳಬೇಕೆಂದು ಪ್ರಕಟಣೆಯಲ್ಲಿ ಮನವಿ ಮಾಡಿದ್ದಾರೆ. ದೇಶದ ಸರ್ವತೋಮುಖ ಪ್ರಗತಿಯಲ್ಲಿ ಪ್ರತಿಯೊಬ್ಬ ತೆರಿಗೆದಾರರ ಪಾತ್ರವೂ ಅತ್ಯಂತ ಪ್ರಮುಖವಾಗಿದೆ ಎಂದು ಹೆಚ್ಚುವರಿ ಆದಾಯ ತೆರಿಗೆ ಅಧಿಕಾರಿ ರಾಮನಾಥನ್ ಅಭಿಪ್ರಾಯಪಟ್ಟಿದ್ದಾರೆ. ಚಿತ್ರದುರ್ಗ ಜಿಲ್ಲಾ ಪಂಚಾಯತ್ ಕಚೇರಿಯ ಸಭಾಂಗಣದಲ್ಲಿ ಇಂದು ಆದಾಯ ತೆರಿಗೆ ಇಲಾಖೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಹೊಸ ಆದಾಯ ತೆರಿಗೆ ಕಾಯ್ದೆ 2025 ಕುರಿತ ವಿಶೇಷ ಜಾಗೃತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರವು ಸುಲಭ ತೆರಿಗೆ ವ್ಯವಸ್ಥೆಯನ್ನು ಜಾರಿಗೆ ತರುವ ಮೂಲಕ ತೆರಿಗೆ ಸುಧಾರಣೆಗೆ ಮಹತ್ವದ ಹೆಜ್ಜೆಯನ್ನಿಟ್ಟಿದೆ ಎಂದು ಹೇಳಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಭಾರತದ ಆರ್ಥಿಕತೆಯನ್ನು ಬಲಪಡಿಸಲು ಮತ್ತು 2047 ವೇಳೆಗೆ ಅಮೃತ ಕಾಲದ ಗುರಿಯನ್ನು ತಲುಪಲು ಈ ತೆರಿಗೆ ವ್ಯವಸ್ಥೆಯು ಸಹಕಾರಿಯಾಗಲಿದೆ ಎಂದು ಅವರು ಹೇಳಿದ್ದಾರೆ. ರಾಯಚೂರಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಉಲ್ಬಣಗೊಳ್ಳುವ ಹಿನ್ನೆಲೆಯಲ್ಲಿ ಗಣೇಕಲ್ ಜಲಾಶಯದಿಂದ ರಾಂಪುರ ಕೆರೆಗೆ ನೀರು ತುಂಬಿಸುವ ಕೆಲಸ ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಬೇಕು ಎಂದು ಶಾಸಕ ಶಿವರಾಜ ಪಾಟೀಲ್ ತಿಳಿಸಿದ್ದಾರೆ. ಮಳೆ ಆಗದೇ ಇರುವ ಹಿನ್ನೆಲೆಯಲ್ಲಿ ರೈತರು ಬಿತ್ತನೆ ಮಾಡಿದ್ದು ಕಾಲುವೆಗೆ ನೀರು ಬಿಟ್ಟಾಗ ಬೆಳೆಗೆ ಹರಿಸಿಕೊಳ್ಳುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜೊತೆಗೆ ಸಭೆ ನಡೆಸಿ ಜಲಾಶಯದಿಂದ ರಾಂಪುರವರೆಗೆ ಪಾಲಿಕೆ ಸಿಬ್ಬಂದಿ, ಪೊಲೀಸ್ ಬಂದೋಬಸ್ತ್ ಮೂಲಕ ಕೆರೆ ತುಂಬಿಸಿ ಎಂದು ಪಾಲಿಕೆ ಆಯುಕ್ತರಿಗೆ ಸೂಚನೆ ನೀಡಿದ್ದಾರೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ಪದ್ಮ ಪ್ರಶಸ್ತಿ ಪ್ರದಾನ, ರಾಜ್ಯದ ಐವರಿಗೆ ಗೌರವ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಂದ ರಾಜಕೀಯ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಆರೋಪ. ರಾಜ್ಯದಲ್ಲಿ ಪ್ರವಾಸೋದ್ಯಮ ಉತ್ತೇಜಿಸಲು ಸರ್ಕಾರದಿಂದ ನಮ್ಮ ಗೈಡ್ ಆಪ್ ಹಾಗೂ ವೆಬ್ಸೈಟ್ ಬಿಡುಗಡೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದವರನ್ನು ಕ್ಷಮಿಸಲು ಸಾಧ್ಯವಿಲ್ಲ, ಪ್ರತಿಪಕ್ಷ ನಾಯಕ ಆರ್ ಅಶೋಕ. ಮತ್ತು ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಜನತೆ ಸಹಕರಿಸುವಂತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ಗೊತ್ತಾ ನಿನ್ಗೆ, ಕಳೆದ 12 ವರ್ಷಗಳಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ದೂರದೃಷ್ಟಿ ನಾಯಕತ್ವದಲ್ಲಿ ಭಾರತದ ರಕ್ಷಣಾ ಕ್ಷೇತ್ರವು ಅಪೂರ್ವ ಪರಿವರ್ತನೆಯನ್ನು ಕಂಡಿದೆ. ಭಾರತವು ರಕ್ಷಣಾ ವಲಯದಲ್ಲಿ ಭವಿಷ್ಯವನ್ನು ಬಲಿಷ್ಠವಾಗಿ ರೂಪಿಸುತ್ತಿದೆ.
4: ಹೌದು, ರಕ್ಷಣಾ ಸಚಿವಾಲಯವು ಭಾರತೀಯ ಕಂಪನಿಗಳಿಗೆ ನಮ್ಮ ದೇಶದಲ್ಲೇ ವಿಶ್ವಮಟ್ಟದ ತಂತ್ರಜ್ಞಾನದ ವಿನ್ಯಾಸ

0: ಅಭಿವೃದ್ಧಿ ಮತ್ತು ನಿರ್ಮಾಣಕ್ಕೆ ಸೂಕ್ತವಾದ ವಾತಾವರಣವನ್ನ ಸೃಷ್ಟಿಸುತ್ತಿದೆ.
1: ಖಂಡಿತ, ಈ ಪರಿವರ್ತನೆಯನ್ನು ಮುನ್ನಡೆಸುತ್ತಿರುವ ಪ್ರಮುಖ ಹೆಸರುಗಳಲ್ಲಿ ಒಂದಾಗಿದೆ HAL, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಸ್ವದೇಶಿ ಯುದ್ಧ ವಿಮಾನಗಳು ಮತ್ತು ಯುದ್ಧ ಹೆಲಿಕಾಪ್ಟರ್ಗಳಿಂದ ಹಿಡಿದು ತರಬೇತಿ ವಿಮಾನಗಳು, ಸಾರಿಗೆ ವಿಮಾನಗಳು ಮತ್ತು ಉನ್ನತ ಏರೋಸ್ಪೇಸ್ ವ್ಯವಸ್ಥೆಗಳವರೆಗೆ HAL ಭಾರತದ ರಕ್ಷಣಾ ವಲಯದ ಭವಿಷ್ಯವನ್ನು ಬಲಿಷ್ಠವಾಗಿ ನಿರ್ಮಿಸಲು ಸಹಾಯ ಮಾಡುತ್ತಿದೆ.
0: HAL ಖಾಸಗಿ ಉದ್ಯಮಗಳು ಮತ್ತು ಸಾವಿರಾರು MSMEಗಳನ್ನು ಒಟ್ಟುಗೂಡಿಸಿ ದೇಶದಲ್ಲಿ ಶಕ್ತಿಶಾಲಿ ಏರೋಸ್ಪೇಸ್ ಇಕೋಸಿಸ್ಟಮ್ ವ್ಯವಸ್ಥೆಯನ್ನು ನಿರ್ಮಿಸುತ್ತಿದೆ.
1: ಭಾರತೀಯ ಪ್ರತಿಭೆ, ಭಾರತೀಯ ತಂತ್ರಜ್ಞಾನ ಮತ್ತು ದೃಢ ಸಂಕಲ್ಪದ ಬಲದೊಂದಿಗೆ ಪ್ರತಿಯೊಂದು ಹೊಸ ನವೀನತೆಯು ಭಾರತವನ್ನು ಆತ್ಮನಿರ್ಭರ ಭಾರತದೆಡೆಗೆ ಕೊಂಡೊಯ್ಯುತ್ತಿದೆ.
2: 12 ಸಾಲ ವಿಶ್ವಾಸ್ಗೆ, ವಿಕಾಸ್ಗೆ, ಜನ ಕಲ್ಯಾಣಕ್ಕೆ.

ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ ಎಂ ರಾಯಂಬೋದಲ್ಲಿ ಎವರ್ಗ್ರೀನ್ ಹಾಡುಗಳನ್ನ ಕೇಳಿಸುವಂತಹ ಸಮಯ. ಗಟ್ಟಿಮೇಳ ಚಿತ್ರಕ್ಕಾಗಿ ರಾಜೇಶ್ ಮತ್ತು ನಂದಿತಾ ಅವರ ವಾಯ್ಸ್ನಲ್ಲಿರುವಂಥ ಹಾಡನ್ನ ಕೇಳಿಸ್ತಾ ಇದ್ವಿ. ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ ಇದೆ. ಬಂತು ಬಂತು ಪ್ರೀತಿ ಎನ್ನುವಂಥ ಹಾಡು. ಇದಾದ ನಂತರ ಶ್ರೀನಿವಾಸ್ ಅವರ ವಾಯ್ಸ್ನಲ್ಲಿ ಒಲವೇ ನನ್ನೊಲವೇ ಎನ್ನುವಂಥ ಗೀತೆ ಜೊತೆಯಾಗಿ ಧ್ವನಿಗೂಡಿಸಿದ್ದಾರೆ ಚಿತ್ರ ಅವರು. ಕೆ ಕಲ್ಯಾಣ್ ಅವರ ಸಾಹಿತ್ಯ, ಸಾಧು ಕೋಕಿಲ ಅವರ ಸಂಗೀತ ಸಂಯೋಜನೆ ಇರುವಂಥ ಹಾಡು ಲಾಲಿ ಹಾಡು ಚಿತ್ರದಿಂದ. ಎರಡು ಹಾಡುಗಳು ಕೂಡ ಬ್ಯಾಕ್ ಟು ಬ್ಯಾಕ್ ಆಕಾಶವಾಣಿ ಎಫ್ ಎಂ ರಾಯಂಬೋದಲ್ಲಿ ಕೇಳ್ತಾ ಇರಿ. ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ

ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಎವರ್ಗ್ರೀನ್ ಹಾಡುಗಳನ್ನ ಕೇಳಿಸುವಂತಹ ಟೈಮ್ ಪ್ರತಿದಿನ ಮಧ್ಯಾಹ್ನ 2:40-3 ತನಕ. ಚಂದಾತಿ ಚಂದ ಅಂತ ಅನಿಸುವಂತಹ ಗೀತೆಗಳಷ್ಟನ್ನೇ ಕೇಳಿಸ್ತೀವಿ. ಇದೀಗ ಮುಂದಕ್ಕೆ ನಿಮಗಾಗಿ ಕೇಳಿಸ್ತಾ ಇದ್ದೀವಿ ಅದೇ ಭೂಮಿ ಅದೇ ಬಾನು ಈ ನಯನ ನೂತನ ಅನ್ನುವಂತಹ ಗೀತೆ. ಈ ಬಂಧನ ಚಿತ್ರದಿಂದ ಸೋನ್ ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಅವರು ಹಾಡಿದ್ದಾರೆ. ಜಯಂತ್ ಕೈಕಿಣಿ ಅವರ ಸಾಹಿತ್ಯ, ಮನುಮೂರ್ತಿ ಅವರ ಸಂಗೀತ ಸಂಯೋಜನೆ ಇದೆ.

ಆಕಾಶವಾಣಿ ಎಫ್ ಎಂ ರಾಯಂಬ ಕೇಳ್ತಾ ಇದ್ದೀರಿ. ಇದುವರೆಗೂ ಚಂದದ ಗೀತೆಗಳನ್ನ ಕೇಳಿಸ್ಕೊಳ್ತಾ ಇದ್ರಿ. ಪ್ರತಿದಿನ ಮಧ್ಯಾಹ್ನ 2:40 3 ಗಂಟೆಯ ತನಕ ನಾನ್ಸ್ಟಾಪ್ ಮೆಲಡಿ ಗೀತೆಗಳನ್ನ ನೀವು ಕೇಳಿಸ್ಕೋಬಹುದು ಆಕಾಶವಾಣಿ ಎಫ್ ಎಂ ರಾಯಂಬದಲ್ಲಿ. ಅಂದಹಾಗೆ ಸಮಯ ಇನ್ನೇನು 3 ಗಂಟೆ ಆಗ್ತಾ ಇದೆ. ಈಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

0: बसंती बहन और गांव की संकल्प की धनी जुझारू महिलाओं ने यह साबित कर दिया है कि अगर आप ठान लें तो सब कुछ संभव है। उत्तराखंड की धरती ऐसी ही साहसी महिलाओं की धरती रही है और उसी परंपरा को आगे बढ़ा रही हैं बसंती बहन।
1: अभी आपने सुना कार्यक्रम संकल्प की धनी बसंती, और अब इसी के साथ हमारा आज का उमंग कार्यक्रम यहीं पर समाप्त होता है। तो अपने मित्र अजीत को उमंग कार्यक्रम की तकनीकी टीम के साथ कल तक के लिए आज्ञा दीजिए। नमस्कार।
2: उमंग उमंग उमंग उमंग
3: ಸ್ನೇಹಿತರೆ, ಇದುವರೆಗೂ ಉಮಂಗ್ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿಸಿಕೊಂಡ್ರಿ. ಈಗ ಕೇಳಿ ನ್ಯಾಯವಾಣಿ.
4: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ.
5: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರಗಳು. ಇಂದು ನಮ್ಮ ಜೊತೆಗಿದ್ದಾರೆ ವಕೀಲರಾದ ಸಂದರ್ಶಿನಿ ಅವರು. ಮೇಡಮ್ ನಮಸ್ಕಾರ.
6: ನಮಸ್ಕಾರ ಸರ್.
5: ಈಗ ಲೋಕಾಯುಕ್ತಕ್ಕೆ ದೂರು ಕೊಡಬೇಕು ಅಂತಂದ್ರೆ ಹೇಗೆ ಅಂತ ಅನ್ನೋದನ್ನ ತಿಳ್ಕೊಳ್ಳೋಣ
6: ಸರ್. ನೋಡಿ, ಈಗ ನಾವು ಏನಾದ್ರೂ ಒಂದು ಅಫೆನ್ಸ್ ಆಯ್ತು, ತಪ್ಪಾಯ್ತು ಅಂತ ಹೇಳಿ ಯಾವ್ದಾದ್ರೂ ಒಂದು ವ್ಯಕ್ತಿ ಮೇಲೆ ಕಂಪ್ಲೇಂಟ್ ಅನ್ನ ನೀಡಬೇಕಂದ್ರೆ ಜನರಲ್ ಆಗಿ ನಾವೇನ್ ಅನ್ಕೊಂತೀವಿ, ಎಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ ಅಲ್ವಾ. ಅದೇ ಒಂದು ಸರ್ಕಾರಿ ಉದ್ಯೋಗಿ ಮೇಲೆ ಸರ್ಕಾರಿ ಉದ್ಯೋಗ ಸಮಯದಲ್ಲಿ ಏನಾದರೂ ನಮಗೆ ತೊಂದರೆ ಆದರೆ, ಅಂದರೆ ನಾವು ಹೋದಾಗ ಅವರು ಏನು ಕೆಲಸ ಮಾಡಬೇಕು ಆ ಕೆಲಸ ಮಾಡ್ದಿರಾ, ಬ್ರೈಬ್ ಕೇಳೋದಾಗ್ಲಿ ಮತ್ತೊಂದು ಮಾಡೋದಾಗ್ಲಿ, ನಮ್ಮ ಕೆಲಸ ಮಾಡಿಕೊಳ್ಳದೆ ಇರುವಂತಹ ಸಂದರ್ಭದಲ್ಲಿ ನಾವು ಏನು ಮಾಡಬಹುದು ಅನ್ನೋ ವಿಚಾರವನ್ನ ನೋಡೋದಾಗ.
5: ಲಂಚಕ್ಕೆ ಬೇಡಿಕೆ ಇಟ್ಟಾಗ
6: ಬೇಡಿಕೆ
5: ಯಾವ ರೀತಿ ಅರ್ಜಿ ಕೊಡಬೇಕು ಅಂತ ಅನ್ನೋದ್ರ ಬಗ್ಗೆ ಇವತ್ತು ತಾವು ಮಾಹಿತಿ ಮಾಡ್ಕೊಡ್ತೀರಿ. ಲಂಚ ಒಂದೇ ಅಂತಲ್ಲ,
6: ಲಂಚ ಬೇರೆ ಬೇರೆ ಕಾರಣ. ಈಗ ಲಂಚ ಕೇಳಬೇಕು ಅಂತಾನೆ ಇಲ್ಲ, ಎಷ್ಟು ದಿನ ಆದ್ರೂ ನಮ್ಮನ್ನ ಸುತ್ತಿಸ್ತಾನೆ ಇರ್ತಾರೆ.
5: ಇರ್ತಾರೆ
6: ನೋಡಿ ಸರ್. ನಾವು ಫಸ್ಟ್ಗೆ

0: ಒಂದು ರೆಪ್ರೆಸೆಂಟೇಷನ್ನ ಕೊಡಬೇಕಾಗತ್ತೆ. ಅಂದ್ರೆ ಈ ನಾವು ಯಾವುದೇ ಕೋರ್ಟಿಗೆ ಹೋದ್ರೂ ದಾಖಲೆಗಳು ಇಂಪಾರ್ಟೆಂಟ್ ಅಲ್ವಾ? ಸೊ ನಾವು ಬಾಯಿ ಮಾತಲ್ಲಿ ಕೇಳಿದಾಗ ಅದು ಅಷ್ಟು ಇಲ್ಲದೆ ಇರಬಹುದು. ಒಂದು ರೆಪ್ರೆಸೆಂಟೇಷನ್ ನಮಗೆ ಈ ಆಫೀಸಿಂದ ಈ ಕೆಲಸ ಆಗಬೇಕು ಮಾಡಿಕೊಡಿ ಅಂತ ಹೇಳಿ ಒಂದು ಲೆಟರ್ ಅನ್ನು ನಾವು ಕೊಡಬೇಕಾಗತ್ತೆ. ಯಾವುದೇ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ಆಗಲಿ ಕಾಪಿಯನ್ನು ಕೂಡ ನಾವು ಭದ್ರವಾಗಿ ಇಟ್ಕೋಬೇಕಾಗುತ್ತೆ.
1: ಸಾಮಾನ್ಯ ನಾವು ಯಾವುದೋ ಒಂದು ಆಫೀಸಿಗೆ ಹೋದಾಗ ಆಗಲ್ಲ ಅಂತಾರೆ, ಆಗಲ್ಲ ಅಂತ ಹೇಳಿ ಬರೆದ್ಕೊಡಿ ನೀವು ಅಂತ ಹೇಳ್ತಾರೆ. ಸೊ ಬರೆದ್ಕೊಡಿ ಅಂತ ಅನ್ನೋದು ಮೇಲ್ನೋಟಕ್ಕೆ ಹಾರ್ಶ್ ಆಗಿ ಕಾಣಿಸ್ಬೋದು, ನಿಜ. ಆದರೆ ಇದರ ಅರ್ಥ ಏನಂದ್ರೆ ನೀವು ನಮಗೆ ಕ್ರಮಬದ್ಧವಾಗಿ ಏನು ಕಾನೂನುಬದ್ಧವಾಗಿ ಏನಿದೆ ಅದನ್ನು ನೀವು ಕೊಡಿ ಅಂತ ಹೇಳಿದಂಗೆ ಅಕ್ನಾಲೆಜ್ಮೆಂಟ್. ಒಂದು ಅರ್ಜಿ ಕೊಟ್ಟಾಗ ಈ ಅರ್ಜಿಯನ್ನು ಇಂಥ ತಾರೀಕಿಗೆ ನಾನು ಕೊಟ್ಟಿದ್ದೆ ಅಂತ ಅನ್ನೋದು ಅದರ ಉಲ್ಲೇಖ ಮಾಡಿಕೊಂಡು ತಗೋಬೇಕಾಗುತ್ತೆ.
0: ಲೋಕಾಯುಕ್ತ ವೆಬ್ಸೈಟ್ ಅಲ್ಲೇ ಕಂಪ್ಲೇಂಟ್ ಫಾರ್ಮನ್ಸ್ ಅಂತ ಹೇಳಿ ಡೌನ್ಲೋಡ್ ಆಗುತ್ತೆ. ಅಫಿಡವಿಟ್ ಖುದ್ದಾಗಿ ಕೊಡಬೇಕು ಅಂದ್ರೆ ಲೋಕಾಯುಕ್ತ ಆಫೀಸಿಗೆ ಹೋಗಿ ನಾವು ಖುದ್ದಾಗಿ ಕೊಡಬಹುದು. ಪೋಸ್ಟ್ ಮುಖಾಂತರ ಆದ್ರೂ
1: ಕೊಡಬಹುದು. ಫೋನ್ ಮಾಡಿ ಹೇಳ್ಬೋದಾ?
0: ಫೋನ್ ಮಾಡಿ ಹೇಳ್ಬೋದು, ಆದ್ರೆ ಅದನ್ನ ರಿಜಿಸ್ಟರ್ ಆಗಿದೆಯಾ ಇಲ್ವಾ ಅನ್ನೋ ಮಾಹಿತಿ ತಾವು ಮತ್ತೆ ತಿಳ್ಕೋಬೇಕಾಗತ್ತೆ. ಫೋನ್ ಮುಖಾಂತರ ಹೇಳ್ದಾಗ ಮತ್ತೆ ಕೇಸ್ ರಿಜಿಸ್ಟರ್ ಆಗಿದೆಯಾ ಇಲ್ವಾ, ಆ ಕೇಸ್ ನಂಬರ್ ಏನು, ತಾನು ಯಾವಾಗ ಬರಬೇಕು, ಇವೆಲ್ಲದ ವಿಚಾರವನ್ನ ನಾವು ತಿಳ್ಕೋಬೇಕಾಗತ್ತೆ. ಫೋನ್ ಮುಖಾಂತರ ಹೇಳಿದಾಗ ಒಂದು ಇನ್ಫಾರ್ಮೇಶನ್ ನ ಕೊಟ್ಟ ಹಾಗಾಗತ್ತೆ. ಅವ್ರಿಗೂ ಐಡೆಂಟಿಟಿ ಆಫ್ ದಿ ಕಂಪ್ಲೇನೆಂಟ್ ಸಿಗೋದಿಲ್ಲ. ಅವ್ರು ಯಾರ ಹೆಸರ ಮೇಲೆ ರಿಜಿಸ್ಟರ್ ಮಾಡ್ತಾರೆ ಹೇಳಿ?
1: ಈಗ ಇಂಥ ಇಲಾಖೆನಲ್ಲಿ ಈ ರೀತಿ ಅಕ್ರಮಗಳು ಭ್ರಷ್ಟಾಚಾರ ನಡೀತಾ ಇದೆ, ಅಲ್ಲಿ ದಯವಿಟ್ಟು ಲೋಕಾಯುಕ್ತದವರು ಅಲ್ಲಿ ಹೋಗಿ ಪರಿಶೀಲನೆ ಮಾಡಲಿ ಅಂತ ಅಂದ್ರೆ ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನ ಫೋನ್ ಮಾಡ್ತಾರೆ.
0: ಭ್ರಷ್ಟಾಚಾರ ನಡೆಯುವಾಗ ನಡೀತಾ ಇದೆ ಅನ್ನೋದು ಇಂಟಿಮೇಷನ್. ಆ ಇಂಟಿಮೇಷನ್ ನೀವು ಖಂಡಿತ ಫೋನ್ ಅಲ್ಲಿ ಕೊಡಬಹುದು. ಲೋಕಾಯುಕ್ತಗೆ ಹೋಗೋಕ್ಕೂ ಮುಂಚೆ ನಾವು ಎಲ್ಲ ಪಾಸಿಬಲ್ ರೆಮಿಡೀಸ್ ನ ಸಾಲ್ವ್ ಮಾಡಿರ್ಬೇಕು, ಪ್ರಯತ್ನ ಮಾಡಿರ್ಬೇಕು, ಆದಮೇಲೆ ಲೋಕಾಯುಕ್ತಕ್ಕೆ ಹೋಗ್ಬೇಕು ಅನ್ನೋದು ಇದೆ.
1: ಈಗ ಈ ರೀತಿ ಲೋಕಾಯುಕ್ತಕ್ಕೆ ನಾವು ಒಂದು ಅರ್ಜಿ ಕೊಟ್ಟಿರ್ತೀವಿ, ನಮಗೆ ಅನ್ಯಾಯ ಆಗಿರ್ತದೆ, ನಮಗೆ ಏನೋ ಮೋಸ ಆಗಿರ್ತದೆ, ಆವಾಗ ಆ ವ್ಯಕ್ತಿಯ ರಕ್ಷಣೆ ಹೇಗೆ?
0: ಸರ್, ಆ ವ್ಯಕ್ತಿಯ ರಕ್ಷಣೆಗೆ ಏನು ತೊಂದರೆ
1: ಆಗೋದಿಲ್ಲ. ವಕೀಲರಾದ ಸಂದರ್ಶಿನಿ ಅವರೇ, ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಕರ್ನಾಟಕ ಸರ್ಕಾರವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಮನ್ವಯದೊಂದಿಗೆ ಜೂನ್ 27ರಂದು 15 ಲಕ್ಷ ಸಸಿಗಳನ್ನು ನೆಡುವ ಬೃಹತ್ ಹಸಿರು ಅಭಿಯಾನವನ್ನು ಆಯೋಜಿಸಿದ್ದು ಗಿನ್ನೆಸ್ ವಿಶ್ವ ದಾಖಲೆಯತ್ತ ಹೆಜ್ಜೆ ಇಡಲು ಸಜ್ಜಾಗಿದೆ. ಗ್ರೀನ್ ಬೆಂಗಳೂರು ಬೈ BDA.in ವೆಬ್ಸೈಟ್ನಲ್ಲಿ ನೋಂದಾಯಿಸಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಸಿ ನೆಟ್ಟು ಹಸಿರು ಬೆಂಗಳೂರಿನ ನಿರ್ಮಾಣಕ್ಕೆ ನಿಮ್ಮ ಅಮೂಲ್ಯ ಕೊಡುಗೆ ನೀಡಿ. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆ.
4: ಆಕಾಶವಾಣಿ FM Rainbow.
5: ಮ್ಯೂಸಿಕಲಿ ಯಾರ್ಸ್, ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ FM ರಾಯಂಬೋದಲ್ಲಿ 3:35 ಆಗ್ತಾಯಿದೆ. ಈ ಹೊತ್ತಿನಲ್ಲಿ ಹೊಂಬಿಸಿಲಿನಲ್ಲಿ ನಿಮ್ಮ ಜೊತೆಯಾಗಿರೋದು ನಾಗಶ್ರೀ. ಮೊದಲ ಪ್ರಶ್ನೆ ಹೀಗಿದೆ ನೋಡಿ, ಕಾಫಿ ಪೌಡರ್ ಜೊತೆಗೆ ಚಿಕ್ಕೋರಿಯನ್ನು ಬೆರೆಸೋದು ನಮ್ಮೆಲ್ಲರಿಗೂ ಕೂಡ ಗೊತ್ತು. ಕಾಫಿಯ ಒಂದು ಏನು ಹೇಳ್ತೀವಿ, ಥಿಕ್ನೆಸ್ ಜಾಸ್ತಿ ಆಗಲಿ ಅಂತ, ಹಾಗೆ ಕಾಫಿಯ ರುಚಿ ಕೂಡ ಹೆಚ್ಚಾಗಲಿ ಅಂತ ಹೇಳಿ ಈ ಚಿಕ್ಕೋರಿಯನ್ನು ಬಳಸ್ತೀವಿ. ಒಂಥರ ಸ್ಟ್ರಾಂಗ್ ಫೀಲ್ ಬರೋದೇ ಕಾಫಿಗೆ ಚಿಕ್ಕೋರಿ ಬಳಸೋದ್ರಿಂದ. ಈ ಚಿಕ್ಕೋರಿಯನ್ನು ಗಿಡದ ಯಾವ ಭಾಗದಿಂದ ಸಂಗ್ರಹಿಸಲಾಗುತ್ತೆ ಅನ್ನೋದು ನನ್ನ ಪ್ರಶ್ನೆ. ಚಿಕ್ಕೋರಿಯನ್ನು ಗಿಡದ ಯಾವ ಭಾಗದಿಂದ ಸಂಗ್ರಹಿಸಲಾಗುತ್ತೆ, ಅಂದರೆ ಚಿಕ್ಕೋರಿ ಗಿಡದ ಬೇರನ್ನ ಬಳಸ್ತೀವ, ಇಲ್ಲಾಂದ್ರೆ ಅದರ ಹಣ್ಣನ್ನ ಬಳಸ್ತೀವ, ಅಥವಾ ಅದರ ಕಾಂಡಗಳನ್ನ ಬಳಸ್ತೀವ, ಅಥವಾ ಅದರ ಹೂಗಳನ್ನ ಬಳಸಿ ಚಿಕೋರಿ ಪೌಡರ್ನ ಮಾಡಿ ನಾವು ಕಾಫಿಗೆ ಬೆರೆಸ್ತೀವಿ ಅನ್ನೋದು ನಮ್ಮ ಪ್ರಶ್ನೆ. ಸೊ ನಾಲ್ಕು ಆಪ್ಷನ್ ಹೇಗಿದೆ, ಕಾಫಿ ಪೌಡರ್ಗೆ ಬೆರೆಸುವಂತಹ ಚಿಕೋರಿ ಪಿಡಿಯನ್ನು ಎಲ್ಲಿಂದ ಸಂಗ್ರಹಿಸಲಾಗುತ್ತೆ? ಆಪ್ಷನ್ ಎ ರೂಟ್, ಆಪ್ಷನ್ ಬಿ ಫ್ರೂಟ್, ಆಪ್ಷನ್ ಸಿ ಸ್ಟ್ಯಾಮ್, ಆಪ್ಷನ್ ಡಿ ಫ್ಲವರ್. ಆಪ್ಷನ್ ಎ ಬೇರು, ಆಪ್ಷನ್ ಬಿ ಹಣ್ಣು, ಆಪ್ಷನ್ ಸಿ ಕಾಂಡ, ಆಪ್ಷನ್ ಡಿ ಹೂ. ಇವಿಷ್ಟರಲ್ಲಿ ಒಂದು ಸರಿಯಾದಂತಹ ಉತ್ತರ ಇದೆ. ಬೇಗ ಬೇಗ ನಿಮ್ಮ ಉತ್ತರ ನಮ್ಮ ಕಡೆಗೆ ತಲುಪಲಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

0: ಇಲ್ಲಿ ನಾವು ಕೇಳಿದಂತಹ ಪ್ರಶ್ನೆಗೆ ಯಾರೆಲ್ಲ ಸರಿ ಉತ್ತರ ಕಳಿಸಿದ್ದಾರೆ ಅಂದ್ರೆ ಜಯಶ್ರೀ, ಸುನೀಲ್, ನೇತ್ರಾ, ಬಿಂದು ಪ್ರಕಾಶ್, ಸುಬ್ರಹ್ಮಣ್ಯ, ಜಯಂತ್, ಸಿಎನ್ ಲಕ್ಷ್ಮಣ, ಹೊನ್ನೂರು ಅಲಿ, ಹಾಗೆ ಎಸ್ಎಂ ಶೋಭಾ, ಎನ್ ಜಿ ಬಸವರಾಜ್, ಸುಭಾನ್ ಕೋರಿ, ಅಶೋಕ್, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಮತ್ತಷ್ಟು ಜನ ಸರಿ ಉತ್ತರ ಕಳಿಸಿದ್ದೀರಿ, ಆದರೆ ನಿಗದಿತ ಸಮಯದ ಒಳಗೆ ಬರಲಿಲ್ಲ. ಅಂದರೆ ಮೊದಲಿಗೆ 10 ಜನ ಯಾರು ಸರಿಯಾದ ಉತ್ತರ ಕಳಿಸಿದ್ರು ಅವರ ಹೆಸರನ್ನು ಹೇಳಿದ್ದೀವಿ, ನಿಮ್ಮದು ಅದಾದ ಮೇಲೆ ತಲುಪಿದ್ರಿಂದ ನಿಮ್ಮ ಹೆಸರು ಹೇಳ್ತಿಲ್ಲ. ಆದರೆ ಖಂಡಿತವಾಗ್ಲೂ ಅಭಿನಂದನೆಗಳು, ನಿಮಗೂ ಕೂಡ ಸಲ್ಲತ್ತೆ, ನೀವು ಸ್ವೀಕರಿಸಿ ಅಂತ ಹೇಳ್ತಾ ಇದ್ದೀವಿ. ಕಾಫಿ ಪೌಡರ್ನ ಗಾಢತೆಯನ್ನು ಹೆಚ್ಚಿಸೋದಕ್ಕೆ, ಕಾಫಿಯ ರುಚಿಯನ್ನು ಮತ್ತಷ್ಟು ಹೆಚ್ಚಿಸೋದಕ್ಕೆ, ಸ್ಟ್ರಾಂಗ್ ಅಂತ ಅನಿಸೋ ಹಾಗೆ ಮಾಡೋದಕ್ಕೆ ಚಿಕ್ಕೋರಿಯನ್ನು ಮಿಕ್ಸ್ ಮಾಡ್ತೀವಿ ಗೊತ್ತು. ಆ ಚಿಕ್ಕೋರಿ ಗಿಡದ ಯಾವ ಭಾಗದಿಂದ ಸಂಗ್ರಹಿಸಲಾಗುತ್ತೆ ಅಂತ ಕೇಳಿದೆ. ಸರಿಯಾದಂತಹ ಉತ್ತರ ರೂಟ್, ಅಂದ್ರೆ ಚಿಕ್ಕೋರಿ ಗಿಡದ ಬೇರುಗಳಿಂದಲೇ ಚಿಕ್ಕೋರಿ ಪುಡಿಯನ್ನ ಮಾಡೋದು. ಈ ಚಿಕ್ಕೋರಿ ಪ್ಲಾಂಟ್ಗೆ ಡೈಥೋರಿಯಂ ಇಟಿಬಸ್ ಇಂಟಿಬಸ್ ಅಂತ ಹೆಸರಿದೆ ಅಂತೆ. ಈ ಬೇರುಗಳನ್ನ ಮೊದಲು ತೆಗೆದು ಮಣ್ಣನ್ನು ಚೆನ್ನಾಗಿ ತೊಳೆದು ವಾಪಸ್ ಡ್ರೈ ಮಾಡಿ ಅದನ್ನು ಚೆನ್ನಾಗಿ ಹುರಿದು ಆಮೇಲೆ ಪುಡಿ ಮಾಡಿ ಕಾಫಿ ಪುಡಿಯೊಂದಿಗೆ ಬೆರೆಸ್ತಾರಂತೆ. ನೇರವಾಗಿ ಬೇರನ್ನು ಹಾಗೆ ಬಳಸೋದಕ್ಕೆ ಸಾಧ್ಯ ಇಲ್ಲ, ಅದನ್ನು ಒಣಗಿಸಿ ಹುರಿದು ಪುಡಿ ಮಾಡಿ ಕಾಫಿ ಪುಡಿ ಜೊತೆಗೆ ಬೆರೆಸ್ತಾರಂತೆ. ಇದು ಪ್ರೊಸೆಸ್. ಇದಲ್ಲದೆ ಇದೀಗ ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ, ಇವುಗಳಲ್ಲಿ ಯಾವ ವಿಟಮಿನ್ಗಳು ಹೆಚ್ಚಾದರೆ ಅಪಾಯಕಾರಿ ಅನ್ನೋದು ನನ್ನ ಪ್ರಶ್ನೆ. ನಾವೆಲ್ಲ ಒಂದು ತಪ್ಪು ಕಲ್ಪನೆಯಲ್ಲಿ ಇರ್ತೀವಿ, ಏನು ಅಂದರೆ ವಿಟಮಿನ್ಗಳು ಮಿನರಲ್ಸ್ಗಳು ದೇಹಕ್ಕೆ ತುಂಬಾ ಬೇಕು, ಚೆನ್ನಾಗಿ ತಗೊಂಡಷ್ಟು ನಾವು ತುಂಬ ಪೌಷ್ಟಿಕವಾದ ಆಹಾರವನ್ನು ಪಡೆದ ಹಾಗೆ ದೇಹ ಗಟ್ಟಿಮುಟ್ಟಾಗತ್ತೆ, ನಾವು ಕೂಡ ದೃಢಕಾಯರಾಗಿ ಸದೃಢರಾಗಿ ತುಂಬ ವರ್ಷ ಬದುಕಬಹುದು ಅಂತೆಲ್ಲ ಅಂದ್ಕೊಂಡಿರ್ತೀವಿ. ಇದೆಲ್ಲ ಅರ್ಧ ಸರಿ ಅರ್ಧ ತಪ್ಪು. ಯಾಕೆಂದರೆ ಕೆಲವೊಂದಷ್ಟು ವಿಟಮಿನ್ಗಳು ದೇಹದಲ್ಲಿ ಉಳಿದುಕೊಂಡ್ರೆ ಹೆಚ್ಚಾದರೆ ತುಂಬಾ ಕಷ್ಟ ಆಗುತ್ತೆ, ಅದು ಅಪಾಯಕಾರಿ ಕೂಡ ಹೌದು. ಯಾವುದು ಆ ರೀತಿಯ ವಿಟಮಿನ್ಸ್ ಅನ್ನೋದು ನಮ್ಮ ಪ್ರಶ್ನೆ. ಆಪ್ಷನ್ ಎ ವಿಟಮಿನ್ ಬಿ ಅಂಡ್ ಸಿ, ಆಪ್ಷನ್ ಬಿ ವಿಟಮಿನ್ ಎ ಅಂಡ್ ಡಿ, ಆಪ್ಷನ್ ಸಿ ವಿಟಮಿನ್ ಇ ಅಂಡ್ ಸಿ, ಆಪ್ಷನ್ ಡಿ ಬಿ ಕಾಂಪ್ಲೆಕ್ಸ್. ಇವಿಷ್ಟರಲ್ಲಿ ಯಾವ ವಿಟಮಿನ್ಗಳು ದೇಹದಲ್ಲಿ ಉಳಿದ್ರೆ ಅತಿ ಹೆಚ್ಚು ಸೇವಿಸಿದರೆ ಅಪಾಯಕಾರಿ? ಬಿ ಅಂಡ್ ಸಿ, ಎ ಅಂಡ್ ಡಿ, ಎ ಅಂಡ್ ಸಿ, ಬಿ ಕಾಂಪ್ಲೆಕ್ಸ್ ಅನ್ನುವಂತಹ ಆಪ್ಷನ್ಸ್ ನಿಮ್ಮ ಮುಂದೆ ಇದೆ. ಬೇಗ ಬೇಗ ನಿಮ್ಮ ಉತ್ತರ ನಮ್ಮ ಕಡೆಗೆ ಬರಲಿ. 9480909013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.
1: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
5: ರಾಧಿಕಾ, ಮಗಂಗ್ ಇಂಜಿನಿಯರಿಂಗ್ ಎಲ್ಲಿ ಮಾಡಿಸ್ತೀರಾ?
6: ಒಳ್ಳೆ ಪ್ಲೇಸ್ಮೆಂಟ್ ಅವಕಾಶ ಇರಬೇಕು ನೋಡಿ.
5: ಒಳ್ಳೆ ಟೀಚರ್ಸ್ ಇರಬೇಕು,
6: ಒಳ್ಳೆ ಕ್ಯಾಂಪಸ್ ಇರಬೇಕು, ಒಳ್ಳೆ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಇರಬೇಕು.
5: ಎಲ್ಲ ಒಳ್ಳೆ ಫೆಸಿಲಿಟೀಸ್ ಇರೋ JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಗೆ ಕಳಿಸ್ತಾ ಇದ್ದೀನಿ.
7: 8 BE ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ BSc ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಎಕರೆ ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ JSSATEB.ac.in ಅಥವಾ ಕಾಲ್ 9916253458.

ಯಾರೆಲ್ಲ ಕೂಡ ಸರಿಯಾದಂತಹ ಉತ್ತರ ಕೊಟ್ಟಿದ್ದಾರೆ ನಮ್ಮ ಪ್ರಶ್ನೆಗೆ ಅಂದ್ರೆ ವಾಸಿಂ ಅಲಿ, ದಿಲೀಪ್ ಕಲ್ಯಾಣ್ಕರ್, ಎನ್ಆರ್ ಪ್ರಸಾದ್, ಪದ್ಮಶ್ರೀ, ಹಾಗೆ ಮಂಜುನಾಥ್ ಇಂದರ್ಗಿ, ಮಹೇಂದ್ರ, ಸುಧಾಮೂರ್ತಿ, ಆಶಾ ಶ್ರೀನಿವಾಸ್, ಜಿಎಸ್ ಚಂದನ, ಪ್ರಕಾಶ್ ಅಕ್ಕಪಾಡಿ, ಇಷ್ಟು ಜನರ ಉತ್ತರ ಸರಿಯಾಗಿದ್ದು ಇವುಗಳಲ್ಲಿ ಯಾವ ವಿಟಮಿನ್ಗಳು ಹೆಚ್ಚಾದರೆ ಅಪಾಯಕಾರಿ ಅಂತ ಕೇಳಿದೆ. ವಿಟಮಿನ್ ಎ ಆ್ಯಂಡ್ ಡಿ ಹೆಚ್ಚಾದರೆ ಅಪಾಯಕಾರಿ. ನಾವು ವಿಟಮಿನ್ಸ್ನ ಮುಖ್ಯವಾಗಿ ಫ್ಯಾಟ್ ಸಾಲ್ಯುಬಲ್ ಹಾಗೆ ವಾಟರ್ ಸಾಲ್ಯುಬಲ್ ಅಂತ ಹೇಳ್ತೀವಿ. ಕೆಲವೊಂದಷ್ಟು ಕೊಬ್ಬಿನಲ್ಲಿ ಕರಗತ್ತೆ, ಮತ್ತೆ ಇನ್ನು ಕೆಲವು ನೀರಿನಲ್ಲಿ ಕರಗುವಂಥ ವಿಟಮಿನ್ಗಳು ಇರುತ್ತೆ. ನೀರಿನಲ್ಲಿ ಕರಗುವಂಥ ವಿಟಮಿನ್ಗಳು ನಾವು ಪ್ರತಿದಿನ ಕೂಡ ದೇಹದಲ್ಲಿ ಸ್ಟೋರ್ ಆಗೋದಿಲ್ಲ, ತಾನೇ ತಾನಾಗಿ ಮೂತ್ರ ಮಾಡಿದಾಗ ಮತ್ತೊಂದು ಮಾಡಿದಾಗ ಹೊರಗಡೆ ಹೋಗ್ಬಿಡತ್ತೆ. ಆದರೆ ಫ್ಯಾಟ್ ಸಾಲ್ಯುಬಲ್ ಏನಾಗುತ್ತೆ, ದೇಹದಲ್ಲೇ ಉಳಿದುಕೊಳ್ಳುತ್ತೆ, ಕೊಬ್ಬಿನಲ್ಲಿ ಕರಗಿ ಅದು ದೇಹದಲ್ಲೇ ಉಳಿಯುತ್ತೆ. ಈ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಗಳು ಯಾವ್ಯಾವುದು ಅಂತಂದರೆ ವಿಟಮಿನ್ ಎ, ಡಿ, ಇ ಮತ್ತು ಕೆ, ಇದನ್ನು ಫ್ಯಾಟ್ ಸಾಲ್ಯುಬಲ್ ಅಂತ ಹೇಳ್ತೀವಿ. ಅದರಲ್ಲೂ ಕೂಡ ವಿಟಮಿನ್ ಎ ಮತ್ತು ಡಿ ಅತಿಯಾದರೆ, ದೇಹದಲ್ಲಿ ಅತಿಯಾಗಿ ಸ್ಟೋರ್ ಆದರೆ ಅಪಾಯಕಾರಿ ಅಂತ ಹೇಳ್ತಾರೆ. ಅದರಲ್ಲಿ ವಿಟಮಿನ್ ಡಿ ಏನಾಗುತ್ತೆ ಅಂದರೆ ದೇಹದಲ್ಲಿ ಅತಿಯಾಗಿ ಸ್ಟೋರ್ ಆಗಿದರೆ ಹುಟ್ಟುವಂತಹ ಮಕ್ಕಳಲ್ಲಿ ಬರ್ತ್ ಡಿಫೆಕ್ಟ್ಸ್ ಇರುವಂತಹ ಸಾಧ್ಯತೆ ಇರುತ್ತೆ. ಆ ಕಾರಣಕ್ಕಾಗಿ ವಿಟಮಿನ್ ಎ ಮತ್ತು ಡಿ ಸೇವನೆ ಮಾಡಬೇಕಾದ್ರೆ ನಾವು ಒಂದು ಸ್ವಲ್ಪ ಹುಷಾರಾಗಿ ಇರಬೇಕು. ಅತಿ ಆದರೆ ಅಮೃತವೋ ವಿಷ ಅಂತ ಹೇಳ್ತಾರಲ್ಲ, ಆ ಒಂದು ಪ್ರಿನ್ಸಿಪಲ್ನ ಇದಕ್ಕೂ ಕೂಡ ಅಪ್ಲೈ ಮಾಡಬಹುದು ಅಂತ ಅನ್ಸುತ್ತೆ. ಯಾರೆಲ್ಲ ಸರಿ ಉತ್ತರ ಕೊಟ್ರಿ ನಿಮ್ಮೆಲ್ಲರಿಗೂ ಅಭಿನಂದನೆ ಅಂತ ಹೇಳ್ತಾನೆ. ಇದೀಗ ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. ಕುಚ್ಚುಪುಡಿ ನೃತ್ಯದ ಸುತ್ತ ಹೆಣೆದಿದ್ದಂತಹ ಕತೆ ಇದ್ದಂತಹ ಈ ಚಿತ್ರ ಕನ್ನಡ ಮತ್ತು ತೆಲುಗುನಲ್ಲಿ ಏಕಕಾಲಕ್ಕೆ ಚಿತ್ರೀಕರಣಗೊಂಡಿತ್ತು. ತೆಲುಗಿನ ಚಿತ್ರಕ್ಕೆ 4 ನಂದಿ ಅವಾರ್ಡ್ಗಳು ಸಿಕ್ಕಂತಹ ಚಿತ್ರ ಇದು. ಕನ್ನಡದಲ್ಲಿನ ಉತ್ತಮ ಅಭಿನಯಕ್ಕಾಗಿ ಗಿರೀಶ್ ಕಾರ್ನಾಡ್ ಅವರಿಗೆ ಫಿಲ್ಮ್ಫೇರ್ ಪ್ರಶಸ್ತಿ ಕೂಡ ಬಂದಿತ್ತು. ಸಿನಿಮಾ ಹೆಸರೇನು? ಕನ್ನಡ ಮತ್ತು ತೆಲುಗು ಎರಡರಲ್ಲೂ ಕೂಡ ಸಿನಿಮಾ ಹೆಸರು ಬಂದೇನೆ. ಏಕಕಾಲಕ್ಕೆ ನಿರ್ಮಾಣ ಆಗಿತ್ತು. ಗಿರೀಶ್ ಕಾರ್ನಾಡ್ ಅವರಿಗೆ ಈ ಚಿತ್ರದ ಅಭಿನಯಕ್ಕಾಗಿ ಫಿಲ್ಮ್ಫೇರ್ ಅವಾರ್ಡ್ ಕೂಡ ಬಂದಿತ್ತು. ಹಾಗೆ ಕುಚ್ಚುಪುಡಿ ನೃತ್ಯದ ಸುತ್ತ ಇದ್ದಂತಹ ಚಿತ್ರದ ಕಥೆ ಇತ್ತು. ಬೇಗ ಬೇಗ ನಿಮ್ಮ ಉತ್ತರ ನಮ್ಮ ಕಡೆಗೆ ಬರಲಿ. ಸಿನಿಮಾದ ಹೆಸರೇನು ಅಂತ ಕೇಳಿದ್ದೀನಿ, ಉತ್ತರ ಕಳಿಸಿ. 9480909013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರೈಂಬೋದಲ್ಲಿ ನಾವು ಕೇಳ್ತಾ ಇರುವಂತಹ ಪ್ರಶ್ನೆಗಳಿಗೆ ಪಟಪಟ ಅಂತ ಉತ್ತರವನ್ನು ಕಳಿಸ್ತಾ ಇದ್ದೀರಿ. ನಿಮ್ಮ ಈ ಸ್ಪೋರ್ಟಿವ್ ಸ್ಪಿರಿಟ್ ನಿಜಕ್ಕೂ ಕೂಡ ಖುಷಿ ಕೊಡುತ್ತೆ. ಹಾಗೆಯೇ ಪ್ರತಿದಿನ ಅರ್ಧ ಗಂಟೆಯ ಹೊತ್ತೇ ಕಾರ್ಯಕ್ರಮ ಇದ್ರೂ ಕೂಡ ನಮ್ಮ ಈ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಆದಷ್ಟು ಹೆಚ್ಚಿನ ಪ್ರಶ್ನೆಗಳನ್ನ ನಾವು ಕೇಳೋದಕ್ಕೆ ಪ್ರಯತ್ನಿಸ್ತೀವಿ ಅಂತ ಹೇಳ್ತಾನೆ. ಯಾರೆಲ್ಲ ಸದ್ರಿಗೆ ಉತ್ತರ ಕೊಟ್ಟಿದ್ದಾರೆ ಅಂದರೆ ಹರೀಶ್, ರಘುನಾರಾಯಣ್, ಪರಿಮಳ, ಸುನಿಲ್, ಅಂಟಾಳ್ ಮರದ್, ಸುಧಾ ಬೂದಿಹಾಳ್, ಎಸ್ಎಂ ಶೋಭಾ, ದೇವಿ ಸಿಂಗ್, ಮಂಗಳಾ, ರೇಣುಕಾ, ಶ್ರೀನಾಥ್. ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ಕೂಚುಪುಡಿ ನೃತ್ಯದ ಸುತ್ತ ಹೆಣೆದಿದ್ದಂತಹ ಕತೆ ಇದ್ದಂಥ ಈ ಚಿತ್ರ ಕನ್ನಡ ಹಾಗೆ ತೆಲುಗುನಲ್ಲಿ ಏಕಕಾಲಕ್ಕೆ ಚಿತ್ರೀಕರಣಗೊಂಡಿತ್ತು. ತೆಲುಗಿನಲ್ಲಿ 4 ನಂದಿ ಅವಾರ್ಡ್ಸ್ ಬಂದಿತ್ತು. ಹಾಗೆ ಕನ್ನಡದ ಚಿತ್ರದ ಅಭಿನಯಕ್ಕಾಗಿ ಗಿರೀಶ್ ಕಾರ್ನಾಡ್ ಅವರಿಗೆ ಫಿಲ್ಮ್ಫೇರ್ ಪ್ರಶಸ್ತಿ ಕೂಡ ಸಿಕ್ಕಿತ್ತು ಅಂತ ಹೇಳಿದೆ. ಯಾವುದು ಆ ಚಿತ್ರ ಅಂತ ಕೇಳಿದ್ದಕ್ಕೆ ಸರಿಯಾದಂತಹ ಉತ್ತರ ಆನಂದ ಭೈರವಿ. ಕೆಲವರೆಲ್ಲ ವಂಶವೃಕ್ಷ ಅನ್ಕೊಂಡ್ರೆ, ಇನ್ನು ಕೆಲವರು ಶಂಕರಾಭರಣಂ ಅಂತ ಉತ್ತರ ಕೊಟ್ರೆ, ಆದರೆ ಅಲ್ಲ, ಆನಂದ ಭೈರವಿ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. ತೆಲುಗಿನಲ್ಲಿ ಗಿರೀಶ್ ಕಾರ್ನಾಡ್ ಅವರಿಗೆ ವಾಯ್ಸ್ ಡಬ್ ಮಾಡಿದ್ದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು. ಇದೀಗ ಕೊನೆಯ ಪ್ರಶ್ನೆ ಹೇಗಿದೆ ನೋಡಿ. ಹಿಂದಿ ಚಲನಚಿತ್ರರಂಗದ ಕುರಿತಾಗಿ ಒಂದು ಪ್ರಶ್ನೆ. 2015 ತೆರೆಕಂಡಂತಹ ತೆಲುಗಿನ ಈ ಚಿತ್ರ ಪೂರಿ ಜಗನ್ನಾಥ್ ಅವರು ನಿರ್ದೇಶಿಸಿದ್ರು. ಸಿಕ್ಕಾಪಟ್ಟೆ ಸೂಪರ್ ಹಿಟ್ ಆಗಿತ್ತು. ತೆಲುಗಿನ ಇದೇ ಚಿತ್ರ ಹಿಂದಿಗೆ ಬಂದಾಗ ಒಳ್ಳೆಯ ರಿಮೇಕ್ ಮಾಡಿದ್ರು. ಹಿಂದಿನಲ್ಲಿ ಆಕ್ಷನ್ ಕಾಮಿಡಿ ಸಿನಿಮಾ ಅಂತಲೇ ಹೇಳಬಹುದು. ರಣವೀರ್ ಸಿಂಗ್, ಅಜಯ್ ದೇವಗನ್, ಸಾರಾ ಅಲಿ ಖಾನ್ ಅವರು ನಟಿಸಿದ್ರು. ಈ ಒಂದು ಹಿಂದಿ ಚಿತ್ರ ಯಾವುದು, ಹಿಂದಿ ಚಿತ್ರದ ಹೆಸರೇನು ಅನ್ನೋದು ನಮ್ಮ ಪ್ರಶ್ನೆ. ಮೂಲ ತೆಲುಗು ಚಿತ್ರ 2015 ಬಂದಿದ್ರೆ, ಹಿಂದಿಯಲ್ಲಿ ಇದು 2018 ಬಂದಿತ್ತು. ಮತ್ತೆ ಆಕ್ಷನ್ ಕಾಮಿಡಿ ಸಿನಿಮಾ ಅಂತ ಹೇಳ್ತಾ ಇದ್ದೀನಿ. ರಣವೀರ್ ಸಿಂಗ್, ಅಜಯ್ ದೇವಗನ್, ಸಾರಾ ಅಲಿ ಖಾನ್ ಅವರು ನಟಿಸಿದ್ರು. ಯಾವುದು ಈ ಚಿತ್ರ, ಚಿತ್ರದ ಹೆಸರನ್ನ ನಮ್ಗೆ ಹೇಳಿ. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ.

ಆಕಾಶವಾಣಿ ಎಫ್ ಎಂ ರೈಂಬೊ ಕೇಳ್ತಾ ಇದ್ದೀರಿ. ಸರಿಯಾದಂತಹ ಉತ್ತರವನ್ನ ಯಾರೆಲ್ಲ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ಬಿ ಎಂ ವಿಶ್ವನಾಥ್, ಹಸನ್ ಸಾಬ್, ಹಾಗೆ ಶ್ರೇಯಾ ಬಾಗಲ್ಕೋಟ್, ಅನಿಲ್ ಭೀಷ್ಟಣ್ಣನವರ್ ಹಾಗೂ ತಿರುಕನ ಬಳಗದವರು, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. 2015 ಬಂದಂತಹ ತೆಲುಗಿನ ಚಿತ್ರ ಪುರಿ ಜಗನ್ನಾಥ್ ಅವರ ನಿರ್ದೇಶನದಲ್ಲಿ ತುಂಬಾನೇ ಸದ್ದು ಮಾಡಿತ್ತು ತೆಲುಗುನಲ್ಲಿ. ಅದೇ ಚಿತ್ರ ಹಿಂದಿಯಲ್ಲಿ ರೀಮೇಕ್ ಆಯಿತು 2018 ಒಳ್ಳೆಯ ಆಕ್ಷನ್ ಕಾಮಿಡಿ ಸಿನಿಮಾ ಅಂತ ಹೇಳಿದ್ದೆ. ಅಜಯ್ ದೇವಗನ್, ರಣವೀರ್ ಸಿಂಗ್ ಹಾಗೇನೆ ಸಾರಾ ಅಲಿ ಖಾನ್ ಅಭಿನಯಿಸಿದ್ರು. ಚಿತ್ರದ ಹೆಸರೇನು ಅಂತ ಕೇಳಿದೆ. ಚಿತ್ರದ ಹೆಸರು ತುಂಬಾ ಜನ ಸರಿಯಾಗಿ ಉತ್ತರ ಕಳಿಸಿದ್ರಿ. ಹೌದು, ಸಿಂಬಾ ಅನ್ನೋದು ಚಿತ್ರದ ಹೆಸರಾಗಿತ್ತು. ಸಿಂಬಾ ಅನ್ನೋದು ಚಿತ್ರದ ಹೆಸರು. ಸರಿಯಾದಂತಹ ಉತ್ತರ ಕಳಿಸಿದ ಎಲ್ರಿಗೂ ಕೂಡ ಅಭಿನಂದನೆಗಳು. ಟೆಂಪರ್ ಅಂತ 2015 ತೆಲುಗು ಚಿತ್ರ ಬಂದಿತ್ತು. ಓಕೆ, ಇದು ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮ. ಯಾರೆಲ್ಲ ಕೂಡ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇರೋದು ನಾಗಶ್ರೀ. ಕೇಳ್ತಾ ಇರಿ ಆಕಾಶವಾಣಿ ಎಫ್ ಎಂ ರೈನ್ಬೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ.

0: ಆಕಾಶವಾಣಿ ಎಫ್ಎಂ ರಾಯಂಬು ಕೇಳ್ತಾ ಇದ್ದೀರಿ. 4:01:40 ಇದೆ. ನಾವಿದ್ದೇವೆ ಬಿಸ್ನೆಸ್ ಬಸ್ ಅಲ್ಲಿ. ನಮ್ಮ ಜೊತೆಯಾಗಿ ಡಾಕ್ಟರ್ ಮಾನಸ ನಾಗಭೂಷಣಂ ಅವರು ಇದ್ದಾರೆ. ಡಾಕ್ಟರ್ ಮಾನಸ ನಾಗಭೂಷಣಂ ಒಬ್ಬ ಬರಹಗಾರ್ತಿ, ಕೋಚ್, ಸಂಶೋಧಕಿ, ಹಾಗೆ ಶಿಕ್ಷಣ ಕ್ಷೇತ್ರದಲ್ಲಿ ನಾಯಕತ್ವ ನಿರ್ವಹಿಸಿರುವಂತಹ ಪ್ರಾಧ್ಯಾಪಕಿ. ಇವರು ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಮಹತ್ವದ ಕೊಡುಗೆಗಳನ್ನ ನೀಡಿದ್ದಾರೆ. ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಪಿಎಚ್ಡಿ ಪದವಿಯನ್ನು ಪಡೆದುಕೊಂಡಿದ್ದಾರೆ. ಇವರ ಹತ್ತಿರದಲ್ಲೇ 10 ವಿದ್ಯಾರ್ಥಿಗಳು ಪಿಎಚ್ಡಿ ವ್ಯಾಸಂಗ ಮಾಡಿ ಪದವಿಯನ್ನು ಪೂರ್ಣಗೊಳಿಸಿಕೊಂಡಿದ್ದಾರೆ. ಮತ್ತೆ ಇದಲ್ಲದೆ ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್, ಐಎಸ್ಬಿಆರ್, ಅಮಿಟಿ ಗ್ಲೋಬಲ್ ಬಿಸ್ನೆಸ್ ಸ್ಕೂಲ್, ಹಾಗೆ ಪಿಇಎಸ್ಆರ್ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರಾಧ್ಯಾಪಕರಾಗಿ ಮತ್ತು ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಸೆಂಟರ್ ಫಾರ್ ಎಜುಕೇಷನ್ ಅಂಡ್ ಸೋಷಿಯಲ್ ಸ್ಟಡೀಸ್ನ ನಿರ್ದೇಶಕಿಯಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಇದೀಗ ಭಕ್ತಿ, ದೇವಾಲಯ ಮತ್ತು ಭಕ್ತರನ್ನು ಒಂದುಗೂಡಿಸುವಂತಹ ಎಐ ವೇದಿಕೆ ದೈವ ಭಾರತಿ ಟೆಕ್ನಾಲಜೀಸ್ನ ಸ್ಥಾಪಕ ಸಿಇಒ ಕೂಡ ಆಗಿದ್ದಾರೆ. ಮಹಿಳಾ ಸಬಲೀಕರಣ ಅವರ ಜೀವನದ ಅವಿಭಾಜ್ಯ ಅಂಗ ಅಂತ ಹೇಳಬಹುದು. ಅವರ ಪಿಎಚ್ಡಿ ಸಂಶೋಧನೆಯೇ ಮಹಿಳಾ ಸಬಲೀಕರಣ ಮತ್ತು ಸ್ವಯಂ ಸೇವಾ ಸಂಸ್ಥೆಗಳ ನಿರ್ವಹಣಾ ಪದ್ಧತಿಗಳ ಕುರಿತಾಗಿ ಇತ್ತು. ಇವರು ಇವತ್ತು ನಮ್ಮ ಬಿಸ್ನೆಸ್ ಬಸ್ನಲ್ಲಿ ಬಂದಿರೋದು ನಮಗಂತೂ ನಿಜಕ್ಕೂ ಕೂಡ ತುಂಬಾ ಹೆಮ್ಮೆಯ ಸಂತೋಷದ ಸಂಗತಿ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಬನ್ನಿ. ಮೇಡಮ್ ನಮಸ್ಕಾರ, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ.
1: ನಮಸ್ಕಾರ.
0: ನೀವು ಆಲ್ಮೋಸ್ಟ್ 3 ಕೂಡ ಹೆಚ್ಚಿನ ಕಾಲ ಶಿಕ್ಷಣ ಕ್ಷೇತ್ರ ಮತ್ತು ನಾಯಕತ್ವದಲ್ಲಿ ಕಾರ್ಯನಿರ್ವಹಿಸಿದ್ದೀರಿ. ನಿಮ್ಮ ಈ ವೃತ್ತಿ ಜೀವನದ ಹಂತದಲ್ಲಿ ಉದ್ಯಮಿ ಆಗಬೇಕು ಅಂತ ಆಗಿ ಇವಾಗ ಸಿಇಒ ಕೂಡ ಆಗಿದ್ದೀರಿ, ಅದಕ್ಕೆ ಪ್ರೇರೇಪಿಸಿದಂತಹ ಅಂಶ ಯಾವುದು ಅಂತ ಕೇಳಬಹುದಾ?
1: ಅಂದರೆ ನಾನು ಎಲ್ಲಿ ಕೆಲಸ ಮಾಡಿದ್ರೂ ಕೂಡ ಅದು ನನ್ನದೇ ಸ್ವಂತದ್ದಿರಬಹುದು ಅಥವಾ ಬೇರೆ ಎಲ್ಲಾದರೂ ನಾನು ಕೆಲಸ ಮಾಡಿದ್ರು ಕೂಡ ಕೆಲವು ಮುಖ್ಯವಾದ ಅಂಶಗಳನ್ನ ನಾನು ತಗೋತೀನಿ. ಒಂದೇನಂತ ಹೇಳಿದ್ರೆ ಹೊಸತನ. ನಾನು ಏನೇ ಮಾಡೋದ್ರಲ್ಲೂ ಒಂದು ಹೊಸತನ ಇರಬೇಕು ಅನ್ನೋವಂಥದ್ದು. ಎರಡನೇದಾಗಿ ಸ್ವಂತಿಕೆ, ಇದು ನನ್ನದು. ನಾನು ಯಾವುದೇ ಒಂದು ಕಾಲೇಜ್ನಲ್ಲಿ ಕೆಲಸ ಮಾಡ್ತಿರ್ಬೋದು ಅಥವಾ ನನ್ನದೇ ಸ್ವಂತ ಸಂಸ್ಥೆ ಆಗಿದ್ದರೂ ಕೂಡ ಅದು ಸ್ವಂತಿಕೆ, ಅಂದರೆ ನನ್ನದು ಅನ್ನೋ ಒಂದು ದೃಷ್ಟಿನಲ್ಲಿ ನಾವು ಕೆಲಸ ಮಾಡುವಂಥದ್ದು. ಮೂರನೇದಾಗಿ ಇದರಿಂದ ನಾವೇನು ಮಾಡ್ತಿದ್ದೀವೋ ಅದರಿಂದ ಪರಿಣಾಮ ಏನು, ಅದರ ಎಷ್ಟು ಜನಕ್ಕೆ ಅದು ಇಂಪ್ಯಾಕ್ಟ್ ಮಾಡ್ತಾ ಇದೆ, ಎಷ್ಟು ಜನಕ್ಕೆ ಅದು ಒಳಿತು ಮಾಡ್ತಾ ಇದೆ ಅನ್ನೋದನ್ನು ನೋಡುವಂಥದ್ದು. ಮತ್ತು ಒಂದು ಸಮಸ್ಯೆನ ನಾವು ಹೇಗೆ ಸಾಲ್ವ್ ಮಾಡ್ತಾ ಇದ್ದೀವಿ, ಒಂದು ಹೊಸ ರೀತಿನಲ್ಲಿ ಹೇಗೆ ಸಾಲ್ವ್ ಮಾಡ್ತಾ ಇದ್ದೀವಿ ಅಂತ. ಸೊ ನಮ್ಮದು ಸ್ವಂತ ನಮ್ಮದೇ ಬಿಸ್ನೆಸ್ ಆಗಿರಬಹುದು ಅಥವಾ ನಾವು ಇನ್ನೊಂದು ಕಡೆ ಕೆಲಸ ಮಾಡ್ತಿರಬಹುದು, ಇದನ್ನು ನಾವು ಆಂಟ್ರಪ್ರಿನಿಯರ್ ಮೈಂಡ್ ಸೆಟ್ ಅಂತ ಕರಿತೀವಿ. ಸೊ ಇದು ಮನಸ್ಥಿತಿ ತುಂಬ ಮುಖ್ಯನೇ ಹೊರತು ನಾವು ಯಾವ ಸಂಸ್ಥೆನಲ್ಲಿ ನಾವು ಮಾಡ್ತಿದ್ದೀವಿ ಅಂತ. ನನಗೆ ಟ್ರಾನ್ಸಿಷನ್ ಏನೂ ಕಷ್ಟ ಆಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ನಂದು ನಾನು ಎಲ್ಲೇ ಕೆಲಸ ಮಾಡಿದ್ರು ಕೂಡ ಈ ಒಂದು 4 ಅಂಶಗಳನ್ನ ನಾನು ನೋಡ್ತೀನಿ.
0: ಹೌದು,
1: ಆದ್ದರಿಂದ ನನಗೆ ಇದೇನೋ ಒಂದು ಬೇರೆ ಕ್ಷೇತ್ರಕ್ಕೆ ಹೋಗ್ತಿದ್ದೀನಿ ಅನ್ನೋದು ನನಗೆ ಅನಿಸಿಲ್ಲ.
0: ಓಕೆ, ಅಂದರೆ ಅಷ್ಟು ಉದ್ಯಮಗಳನ್ನು ಕಟ್ಟದೇ ಇದ್ರು ಬೆಳೆಸಿದಂತಹ ಕೀರ್ತಿ ಅಂತೂ ನಿಮ್ದು, ಮತ್ತೆ ಇದೀಗ ನಿಮ್ಮದೇ ಉದ್ಯಮವನ್ನು ಕಟ್ಟಿ ಬೆಳೆಸ್ತಾ ಇದ್ದೀರಿ. ಈಗ ದೈವ ಭಾರತಿ ಟೆಕ್ನಾಲಜೀಸ್, ಇದರ ಬಗ್ಗೆ ಹೇಳಿದೆ, ಅದರ ಸಿಇಒ ನೀವು ಅಂತ, ಈ ಸಂಸ್ಥೆ ಯಾವ ಸಮಸ್ಯೆಗೆ ಪರಿಹಾರ ಒದಗಿಸೋಕೆ ಪ್ರಯತ್ನಿಸ್ತಾ ಇದೆ, ಇದರ ಬಗ್ಗೆ ಹೇಳಬಹುದಾ?
1: ನಿಮಗೆ ಗೊತ್ತಿರೋ ಹಾಗೆ ಎಐ ಟೆಕ್ನಾಲಜಿ ಈಗ ನಮ್ಮ ಟೆಕ್ನಾಲಜಿ ಸ್ಪೇಸ್ಗೆ, ದಟ್ ಈಸ್ ವಾಟ್ ಈಸ್ ರೂಲಿಂಗ್ ದ ಹೋಲ್ ಇದು.
0: ಹೌದು.
1: ಸೊ ಈ ಎಐ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ನಾವು ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಸ್ಪಿರಿಚುವಲ್ ಜರ್ನಿ ಅನ್ನೋದು ಏನಿದೆ, ಅಲ್ಲಿ ಬರ್ತಾ ಇರೋವಂಥ ಗ್ಯಾಪ್ಸ್ ಏನಿದೆ, ಆ ಗ್ಯಾಪ್ಸ್ನ ಫುಲ್ಫಿಲ್ ಮಾಡುವಂಥ ಒಂದು ಸಂಸ್ಥೆ ದೈವ ಭಾರತಿ ಟೆಕ್ನಾಲಜೀಸ್ ಅಂತ ಹೇಳಿದ್ರೆ, ನಮಗೆ ಸ್ಪಿರಿಚುವಲ್ ಜರ್ನಿನಲ್ಲಿ ನಮಗೆ ದೇವ್ರ ಪೂಜೆ ಇರಬಹುದು, ಕ್ಷೇತ್ರಗಳಿಗೆ ನಾವು ಕನೆಕ್ಟ್ ಆಗುವಂಥದ್ದಿರ್ಬೋದು, ಬೇರೆ ಬೇರೆ ಕ್ಷೇತ್ರಗಳಿಗೆ ನಾವು ಕನೆಕ್ಟ್ ಆಗುವಂಥದ್ದಿರಬಹುದು, ಮತ್ತು ಅಸ್ಟ್ರಾಲಜಿನಲ್ಲಿ ನಮಗೆ ಬೇರೆ ಬೇರೆ ದೈವಿಕವಾದ ಒಂದು ಸಲಹೆಗಳು, ರೆಮಿಡೀಸ್ ಅಂತ ಏನು ಹೇಳ್ತೀವಿ ಅಂಥದ್ದಿರಬಹುದು, ಅಥವಾ ಇನ್ನೊಂದು ಅಂದರೆ ಸ್ಪಿರಿಚುವಲ್ ಕಂಟೆಂಟ್, ಬೇರೆ ಬೇರೆ ಸ್ಪಿರಿಚುವಲ್ ಕಂಟೆಂಟ್ ಇದೆ, ನಾವು ಇದಕ್ಕೆಲ್ಲ ಎಕ್ಸ್ಪೋಸ್ ಆಗ್ತಾ ಇದ್ದೀವಿ. ಇಂಥ ಎಲ್ಲವನ್ನು ಒದಗಿಸ್ಕೊಡುವಂಥ ಒಂದು ಪ್ಲಾಟ್ಫಾರ್ಮ್ ದೈವ್ ಅಂತ ಹೇಳಿ ಒಂದು ಆ್ಯಪ್ ಮಾಡ್ತಾ ಇದ್ದೀವಿ ದೈವ್ ಭಾರತಿ ಟೆಕ್ನಾಲಜೀಸ್ ಮೂಲಕ. ಸೊ ಇದು ನಮ್ಮ ಸಂಸ್ಥೆಯ ಮುಖ್ಯ ಉದ್ದೇಶ.
0: ತುಂಬಾ ಇನ್ಸ್ಪೈರಿಂಗ್ ಆಗಿ ಇದೆ, ಯಾಕೆಂದ್ರೆ ಟೆಕ್ನಾಲಜಿ ಅಂತಂದ್ರೆ ಸೈನ್ಸ್ ಅಂದ್ರೆ ಯಾವತ್ತಿಗೂ ಕೂಡ ಅದು ದೇವರಿಂದ ಅಥವಾ ಆಸ್ತಿಕತೆಯಿಂದ ದೂರ ಉಳಿಬೇಕು ಅಂತ ಇಲ್ಲ. ಎಷ್ಟೋ ಜನ ಸೈಂಟಿಸ್ಟ್ಗಳು ದೇವರನ್ನ ನಂಬುವವರಾಗಿದ್ರು, ಆಲ್ಬರ್ಟ್ ಐನ್ಸ್ಟೈನ್ ಇಂದ ಹಿಡಿದು ಎಲ್ಲ ಒಂದ್ ಕಡೆ ತುಂಬಾ ಫಿಸಿಕ್ಸ್ ಓದ್ಕೊಂಡವರು ಮೆಟಾಫಿಸಿಕ್ಸ್ ಬಗ್ಗೆನೂ ತುಂಬಾ ಆಸಕ್ತಿಯನ್ನು ಹೊಂದಿರ್ತಾರೆ, ಅತಿ ಭೌತಿಕತೆಯ ಕುರಿತಾಗಿ ಕೂಡ. ಇವೆಲ್ಲ ಇನ್ಫಾರ್ಮೇಶನ್, ಇವೆಲ್ಲ ಮಾತುಕತೆ ಖಂಡಿತವಾಗ್ಲೂ ನಮಗೆ ಇಂಟ್ರೆಸ್ಟಿಂಗ್ ಆದಂತಹ ವಿಷಯ ಅಂತ ಹೇಳ್ತಾನೆ. ಮಹಿಳಾ ಉದ್ಯಮಿ ಅಂತ ಅಂದ ಕೂಡಲೇ ನಮ್ಮಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ, ಅವರಿಗೆ ಇದ್ದಂತಹ ಸವಾಲುಗಳೇನಿರಬಹುದು ಅಂತ. ಯಾಕೆಂದ್ರೆ ಯಾವುದೇ ಉದ್ಯಮಿಗೂ ಕೂಡ ಸವಾಲುಗಳಿರುತ್ತೆ, ಮಹಿಳೆಯರಿಗೆ ಅಂದ್ರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಕೇರ್ ಅಲ್ಲಿ ಕೇಳಬೇಕು ಅಂತ ಅನ್ಸುತ್ತೆ. ನಿಮ್ಗೆ ಇದ್ದಂತಹ ಸವಾಲುಗಳೇನು
1: ಅಂದ್ರೆ, ನಾವು ಮಹಿಳೆಯರು ಯಾವುದೇ ಒಂದು ಕ್ಷೇತ್ರದಲ್ಲಿ ಒಂದು ಕಾಲಿಟ್ಟಾಗ ನಮಗೆ ನಮ್ಮದೇ ಆದಂತ ಒಂದಷ್ಟು ಇಮ್ಯಾಜಿನರಿ ಲೈನ್ಸ್ನ ನಾವು ಹಾಕೋತೀವಿ. ಇದು ಮಾಡ್ಲಿಕ್ಕೆ ಆಗೋದಿಲ್ಲ, ಇದು ಕಷ್ಟ ಅಂದರೆ ಒಂದು ಕಂಫರ್ಟ್ ಝೋನಲ್ಲಿ ಕೆಲಸ ಮಾಡಬೇಕು ಅಂದರೆ ಈ ಅಂದರೆ ಪ್ರೋಟೋಟೈಪ್ಸ್ ಅಂತ ಮಾಡ್ಕೊಂಡಿದ್ದೀವಿ. ಈ ಕ್ಷೇತ್ರದಲ್ಲಾದರೆ ಮಹಿಳೆಯರು ಕೆಲಸ ಮಾಡಬಹುದು, ಇದಾದರೆ ಕಷ್ಟ ಆಗುತ್ತೆ ಅಂತ ನಮ್ಮದೇ ಆದಂಥ ಕೆಲವು ಸವಾಲುಗಳನ್ನ ನಾವೇ ಹಾಕ್ಕೊಂಡಿರೋಂಥ ಚೌಕಟ್ಟುಗಳನ್ನ ನಾವು ಹಾಕ್ಕೊಂಡಿರೋವಂಥದ್ದು ನಮ್ಮದು ಫ್ರೇಮ್ ಆಫ್ ಮೈಂಡ್ ಒಂದು ಇರುತ್ತೆ. ಸೊ ಅದು ಒಂದು ದೊಡ್ಡ ಸವಾಲು, ಅದನ್ನೇ ಎದುರಿಸ್ಬೇಕಾಗಿರೋದು. ಅಂದರೆ ನಮ್ಮ ಮೈಂಡ್ ಸೆಟ್ನ ನಾವು ಅಲ್ಲಿಂದ ಆಚೆ ಬಂದು ಇಲ್ಲ ನಾನು ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ಕೊಳ್ಳೋವಂಥದ್ದು ಒಂದಿದೆ. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ, ಸುತ್ತಮುತ್ತಲಿನ ಸಮಾಜ ಕೂಡ ಹೀಗೆ ಮಾತಾಡ್ತಾ ಹೋಗುತ್ತೆ, ನಿನ್ನಲ್ಲಿ ಆ ಆಂಟ್ರಪ್ರಿನಿಯರ್ ಇನ್ಸ್ಟಿಂಕ್ಟ್ ಇಲ್ವಲ್ಲ, ನೀನು ನಿನಗೆ ಇದೆಲ್ಲ ಮಾಡಲಿಕ್ಕಾಗತ್ತಾ ಅನ್ನೋ ಪ್ರಶ್ನೆಗಳು ಕೂಡ ಸಾಕಷ್ಟು ಬರುತ್ತೆ. ಎಲ್ಲ ನಮ್ಮ ಸುತ್ತಮುತ್ತಲ ಜನ ಇದೇ ಪ್ರಶ್ನೆನ ಕೇಳ್ತಾ ಹೋಗ್ತಾರೆ. ಇಂಥ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಟ್ಟು ಅದನ್ನು ಇಲ್ಲ ನಂದು ಒಂದು ಏನೋ ಒಂದು ಗುರಿ ಇದೆ, ಆ ಗುರಿನ ನಾನು ಸಾಧಿಸಬೇಕು, ಆ ನಿಟ್ಟಿನಲ್ಲಿ ನಾನು ನಡಿಬೇಕು ಅನ್ನೋದು ಏನಿದೆ ಆ ಥರ ಹೋಗುವಂಥದ್ದು ನಮಗೆ ಒಂದು ದೊಡ್ಡ ಸವಾಲು ಅಂತ ಅನಿಸುತ್ತೆ. ಅಂದರೆ ನಮ್ಮ ಮಾನಸಿಕವಾದ ಚೌಕಟ್ಟು ಮತ್ತು ನಮ್ಮ ಸುತ್ತಮುತ್ತಲಿನ ಸಮಾಜ. ಬಟ್ ನನಗನ್ಸೋದು ಎಕ್ಸ್ಟರ್ನಲ್ ಏನಿದೆಯಲ್ಲ, ಇವಾಗ ಏನೋ ನಾವು ಸ್ಟಾರ್ಟ್ಅಪ್ ಇಂಡಿಯಾಲಿ ರಿಜಿಸ್ಟರ್ ಮಾಡ್ಬೇಕು ಅನ್ನೋದಾಗಲಿ ಅಥವಾ ಇನ್ಯಾವುದೋ ಮಾಡ್ಬೇಕು, ಅದೆಲ್ಲ ಏನು ಅದ್ಯಾವುದು ಕಷ್ಟ ಇಲ್ಲ. ನಾವು ಒಂದು ಹೆಜ್ಜೆ ಒಳಗಿನ ಯುದ್ಧ ಗೆಲ್ಲಬೇಕು, ಒಂದು ಹೆಜ್ಜೆ ನಾವು ಮುಂದೆ ಇಟ್ಟರೆ ಅದನ್ನು ಕನ್ಸಿಸ್ಟೆಂಟ್ ಆಗಿ ಅದನ್ನು ಪರ್ಸ್ಯೂ ಮಾಡೋ ಅಂಥ ಒಂದು ನಮಗೆ ಛಲ ಬೇಕು.
0: ನಿಜ, ನಿಮ್ಮ ಜೊತೆ ಮಾತುಕತೆ ಮುಂದುವರಿಸ್ತೀವಿ ಒಂದು ಹಾಡಿನ ನಂತರ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಿ ಡಾಕ್ಟರ್ ಮಾನಸ ನಾಗಭೂಷಣಂ ಅವರೊಂದಿಗಿನ ಮಾತುಕತೆಯನ್ನು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಕೂಡ ಪ್ರಶ್ನೆಗಳನ್ನ ಕಳಿಸಬಹುದು. 9480909013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.
2: ಹೇ, ಡಿಡ್ ಯು ನೋ ಓವರ್ ದ ಪಾಸ್ಟ್ 12 years ಅಂಡರ್ ದ ವಿಷನರಿ ಲೀಡರ್ಶಿಪ್ ಆಫ್ ಪ್ರೈಮ್ ಮಿನಿಸ್ಟರ್ ಶ್ರೀ ನರೇಂದ್ರ ಮೋದಿ, ಇಂಡಿಯಾಸ್ ಡಿಫೆನ್ಸ್ ಸೆಕ್ಟರ್ ಹ್ಯಾಸ್ ವಿಟ್ನೆಸ್ಡ್ ಅ ರಿಮಾರ್ಕಬಲ್ ಟ್ರಾನ್ಸ್ಫಾರ್ಮೇಶನ್. ಫ್ರಮ್ ಬೂಸ್ಟಿಂಗ್ ಇಂಡಿಜಿನಸ್ ಮ್ಯಾನುಫ್ಯಾಕ್ಚರಿಂಗ್ ಟು ಸ್ಟ್ರೆಂಥನಿಂಗ್ ಡಿಫೆನ್ಸ್ ಎಕ್ಸ್ಪೋರ್ಟ್ಸ್, ಇಂಡಿಯಾ ಇಸ್ ಶೇಪಿಂಗ್ ದ ಫ್ಯೂಚರ್ ಆಫ್ ಡಿಫೆನ್ಸ್ ವಿತ್ ಕಾನ್ಫಿಡೆನ್ಸ್.
3: ಯು ಆರ್ ರೈಟ್. ಇನ್ ದ ಡಿಫೆನ್ಸ್ ಸೆಕ್ಟರ್, ದ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಹ್ಯಾಸ್ ಬಿನ್ ಕ್ರಿಯೇಟಿಂಗ್ ದ ರೈಟ್ ಎನ್ವೈರನ್ಮೆಂಟ್ ಫಾರ್ ಇಂಡಿಯನ್ ಕಂಪನೀಸ್ ಟು ಡಿಸೈನ್, ಡೆವಲಪ್ ಅಂಡ್ ಬಿಲ್ಡ್ ವರ್ಲ್ಡ್ ಕ್ಲಾಸ್ ಟೆಕ್ನಾಲಜೀಸ್ ರೈಟ್ ಹಿಯರ್ ಅಟ್ ಹೋಮ್.
2: ಎಕ್ಸಾಕ್ಟ್ಲಿ. ಅಂಡ್ ಒನ್ ನೇಮ್ ದಟ್ಸ್ ಲೀಡಿಂಗ್ ದಿಸ್ ಟ್ರಾನ್ಸ್ಫಾರ್ಮೇಶನ್ ಇಸ್ HAL, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಫ್ರಮ್ ಇಂಡಿಜಿನಸ್ ಫೈಟರ್ ಏರ್ಕ್ರಾಫ್ಟ್ ಅಂಡ್ ಕಾಂಬ್ಯಾಟ್ ಹೆಲಿಕಾಪ್ಟರ್ಸ್ ಟು ಟ್ರೈನರ್ಸ್, ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ and advanced aerospace system, HAL is helping build the future of India's defense.
3: HAL is bringing together private industry and thousands of MSMEs to create a powerful defense manufacturing ecosystem.
2: So, every innovation is taking India one step closer to an Atmanirbhar Bharat, powered by Indian talent, Indian technology and Indian determination.
4: 12 saal vishwas ke, vikas ke, jan kalyan ke.

0: ಆಕಾಶವಾಣಿ ಎಫ್ಎಂ ರಾಯಂಪುರದಲ್ಲಿ ಬಿಸ್ನೆಸ್ ಬಸ್ ಅಲ್ಲಿ ನಮ್ಮ ಜೊತೆಯಾಗಿ ಡಾಕ್ಟರ್ ಮನಸಾ ನಾಗಭೂಷಣ ಅವರು ಇದ್ದಾರೆ. ಇವರೊಂದಿಗಿನ ಮಾತುಕತೆಯನ್ನು ಮುಂದುವರಿಸ್ತಾ ಇದ್ದೀವಿ. ಈಗ ಕಾಲ ತುಂಬ ಫಾಸ್ಟ್ ಆಗಿ ಓಡ್ತಾ ಇದೆ ಅಂತ ಅನ್ಸುತ್ತೆ. ಪ್ರತಿ ಸಲವೂ ಕೂಡ ಅದು ಅನ್ಸೋದು ಹೌದು. ಆದರೆ 10 ವರ್ಷದ ಹಿಂದಿನ ಪರಿಸ್ಥಿತಿಗೆ ನಾವು ಈಗ ಕಂಪೇರ್ ಮಾಡೋದಾದರೆ, ಮಹಿಳೆಯರ ಒಂದು ಎಂಟರ್ಪ್ರಿನರ್ಶಿಪ್ ಜರ್ನಿಯಲ್ಲಿ ಮತ್ತು ಆ ಒಂದು ಏರಿಯಾದಲ್ಲಿ ಯಾವ ಬಗೆಯ ಬದಲಾವಣೆ ಕಾಣಿಸ್ತಾ ಇದೆ ಅಂತ ಅನ್ಸುತ್ತೆ ನಿಮಗೆ?
1: ಆ ಬದಲಾವಣೆ ಎಷ್ಟಾಗಿದೆ ಅನ್ನೋದನ್ನು ಒಂದು ನಾವು ಊಹಿಸೋಕ್ಕೂ ಕಷ್ಟ ಆಗುತ್ತೆ ಅಂತ ಅನಿಸ್ತಾ ಇದೆ. ಓವರಾಲ್ ಆಂಟ್ರಪ್ರಿನಿಯರ್ಶಿಪ್ ಜರ್ನಿ ಅನ್ನೋದೇ ತುಂಬ, ಈ ಸ್ಟಾರ್ಟಪ್ ಇಂಡಿಯಾ ಅಂತ ಒಂದು ನಮ್ಮದು ಏನು ಕಾನ್ಸೆಪ್ಟ್ ಶುರು ಆಗಿದೆ, ಅದಾದ ನಂತರ ಒಂದು ಸೀ ಚೇಂಜ್ ಅಂತ ಹೇಳ್ಬೋದು. ರೈಟ್ಸ್ ಕಂಪ್ಲೀಟ್ ಒಂದು 360 ಡಿಗ್ರಿ ಬದಲಾವಣೆ ಆಗಿದೆ. ಅಂದರೆ ನಾನು 2009 ನಾನು ಒಂದು ನಂದೇ ಒಂದಾದ ಕಂಪನಿ ಶುರು ಮಾಡಿದ್ದೆ. ಅವಾಗ ನಾವು ಮಾರ್ಕೆಟ್ ರಿಸರ್ಚ್ ಮಾಡ್ತಾ ಇದ್ದಿದ್ದು, ಬಟ್ ಆದರೆ ಅದೆಲ್ಲ ತುಂಬಾ ಮ್ಯಾನ್ಯುಯಲ್ ಆಗಿ ಮಾಡುವಂಥ ಕೆಲಸಗಳು ಆ ಥರ ಎಲ್ಲ ಇತ್ತು. ಈಗ ನಿಮಗೆ AI ಟೆಕ್ನಾಲಜಿ ಬಂದುಬಿಟ್ಟು ಇಟ್ ಹ್ಯಾಸ್ ರೂಲ್ಡ್ ದ ಇದು ಕಂಪ್ಲೀಟ್ ಬಿಸ್ನೆಸ್ ಲ್ಯಾಂಡ್ಸ್ಕೇಪ್ ಬದಲಾಗಿದೆ. ಅದೊಂದು. ಮತ್ತು ಈ ಒಂದು ಎಕೋಸಿಸ್ಟಮ್ ಅಂತ ಏನು ಹೇಳ್ತೀವಿ, ಈ ಆಂಟ್ರಪ್ರಿನಿಯರ್ಶಿಪ್ಗೆ ಒಂದು ಎಕೋಸಿಸ್ಟಮ್ ಅಂದರೆ ಇಟ್ ಹ್ಯಾಸ್ ಎಕೋಸಿಸ್ಟಮ್ ಇಟ್ ಸೆಲ್ಫ್ ಹ್ಯಾಸ್ ಬಿಕಮ್ ದಿಸ್ ಆಂಟ್ರಪ್ರಿನಿಯರ್ಶಿಲ್ ಎಕೋಸಿಸ್ಟಮ್ ಹ್ಯಾಸ್ ಬಿಕಮ್ ಎ ಬಜ್ ವರ್ಡ್ ಅಂತ ಹೇಳ್ಬೋದು.
0: ಹೌದು,
1: ಅಂದರೆ ಕಂಪ್ಲೀಟ್ ಆಗಿ ಪ್ರತಿಯೊಬ್ಬರೂ ಈಗ ಯಾರೂ ಒಂದು ಹೆಸಿಟೇಷನ್ನು, ನಾನೊಂದು ಸ್ವಂತ ಬಿಸ್ನೆಸ್ ಮಾಡಬೇಕು ಅನ್ನೋದು ಎಲ್ರಿಗೂ ಒಂದು ಸ್ಪಾರ್ಕ್ ಇದ್ದೇ ಇದೆ. ಅಂದರೆ ನಾವು ಸ್ಟೂಡೆಂಟ್ಸ್ನೆಲ್ಲ ಮಾತಾಡ್ತೀವಲ್ಲ, ಎಲ್ಲರೂ ಹೇಳ್ತಾರೆ ನಾನೊಂದು 2-3 ವರ್ಷ ಕೆಲಸ ಮಾಡಿದ್ಮೇಲೆ ನಂದೇ ಒಂದು ಸ್ವಂತ ಕಂಪನಿನ ನಾನು ಆರಂಭ ಮಾಡಬೇಕು ಅಂತ ಇದ್ದೀನಿ ಅಂತ. ಸೊ ಮಹಿಳೆಯರಿಗೂ ಕೂಡ ಈ ಒಂದು ಇದು ತುಂಬಾ ಜಾಸ್ತಿ ಆಗಿದೆ. ನಾನು ಸುಮಾರು ಮಹಿಳಾ ಸಂಘಟನೆಗಳು, ಈ ವುಮೆನ್ ಆಂಟ್ರಪ್ರಿನರ್ ಸಂಘಟನೆಗಳ ಜೊತೆಗೆ ವರ್ಕ್ ಮಾಡಿದ್ದೀನಿ, ಅವ್ರಿಗೆ ಟ್ರೈನಿಂಗ್ ಕೊಟ್ಟಿದ್ದೀನಿ, ಅದೆಲ್ಲ ನೋಡಿದಾಗ ಆ ಒಂದು ಸ್ಪಾರ್ಕ್ ಏನಿದೆ, ಒಂದು 10 ವರ್ಷ ಹಿಂದೆ ಏನಿತ್ತು ಇವಾಗ ಏನಿದೆ, ಅದು ಸಾಕಷ್ಟು ಬದಲಾವಣೆ ಆಗಿದೆ ಅಂತ ನನಗೆ ಅನಿಸುತ್ತೆ.
0: ಮೋಸ್ಟ್ಲಿ ನನಗನ್ಸೋದು ಈ ಕೋವಿಡ್ ಸಮಯದಲ್ಲಿ ಆದಂಥ ಬದಲಾವಣೆಗಳು, ಯಾರಿಗೆಲ್ಲ ಕೂಡ ಕೆಲಸ ಇತ್ತು, ಕೆಲವೊಂದಷ್ಟು ಜನ ಕೆಲಸ ಕಳ್ಕೊಂಡ್ರು ಮತ್ತು ಮನೆಯಿಂದಲೇ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರು, ಆ ಸಮಯದಲ್ಲಿ ಹೆಣ್ಮಕ್ಳು ಇನ್ನಷ್ಟು ತಮ್ಮ ಒಳಗಿದ್ದಂತಹ ಗಟ್ಟಿತನವನ್ನು ಪ್ರದರ್ಶಿಸಿದ್ರು ಅಂತ ಅನಿಸುತ್ತೆ. ತುಂಬ ಜನ ಆ ಟೈಮ್ನಲ್ಲಿ ಮನೆಯಿಂದಲೇ ಚಟ್ನಿ ಪುಡಿ ಬಿಸ್ನೆಸ್ ಮಾಡ್ತೀನಿ ಅಂತ ಶುರು ಮಾಡಿದ್ರು, ಮನೆಯಿಂದಲೇ ಅವರು ಬೇರೆ ಬೇರೆ ಬಗೆಯ ಬಿಸ್ನೆಸ್ಗಳನ್ನ ಶುರು ಮಾಡ್ತಾ ಬಂದರು. ಆ ಒಂದು ಚೇಂಜ್ ಕೂಡ, ಆ ಒಂದು ಶಿಫ್ಟ್ ಕೂಡ,
1: ಮೈಕ್ರೋ ಎಂಟರ್ಪ್ರೈಸಸ್, ನಾವು ಸ್ಮಾಲ್ ಆ್ಯಂಡ್ ಮೈಕ್ರೋ ಎಂಟರ್ಪ್ರೈಸಸ್ ಅಂತ ಏನು ಹೇಳ್ತೀವಿ ಅದರೊಳಗೆ ಮಹಿಳೆಯರು ತುಂಬಾ ದೊಡ್ಡ ಪಾತ್ರ ವಹಿಸ್ತಾ ಇದ್ದಾರೆ ಅದನ್ನು ನಾನು ಹೇಳಬಹುದು. ನಾನೇನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ, ಸ್ಟೆಮ್ ಅನ್ನೋದು, ಸ್ಟೆಮ್ ಫಾರ್ ವುಮೆನ್ ಅಂತ ನಿಮ್ಗೆ ಕೇಳಿದ್ದೀರಾ, ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಅಂತ, ಈ ಕ್ಷೇತ್ರದಲ್ಲೂ ಕೂಡ ಮಹಿಳೆಯರೇನು ಕಡಿಮೆ ಇಲ್ಲ. ನೀವು ಇಂಜಿನಿಯರಿಂಗ್ ಸೀಟ್ಸ್ ನೋಡಿದಾಗ ಎಷ್ಟು ಜನ ತಗೋತಾರೆ.

0: ಈ ತರ ಟೆಕ್ ಸ್ಟಾರ್ಟ್ಅಪ್ಸ್ ಮತ್ತೆ ಡೀಪ್ ಟೆಕ್ ಸ್ಟಾರ್ಟ್ಅಪ್ಸ್ ಅಂತ ನಾವೇನು ಹೇಳ್ತೀವಿ ಅದರೊಳಗೆ ಸ್ವಲ್ಪ ಅಂದರೆ ಆ ನಂಬರ್ಸ್ ಎಕ್ಸ್ಪೆಕ್ಟ್ ಮಾಡಿದಷ್ಟು ಇಲ್ಲ ವಿಮೆನ್ನು. ಸೊ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸಸಲ್ಲಿ ವಿಮೆನ್ ಆರ್ ರಿಯಲಿ ಡೂಯಿಂಗ್ ವೆಲ್. ಸೊ ನೀವೇನು ಹೇಳಿದ್ರಲ್ಲ ಇವಾಗ ಕೋವಿಡ್ ಟೈಮಲ್ಲಿ ಈ ಥರದೊಂದು ಪಿಕಪ್ ಆಯಿತು ಅಂತ ಹೇಳಿಬಿಟ್ಟು, ಅಂದರೆ ದೇರ್ ಆರ್ ಡಿಫ್ರೆಂಟ್ ವೇವ್ಸ್, ಆ ಥರ ಡಿಫ್ರೆಂಟ್ ವೇವ್ಸಲ್ಲಿ ಈ ಥರ ಪಿಕಪ್ ಆಗಿರೋವಂಥದ್ದು. ಇವಾಗ ಎ ಐ ವೇವ್ ಆಗಿದೆ ಅಲ್ವಾ, ಈಗ ಕೂಡ ತುಂಬ ಜನ, ನೀವು ಎಷ್ಟು ಜನ ಡಿಜಿಟಲ್ ಕಂಟೆಂಟ್ ಕ್ರಿಯೇಟರ್ಸ್ನ ನೋಡ್ತಾ ಇದ್ದೀರಾ, ಆಮೇಲೆ ಸ್ಮಾಲ್ ಬಿಸ್ನೆಸಸ್ ದ ಕೈಂಡ್ ಆಫ್ ಅಡ್ವರ್ಟೈಸ್ಮೆಂಟ್ಸ್ ನಾವು ದಿನಾ ನೋಡ್ತೀವಲ್ಲ, ನಾವು ಯೂಟ್ಯೂಬಲ್ಲಿ ಇರಬಹುದು, ಫೇಸ್ಬುಕ್ಕಲ್ಲಿ ಇರಬಹುದು. ಸೊ ಎಷ್ಟು ಜನ ಮಹಿಳೆಯರು ಈ ಥರದ್ದು ಸ್ಮಾಲ್ ಬಿಸ್ನೆಸ್ನ ಲೀಡ್ ಮಾಡ್ತಾ ಇದ್ದಾರೆ, ಮತ್ತು ಪ್ಲಾಟ್ಫಾರ್ಮ್ಸ್ ಕ್ರಿಯೇಟ್ ಆಗಿದೆ, ಎಷ್ಟೊಂದು ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಸ್ ಇದೆ. ಸೊ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಸ್ ಆಕ್ಸೆಸ್ ಕೂಡ ಮಹಿಳೆಯರಿಗೆ ಹೆಚ್ಚಿರೋದ್ರಿಂದ ನೀವು ಈ ಬೊಟಿಕ್ ಕೈಂಡ್ ಆಫ್ ಬಿಸ್ನೆಸಸ್ ಏನಿತ್ತು, ಇವಾಗ ಕ್ಲೋದಿಂಗ್ ಇರಬಹುದು, ಮಹಿಳೆಯರಿಗೆ ಕ್ಲೋಸ್ ಆಗಿರೋ ಅಂಥದ್ದು ಅಂದ್ರೆ ಕ್ಲೋದಿಂಗ್, ಜುವೆಲ್ರಿ, ಮತ್ತೆ ಹೆಲ್ತ್ ಅಂಡ್ ವೆಲ್ನೆಸ್, ಸೊ ಯೋಗ
1: ಕ್ಲಾಸಸ್,
0: ಈ ತರದ್ದೆಲ್ಲಾನು ತುಂಬಾನೇ ಲಾರ್ಜ್ ಸ್ಕೇಲ್ ಅಲ್ಲಿ ನಡೀತಾ ಇದೆ ಅಂತ. ದೇರ್ ಇಸ್ ಅ ಟೋಟಲ್ ಚೇಂಜ್ ಇನ್ ದ ಎಕೋಸಿಸ್ಟಮ್ ಅಂತ ಹೇಳ್ಬಹುದು.
1: ನಿಜಕ್ಕೂ ಖುಷಿ ಆಗ್ತಾ ಇದೆ ಈ ವಿಷಯ ಕೇಳೋದಕ್ಕೆ. ಮತ್ತೆ ನಾವು ಸುತ್ತಮುತ್ತ ಉದಾಹರಣೆಗಳ ಕೂಡ ಕಾಣಿಸ್ತಾ ಇದ್ದಾರೆ. ಒಂದು ಕಾಲಕ್ಕೆ ಓದು ಮುಗಿಸಿ ಕೆಲಸಕ್ಕೆ ಸೇರ್ತೀನಿ ಅಂತ ಇದ್ದವರು ಇವಾಗ ನೀವು ಹೇಳಿದ ಹಾಗೆ ಕೆಲಸದ ಎಕ್ಸ್ಪೀರಿಯನ್ಸ್ ತಗೊಂಡು ನಾವೇ ಸ್ವಂತ ಬಿಸ್ನೆಸ್ ಮಾಡ್ತೀವಿ ಅಂತ ಹೊರಡ್ತಾ ಇದ್ದಾರೆ.
0: ಅಂದ್ರೆ
1: ಮತ್ತೆ ಪ್ರತಿ ಮನೆ ಮನೆಯಲ್ಲೂ ಒಬ್ಬ ಬಿಸ್ನೆಸ್ ವುಮೆನ್ ಕಾಣಿಸ್ತಾ ಇದ್ದಾರೆ ನಮಗೀಗ.
0: ಹೌದು, ಸ್ಟೂಡೆಂಟ್ಸ್ ಯಾರು ಒಂದು ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಅಲ್ಲೇ ಇರ್ತಾರೆ, ಆಗ್ಲೇ ಅವರು ಪ್ಯಾರಲಲ್ ಒಂದು ಬಿಸ್ನೆಸ್ ನ ಇಟ್ಕೊಂಡಿರ್ತಾರೆ, ಆನ್ಲೈನ್ ಬಿಸ್ನೆಸಸ್ ನ. ಸೊ ಅಷ್ಟು ಲೆವೆಲ್ಗೆ ಈಗ ಎಲ್ರಿಗೂ ಆ ಒಂದು ಇದು ಇಂಗಿತ ಮತ್ತೆ ಮಾಡಬೇಕು ಅನ್ನೋ ಒಂದು ಹುರುಪು ಅದು ಇದೆ, ಉತ್ಸಾಹ ಇದೆ ಅಂತ ಅನ್ಸುತ್ತೆ. ಸೊ ಇದಕ್ಕೆ ನಮ್ಮ ಸರ್ಕಾರನೂ ಕಾರಣ. ಈಗ ನಾವು ಏನು ಸ್ಟಾರ್ಟ್ಅಪ್ ಎಕೋಸಿಸ್ಟಮ್ ಬಿಲ್ಡ್ ಮಾಡಿದ್ದೀವಿ, ಮತ್ತು ಅದರೊಳಗೆ ಮೆಂಟರ್ಶಿಪ್ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ, ಈವನ್ ಕಾಲೇಜ್ಗಳಲ್ಲೂ ಅಷ್ಟೇ, ಪ್ರತಿ ಕಾಲೇಜ್ಗಳಲ್ಲೂ ಸ್ಟಾರ್ಟ್ಅಪ್ ಮೆಂಟರ್ಶಿಪ್ ಇರುತ್ತೆ. ನೀವು ಯಾವುದೇ ಒಂದು ಸ್ಟಾರ್ಟ್ಅಪ್ ಮಾಡ್ತೀರಾ ಅಂತ ಹೇಳಿದ್ರು ಕೂಡ ಅದಕ್ಕೊಂದು ಇನ್ಕ್ಯುಬೇಷನ್ ಸೆಂಟರು, ಮತ್ತು ಅದಕ್ಕೆ ಸೂಕ್ತವಾದಂಥ ಲೀಗಲ್ ಅಡ್ವೈಸ್ ಇರಬಹುದು, ಅಥವಾ ಅದನ್ನು ಸ್ಟಾರ್ಟ್ ಮಾಡೋದಕ್ಕೆ ಫೈನಾನ್ಷಿಯಲಿ ಹೇಗೆ ಯೋಚನೆ ಮಾಡಬೇಕು, ಮತ್ತು ಒಂದು ಬಿಸ್ನೆಸ್ ಕ್ಯಾನ್ವಾಸ್ ಹೇಗೆ ತಯಾರು ಮಾಡಬೇಕು ಅನ್ನೋದೆಲ್ಲ ಆ ಎಕೋಸಿಸ್ಟಮಲ್ಲಿ ಆ ಬದಲಾವಣೆಗಳು ಎಲ್ಲ ಇನ್ಸ್ಟಿಟ್ಯೂಷನ್ಸಲ್ಲೂ ಬಂದಿದೆ. ಸೊ ಹಾಗಾಗಿ ನಿಮಗೆ ಗ್ರಾಸ್ ರೂಟಿಂದ ಬದಲಾವಣೆ ಬರಲಿಕ್ಕೆ ಅವಕಾಶಗಳು ಹೆಚ್ಚಿದೆ ಈ ಕಾಲದಲ್ಲಿ ಅಂತ ಅನ್ಸುತ್ತೆ.
1: ನಿಜಕ್ಕೂ ತುಂಬಾ ಸಂತೋಷದ ಸುದ್ದಿ ಇದು. ಮತ್ತೊಂದು ಹಾಡಿನ ನಂತರ ನಮ್ಮ ಮಾತುಕತೆ ಮುಂದುವರಿಸೋಣ. ಸ್ನೇಹಿತರೆ, ನೀವು ಕೇಳ್ತಾ ಇದ್ರಿ ಡಾಕ್ಟರ್ ಮನಸಾ ಅವರೊಂದಿಗಿನ ಮಾತುಕತೆಯನ್ನ. ನಿಮ್ಮಲ್ಲೂ ಪ್ರಶ್ನೆಗಳಿರಬಹುದು, ಖಂಡಿತವಾಗ್ಲೂ ಕಳಿಸ್ಕೊಡಿ ಅಂತ ಹೇಳ್ತಾ ಇದ್ವಿ. ಶ್ರೀನಾಥ್ ಅವರು ಹೇಳ್ತಿದ್ದಾರೆ ತುಂಬಾ ಇಂಟ್ರೆಸ್ಟಿಂಗ್ ಆದಂತಹ ಪ್ರೋಗ್ರಾಮ್ ಅಂತ. ಖಂಡಿತ ಒಂದು ಗಂಟೆಯ ಹೊತ್ತು ಪೂರ್ತಿ ನಮ್ಮ ಜ್ಯೋತಿಯಾಗಿರಿ.

0: ಆಕಾಶವಾಣಿ ಎಫ್ಎಂ ರಾಯಂಪೋದಲ್ಲಿ ಬಿಸಿನೆಸ್ ಬಸ್ನಲ್ಲಿ ನಾವಿದ್ದೇವೆ. ನಮ್ಮ ಜೊತೆಯಾಗಿ ಡಾಕ್ಟರ್ ಮನಸಾ ನಾಗಭೂಷಣಂ ಅವರು ಇದ್ದಾರೆ. ಮನಸಾ ನಾಗಭೂಷಣಂ ಮೇಡಮ್, ನೀವು ಸರ್ಕಾರದ ವಿವಿಧ ಯೋಜನೆಗಳ ಜೊತೆಗೂ ಕೂಡ ಕೆಲಸ ಮಾಡಿದ್ದೀರಿ. ನೀವು ಸರ್ಕಾರದಲ್ಲಿ ಒಂದು ಐಡಿಯಾ, ಒಂದು ಪರಿಕಲ್ಪನೆ ಇದೆ, ಏನಂದ್ರೆ ಮಹಿಳೆಯರಿಂದಲೇ ನಡೆಸಲ್ಪಟ್ಟಂತಹ ಸಂಸ್ಥೆಗಳು, ನಡೆಸಲ್ಪಟ್ಟಂತಹ ಒಂದು ಬಿಸ್ನೆಸ್ಗಳು ಅಂತ. ಈ ಒಂದು ಅಂಶದ ಕುರಿತಾಗಿ ಏನೆಲ್ಲ ಹೇಳೋದಕ್ಕೆ ಇಷ್ಟಪಡ್ತೀರಿ ನೀವು?
1: ಅಂದರೆ ಇಷ್ಟು ವರ್ಷಗಳು ನಾವು ಹಿಂದೆ ನೋಡಿದಾಗ ವಿಮೆನ್ ಡೆವಲಪ್ಮೆಂಟ್ ಅಂತ ಇತ್ತು, ಮಹಿಳೆಯರ ಪ್ರಗತಿ ಅಂತ. ಆದರೆ ಈಗ ಅದು ಒಂದು ಬದಲಾವಣೆ. ಏನು ಅಂದರೆ ವಿಮೆನ್ ಲೆಡ್ ಡೆವಲಪ್ಮೆಂಟ್ ಅಂತ. ಈ ವಿಮೆನ್ ಲೆಡ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಫ್ರಮ್ ಪ್ಯಾಸಿವ್ ರೆಸಿಪಿಯಂಟ್ಸ್, ಅಂದರೆ ನೀವು ಬೆನಿಫಿಷಿಯರಿ ಅನ್ನೋ ದೃಷ್ಟಿನಲ್ಲಿ ಇಷ್ಟು ದಿವಸ ನೋಡ್ತಾ ಇದ್ರು. ಯಾಕೆ ಅಂತ ಹೇಳಿದ್ರೆ ನಮಗೆ ಯಾವಾಗಲೂ ಮಹಿಳೆಯರ ಒಂದು ಪರಿಸ್ಥಿತಿನ ನಾವು ಅರ್ಥ ಮಾಡಿಕೊಂಡಾಗ ತುಂಬಾ ನಮ್ಮ ರೆಪ್ರೆಸೆಂಟೇಷನ್ ಕಮ್ಮಿ ಇದೆ ಅನ್ನೋದೆಲ್ಲ ಇತ್ತಲ್ಲ. ಸೊ ಈಗ 33% ಕೂಡ ಅದೇ ಒಂದು ಕಾರಣಕ್ಕೋಸ್ಕರ ಅದನ್ನು ಮುಂದಿಟ್ಟಿದ್ದು. ಏನೋ ಆ ವಿಮೆನ್ ಲೆಡ್ ಡೆವಲಪ್ಮೆಂಟ್ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ, ಸೊ ಟು ಆಕ್ಟಿವ್ ಲೀಡರ್ಶಿಪ್, ವಿಮೆನ್ ಶುಡ್ ಬಿಕಮ್ ಆಕ್ಟಿವ್ ಲೀಡರ್ಸ್ ಅನ್ನೋ ಒಂದು ಕಾರಣಕ್ಕೋಸ್ಕರ ಮಾಡಿರುವಂಥದ್ದು. ಸೊ ದೇರ್ ಈಸ್ ಅ ಥಾಟ್ ಪ್ರೊಸೆಸ್ ಚೇಂಜ್ ಫ್ರಮ್ ವಿಮೆನ್ ಡೆವಲಪ್ಮೆಂಟ್ ಟು ವಿಮೆನ್ ಲೆಡ್ ಡೆವಲಪ್ಮೆಂಟ್. ಸೊ ಈಗ ಮಹಿಳೆಯರು ಈ ಒಂದು ಅವಕಾಶನ ಉಪಯೋಗಿಸ್ಕೋಬೇಕಾಗಿದೆ, ವಿಮೆನ್ ಲೆಡ್ ಡೆವಲಪ್ಮೆಂಟ್ ಅನ್ನೋ ಒಂದು ಕಾನ್ಸೆಪ್ಟ್ನ. ಇದು ಮಹಿಳಾ ಸಬಲೀಕರಣದ ಕಡೆಗೆ ಒಂದು ದಿಟ್ಟ ಹೆಜ್ಜೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ನಮ್ಗೆ 33% ಆಗೋಗ್ಬಿಟ್ಟಿದ್ದಿದ್ರೆ ಇದು, ಯಾಕೆಂದರೆ ನಾವು ಗ್ರಾಸ್ ರೂಟ್ಸಲ್ಲಿ ಬದಲಾವಣೆಗಳನ್ನ ನೋಡ್ತಾ ಇದ್ದೀವಿ. ಗ್ರಾಮ ಪಂಚಾಯತಿ ಲೆವೆಲಲ್ಲಿ ಬದಲಾವಣೆಗಳಿರಬಹುದು, ಮತ್ತು ಸ್ಟಾರ್ಟಪ್ಸಲ್ಲಿ ಏನು ಬದಲಾವಣೆ ಆಗ್ತಾ ಇದೆ. ನಾನು ಇಷ್ಟೊತ್ತು ಏನು ಹೇಳ್ತಾ ಇದ್ದೀನಿ, ಒಂದು ಮಹಿಳೆಯರಿಗೆ ಸಾಕಷ್ಟು ಅವಕಾಶಗಳನ್ನ ಒದಗಿಸುವಂಥ ಒಂದು ಇದು, ಲೈಕ್ ಮುದ್ರಾ ಲೋನ್ಸ್ ಇರಬಹುದು ಅಥವಾ ಸ್ಟ್ಯಾಂಡಪ್ ಇಂಡಿಯಾ ಅನ್ನೋ ಒಂದು ಕಾನ್ಸೆಪ್ಟ್ ಇರಬಹುದು. ಇದೆಲ್ಲ ಯಾವ ರೀತಿ ನಮಗೆ ಒಂದು ಬೆನಿಫಿಟ್ ಸಿಗ್ತಾ ಇದೆ, ಅದೇ ರೀತಿ ನಮಗೆ ಟಾಪ್ ಲೆವೆಲಲ್ಲಿ ಕೂಡ ನಮಗೆ ಆ ರೀತಿಯಾದಂಥ ಒಂದು ಬದಲಾವಣೆ ಸಿಕ್ಕರೆ, ಅಂದರೆ ನಿಮಗೆ ಇಟ್ ವಿಲ್ ಬಿ ಲೈಕ್ ಎ 360

0: ಸ್ಟಾರ್ಟ್ಅಪ್ ಇಂಡಿಯಾ ಹೇಳಿದ್ರಿ, ಸ್ಟ್ಯಾಂಡಪ್ ಇಂಡಿಯಾ ಹೇಳಿದ್ರಿ, ಅದಲ್ಲೇ ಮುದ್ರಾ ಯೋಜನೆ ಇರಬಹುದು, ಮತ್ತೆ ಡಿಜಿಟಲ್ ಇಂಡಿಯಾ, ಜನ್ಧನ್ ಯೋಜನೆ, ಇವೆಲ್ಲವೂ ಕೂಡ ಮಹಿಳಾ ಉದ್ಯಮಿಗಳ ಮೇಲೆ ಬೀರಿದಂತಹ ಪರಿಣಾಮ ಏನು, ಮತ್ತೆ ಈ ಒಂದು ಡಿಜಿಟಲ್ ಶಿಫ್ಟ್ ಇದೆ ಅಲ್ಲ, ಈ ಒಂದು ಡೆವಲಪ್ಮೆಂಟ್ ಇದೆ ಅಲ್ಲ, ಇದು ಹೇಗೆ ಅವರಿಗೆ ಬೆನಿಫಿಷಿಯಲ್ ಆಗಿ ಕೆಲಸ ಮಾಡ್ತಾ ಇದೆ?
1: ಪ್ರಪ್ರಥಮವಾಗಿ ಪ್ರಾರಂಭ ಆಗಿದ್ದು ಜನಧನ್ ಅಲ್ವಾ. ನಾವು ಇನ್ಕ್ಲೂಷನ್, ಫೈನಾನ್ಷಿಯಲ್ ಇನ್ಕ್ಲೂಷನ್ ಆಗಬೇಕು, ಮತ್ತು ಎಲ್ಲ ಮಹಿಳೆಯರು ಬ್ಯಾಂಕ್ ಅಕೌಂಟ್ಸ್ನ ಓಪನ್ ಮಾಡಬೇಕು. ಈ ಸಣ್ಣ ಉದ್ಯಮಿಗಳು ಯಾರಿದ್ದಾರೆ, ಇವಾಗ ಕಾರ್ಟ್ ತಳ್ಕೊಂಡು ಹೋಗಿ ತರಕಾರಿ ಮಾರಾಟ ಮಾಡೋವಂಥವ್ರು, ಹೂ ಮಾರಾಟ ಮಾಡೋವಂಥವ್ರು, ಅಂಥವ್ರು ಕೂಡ ಬ್ಯಾಂಕ್ ಅಕೌಂಟ್ಸ್ ಓಪನ್ ಮಾಡಬೇಕು ಅಂತ ಹೇಳಿಬಿಟ್ಟು ಡ್ರೈವ್ಸ್ ನಡೀತು. ಸೊ ಆ ಫೈನಾನ್ಷಿಯಲ್ ಇನ್ಕ್ಲೂಷನ್, ನಾವು ನಮ್ಮ ವಿದ್ಯಾರ್ಥಿಗಳು ಕೂಡ ಈ ಫೈನಾನ್ಷಿಯಲ್ ಇನ್ಕ್ಲೂಷನ್ ಮೇಲೆ ಸ್ಟಡೀಸ್ ಮಾಡಿದ್ದಾರೆ. ಸೊ ಅದು ಒಂದು ಪ್ರಮುಖ ಹೆಜ್ಜೆ ಎಲ್ಲರನ್ನೂ ಒಂದು ಮಾಡುವಂಥದ್ದು. ಅದಾದ ನಂತರ ನಮಗೆ ಶುರು ಆಗಿರುವಂಥದ್ದು ಮುದ್ರಾ ಲೋನ್ಗಳು. 10 ವರ್ಷದ ಹಿಂದೆನೆ ಮುದ್ರಾ ಲೋನ್ಗಳದ್ದು ಮಹಿಳೆಯರಿಗೆ ಅದನ್ನು ಕೊಡುವಂಥ ಒಂದು ವ್ಯವಸ್ಥೆ ಪ್ರಾರಂಭ ಆಯಿತು. ಬಿಗಿನಿಂಗ್ ಆಫ್ ಈ ಸರ್ಕಾರದಿಂದ ಮುದ್ರಾ ಲೋನ್ಗಳು ಅದು ಬರ್ತಾ ಇತ್ತು. ಸೊ ಅದು ಒಂದು ದೊಡ್ಡ ಹೆಜ್ಜೆ. ಸೊ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ಗೆ ಒಂದು ಫಸ್ಟ್ ಹೆಜ್ಜೆ. ಅದಾದ ನಂತರ ಇವಾಗ ಡಿಜಿಟಲ್ ಪೇಮೆಂಟ್ಸ್ ಬಂದಿರೋದ್ರಿಂದ ಇದು ಎಷ್ಟು ಸುಲಭ ಆಗೋಗ್ಬಿಟ್ಟಿದೆ ನಮಗೆ ಅಲ್ವಾ. ಇಂಡಿಯಾ ಇಸ್ ಇನ್ ಇಸ್ ಅ ಫೋರ್ ರನ್ನರ್ ಇನ್ ಡಿಜಿಟಲ್ ಪೇಮೆಂಟ್ಸ್. ಸೊ ಹಾಗಾಗಿ ಪ್ರತಿಯೊಬ್ಬರೂ ಮೊಬೈಲ್ ಆಕ್ಸೆಸ್ ಇದೆ, ಮೊಬೈಲ್ ಪೆನಿಟ್ರೇಷನ್ ಹೈಯೆಸ್ಟ್ ಇದೆ, ಸ್ಮಾರ್ಟ್ ಫೋನ್ಸ್ ಯೂಸೇಜ್ ಇದೆ. ಸೊ ಹಾಗಾಗಿ ನೀವು ಯಾವುದೇ ಪೇಮೆಂಟ್ ಇಂಟಿಗ್ರೇಷನ್ನ ತುಂಬ ಸುಲಭವಾಗಿ ಮಾಡಬಹುದು. ಆ್ಯಪ್ಸ್ ಇದೆ. ಆದ್ದರಿಂದ ಒಬ್ಬರು ಬಿಸ್ನೆಸ್ ಶುರು ಮಾಡಬೇಕು ಅಂತ ಹೇಳಿದ್ರೆ ಇವತ್ತು ಒಂದು ದಿವಸದಲ್ಲಿ ಯು ಕ್ಯಾನ್ ಸ್ಟಾರ್ಟ್ ಎ ಬಿಸ್ನೆಸ್.
0: ನಿಜ,
1: ಆ ಒಂದು ಪರಿಸ್ಥಿತಿ ಇದೆ. ಯಾಕೆ ಅಂತ ಹೇಳಿದ್ರೆ ಫೈನಾನ್ಷಿಯಲ್ ಇಂಟಿಗ್ರೇಷನ್ ಆಗುತ್ತೆ, ಟೆಕ್ನಾಲಜಿ ಇಂಟಿಗ್ರೇಷನ್ ಆಗುತ್ತೆ, ಮತ್ತು ಪ್ರಾಬ್ಲಮ್ ಇರೋದೇನು ಅಂತ ಹೇಳಿದ್ರೆ ನಮಗೆ ಯಾರಾದರೂ ಒಬ್ಬರು ಸಲಹೆಗಾರ ಬೇಕು, ಗೈಡೆನ್ಸ್ ಬೇಕು. ಆದ್ರಿಂದ ಈ ಸ್ಟಾರ್ಟ್ಅಪ್ ಇಂಡಿಯಾನಲ್ಲಿ ಹೇಗೆ ಅಂತ ಹೇಳಿದ್ರೆ, ಒನ್ಸ್ ಯು ಆರ್ ರಿಜಿಸ್ಟರ್ಡ್ ಆಸ್ ಎ ಇದು ಸ್ಟಾರ್ಟ್ಅಪ್ ಇಂಡಿಯಾನಲ್ಲಿ ರಿಜಿಸ್ಟರ್ ಮಾಡಿದ್ರೆ ಯು ವಿಲ್ ಬಿ ಅಲಾಟೆಡ್ ಟು ಡಿಫ್ರೆಂಟ್ ಇನ್ಕ್ಯುಬೇಷನ್ ಸೆಂಟರ್ಸ್. ಸೊ ಅಲ್ಲಿ ನಮಗೆ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ, ಅವರು ನಮಗೆ ಸಹಾಯ ಮಾಡ್ತಾರೆ ಯಾವ ರೀತಿ ಏನು ಮಾಡಬೇಕು, ಬಿಸ್ನೆಸ್ ಅಂದರೆ ಹೇಗೆ ಯೋಚನೆ ಮಾಡಬೇಕು, ಅದನ್ನು ಮಾರ್ಕೆಟಿಂಗ್ ಮಾಡುವಂಥದ್ದು. ಹಿಂದೆ ಎಲ್ಲ ತುಂಬಾ ತೊಂದರೆಗಳಿತ್ತು ಮಾರ್ಕೆಟಿಂಗ್ ಮಾಡಲಿಕ್ಕೆ. ಈಗ ಯು ಹ್ಯಾವ್ ಎ ಆ್ಯಂಪಲ್ ಆಪರ್ಚುನಿಟಿ ಫಾರ್ ಇದು ಆನ್ಲೈನಲ್ಲಿ ಮಾರ್ಕೆಟಿಂಗ್ ಮಾಡುವಂಥ ಅವಕಾಶಗಳು ಹೆಚ್ಚಿರೋದ್ರಿಂದ ಸೊ ಎ ಕಂಪ್ಲೀಟ್ ಅಂದ್ರೆ 360 ಡಿಗ್ರಿ ಎಕೋ ಸಿಸ್ಟಮ್ ಹ್ಯಾಸ್ ಬೀನ್ ಕ್ರಿಯೇಟೆಡ್ ಅಂತ ನಾನು ಹೇಳಿದ್ದೆ.
0: ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಚೇಂಜ್ ಏನಾಗಿದೆ ಅಂದ್ರೆ, ಇವಾಗ ನೀವು ನಗರ ಪ್ರದೇಶದಲ್ಲೇ ಇದ್ದು ಬಿಸ್ನೆಸ್ ಮಾಡಬೇಕು ಅನ್ನೋಂಥ ಪರಿಸ್ಥಿತಿ ಇಲ್ಲ. ಮುಂಚೆ ಎಲ್ಲ ಹಾಗಿತ್ತು, ಹಳ್ಳಿಗಳಲ್ಲಿದ್ರೆ ಯಾವ ವ್ಯಾಪಾರನೂ ನಡೆಯಲ್ಲ, ಪಟ್ಟಣಕ್ಕೆ ಬರಲೇಬೇಕು, ನಗರಕ್ಕೆ ಬರಲೇಬೇಕು ಅಂತ ಇತ್ತು. ಬಟ್ ಇವಾಗ ಡಿಜಿಟಲ್ ಕ್ರಾಂತಿ ಆಗಿರೋದ್ರಿಂದ ನೀವು ಇದ್ದೂರಲ್ಲೇ ಇದ್ಕೊಂಡು ಬೇಕಾದಂತಹ ಸರ್ವಿಸಸ್ನ ಕೊಡಬಹುದು. ಅದು ಕನ್ಸಲ್ಟೇಷನ್ ಬಿಸ್ನೆಸ್ ಇರಬಹುದು, ಅಥವಾ ನಿಮ್ಮ ಒಂದು ಗೃಹ ಉತ್ಪನ್ನಗಳಿರಬಹುದು, ಯಾವುದೇ ಇರಬಹುದು, ಪ್ರತಿಯೊಂದು ಸರ್ವಿಸ್ಗೂ ಕೂಡ ನೀವು ಬೆಂಗಳೂರಂತ ಮಹಾಪಟ್ಟಣಕ್ಕೆ ಬಂದು ಮಾಡಬೇಕು ಅನ್ನೋದಿಲ್ಲ. ನೀವು ಇದ್ದ ಕಡೆಯಿಂದಲೇ ಪ್ರಪಂಚದ ಯಾವ ಮೂಲೆಗಾದ್ರೂ ನೀವು ತಲುಪಬಹುದು ಅನ್ನೋಂಥದ್ದು.
1: ಹೌದು, ನಾವು ಒಂದು 15 ವರ್ಷದ ಹಿಂದೆ ಪಾಠ ಮಾಡಬೇಕಾದ್ರೆ ನಾವು ಇದನ್ನ ರೂರಲ್ ಡಿವೈಡ್ ಅಂತ, ನಾವು ಅರ್ಬನ್ ರೂರಲ್ ಡಿವೈಡ್ ಬಗ್ಗೆ ಮಾತಾಡ್ತಾ ಇದ್ವಿ. ಅಂದ್ರೆ ಅದ್ರ ಬಗ್ಗೆ ಏನು ಅಂದ್ರೆ ರೂರಲ್ ಮಾರ್ಕೆಟಿಂಗ್ ಅಲ್ಲಿ ಎಷ್ಟು ಕಷ್ಟ ಇದೆ, ಮತ್ತೆ ಇದು ಅರ್ಬನ್ ಇದು ಹೇಗಿದೆ ಅನ್ನೋದು. ಈಗ ಆತರ ನಿಮ್ಗೆ ಆ ಡಿವೈಡ್ ಇಲ್ಲ, ಬಿಕಾಸ್ ಆಫ್ ಡಿಜಿಟೈಸೇಷನ್. ಡಿಜಿಟಲ್ ಏನು ಸಿಸ್ಟಮ್ಸ್ ಎಲ್ಲ ಡೆವಲಪ್ ಆಗಿದೆ, ಆದ್ರಿಂದ ಆತರ ಡಿವೈಡ್ ಅದನ್ನ ರೂರಲ್ ಇಂಡಿಯಾ ಮತ್ತೆ ಅರ್ಬನ್ ಇಂಡಿಯಾ ಇವಾಗ ಒಂದಾಗಿದೆ. ಆದ್ರಿಂದ ಯಾವುದೇ ಒಂದು ಈವನ್ ಪೆನಿಟ್ರೇಷನ್, ನಾವು ಈ ರೂರಲ್ ಅಲ್ಲಿ ಪೆನಿಟ್ರೇಷನ್ ಎಷ್ಟಿದೆ ಮೊಬೈಲ್ ಪೆನಿಟ್ರೇಷನ್ ಅಂದ್ರೆ ಇಟ್ ಇಸ್ 100%.
0: ಹೌದು,
1: ಈಗ ಯಾಕೆ ಅಂತ ಹೇಳಿದ್ರೆ ಇಟ್ ಈಸ್ ಅ ಇನ್ಎವಿಟಬಲ್, ಇಟ್ ಈಸ್ ಅನ್ ಇನ್ಸ್ಟ್ರೂಮೆಂಟ್ ಇನ್ ಎವ್ರಿಬಡೀಸ್ ಹ್ಯಾಂಡ್ಸ್ ಅಲ್ವಾ. ಸೊ ಹಾಗಾಗಿ ಇಡೀ ಜಗತ್ತನ್ನೇ ಎಲ್ಲರೂ ನೋಡೋ ಅಂತ ಒಂದು ಅವಕಾಶ ಎಲ್ರಿಗೂ ಸಿಕ್ಕಿರೋದ್ರಿಂದ ಈಗೇನಾಗಿದೆ, ಲೈಕ್ ರೂರಲ್ ಅಲ್ಲಿ ಮಾಡ್ಲಿಕ್ಕಾಗಲ್ಲ, ಗ್ರಾಮೀಣ ಪ್ರದೇಶಗಳು ಹಿಂದುಳಿದಿವೆ, ಆ ಥರದ್ ನಾವು ಹೇಳಲಿಕ್ಕಾಗಲ್ಲ. ಮತ್ತೆ ಸ್ಮಾರ್ಟ್ ಸಿಟಿ ಯೋಜನೆ ಈ ಥರದ್ದೆಲ್ಲ ಬಂದಿರೋದ್ರಿಂದ ಸೊ ಸಾಕಷ್ಟು ಆ ಒಂದು ಎಂಬ್ರೇಸಿಂಗ್ ಕೈಂಡ್ ಆಫ್ ಎ ಕಲ್ಚರ್ ಬಂದಿದೆ. ಆದ್ದರಿಂದ ನಾವೆಲ್ಲೂ ಒಂದು ಕಡೆ ಹೀಗಿದೆ ಒಂದು ಕಡೆ ಹಾಗಿದೆ ಅಂತ ದೂಷಿಸುವಂಥ ಒಂದು ಪರಿಸ್ಥಿತಿ ಇಲ್ಲ. ಆದರೆ ಜವಾಬ್ದಾರಿ ಯಾರ್ದಿದೆ ಅಂತ ಹೇಳಿದ್ರೆ ನಮ್ದೇನೆ. ಇವಾಗ ಮಹಿಳೆಯರು, ನಾನಿವತ್ತು ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ ಮಹಿಳೆಯರಾಗಲಿ ವಿದ್ಯಾರ್ಥಿನಿಯರಾಗಲಿ ಯಾರು ಈ ಕಾರ್ಯಕ್ರಮನ ಕೇಳ್ತಾ ಇದ್ದಾರೋ ಅವ್ರಿಗೆ ನಾನೇನು ಹೇಳೋದು ಅಂದರೆ ಅವಕಾಶಗಳಂತೂ ಇದೆ. ನಾವು ಅವಕಾಶಗಳಿಲ್ಲ ತೊಂದರೆಗಳಿದೆ ಅಂತ ನಾವು ಹಂಗೆ ಅನ್ಕೋತಿರ್ತೀವಲ್ಲ, ನಾವು ಅದು ಒಳಗೆ ನಮ್ಮ ಅದರಿಂದ ನಾವು ಆಚೆ ಬಂದು ನಾವು ಪ್ರಯತ್ನ ಪಟ್ಟರೆ ಖಂಡಿತ ನಾವು ವಿ ಕ್ಯಾನ್ ವಿತ್ ದಿಸ್ ಎಕೋಸಿಸ್ಟಮ್ ನಾವು ಏನು ಬೇಕಿದ್ರೂ ಮಾಡುವಂಥ ಶಕ್ತಿ ನಮ್ಮಲ್ಲಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟ.
0: ಈ ಕಾರ್ಯಕ್ರಮದ ಮೂಲಕ ಮಹಿಳೆಯರಿಗೆ ಆ ಒಂದು ಮನಸ್ಸು ಮನಸ್ಥಿತಿ ಎರಡೂ ಕೂಡ ಒದಗಲಿ ಅಂತ ಆಶಿಸ್ತೀವಿ. ಮತ್ತಷ್ಟು ಮಾತಾಡೋಣ ಒಂದು ಹಾಡಿನ ನಂತರ.

0: ಸ್ನೇಹಿತರೆ, ನೀವು ಕೇಳ್ತಾ ಇದ್ರಿ ಡಾಕ್ಟರ್ ಮನಸಾ ನಾಗಭೂಷಣ ಅವರೊಂದಿಗಿನ ಮಾತುಕತೆಯನ್ನ. ನೀವು ಕೂಡ ನಿಮ್ಮ ಪ್ರಶ್ನೆಗಳನ್ನ ಕಳಿಸ್ಕೊಡಬಹುದು. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಇದೀಗ ಆಡ್ ಬ್ರೇಕ್ ನಂತರ ಒಂದು ಚಂದದ ಗೀತೆ ನಿಮ್ಮ ಜೊತೆಯಾಗತ್ತೆ.
1: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್,

0: govt.in ಗೆ ಭೇಟಿ ನೀಡಿ.
1: ಗೊತ್ತಾ ನಿನ್ಗೆ, ಕಳೆದ 12 ವರ್ಷಗಳಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ದೂರದೃಷ್ಟಿ ನಾಯಕತ್ವದಲ್ಲಿ ಭಾರತದ ರಕ್ಷಣಾ ಕ್ಷೇತ್ರವು ಅಪೂರ್ವ ಪರಿವರ್ತನೆಯನ್ನು ಕಂಡಿದೆ. ಭಾರತವು ರಕ್ಷಣಾ ವಲಯದಲ್ಲಿ ಭವಿಷ್ಯವನ್ನು ಬಲಿಷ್ಠವಾಗಿ ರೂಪಿಸುತ್ತಿದೆ.
2: ಹೌದು, ರಕ್ಷಣಾ ಸಚಿವಾಲಯವು ಭಾರತೀಯ ಕಂಪನಿಗಳಿಗೆ ನಮ್ಮ ದೇಶದಲ್ಲೇ ವಿಶ್ವಮಟ್ಟದ ತಂತ್ರಜ್ಞಾನದ ವಿನ್ಯಾಸ, ಅಭಿವೃದ್ಧಿ ಮತ್ತು ನಿರ್ಮಾಣಕ್ಕೆ ಸೂಕ್ತವಾದ ವಾತಾವರಣವನ್ನ ಸೃಷ್ಟಿಸುತ್ತಿದೆ.
1: ಖಂಡಿತ, ಈ ಪರಿವರ್ತನೆಯನ್ನು ಮುನ್ನಡೆಸುತ್ತಿರುವ ಪ್ರಮುಖ ಹೆಸರುಗಳಲ್ಲಿ ಒಂದಾಗಿದೆ HAL, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಸ್ವದೇಶಿ ಯುದ್ಧ ವಿಮಾನಗಳು ಮತ್ತು ಯುದ್ಧ ಹೆಲಿಕಾಪ್ಟರ್ಗಳಿಂದ ಹಿಡಿದು ತರಬೇತಿ ವಿಮಾನಗಳು, ಸಾರಿಗೆ ವಿಮಾನಗಳು ಮತ್ತು ಉನ್ನತ ಏರೋಸ್ಪೇಸ್ ವ್ಯವಸ್ಥೆಗಳವರೆಗೆ HAL ಭಾರತದ ರಕ್ಷಣಾ ವಲಯದ ಭವಿಷ್ಯವನ್ನು ಬಲಿಷ್ಠವಾಗಿ ನಿರ್ಮಿಸಲು ಸಹಾಯ ಮಾಡುತ್ತಿದೆ.
2: HAL ಖಾಸಗಿ ಉದ್ಯಮಗಳು ಮತ್ತು ಸಾವಿರಾರು MSMEಗಳನ್ನ ಒಟ್ಟುಗೂಡಿಸಿ ದೇಶದಲ್ಲಿ ಶಕ್ತಿಶಾಲಿ ಏರೋಸ್ಪೇಸ್ ಇಕೋಸಿಸ್ಟಮ್ ವ್ಯವಸ್ಥೆಯನ್ನ ನಿರ್ಮಿಸುತ್ತಿದೆ.
1: ಭಾರತೀಯ ಪ್ರತಿಭೆ, ಭಾರತೀಯ ತಂತ್ರಜ್ಞಾನ ಮತ್ತು ದೃಢ ಸಂಕಲ್ಪದ ಬಲದೊಂದಿಗೆ ಪ್ರತಿಯೊಂದು ಹೊಸ ನವೀನತೆಯು ಭಾರತವನ್ನು ಆತ್ಮನಿರ್ಭರ ಭಾರತದೆಡೆಗೆ ಕೊಂಡೊಯ್ಯುತ್ತಿದೆ.
3: ಜನ್ ಕಲ್ಯಾಣಕ್ಕೆ ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಆಕಾಶವಾಣಿ ಎಫ್ಎಂ ರಾಯಂಬ ಕೇಳ್ತಾ ಇದ್ರಿ ಬಿಸ್ನೆಸ್ ಬಸ್ ಅಲ್ಲಿ ಡಾಕ್ಟರ್ ಮನಸಾ ನಾಗಭೂಷಣ ಅವರೊಂದಿಗಿನ ಮಾತುಕತೆಯನ್ನು ಮುಂದುವರೆಸ್ತಾ ಇದ್ದೀವಿ. ನೀವು ಶಿಕ್ಷಣ ತಜ್ಞೆಯಾಗಿ 30 ವರ್ಷಗಳ ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರು. ಈ ಕಾರಣಕ್ಕಾಗಿ ಕೇಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಒಂದು ಕೂಗು ಬರುತ್ತೆ ಏನು ಅಂದರೆ, ವರ್ಷ ವರ್ಷ ಎಷ್ಟೋ ಜನ ಸ್ಟೂಡೆಂಟ್ಸು ಹೊರಗಡೆ ಬರ್ತಾ ಇದ್ದಾರೆ, ಅವರಿಗೆಲ್ಲ ಕೂಡ ಉದ್ಯೋಗ ಕೊಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ಅಂತ. ಯಾಕೆಂದರೆ ಒಂದು ಅವರಿಗೆ ಬೇಕಾದಂಥ ಸ್ಕಿಲ್ ಸೆಟ್ ಇಲ್ಲ ಅಂತ ಒಂದು, ಇನ್ನೊಂದು ಅವ್ರು ಓದ್ತಾ ಇರೋದು ಓದಬೇಕಾದ್ರೇ ಔಟ್ಡೇಟೆಡ್ ಆಗಿದೆ ಅನ್ನೋದೊಂದು ಈ ಒಂದು ಅಂಶವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಕೇಳಬೇಕು ಅಂತ ಅನ್ನಿಸ್ತು. ಇವಾಗ ತುಂಬ ಜನ ಉದ್ಯಮಶೀಲತೆಯ ಕಡೆಗೆ ಮನಸ್ಸು ಮಾಡ್ತಾ ಇರೋದ್ರಿಂದ

0: ಯಾವ ಒಂದು ಸ್ಕಿಲ್ಸ್ನ ಅವರು ಓದಿನ ಸಮಯದಲ್ಲೇ ಪಡೆದುಕೊಂಡು ಹೊರಗಡೆ ಬರಬೇಕು ಅಂತ ನಿಮಗೆ ಅನಿಸುತ್ತೆ?
1: ನನಗನ್ಸುತ್ತೆ ಅವರು ಏನು ಅವರು ಲರ್ನಿಂಗ್ ಪ್ರೋಸೆಸ್ ಇದೆ ಅದರೊಳಗೆ ಅವರು ಹೆಚ್ಚು ಗಮನ ಕೊಡಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಅದು ಒಂದು ಕ್ರಿಟಿಕಲ್ ಥಿಂಕಿಂಗ್ ಸ್ಕಿಲ್ಸ್ ಅಂತ ಒಂದಿದೆ.
0: ಹೌದು,
1: ಅಂದರೆ ನೀವು ನಾವೊಂದು ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ನಮಗೆ ಥಿಂಕಿಂಗ್ ಬೇಕು. ಸೊ ಕ್ರಿಟಿಕಲ್ ಥಿಂಕಿಂಗ್ ಇಸ್ ವೆರಿ ಮಚ್ ನೆಸೆಸರಿ. ಸೊ ಅದು ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ಅದನ್ನು ನಾವು ಸ್ಕಿಲ್ಸ್ ಆಗಿ ಅಡಿಷ್ನಲ್ ಸ್ಕಿಲ್ಸ್ ಎಷ್ಟೋ ಕೊಡ್ತೀವಿ, ಆದರೆ ಈ ಕ್ರಿಟಿಕಲ್ ಥಿಂಕಿಂಗ್ ಸ್ಕಿಲ್ಸು ನಾವು ಆ ಪ್ರಶ್ನೆಗಳಿಗೆ ಯಾವ ರೀತಿಯಾದಂಥ ಉತ್ತರ ಕೊಡ್ತೀವಿ, ಅದನ್ನು ಹೇಗೆ ನಾವು ನೈಜತೆ ಕಡೆಗೆ ತೊಗೊಂಡು ಹೋಗ್ತೀವಿ. ಟೆಕ್ಸ್ಟ್ ಬುಕ್ಕಿಶ್ ಆನ್ಸರ್ಸ್ ಅಲ್ಲ, ಅಂದರೆ ಅದ್ರ ಬಗ್ಗೆ ಯೋಚನೆ ಮಾಡಿ ಬರೆಯೋ ಅಂಥ ಒಂದು ಏನಿದೆ ಪ್ರಕ್ರಿಯೆ ಏನಿದೆ ಒಂದು ಪರೀಕ್ಷೆಗಳಲ್ಲಿ ಅದು ಆಗಬೇಕು. ಇಲ್ಲ ಇದು ಜನರಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆ ಪ್ರಶ್ನೆಗಳು ಕೂಡ ತುಂಬ ಥಿಯರಿಟಿಕಲ್ ಬುಕ್ಕಿಶ್ ಆಗಿರೋದ್ರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಆ ಯೋಚಿಸುವ ಒಂದು ಶಕ್ತಿನ ನಾವು ಬೆಳೆಸೋದಕ್ಕೆ ನಾವು ಪ್ರಯತ್ನ ಪಡ್ತಿಲ್ಲ ಅಂತ ನಮಗೆ ತುಂಬ ಅನಿಸುತ್ತೆ. ಸೊ ಹಾಗಾಗಿ ಥಿಂಕಿಂಗ್ ಸ್ಕಿಲ್ಸ್ ಈಸ್ ವೆರಿ ಮಚ್ ರಿಕ್ವೈರ್ಡ್ ಅಂತ ಒಂದು ಮೊದಲನೇದು. ಎರಡನೇದಾಗಿ ಪ್ರಾಬ್ಲಮ್ ಸಾಲ್ವಿಂಗ್. ಈಗ ನಾವು ಮಲ್ಟಿ ಡಿಸಿಪ್ಲಿನರಿ ಎಜುಕೇಷನ್ ಬಗ್ಗೆ ನಾವು ಮಾತಾಡ್ತೀವಿ. ನಮಗೆ ಒಂದು ಯಾವುದೋ ಒಂದು ಡಿಸಿಪ್ಲಿನ್ ನಾವು ಆಯ್ಕೆ ಮಾಡಿಕೊಂಡಿದ್ರೆ ಕೇವಲ ಅದ್ರ ಬಗ್ಗೆನೇ ಅಷ್ಟೇ ನಾವು ಯೋಚನೆ ಮಾಡಿದಂಗೆ ಒಂದು ಡೀಪಾಗಿ ಹೋಗುವಂಥದ್ದು ಒಂದು, ಇನ್ನೊಂದು ಬ್ರಾಡಾಗಿ ಹೋಗುವಂಥದ್ದು ಇನ್ನೊಂದು. ಸೊ ನೀವು ಬ್ರಾಡಾಗಿ ಹೋಗಬೇಕು ಅಂತ ಹೇಳಿದ್ರೆ ನಿಮಗೆ ಆ ಒಂದು ಸಮಸ್ಯೆ ಬಗ್ಗೆ ಮಲ್ಟಿಪಲ್ ಪರ್ಸ್ಪೆಕ್ಟಿವ್ಸ್, ಸಮಾಜ ಹೇಗೆ ಯೋಚನೆ ಮಾಡುತ್ತೆ ಅಥವಾ ಜನ ಹೇಗೆ ಯೋಚನೆ ಮಾಡ್ತಾರೆ ಈ ಒಂದು ಸಮಸ್ಯೆನ ಅನ್ನೋದು ಬೇಕಾಗುತ್ತೆ. ಸೊ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ನಾವು ಬಿಸ್ನೆಸ್ ಮಾಡಬೇಕು ಅಂದರೆ ಎ ಬಿಸ್ನೆಸ್ ಈಸ್ ಯು ಸ್ಟಾರ್ಟ್ ಎ ಬಿಸ್ನೆಸ್ ಟು ಗಿವ್ ಎ ಸೊಲ್ಯೂಷನ್ ಟು ಎ ಪ್ರಾಬ್ಲಮ್ ಅಲ್ವಾ. ಸೊ ಯು ಸ್ಟಾರ್ಟ್ ವಿತ್ ಎ ಪ್ರಾಬ್ಲಮ್. ಸೊ ಪ್ರಾಬ್ಲಮ್ ತುಂಬ ಇಂಪಾರ್ಟೆಂಟು, ಪ್ರಾಬ್ಲಮ್ ಸಾಲ್ವಿಂಗು ತುಂಬ ಇಂಪಾರ್ಟೆಂಟು. ಸೊ ನಮಗೆ ಆ ಒಂದು ಆಲೋಚನೆ ಇಲ್ಲ ಅಂತ ಹೇಳಿದ್ರೆ ನಾವು ಬಿಸ್ನೆಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅಂದರೆ ನಮ್ಮ ಥಿಂಕಿಂಗ್ನ ನಾವು 360 degrees ನಾವು ಸ್ಪ್ರೆಡ್ ಮಾಡ್ಕೋಬೇಕು ಅನ್ನುವಂಥದ್ದು ಒಂದು. ಸೊ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸು ಸೆಕೆಂಡ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಈ ಕಾಲದಲ್ಲಿ ಡಿಜಿಟಲ್ ಸ್ಕಿಲ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅದರೊಳಗೂ ಬುಕ್ಕಿಶ್ ಆಗಿ ಹೋಗಬಾರ್ದು, ಪ್ರಾಕ್ಟಿಕಲ್ ಆಗಿ ಹೇಗೆ ಈ ಡಿಜಿಟಲ್ ಸ್ಕಿಲ್ಸ್ನ ಉಪಯೋಗಿಸ್ಕೋಬೋದು, ಹೇಗೆ ಅಪ್ಲೈ ಮಾಡ್ಬೋದು ಜೀವನದಲ್ಲಿ ಅನ್ನೋದನ್ನು ನಾವು ಮಾಡಬೇಕಾಗುತ್ತೆ. ಹಿಂದೆ ನಾವು ಹೇಳ್ತಾ ಇದ್ವಿ ಕಮ್ಯುನಿಕೇಷನ್ ಸ್ಕಿಲ್ಸ್ ತುಂಬ ಇಂಪಾರ್ಟೆಂಟ್ ಅಂತ, ಈಗ ನನಗೆ ಅನಿಸ್ತಾನೆ ಇಲ್ಲ ಕಮ್ಯುನಿಕೇಷನ್ ಸ್ಕಿಲ್ಸು. ನೀವು ಹೇಗಾದರೂ ಮಾಡಿ, ನೀವು ಡಿಜಿಟಲಿ ಇಫ್ ಯು ಆರ್ ವೆರಿ ಗುಡ್ ಯು ವಿಲ್ ಬಿ ಇನ್ ಎ ಪೊಸಿಷನ್ ಟು ಹ್ಯಾಂಡಲ್ ಮೋಸ್ಟ್ ಆಫ್ ದಿ ಥಿಂಗ್ಸ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ಒಂದು ಯೋಚನೆ ಮಾಡೋ ರೀತಿ, ಮತ್ತೊಂದು ಒಂದು ಸಮಸ್ಯೆಗೆ ಪರಿಹಾರನ ನಾವು ಹೇಗೆ ಹುಡುಕ್ತೀವಿ, ಆ ಪರಿಹಾರ ಹುಡುಕಬೇಕಾದ್ರೆ ಯಾವುದು ಆಲ್ಟರ್ನೇಟ್ ಮೆಥಡ್ಸಲ್ಲಿ ನಾವು ಪರಿಹಾರ ಹುಡುಕ್ತೀವಿ ಅನ್ನೋದು ಎರಡನೇದು. ಮೂರನೇದು ಈ ಟೆಕ್ನಾಲಜಿನ ನಾವು ಕಲಿಯುವಂಥದ್ದು. ಸೊ ಈ ರೀತಿ ನಾವು ನಮ್ಮ ಸ್ಕಿಲ್ ಸೆಟ್ಸ್ನ ಇಂಪ್ರೂವ್ ಮಾಡಿಕೊಂಡ್ರೆ ಖಂಡಿತ ವಿ ವಿಲ್ ಬಿ, ಅದ್ರ ಜೊತೆಗೆ ನಮಗೆ ಕಾನ್ಫಿಡೆನ್ಸ್ ಇರಬೇಕು ಲೈಫಲ್ಲಿ. ಸಿ ನಾವು ಯಾರಿಗೂ ಏನೂ ಹೆದರಬೇಕಾಗಿಲ್ಲ. ಸಿ ನಾವು ಹೋಲ್ ಸಿಸ್ಟಮಲ್ಲಿ ನಾವು ವಿ ಆರ್ ನಾನದೇ ಪ್ಯಾಸಿವ್ ಟೇಕರ್ಸ್ ಆಗದಂಗೆ ನಾವು ಆ್ಯಕ್ಟಿವ್ ಲೀಡರ್ಸ್ ಆಗಬೇಕು ಪ್ರತಿಯೊಬ್ಬರೂ. ಸೊ ಆ ರೀತಿ ಆದಾಗ ನೀವು ಈ ಒಂದು ಸ್ಕಿಲ್ಸ್ನ ನೀವೇನು ಸ್ಕಿಲ್ ಸೆಟ್ಸ್ನ ಏನು ಕಲ್ತಿರ್ತೀರಾ ಅದನ್ನು ಎಫೆಕ್ಟಿವ್ ಆಗಿ ಉಪಯೋಗಿಸ್ಲಿಕ್ಕೆ ಅವಕಾಶ ಸಿಗುತ್ತೆ ಅಂತ ಅನಿಸುತ್ತೆ.
0: ಮತ್ತು ಈ ಎಲ್ಲ ಸ್ಕಿಲ್ ಸೆಟ್ಸ್ನೂ ಬಳಸೋದ್ರಲ್ಲಿ ಬೆಳೆಸೋದ್ರಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ NEP ಹೇಗೆ ಪ್ರೋತ್ಸಾಹ ನೀಡ್ತಾ ಇದೆ, ಅದರಲ್ಲೂ ಕೂಡ ಇವೆಲ್ಲ ಇದೆಯಾ ಇವಾಗಿರೋಂಥ ಕರಿಕಲಮ್ನಲ್ಲಿ?
1: ರಾಷ್ಟ್ರೀಯ ಶಿಕ್ಷಣ ನೀತಿ ಅನ್ನೋದು ಒಂದು ಒಂದು ಟ್ರಾನ್ಸ್ಫಾರ್ಮಿಂಗ್ ಎಕ್ಸಸೈಸ್. ಅಂದರೆ ನಾವು ಯಾವುದು ಒಂದು ಹಳೆ ಪದ್ಧತಿಗಳು ಎಲ್ಲೋ ನಮ್ಮ ರಿಜಿಡಿಟೀಸ್ನ ನಾವು ಏನು ಇಟ್ಕೊಂಡಿದ್ವಿ, ಒಂದು ಸ್ಟ್ರಕ್ಚರಲ್ ರಿಜಿಡಿಟೀಸ್ ಇರಬಹುದು ಅಥವಾ ಪಾಠ ಮಾಡೋದ್ರಲ್ಲಿ ಒಂದು ರಿಜಿಡಿಟಿ ಇರಬಹುದು, ಕಲಿಕೆನಲ್ಲಿ ರಿಜಿಡಿಟೀಸ್ ಇರಬಹುದು, ಅಂದರೆ ಆ ರಿಜಿಡಿಟೀಸ್ನೆಲ್ಲ ಬಿಡಿಸೋ ಅಂಥ ಒಂದು ಎಕ್ಸಸೈಸು ನ್ಯಾಷನಲ್ ಎಜುಕೇಷನ್ ಪಾಲಿಸಿ. ಸೊ ಐ ಆಲ್ವೇಸ್ ಫೀಲ್ ದಟ್ ಇಟ್ ಈಸ್ ಎ ಒಂದು ಪರಿವರ್ತನಾ ಡಾಕ್ಯುಮೆಂಟ್ ಅಂತ ಹೇಳ್ಬೋದು. ಸೊ ಕಂಪ್ಲೀಟ್ ಪರಿವರ್ತನೆ ತರೋ ಅಂಥದ್ದು ಪ್ರೈಮರಿ ಪರಿವರ್ತನೆ ಅಂದರೆ ಮೈಂಡ್ ಸೆಟ್ ಪರಿವರ್ತನೆ. ನಮ್ಮಲ್ಲಿ ನಾವು ಟೀಚರ್ಸ್ ಆಗಲಿ ಅವ್ರು ಹೇಗೆ ಯೋಚನೆ ಮಾಡಬೇಕು ಒಬ್ಬ ವಿದ್ಯಾರ್ಥಿ ಬಗ್ಗೆ, ಅವ್ರಿಗೇನು ಬೇಕಾಗತ್ತೆ ಅನ್ನೋದು, ಅಥವಾ ಸ್ಟೂಡೆಂಟ್ಸು ಹೇಗೆ ಅವರು ಥಿಂಕಿಂಗ್ ಚೇಂಜ್ ಮಾಡಬೇಕು, ಇನ್ಸ್ಟಿಟ್ಯೂಷನ್ಸ್ ಹೇಗೆ ಥಿಂಕಿಂಗ್ ಚೇಂಜ್ ಮಾಡಬೇಕು, ಲೀಡರ್ಸ್ ಹೆಂಗೆ ಥಿಂಕಿಂಗ್ ಚೇಂಜ್ ಮಾಡಬೇಕು ಅಂತ ಕೊಟ್ಟಿರುವಂಥ ಒಂದು ಡಾಕ್ಯುಮೆಂಟು ನ್ಯಾಷನಲ್ ಎಜುಕೇಷನ್ ಪಾಲಿಸಿ. ಸೊ ಹಾಗಾಗಿ ದ

0: ಪಾಲಿಸಿ ಇಟ್ ಸೆಲ್ಫ್ ಇಸ್ ಎ ಇನೋವೇಟಿವ್ ಡಾಕ್ಯುಮೆಂಟ್. ಸೊ ಆ ಅದರಿಂದ ಈ ಮಲ್ಟಿ ಡಿಸಿಪ್ಲಿನರಿ ಎಜುಕೇಷನ್ ಅನ್ನೋದು ಬಹು ವಿಷಯದ ಬಗ್ಗೆ, ಅಂದ್ರೆ ನಾವು ಒಂದೇ ಇದಲ್ಲ, ಒಂದೇ ಏರಿಯಾದಲ್ಲಿ ಹೋಗೋದಲ್ಲ,
1: ಇರ್ಬೇಕಾದ್ರೆ ಬೇಕಾದಂತ ಟೆಕ್ನಿಕಲ್ ಸ್ಕಿಲ್ಸ್ ಸಂಪಾದಿಸಿಕೊಳ್ಳೋದು ಮತ್ತೆ ಆರ್ಟ್ಸ್ ಇಂದ ಬೇಕಾದಂತ ಒಂದು ಸ್ಕಿಲ್ ಸೆಟ್ ನು ತಗೊಳ್ಳಬಹುದು. ಏನು ತುಂಬಾ ರಿಜಿಡ್ ಆಗಿ ನಾವು ಆರ್ಟ್ಸ್ ಅವ್ರ ಇದನ್ನೇ ಓದ್ಬೇಕು, ಕಾಮರ್ಸ್ ಅವ್ರ ಇದನ್ನೇ ಓದ್ಬೇಕು, ಸೈನ್ಸ್ ಅಂದ್ರೆ ಹೀಗೆ ಇರುತ್ತೆ ಅನ್ನೋದನ್ನ
0: ಸೈಲೋಸ್ ಅಂತ ನಾವೇನ್ ಹಾಕಿದ್ವಿ, ಒಂದು ಗೋಡೆಗಳು ನಾವೇನು ಬಿಲ್ಡ್ ಮಾಡಿದ್ವಿ, ಆ ಗೋಡೆಗಳನ್ನ ಬ್ರೇಕ್ ಮಾಡುವಂತ ಪಾಲಿಸಿನೇ ನ್ಯಾಷನಲ್ ಎಜುಕೇಶನ್ ಪಾಲಿಸಿ. ಸೊ ಆ ಗೋಡೆಗಳು ಹೋದಾಗ ನಮ್ಗೇನಾಗುತ್ತೆ ಅಂತ ಹೇಳಿದ್ರೆ, ಈ ರೀತಿಯಾದಂಥ ಆಲೋಚನಾ ಶಕ್ತಿ ನಮ್ಮ ವಿದ್ಯಾರ್ಥಿಗಳಲ್ಲಿ ಬೆಳೆಸೋದಕ್ಕೆ ಒಂದು ಅವಕಾಶ ಇದೆ. ಅಲ್ಲಿ ಬದಲಾವಣೆಗಳು, ಪಾಠ ಮಾಡೋದು ಹೇಗೆ ಮಾಡಬೇಕು ಮಕ್ಕಳಲ್ಲಿ, ಆ ಥಿಂಕಿಂಗ್ ಸೃಷ್ಟಿ ಮಾಡೋದಕ್ಕೆ, ಅಥವಾ ಒಂದು ಅಸೆಸ್ಮೆಂಟ್ ಹೇಗೆ ಮಾಡಬೇಕು, ಅವ್ರನ್ನ ಹೇಗೆ ನಾವು ಮೌಲ್ಯಮಾಪನ, ಈ ಇಷ್ಟು ವರ್ಷ ಅಂಕಗಳೇ ನಮಗೆ ಪ್ರಾಧಾನ್ಯತೆ ಪ್ರಧಾನ ಪಾತ್ರ ಇತ್ತಲ್ವಾ. ಸೊ ಆದ್ರಿಂದ ಅಲ್ಲಿಂದ ನಾವು ಹೆಂಗೆ ಶಿಫ್ಟ್ ಆಗಬೇಕು, ರಿಸರ್ಚ್ ಬಗ್ಗೆ ಹೆಂಗೆ ಯೋಚನೆ ಮಾಡಬೇಕು ಅನ್ನೋ ಎಲ್ಲ ವಿಷಯಗಳ ಬಗ್ಗೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಫುಲ್ಲು ಎಜುಕೇಷನ್ ಸಿಸ್ಟಮ್ನ ಬದಲಾವಣೆ ಮಾಡುವಂಥ ಒಂದು ಪ್ರಕ್ರಿಯೆ. ಸೊ ಅದು ಎಲ್ಲ ಅಂಶಗಳು ಅದರೊಳಗೆ ಏನೇನು ಬಂದಿದೆಯೋ ಎಲ್ಲ ಕೂಡ ನಮಗೆ ಈ ಒಂದು ನಾವೇನು ಬಿಸ್ನೆಸ್, ನಾವು ಮುಂದೆ ನಾವೇನು ಯೋಚನೆ ಮಾಡ್ತಾ ಇದ್ದೀವಿ ಇನ್ನೊಂದು 20 ವರ್ಷಕ್ಕೆ ನಮ್ಮ ದೇಶ ಹೇಗಾಗುತ್ತೆ ಅನ್ನೋದು ಅದಕ್ಕೆ ಸೂಕ್ತವಾಗಿ ಅದು ಇದೆ ಅಂತ ಅನಿಸುತ್ತೆ ನನಗೆ.
1: ಅಂದರೆ ಎಷ್ಟೋ ಕಡೆ ನಾವು ನೋಡ್ತಿರ್ತೀವಿ, ಕೆಲವೊಂದಷ್ಟು ಬಿಸ್ನೆಸ್ ಫ್ಯಾಮಿಲಿಗಳೇ ಇರುತ್ತೆ, ಅವರು ಓದಿಗಾಗಿ ಕಾಯೋದಿಲ್ಲ, ತಾನೇ ತಾನಾಗಿ ಅವರು ಓದ್ತಾ ಇರೋಂಥ ಸಮಯದಲ್ಲೇ ಬಿಸ್ನೆಸ್ ನಡೆಸ್ಕೊಳ್ತಾ ಬರ್ತಿರ್ತಾರೆ, ಮತ್ತು ಅದಕ್ಕೆ ಬೇಕಾದಂಥ ಸ್ಕಿಲ್ ಸೆಟ್ ಅವರಲ್ಲಿ ಒಡಗೂಡಿರುತ್ತೆ. ಇವಾಗ ಕಾಲೇಜ್ ಓದ್ತಾ ಇರೋಂಥ ಮಕ್ಕಳಿಗೆ ಯಾರು ಬಿಸ್ನೆಸ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ ಬಂದಿರಲ್ಲ, ಅಂಥವ್ರಿಗೆ ನೀವು ಯಾವ ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀರಿ? ಓದ್ತಾ ಇರೋಂಥ ಸಮಯದಲ್ಲೇ ಅವರು ಬಿಸ್ನೆಸ್ನ ಶುರು ಮಾಡಬಹುದಾ?
0: ಶುರು ಮಾಡಬಹುದು. ಏನು ಅಂತ ಹೇಳಿದ್ರೆ, ಈಗ ನಾವು ನಮ್ಮ ಪರೀಕ್ಷೆ, ನಮ್ಮ ಎಕ್ಸಾಮ್ ಸಿಸ್ಟಮ್ ಏನಿದೆ ಅದ್ರ ಬಗ್ಗೆ ನಾವು ತುಂಬ ತಲೆ ಕೆಡಿಸ್ಕೊಂಡ್ಬಿಟ್ಟಿರ್ತೀವಿ. ಅಂದರೆ ನಾವೆಲ್ಲ ಮಾಡ್ತಾ ಇರೋವಂಥ ಎಫರ್ಟ್ ಕೂಡ ಒಂದು ಪರೀಕ್ಷೆ ಬರೆಯೋದಕ್ಕೆ, ಒಂದು ಮಾರ್ಕ್ಸ್ ತಗೊಳ್ಳಿಕ್ಕೆ ಅಂತ. ಇವಾಗ ನಮ್ಮ ಶಿಫ್ಟು ಕಲಿಕೆ ಮೇಲಾಯಿತು ಅಂತ ಅಂದ್ಕೊಳ್ಳಿ. ಕಲಿಕೆ ಮೇಲಾಯಿತು ಅಂತ ಹೇಳಿದ್ರೆ ನಿಮಗೆ ಆ ಒಂದು ಆ ಕಲಿಕಾ ಕ್ರಮದಲ್ಲಿ ನಿಮಗೆ ಆಸಕ್ತಿ ಹುಟ್ಟತ್ತೆ. ಆ ಆಸಕ್ತಿ ಹುಟ್ಟಿದಾಗ ನೀವೇನೋ ಕಲಿತಾ ಇದ್ರೆ, ಓ ಇದನ್ನು ಯಾಕೆ ಹೀಗೆ ಮಾಡಬಾರ್ದು ಅನ್ನೋ ಆಲೋಚನೆ ಬರುತ್ತೆ. ಆವಾಗ ಒಂದು ಸಮಸ್ಯೆ ಬರುತ್ತೆ, ಈ ಸಮಸ್ಯೆನ ಹಿಂಗೆ ಸಾಲ್ವ್ ಮಾಡಬಹುದಲ್ವಾ ಅನ್ನೋ ಒಂದು ಯೋಚನೆ ಬರುತ್ತೆ. ಸೊ ಹಾಗೆ ಮಾಡಿದಾಗ ನಮಗೆ ನಾವು ಬಿಸ್ನೆಸ್ ಕೂಡ ಮಾಡಬಹುದು, ಮತ್ತು ನಾವು ಏನು ಮಾಡ್ತಿದ್ದೀವೋ ನಮ್ಮಲ್ಲಿ ನಮಗೆ ಜಾಸ್ತಿ ಸಮಯ ಸಿಗುತ್ತೆ. ಮತ್ತು ಇವಾಗ ಟೆಕ್ನಾಲಜಿ ಸಪೋರ್ಟ್ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಟೈಮ್ ನಷ್ಟ ಆಗ್ತಾಯಿದೆ ಅಂತ ನನಗೆ ಅನಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಬೇಗ ಕಲಿಬೋದು, ಇವಾಗ ಫಾಸ್ಟ್ ಪೇಸ್ಡ್ ಲರ್ನಿಂಗ್ ಅನ್ನೋದು ಬಂದಿದೆ ಇವಾಗ. ಆದರೆ ನಮ್ಮ ಸಿಸ್ಟಮಲ್ಲಿ ನಾವಿನ್ನೂ ಸ್ಲೋ ಪೇಸ್ಡ್ ಲರ್ನಿಂಗ್ಗೆ ಹೋಗ್ತಾ ಇದ್ದೀವಿ. ಸೊ ಫಾಸ್ಟ್ ಪೇಸ್ಡ್ ಲರ್ನಿಂಗಲ್ಲಿ ಸೊ ಮಲ್ಟಿಪಲ್ ಥಿಂಗ್ಸ್ನ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಬಿಸ್ನೆಸ್ನ ಅವರು ಬೇಗನೆ ಆ ಕೋರ್ಸಸ್ನ ಒಂದು ಅಡಿಷ್ನಲ್ ಕೋರ್ಸಸ್ ತೊಗೊಂಡು ಬಿಸ್ನೆಸ್ ಹೆಂಗೆ ಎಸ್ಟಾಬ್ಲಿಷ್ ಮಾಡಬಹುದು, ಮತ್ತು ಒಂದು ಬಿಸ್ನೆಸ್ ಕ್ಯಾನ್ವಾಸ್ ಹೆಂಗೆ ಬಿಲ್ಡ್ ಮಾಡಬೇಕು, ಅದರೊಳಗೆ ಯಾವ್ಯಾವ ರೀತಿ ಯೋಚನೆ ಮಾಡಬಹುದು ಅನ್ನೋದನ್ನೆಲ್ಲನೂ ನಾವು ಎಕ್ಸಸೈಸಸ್ ಆಗಿ ಅವ್ರಿಗೆ ಹೇಳಿಕೊಟ್ರೆ, ಸುಮಾರು ನ್ಯಾಷನಲ್ ಆಂಟ್ರಪ್ರಿನಿಯರ್ಶಿಪ್ ನೆಟ್ವರ್ಕ್ ಅಂತ ಇದೆ, ಅವರು ಫಸ್ಟ್ ಇಯರಿಂದನೇ ಆ ಸ್ಕಿಲ್ ಕೋರ್ಸಸ್ನ ಶುರು ಮಾಡಿಬಿಟ್ಟಿದ್ದಾರೆ. ಎಲ್ಲ ಇನ್ಸ್ಟಿಟ್ಯೂಷನ್ಸಲ್ಲೂ ನಡೀತಾ ಇದೆ ಈಗಾಗಲೇ. ಆದರೆ ವಿದ್ಯಾರ್ಥಿಗಳು ತಗೋಬೇಕು, ಮತ್ತು ಅವ್ರ ಮನೆಯಲ್ಲಿ ಅವರ ತಂದೆ ತಾಯಿ ಕೂಡ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು. ಆಯಿತು, ನಾನು ನೀನು ಮಾಡ್ತಿದ್ಯಾ ಅಂದರೆ ಹೋಗು ಮಾಡು, ನಿನಗೆ ಶಕ್ತಿ ಇದೆ, ನೀನು ಮಾಡೋಕ್ಕಾಗುತ್ತೆ ಅಂತ ಒಂದು ಆಶ್ವಾಸನೆ ಕೊಟ್ಟರೆ ಖಂಡಿತ ಸಾಧ್ಯ ಇದೆ
1: ಅಂತೀರಿ. ಮತ್ತೆ ಒಂದು ಬ್ರೇಕ್ನ ನಂತರ ಮಾತುಕತೆಯನ್ನು ಮುಂದುವರಿಸೋಣ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಿ ಡಾಕ್ಟರ್ ಮನಸಾ ಅವರೊಂದಿಗಿನ ಮಾತುಕತೆಯನ್ನು. ನೀವು ಕೂಡ ಮೆಸೇಜ್ ಮಾಡಬಹುದು 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ.
2: ಹೇ, ಡಿಡ್ ಯು ನೋ ಓವರ್ ದ ಪಾಸ್ಟ್ 12 ಇಯರ್ಸ್ ಅಂಡರ್ ದ ವಿಷನರಿ ಲೀಡರ್ಶಿಪ್ ಆಫ್ ಪ್ರೈಮ್ ಮಿನಿಸ್ಟರ್ ಶ್ರೀ ನರೇಂದ್ರ ಮೋದಿ, ಇಂಡಿಯಾಸ್ ಡಿಫೆನ್ಸ್ ಸೆಕ್ಟರ್ ಹ್ಯಾಸ್ ವಿಟ್ನೆಸ್ಡ್ ಅ ರಿಮಾರ್ಕಬಲ್ ಟ್ರಾನ್ಸ್ಫಾರ್ಮೇಶನ್. ಫ್ರಮ್ ಬೂಸ್ಟಿಂಗ್ ಇಂಡಿಜಿನಸ್ ಮ್ಯಾನುಫ್ಯಾಕ್ಚರಿಂಗ್ ಟು ಸ್ಟ್ರೆಂಥನಿಂಗ್ ಡಿಫೆನ್ಸ್ ಎಕ್ಸ್ಪೋರ್ಟ್ಸ್, ಇಂಡಿಯಾ ಇಸ್ ಶೇಪಿಂಗ್ ದ ಫ್ಯೂಚರ್ ಆಫ್ ಡಿಫೆನ್ಸ್ ವಿತ್ ಕಾನ್ಫಿಡೆನ್ಸ್.
3: ಯು ಆರ್ ರೈಟ್. ಇನ್ ದ ಡಿಫೆನ್ಸ್ ಸೆಕ್ಟರ್, ದ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಹ್ಯಾಸ್ ಬಿನ್ ಕ್ರಿಯೇಟಿಂಗ್ ದ ರೈಟ್ ಎನ್ವೈರನ್ಮೆಂಟ್ ಫಾರ್ ಇಂಡಿಯನ್ ಕಂಪನೀಸ್ ಟು ಡಿಸೈನ್, ಡೆವಲಪ್ ಅಂಡ್ ಬಿಲ್ಡ್ ವರ್ಲ್ಡ್ ಕ್ಲಾಸ್ ಟೆಕ್ನಾಲಜೀಸ್ ರೈಟ್ ಹಿಯರ್ ಅಟ್ ಹೋಮ್.
2: ಎಕ್ಸಾಕ್ಟ್ಲಿ. ಅಂಡ್ ಒನ್ ನೇಮ್ ದಟ್ಸ್ ಲೀಡಿಂಗ್ ದಿಸ್ ಟ್ರಾನ್ಸ್ಫಾರ್ಮೇಶನ್ ಇಸ್ HAL, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಫ್ರಮ್ ಇಂಡಿಜಿನಸ್ ಫೈಟರ್ ಏರ್ಕ್ರಾಫ್ಟ್ ಅಂಡ್ ಕಾಂಬ್ಯಾಟ್ ಹೆಲಿಕಾಪ್ಟರ್ಸ್ ಟು ಟ್ರೈನರ್ಸ್, ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್, and advanced aerospace system, HAL is helping build the future of India's defense.
3: HAL is bringing together private industry and thousands of MSMEs to create a powerful defense manufacturing ecosystem.
2: So, every

0: ಆಕಾಶವಾಣಿ ಎಫ್ ಎಂ ರಾಯಂಬೋ ಕೇಳ್ತಾ ಇದ್ದೀರಿ. ಡಾಕ್ಟರ್ ಮನಸಾ ನಾಗಭೂಷಣ ಅವರೊಂದಿಗಿನ ಮಾತುಕತೆಯನ್ನು ಮುಂದುವರಿಸ್ತಾ ಇದ್ದೀವಿ. ಈಗಾಗಲೇ ಮಹಿಳಾ ಸಬಲೀಕರಣದ ಕುರಿತಾಗಿ ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಉದ್ಯಮಶೀಲತೆಯ ಕುರಿತಾಗಿ ಬಹಳಷ್ಟು ಮಾತಾಡಿದ್ದೀವಿ ಇವತ್ತಿನ ಬಿಸ್ನೆಸ್ ಬಸ್ನಲ್ಲಿ. ಇವತ್ತಿನ ಒಂದು ದಿನಮಾನದಲ್ಲಿ ನಾವು ಯೋಚನೆ ಮಾಡಿದ್ರೆ ಮುಂದಿನ 10 ವರ್ಷಗಳಲ್ಲಿ ಮಹಿಳೆಯರಿಗೆ ಅತ್ಯಧಿಕ ಅವಕಾಶಗಳು, ತುಂಬಾನೇ ಆಂಪಲ್ ಆಪರ್ಚುನಿಟೀಸ್ ಕೊಡಬಲ್ಲಂತಹ ಕ್ಷೇತ್ರಗಳು ಅಂತ ಯಾವ್ಯಾವ್ದಿದೆ?
1: ನನಗೆ ಫಸ್ಟ್ ಅನಿಸೋದು, ಈಗ ನಾವು ಮಹಿಳೆಯರು ಯಾವ ಕ್ಷೇತ್ರದಲ್ಲಿ ಹೆಚ್ಚು ಕೆಲಸ ಮಾಡ್ತಾ ಇದ್ದಾರೆ, ಫಾರ್ ಎಕ್ಸಾಂಪಲ್ ಎಜುಕೇಷನ್. ಎಜುಕೇಷನಲ್ಲಿ ನೀವೆಲ್ಲ ಟೀಚರ್ಸ್ನೂ ನಾವು ಮೋಸ್ಟ್ ಆಫ್ ದ ಅಂದರೆ ನಿಮ್ಗೆ 90% ವಿಮೆನ್ ಟೀಚರ್ಸೇ ಇರುವಂಥದ್ದು ಅಲ್ವಾ. ಸೊ ಹಾಗಾಗಲಿ ಡಿಜಿಟಲ್ ಎಜುಕೇಷನ್ ನನಗನ್ಸುತ್ತೆ ಈಸ್ ಒನ್ ಆಫ್ ದ ಬಿಗ್ ಥಿಂಗ್ಸ್ ವಿಚ್ ವಿಲ್ ಟೇಕ್ ಓವರ್, ಅಂದರೆ ಮುಂದೆ ಅದು ಹೆಚ್ಚು ಇದಾಗಬಹುದು ಅನ್ನೋದು. ಇನ್ನೊಂದು ಹೆಲ್ತ್ ಕ್ಷೇತ್ರದಲ್ಲಿ, ಯಾಕೆಂದರೆ ಹೆಲ್ತಲ್ಲಿ ಹೆಲ್ತ್ ಗಿವರ್ಸ್ ಆ್ಯಂಡ್ ರಿಸೀವರ್ಸ್, ಬೆನಿಫಿಷಿಯರೀಸ್ ಆಫ್ ಹೆಲ್ತ್ ಯಾರಿದ್ದಾರೆ, ಡಾಕ್ಟರ್ಸು ಕೂಡ ಅಥವಾ ನರ್ಸ್ ಇರಬಹುದು, ಈ ಥರದ್ದೆಲ್ಲನೂ ಯಾರ್ಯಾರು ಹೆಲ್ತ್ ವರ್ಕರ್ಸ್ ಇದ್ದಾರೆ, ಹೆಚ್ಚು ಮಹಿಳೆಯರು ಇರೋದ್ರಿಂದ ಅಲ್ಲೂ ಕೂಡ ಹೆಲ್ತ್ ಸೆಕ್ಟರಲ್ಲಿ ವಿತ್ AI ಬಿಗ್ ಚೇಂಜಸ್ ಆರ್ ಗೋಯಿಂಗ್ ಟು ಹ್ಯಾಪನ್. ಹೆಲ್ತ್ ಟೆಕ್, ಸಿ ಟೆಕ್ನಾಲಜಿನ ನಾವು ಇಂಟಿಗ್ರೇಟ್

0: ಮಾಡಲೇಬೇಕಾಗತ್ತೆ. ಇದು ಯಾವುದೇ ಬಿಸ್ನೆಸ್ ಆದರೂ ಕೂಡ ವಿತೌಟ್ ಟೆಕ್ನಾಲಜಿ ಯು ಕೆನಾಟ್ ಡು. ಸೊ ಹೆಲ್ತ್ ಟೆಕ್ ಇಸ್ ಗೋಯಿಂಗ್ ಟು ಟೇಕ್ ಎ ಬಿಗ್ ರೋಲ್. ಆ್ಯಂಡ್ ಈವನ್ ಫಿಮೇಲ್ ವಿತ್ ಟೆಕ್ನಾಲಜಿ, ಎನಿಥಿಂಗ್ ಫಿಮೇಲ್ ವಿತ್, ಫಾರ್ ಎಕ್ಸಾಂಪಲ್, ಎಷ್ಟೋ ಇದು ಟ್ಯಾಬು ಟಾಪಿಕ್ಸ್ ಅಂತ ಎಲ್ಲ ಇರ್ತಾ ಇತ್ತು, ಅದನ್ನೆಲ್ಲನೂ ಮುಂದೆ ನಾವು ಮಾತಾಡ್ತಾನೆ ಇರಲಿಲ್ಲ. ಅದೆಲ್ಲನೂ ಇನ್ನು ಮುಂದಕ್ಕೆ ಹೆಚ್ಚು ಪ್ರಚಲಿತ ಆಗಬಹುದು ಅಂತ ಅನಿಸುತ್ತೆ. ಮತ್ತು ಸಸ್ಟೈನಬಿಲಿಟಿ ಅಂತ ನೀವೇನು ಮಾತಾಡ್ತೀರ, ನಾವು ಒಂದು ಸುಸ್ಥಿರತೆ ಅದು ಕೂಡ ಸಾಕಷ್ಟು ನಾವು ಬಿಕಾಸ್ ಎನ್ವೈರನ್ಮೆಂಟ್ದು ನಾವು ಕನ್ಸರ್ನು ಇದೆಲ್ಲ ನೋಡಿದ್ರೆ ಸಸ್ಟೈನಬಿಲಿಟಿ ಈಸ್ ಆಲ್ಸೋ ಒನ್ ಬಿಗ್ ಏರಿಯಾ. ಯಾಕೆಂದರೆ ಎಸ್ಪೆಷಲಿ ಇನ್ ಸಸ್ಟೈನಬಿಲಿಟಿ ನಾವೇನು ಹೇಳ್ತೀವಿ ಅಂದರೆ ಒಂದು ಎಸ್ ಫ್ಯಾಕ್ಟರ್ ಅಂತ ಇದೆ, ಎನ್ವೈರನ್ಮೆಂಟ್, ಸೋಷಿಯಲ್ ಆ್ಯಂಡ್ ಇದು ESG ಅಂತ ಕರಿತೀವಲ್ಲ, ಗವರ್ನೆನ್ಸ್ ಅಂತ. ಸೊ ಸೋಷಿಯಲ್ ಅನ್ನೋ ಫ್ಯಾಕ್ಟರಲ್ಲಿ ಜೆಂಡರ್ ಈಸ್ ಎ ವೆರಿ ಬಿಗ್ ಟಾಪಿಕ್ ಆ್ಯಕ್ಚುಲಿ. ಸೊ ಆ ಏರಿಯಾನಲ್ಲಿ ಕೂಡ ಆ ಸೋಷಿಯಲ್ ಫ್ಯಾಕ್ಟರ್ ಅನ್ನೋದು ಇದು ಗಟ್ಟಿಗೊಳಿಸೋವಂಥದ್ದು. ನಾವು ಮಹಿಳಾ ಸಬಲೀಕರಣದ ಬಗ್ಗೆ ಏನು ಮಾತಾಡ್ತಾ ಇದ್ದೀವಿ, ಕಾರ್ಪೊರೇಟ್ಸಲ್ಲಿ ಗ್ಲಾಸ್ ಸೀಲಿಂಗ್ ಅಂತ ಎಲ್ಲ ಕರಿತೀವಲ್ಲ ನಾವು, ಅಂದರೆ ಬೆಳವಣಿಗೆಗೆ ಬೆಳವಣಿಗೆನ ಸ್ಟಾಪ್ ಮಾಡುವಂಥ ಡಿಫ್ರೆಂಟ್ ಫೋರ್ಸಸ್ ಇರುತ್ತೆ, ಆ ಫೋರ್ಸಸ್ನ ತಡೆಗಟ್ಟೋ ಅಂಥ ಒಂದು ಇದನ್ನು ನಾವು ಮಾಡುವಂಥ ಪ್ರಯತ್ನಗಳು ಹೆಚ್ಚು ನಡೆಯುವಂಥದ್ದು ಇದೆ. ESG ಸೋಷಿಯಲ್ ಫ್ಯಾಕ್ಟರ್ ಬಗ್ಗೆ ಹೆಚ್ಚು ಬರುವಂಥದ್ದು ಸಾಧ್ಯತೆಗಳಿದೆ. ಮತ್ತು ಡಿಜಿಟಲ್ ಸರ್ವೀಸಸ್, ನಾನು ಆಗಲೇ ಹೇಳಿದೆ ಡಿಜಿಟಲ್ ಕಂಟೆಂಟು ಹೇಗೆ ಡೆವಲಪ್ ಆಗ್ತಾಯಿದೆ ಅಂತ ಹೇಳಿ, ಮಹಿಳೆಯರು ತುಂಬಾ ಇದರೊಳಗೆ ಮುಂಚೂಣಿನಲ್ಲಿದ್ದಾರೆ. ನಾವು ಹೇಳಬೇಕು ಅಂದರೆ ಡಿಜಿಟಲ್ ಕಂಟೆಂಟ್ ಕ್ರಿಯೇಷನ್, ಹೌದು. ಆಮೇಲೆ ಇದು ಪ್ಲಾಟ್ಫಾರ್ಮ್ಸ್, ಇದು ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ಸ್ ಏನಿದೆ, ಎಲ್ಲ ಪ್ರೊಕ್ಯೂರ್ಮೆಂಟ್ ನಡೀತಾ ಇರೋದು ಮಹಿಳಾ ಉದ್ಯಮಿಗಳ ಕಡೆಯಿಂದ. ಸೊ ಅದು ಇಸ್ ಗೋಯಿಂಗ್ ಟು ಟೇಕ್ ಎ ಬಿಗ್ ಲೀಪ್ ಅಂತ ಅನ್ನಿಸ್ತಾ ಇದೆ. ಈ ಸುಮಾರು ಕ್ಷೇತ್ರಗಳಿದೆ ಅಂದರೆ ನಾವು ಯಾವ್ದ್ಯಾವ್ದು ಇದು ಮಾ, ಇದು ಪ್ರಮುಖ ಅಂತ ನನಗನ್ಸೋದು. ಎಲ್ಲಿ ಹೆಚ್ಚು ಕೆಲಸ ಮಾಡ್ತಿದ್ದಾರೆ ಮಹಿಳೆಯರು, ಆ ಕ್ಷೇತ್ರಗಳೆಲ್ಲನೂ ಅವರು ಹೆಚ್ಚು ಮುಂದೆ ತಗೊಂಡು ಹೋಗುವಂತ ಚಾನ್ಸಸ್ ಜಾಸ್ತಿ ಇದೆ ಅಂತ ಅನ್ಸುತ್ತೆ.
1: ಆ ಕಾರ್ಯಕ್ರಮದ ಶುರುವಿನಲ್ಲೇ ಹೇಳಿದ್ರಿ, ಯಾವತ್ತೂ ಸವಾಲು ಅನ್ನೋದು ನಮ್ಮ ಒಳಗೆ ಇರುವಂತಹ ಸವಾಲುಗಳು, ಇಂಟರ್ನಲ್ ಯುದ್ಧಗಳು ಏನಿದೆ, ಒಳಗಿನ ಯುದ್ಧಗಳು ಏನಿದೆ, ನನ್ನ ಕೈಲಿ ಮಾಡೋಕ್ಕಾಗತ್ತಾ, ಮಹಿಳೆ ಇದನ್ನ ಮಾಡಬಹುದಾನಂತ ಯುದ್ಧಗಳನ್ನ ಜಯಿಸಿದ್ರೆ ಮುಂದಿನ 10 ವರ್ಷದಲ್ಲಿ 100 ವರ್ಷಕ್ಕಾಗುವಷ್ಟು ಬದಲಾವಣೆಗಳನ್ನ ಖಂಡಿತವಾಗ್ಲೂ ತರಬಹುದಾಗಿದೆ. ಯಾಕೆಂದ್ರೆ ಇರುವಂತಹ AI ಟೆಕ್ನಾಲಜಿ ಏನಿದೆ ಅದು ಖಂಡಿತ ನಮ್ಗೆ ಥ್ರೆಟ್ ಅಂತ ನಾವು ಭಾವಿಸ್ಬೇಕಾಗಿಲ್ಲ. ಅದು ನಮ್ಗೆ ಎಲ್ಲಾ ರೀತಿಯಲ್ಲೂ ಕೂಡ ಸರಿಯಾಗಿ ಬಳಸ್ಕೊಳ್ಳುವಂಥ ಒಂದು ಮನಸ್ಸು ಇದ್ರೆ, ಅದಕ್ಕೆ ಸರಿಯಾಗಿ ಬಳಸ್ಕೊಳ್ಳುವಂಥ ಒಂದು ಕಲೆ ನಮ್ಮಲ್ಲಿ ಇದ್ರೆ ತುಂಬಾ ಒಳ್ಳೆಯ ಬೆಳವಣಿಗೆಯನ್ನು ತರಬಹುದು ಅಂತ ಅನ್ಸುತ್ತೆ AI ಕೂಡ. ಮತ್ತೆ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದ್ಬಿಟ್ಟಿದೀವಿ. ಕಡೆ
0: ಮಾತು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಮಹಿಳೆ ಅಂದ್ರೆ ಶಕ್ತಿ,
1: ಹೌದು
0: ಅಲ್ವಾ? ನಾವು ಯಾವ್ದು ಹಿಂದಿನ ಕಾಲದಿಂದಾನು ಶಕ್ತಿ ಬಗ್ಗೆ, ಒಂದು ಶಕ್ತಿ ದೇವತೆ ಅನ್ನೋದನ್ನ ನಾವು, ಶಕ್ತಿ ಸ್ಥಳಗಳಿರ್ಬೋದು, ಇದ್ರ ಬಗ್ಗೆ ಹೆಚ್ಚು ಇದು ಮಾಡ್ಕೊಂಡು ಬಂದಿದ್ದೀವಿ. ಸೊ ಆದ್ರಿಂದ ನಮ್ಗೆ ಈ ಶಕ್ತಿ ಇದ್ದಾಗ ನಾವು ಏನು ನಮ್ಮ ಒಳಗೆ ನಡೆಯೋ ಅಂತ ಒಂದು ತಾಕಲಾಟ ಇರಬಹುದು, ಮತ್ತೆ ಇದು ಆಗಲ್ಲ ಅನ್ನೋ ಅಂದ್ರೆ ಆ ಡೈಲಮಾಸ್ ಏನಿದೆ ಅದನ್ನೆಲ್ಲನೂ ಆ ಶಕ್ತಿಯಿಂದ ನಾವು ಅದನ್ನ ಹೊಡೆದೋಡಿಸಿ ನಾವು ಮುಂದೆ ಹೆಜ್ಜೆ ಹಾಕ್ಬೇಕು ಅನ್ನೋದು ನಾನು ಎಲ್ಲ ಮಹಿಳೆಯರಿಗೂ ಹೇಳೋ ಅಂತ ಒಂದು ವಿಷಯ ಇವತ್ತು.
1: ಹೌದು, ನಿಜ ಮೇಡಮ್, ನಿಜ. ಈ ಇಡೀ ಕಾರ್ಯಕ್ರಮ ಕೇಳಿಸ್ಕೊಂಡ ಮೇಲೆ ಜನರಿಗೆ ಖಂಡಿತ ಅನ್ಸಿರುತ್ತೆ ನಾವು ಕೂಡ ಮಾಡಬೇಕು, ಮಾಡಬಹುದು ಅಂತ. ಇದೀಗ ರಾಪಿಡ್ ಫೈರ್ ರೌಂಡ್ ಕಡೆಗೆ ಹೋಗುವಂತಹ ಸಮಯ. ಉದ್ಯಮಶೀಲತೆ, ಎಂಟರ್ಪ್ರಿನರ್ಶಿಪ್ ನ ಬರೀ ಒಂದು ವರ್ಡ್ ನಲ್ಲಿ ಹೇಳೋದಾದ್ರೆ ಏನಂತ ಹೇಳ್ತೀರಾ?
0: ಪರ್ಸಿವರೆನ್ಸ್.
1: ಪ್ರತಿಯೊಬ್ಬ ಉದ್ಯಮಿನಲ್ಲೂ ಕೂಡ ಇರಲೇಬೇಕಾದಂತಹ ಒಂದು ಗುಣ ಯಾವುದು?
0: ಕಾನ್ಫಿಡೆನ್ಸ್.
1: ಪ್ರತಿಯೊಬ್ಬ ಯುವ ಉದ್ಯಮಿ ತಿಳಿದುಕೊಳ್ಳಲೇಬೇಕಾದಂತಹ ಒಂದು ಸರ್ಕಾರಿ ಯೋಜನೆ ಯಾವುದು?
0: ಸ್ಟಾರ್ಟ್ಅಪ್ ಇಂಡಿಯಾ.
1: AI ಅವಕಾಶನ ಅಥವಾ ಸವಾಲ?
0: ಒಂದು ಅವಕಾಶ.
1: ಕರ್ನಾಟಕದಾದ್ಯಂತ ನಮ್ಮ ಕಾರ್ಯಕ್ರಮವನ್ನು ಆಲಿಸ್ತಾ ಇರುವಂತಹ ಮಹಿಳೆಯರಿಗೆ ನಿಮ್ಮ ಸಂದೇಶ ಏನು?
0: ಮುಂದೆ ಸಾಗಿ, ನಿಮಗೆ ಹೆಚ್ಚು ಶಕ್ತಿ ಇದೆ ಆದರೆ ಅದನ್ನು ನೀವು ಕಂಡ್ಕೊಂಡಿಲ್ಲ ಇದೆ ಅನ್ನೋದು. ಮತ್ತು ಪರಿಸರ ಹೇಗಿದೆ ಅಂತ ಹೇಳಿದ್ರೆ, ಎಕೋಸಿಸ್ಟಮು ತುಂಬಾ ಚೆನ್ನಾಗಿದೆ, ನಿಮಗೆ ಮಾಡಲಿಕ್ಕೆ ಅವಕಾಶ ಇದೆ. ನಾವು ದೂಷಿಸ್ಕೊಂಡು ಬದುಕಲಿಕ್ಕೆ ಆಗೋದಿಲ್ಲ, ಅದು ಸರಿ ಇಲ್ಲ ಇದು ಸರಿ ಇಲ್ಲ, ನಮಗೆ ಎಂಪ್ಲಾಯ್ಮೆಂಟ್ ಸಿಗ್ತಾ ಇಲ್ಲ ಅಥವಾ ಬೇರೆಯವ್ರನ್ನ ದೂಷಿಸೋದಕ್ಕೆ ಬದಲು ಅವಕಾಶಗಳ ಕಡೆ ನಿಮ್ಮ ಗಮನ ಹರಿಸಿದಾಗ ಓನ್ಲಿ ಪಾಸಿಟಿವ್ ಥಿಂಗ್ಸ್ ಮಾತ್ರ ನಿಮ್ಗೆ ಕಾಣಿಸ್ತಾ ಹೋಗುತ್ತೆ. ಯಾವಾಗ ನೀವು ಒಂದು ನಿಮ್ಮ ಮನಸ್ಸಿನಲ್ಲಿ ಒಂದು ಸಕಾರಾತ್ಮಕ ಬದಲಾವಣೆ ನೀವು ತೊಗೊಂಬರ್ತೀರ, ಆವಾಗ ನಿಮಗೆಲ್ಲನೂ ಹೊರಗಿನ ಜಗತ್ತು ಕೂಡ ಚೆನ್ನಾಗಿ ಕಾಣಿಸ್ತಾ ಹೋಗುತ್ತೆ, ಅವಕಾಶಗಳು ನಿಮಗೆ ಅದಷ್ಟಗದೇ ಹುಡುಕೊಂಡು ಬರುತ್ತೆ. ಸೊ ಒಂದು ನಮ್ಮಲ್ಲಿ ನಾವು ಬದಲಾವಣೆ ಮಾಡ್ಕೋಬೇಕು, ನಿಮಗೆ ಸುತ್ತಲೂ ನಿಮಗೆ ಆ ಒಂದು ಅವಕಾಶಗಳು ಸಿಗ್ತಾ ಹೋಗುತ್ತೆ. ಆ ನೆಗೆಟಿವ್ಸ್ನ ಹುಡುಕ್ತಾ ಹೋಗಬೇಡಿ. ನೆಗೆಟಿವ್ಸ್ ಹುಡುಕಿದ್ರೆ ನೀವು ಅಲ್ಲೇ ನಿಂತ್ಕೊಂಬ

0: ಬಿಡ್ತೀರಾ, ಪಾಸಿಟಿವ್ಸ್ ಹುಡುಕಿ. ಒಂದು ವೇಳೆ ನಮಗೇನೋ ಒಂದು ಸರಿ ಇಲ್ಲ ಅಂತ ಅನಿಸಿದ್ರು ಕೂಡ ಅದನ್ನು ಕೂಡ ನಾವು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋ ಅಂತ ಶಕ್ತಿ ನಮ್ಮಲ್ಲಿ ಇದೆ. ಅದನ್ನು ಮಾಡಿಕೊಂಡು ಮುಂದೆ ಹೋದರೆ ಖಂಡಿತ ನಾವೆಲ್ಲರೂ ಸಕ್ಸಸ್ಫುಲ್ ಆಗ್ತೀವಿ. ನಾವೇನು ಒಂದು ವಿಕಸಿತ ಭಾರತ ಅಂತ ನಾವೇನು ಮಾತಾಡ್ತಾ ಇದ್ದೀವಿ ಅದು ಬರೀ ಟರ್ಮಿನಾಲಜಿ ಅಲ್ಲ, ಅದನ್ನು ನಾವು ನಿಜ ರೂಪಕ್ಕೆ ತರುವಂಥ ಒಂದು ಶಕ್ತಿ ನಮ್ಮಲ್ಲೆಲ್ಲ ಇದೆ. ನಾವು ಅದನ್ನು ಮಾಡಬಹುದು, ನಾವು ಮುಂದುವರಿಸಬಹುದು ಅಂತ ನನಗನ್ಸುತ್ತೆ. ಎಲ್ಲ ಶ್ರೋತೃಗಳಿಗೂ, ಆಕಾಶವಾಣಿ ಮತ್ತು ರೇನ್ಬೋ FM ಅವ್ರಿಗೆಲ್ರಿಗೂ ನನ್ನ ನಮಸ್ಕಾರ.
1: ನಮಸ್ಕಾರ, ಧನ್ಯವಾದಗಳು ಮೇಡಮ್. ಸ್ನೇಹಿತರೆ, ಇದುವರೆಗೂ ಡಾಕ್ಟರ್ ಮನಸಾ ನಾಗಭೂಷಣ ಅವರೊಂದಿಗಿನ ಮಾತುಕತೆಯನ್ನು ಕೇಳಿಸಿಕೊಂಡ್ರಿ. ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮಕ್ಕೆ ಯಾರೆಲ್ಲ ಕೂಡ ಸಂದೇಶ ಕಳಿಸಿದ್ರಿ, ನಿಮ್ಮೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇದ್ದೀವಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ ಬಿಎಲ್ಆರ್

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: 5:06:38 ಕೇಳ್ತಾ ಇದ್ದೀರಾ ಕನ್ನಡ ಕಾಮನಬಿಲ್ಲು FM ರೈನ್ಬೋ 101.3 ಮೆಗಾಹೆಡ್ಸ್ ಗಳು. ಮಂಗಳವಾರದ ಸಂಜೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದೀನಿ ನಾನು, ನಿಮ್ಮ ಗೆಳೆಯ ಪ್ರಶಾಂತ್. 5:00 to 11:00 ನಿಮ್ಮ ಜೊತೆಯಲ್ಲಿ ಕನ್ನಡ ಕಾಮನಬಿಲ್ಲಿನಲ್ಲಿ ಸುಮಧುರ ಗೀತೆಗಳು ನಿಮ್ಮೆಲ್ಲರಿಗಾಗಿ. ಇಂದು ನಾಗರಾಜ್ ಅವರ ಧ್ವನಿಯಲ್ಲಿ ಎಂಜಾಯ್ ಮಾಡಿ ಈ ಗೀತೆಯನ್ನು.

ಮ್ಯೂಸಿಕ್ ಕೇಳಿದ್ರೆ ನಮ್ಗೆ ಹೀಗೆ ಪಾ ಪ್ಯಾರ್ಗೆ ಆಗ್ಬಿಡತ್ತೆ. ಚೇತನ್ ಮತ್ತು ಇಂದು ನಾಗರಾಜ್ ಅವರ ಧ್ವನಿಯಲ್ಲಿ ಒಂದು ಸೂಪರ್ ಹಿಟ್ಗೆ ನೀವೆಲ್ಲರೂ ಕೇಳ್ತಾ ಇದ್ರಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಫ್ರಮ್ ರೈನ್ಬೋ 101.3 ಮೆಗಾಹೆರ್ಟ್ಸ್ಗಳಲ್ಲಿ. ವೆರಿ ಗುಡ್ ಈವ್ನಿಂಗ್ ಅಂತ ಬಹಳ ಜನ ಸಂದೇಶವನ್ನು ಕಳಿಸ್ತಾ ಇರ್ತೀರಿ. ನಾಗೇಂದ್ರ ಅವರು ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ, ಪ್ರಶಾಂತ್ ಬಂದ್ಬಿಟ್ಟಿದ್ದೀರಲ್ಲ ನೀವು. ಓಕೆ, ಇವತ್ತು ಎಫ್ಎಂ ರೈನ್ಬೋಗೆ ಲಾಸ್ಟ್ ವೀಕ್ ನೀವು ಹೇಳಿದಾಗೆ ಬಂದಿದ್ದೀರಾ ಅಂತ ಅವ್ರು ಹೇಳ್ತೀರಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಸಂದೇಶವನ್ನು ಕಳಿಸ್ತಾ ಇರ್ತೀರಿ. ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಆಕಾಶವಾಣಿಗೆ ಶುಭ ಸಂಜೆ ಪ್ರಶಾಂತ್, ವೆರಿ ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ವೆರಿ ಗುಡ್ ಈವ್ನಿಂಗ್, ನಮಸ್ಕಾರ, ಹೇಗಿದ್ದೀರಾ ಪ್ರಶಾಂತ್ ಅಂತ ಸಂದೇಶವನ್ನು ಕಳಿಸ್ತಾ ಹೇಳ್ತಿರೋದು ಉಮೇಶ್ ಅವರು, ಉಮೇಶ್ ಸಿರಿಗೆರೆ ಅವರು ದಾವಣಗೆರೆಯಿಂದ. ಗುಡ್ ಈವ್ನಿಂಗ್, ಅಂತೂ ಇಂತೂ ಪ್ರಾಮಿಸ್ ಮಾಡಿದ ಹಾಗೆ ಮಂಗಳವಾರ ಹಾಜರಾಗಿದ್ದೀರಾ. ಕಾಫಿ ಟೀ ಆಯ್ತಾ ಅಂತ ಪೂಜಾ ಅವ್ರು ಕೇಳ್ತೀರಿ. ಓ ಯಾ, ಆಯಿತು, ನಿಮ್ದಾಯಿತು ಅಂತ ಅಂದ್ಕೊಂಡಿದ್ದೀನಿ. ನಮಸ್ತೆ ಪ್ರಶಾಂತ್ ಅಂತ ಹೂಳೆ ಲಕ್ಷ್ಮಿ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಹೇಳ್ತಾ ಇದ್ದರೆ, ಹಲೋ ಪ್ರಶಾಂತ್, ಎಫ್ ಎಮ್ ರೈನ್ಬೋ ಜೊತೆಗೆ ನಾವಿದ್ದೇವೆ ನಿಮ್ಮ ಜೊತೆಯಲ್ಲಿ. ನಾವು ಹಾಗೆ ಕಾರ್ಯಕ್ರಮವನ್ನು ಮುನ್ನಡೆಸ್ತಾ ಹೋಗೋಣ ಬನ್ನಿ ಅಂತ ಹೊನ್ನೂರಲ್ಲಿ ಹನುಮಂತಪುರ ಜಗಳೂರು ತಾಲೂಕಿನಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತೀರಿ. ಹಲೋ ಅಲಿಯವರೇ, ಹೇಗಿದ್ದೀರಾ? ಸುಭಾನ್ ಕೋರಿಯವರು ಹಂಪಸಾಗರದಿಂದ, ಶುಭ ಸಂಜೆ ಪ್ರಶಾಂತ್, ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ ಅಂತಾರೆ. ಏ ಸೂಪರ್. ಹಾಗೆ ಅಮೃತ ರಮೇಶ್ ಅವರು, ವೆರಿ ಗುಡ್ ಈವ್ನಿಂಗ್ ಪ್ರಶಾಂತ್, ವೆಲ್ಕಮ್ ವೆಲ್ಕಮ್ ಅಂತ ಅವರು ಹೇಳ್ತಿದ್ದಾರೆ. ಜೊತೆಯಲ್ಲಿ ಶಕುಂತಲಾ ಶಂಕರ್ ಅವರು ಮಂಡ್ಯದಿಂದ, ಹಾಯ್ ಪ್ರಶಾಂತ್, ಹೇಗಿದ್ದೀರಾ, ಶುಭ ಸಂಜೆ, ಕಾಫಿ ಆಯ್ತಾ ಅಂತ ಕೇಳ್ತೀರಿ. ಎಸ್, ಕಾಫಿ ಎಲ್ಲ ಆಯಿತು. ಹಾಗೆ ಸ್ಟುಡಿಯೋಗೆ ಬಂದಿದ್ದೀನಿ. ಇವತ್ತು ಭಾಳಷ್ಟು ಮಾತು ಕತೆ, ಭಾಳಷ್ಟು ವಿಚಾರಗಳನ್ನು ತಿಳ್ಕೊಳ್ತಾ ಹೋಗೋಣ. ಏನು ಮಾತಾಡ್ತಾ ಇದ್ದೀವಿ ನಾನು ನಿಮಗೆ ಖಂಡಿತ ಹೇಳ್ತೀನಿ. ಮತ್ತೊಂದು ಒಳ್ಳೆ ಗೀತೆನ ಕೇಳಿ ಬರೋಣ. ಕೇಳಿ ಇದನ್ನ, ವಾಸುಕಿ ವೈಭವ್ ಅವರ ಧ್ವನಿಯಲ್ಲಿ. ಇನ್ನೂ ಬೇಕಾಗಿದೆ ನಿಮ್ಮೆಲ್ಲರಿಗಾಗಿ ಫ್ರಮ್ ರೈನ್ಬೋದಲ್ಲಿ 101.3 ಮೆಗಾಹೆರ್ಟ್ಸ್ಗಳಲ್ಲಿ.

ಅದ್ಭುತ, ಭಾರಿ ಅದ್ಭುತವಾಗಿರುವಂತಹ ಗೀತೆ ನಾವು ಕೇಳ್ತಾ ಇದ್ವಿ. ಕ್ರೇಜಿ ಬಾಯ್ ಚಿತ್ರದ ಗೀತೆ ನೀವೆಲ್ಲರೂ ಕೇಳ್ತಾ ಇದ್ರಿ ಎಫ್ ಎಂ ರೈನ್ಬೋ 101.3 ಮೆಗಾಹೆರ್ಟ್ಸ್ಗಳಲ್ಲಿ. ನಾನಿವತ್ತು ಮಾತಾಡಕ್ಕೆ ಹೊರಟಿರೋದು ಏನಪ್ಪ ಅಂತಂದರೆ, ಈ ಥರ ಎಲ್ಲ ಗೀತೆಗಳು ಕೇಳ್ತಾ ಇದ್ರೆ ಮನಸ್ಸಿಗೆ ತುಂಬ ಖುಷಿ ಸಿಗುತ್ತೆ, ಆರಾಮಾಗತ್ತೆ. ಅಂದರೆ ಒಂದು ದಿನ ನಾವು ಮಾಡಿರೋ ಕೆಲಸಗಳೆಲ್ಲವೂ ಹಾಗೆ ನಮಗೆ ಸುಸ್ತು ಏನೇನು ಆಗಿರುತ್ತೆ ಅವೆಲ್ಲ ಹಾಗೆ ಮಾಯ ಆಗತ್ತೆ ಅಂತೆಲ್ಲ ನಾವು ಮಾತಾಡ್ತಾ ಇರ್ತೀವಿ. ಆದರೆ ನನಗೆ ಯಾವಾಗಲೂ ಅನಿಸೋದು ಏನಪ್ಪ ಅಂತಂದರೆ, ಸಂಗೀತದಿಂದ ಅಷ್ಟು ಖುಷಿ ಸಿಗುತ್ತೆ, ಅಲ್ಲಿರೋ ಮ್ಯೂಸಿಕ್ಕಿಂದನಾ ಅಥವಾ ಸಾಹಿತ್ಯದ ಒಂದು ಎಸೆನ್ಸ್ನ ಎಂಜಾಯ್ ಮಾಡ್ತೀವ, ಅದು ಬಹಳಷ್ಟು ಜನಕ್ಕೆ ಒಂಥರ ವೇರಿಯಬಲ್ ಅಂತಲೇ ಹೇಳ್ಬೋದು. ಕೆಲವರು ಸಾಹಿತ್ಯನ ಇಷ್ಟಪಟ್ಟರೆ, ಕೆಲವರು ಅದರಲ್ಲಿರುವಂಥ ಒಂದು ಸಂಗೀತವನ್ನು ಇಷ್ಟಪಡ್ತಾರೆ. ನೀವು ಏನಂತೀರಾ, ನಿಮಗೆ ಈ ಗೀತೆಗಳಲ್ಲಿರೋ ಸಂಗೀತ ಇಷ್ಟ ಆಗುತ್ತಾ, ಅಥವಾ ಪ್ರತಿಯೊಂದು ವಾಕ್ಯದಲ್ಲಿ ಪ್ರತಿಯೊಂದು ಲೈನಲ್ಲಿರುವಂತಹ ಸಾಹಿತ್ಯ ಇಷ್ಟ ಆಗುತ್ತಾ, ನೀವು ನಂಗೆ ತಿಳಿಸಬಹುದು. 9408091013 ಸಂದೇಶವನ್ನು ಕಳಿಸೋ ಮುಖಾಂತರ. ವೆರಿ ಗುಡ್ ಈವ್ನಿಂಗ್ ಪ್ರಶಾಂತ್, ಹೇಗಿದ್ದೀರಾ ಅಂತ ಪಾಟೀಲ್ ಅವರು ರಾಯಚೂರಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಾರೆ. ನಾನು ಸೂಪರ್ ಪಾಟೀಲ್ ಅವರೇ, ನೀವು ಹೇಗಿದ್ದೀರಾ? ಶ್ರೀನಾಥ್ ಅವರು ಗುಡ್ ಈವ್ನಿಂಗ್ ಪ್ರಶಾಂತ್ ಅಂತ ಅವರು ಸಂದೇಶವನ್ನು ಕಳಿಸ್ತಾ ಇದ್ದರೆ, ಅಮೃತ ರಮೇಶ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ಗೀತೆಗಳನ್ನೆಲ್ಲ ಮೆಚ್ಚಿ ಹಾಗೆ ಮಂಗಳವಾರದ ಸಂಜೆ ತಂಪಾದ ವಾತಾವರಣದಲ್ಲಿ ಮನಸ್ಸಿಗೆ ಮುದ ನೀಡುವ ಗೀತೆಗಳನ್ನು ಪ್ರಸಾರ ಮಾಡ್ತಿರೋ ಕನ್ನಡ ಕಾಮನವಿಲ್ಲಿಗೆ ಧನ್ಯವಾದಗಳು ಅಂತ ಉಮೇಶ್ ಅವರ ಸಂದೇಶ ಬಂದು ತಲುಪಿದೆ. ಪ್ರೀತಿಯ ಧನ್ಯವಾದಗಳು. ಕಾಫಿ ಅಂತೂ ಆಯಿತು, ವೆನಿಲಾ ರೋಸ್ಟಿ ಆಯಿತು, ಇಲ್ಲಿ ಫುಲ್ಲು ಮಳೆ ಬರೋ ವಾತಾವರಣ ಇದೆ, ಸಣ್ಣ ಸಣ್ಣ ಹನಿಗಳು ಕೂಡ ಬೀಳ್ತಾ ಇದೆ. ಅಂಥ ಟೈಮಲ್ಲಿ ಇಂಥ ಗೀತೆಗಳು ತುಂಬ ಖುಷಿಯಾಗುತ್ತೆ ಅಂತ ಪೂಜಾ ಅವರ ಸಂದೇಶ ಬಂದು ತಲುಪಿದೆ. ಓ ಥ್ಯಾಂಕ್ ಯು ಸೋ ಮಚ್. ಸೊ ನಿಮಗೇನನ್ಸುತ್ತೆ, ಸಾಹಿತ್ಯನ್ನು ಎಂಜಾಯ್ ಮಾಡಿ ನಾವು ಖುಷಿ ಪಡೋದಾ, ಅಥವಾ ಸಾಹಿತ್ಯದ ಜೊತೆಗೆ ಇರುವಂತಹ ಒಂದು ಸಂಗೀತವನ್ನು ಕೇಳ್ತಾ ಕೇಳ್ತಾ ಎಂಜಾಯ್ ಮಾಡ್ತೀರಾ? ನೀವು ನನಗೆ ಸಂದೇಶವನ್ನು ಕಳಿಸ್ಬೋದು 9408091013.

0: ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
3: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
2: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
4: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
6: ಕರ್ನಾಟಕ ಸರ್ಕಾರವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಮನ್ವಯದೊಂದಿಗೆ ಜೂನ್ 27ರಂದು 15 ಲಕ್ಷ ಸಸಿಗಳನ್ನು ನೀಡುವ ಬೃಹತ್ ಹಸಿರು ಅಭಿಯಾನವನ್ನು ಆಯೋಜಿಸಿದ್ದು, ಗಿನ್ನೆಸ್ ವಿಶ್ವ ದಾಖಲೆಯತ್ತ ಹೆಜ್ಜೆ ಇಡಲು ಸಜ್ಜಾಗಿದೆ. ಗ್ರೀನ್ ಬೆಂಗಳೂರು ಬೈ BDA.in ವೆಬ್ಸೈಟ್ನಲ್ಲಿ ನೋಂದಾಯಿಸಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಸಿ ನೆಟ್ಟು ಹಸಿರು ಬೆಂಗಳೂರಿನ ನಿರ್ಮಾಣಕ್ಕೆ ನಿಮ್ಮ ಅಮೂಲ್ಯ ಕೊಡುಗೆ ನೀಡಿ. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM Rainbow 101.3 MHz, musically yours.

ಅರ್ಮನ್ ಮಲ್ಲಿಕ್ ಅವರ ಮನೆಯಲ್ಲಿ ಒಂದು ಒಳ್ಳೆ ಗೀತೆ ನೀವೆಲ್ಲರೂ ಕೇಳ್ತಾ ಇದ್ರಿ ಈ ಸಮುದ್ರ ಈವ್ನಿಂಗ್ ಅಲ್ಲಿ. ಓಕೆ, ಹಾಗೆ ಮಾತಾಡ್ತಾ ಮಾತಾಡ್ತಾ ಇಲ್ಲಿ ಸಂದೇಶಗಳು ಫುಲ್ಲು ಮಳೆ ಬರ್ತಾ ಇದೆ ಇಲ್ಲಿ ಸಂದೇಶಗಳಲ್ಲಿ. ಶಾಂತ ಚರ್ಬಡಿಗೇರ್ ಅವರು ಕುಕ್ಕನೂರು ಹರಿಹರ ತಾಲೂಕಿನಿಂದ ಹೇಳ್ತಿದ್ದಾರೆ. ನಮಸ್ತೆ ಪ್ರಶಾಂತ್, ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ, ಸಂಗೀತನೂ ಇಷ್ಟ ಆಗುತ್ತೆ, ಸಾಹಿತ್ಯನೂ ಇಷ್ಟ ಆಗುತ್ತೆ ಅಂತ ಅವರ ಮಾತು, ಹಾಗೆ ನಮ್ಮ ಮನಸ್ಸಿಗೆ ಉಲ್ಲಾಸ ನೀಡುವಂಥ ಹಾಡುಗಳು ಇಷ್ಟ ಅಂದರೆ ಸಂಗೀತ, ಸಾಹಿತ್ಯ, ಗಾಯನ ಮೂರು ಇಷ್ಟ ಅಂತ ಹೊನ್ನೂರು ಅಲಿಯವರು ಹನುಮಂತಪುರ ಜಗಳೂರು ತಾಲೂಕಿನಿಂದ ಸಂದೇಶವನ್ನು ಕಳಿಸ್ತಾ ಇರ್ತಾರೆ. ಓಕೆ, ನಾಗೇಂದ್ರ ಅವರು ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಹೇಳ್ತಿದ್ದಾರೆ, ಸಾಹಿತ್ಯ ಮತ್ತು ಸಂಗೀತ ಎರಡು ಕಣ್ಣುಗಳಲ್ವಾ ಪ್ರಶಾಂತ್? ಹಾಗೆ ಹೇಳೋದು ಸ್ವಲ್ಪ ಕಷ್ಟ ಆಗ್ತಿದೆ, ಇರಲಿ ನೋಡೋಣ, ಯೋಚನೆ ಮಾಡ್ತೀನಿ, ಬಟ್ ಎರಡು ಇಷ್ಟ ಆಗುತ್ತೆ ಅಂತ ನಾಗೇಂದ್ರ ಅವರು ಹೇಳ್ತಿದ್ದಾರೆ. ಓ ವೆರಿ ನೈಸ್, ಸಂಗೀತ ಮತ್ತು ಸಾಹಿತ್ಯ ಇವೆರಡೂ ಚೆನ್ನಾಗಿ ಸೇರಿದ್ರೇ ಮನಸ್ಸಿಗೆ ಹಬ್ಬ ಅಂತ ಕೀರ್ತನ ಗೀತಾ ಶ್ರೀನಾಥ್ ಅವರು ಮಾಗಡಿ ರೋಡಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಓ ವೆರಿ ನೈಸ್, ಸಾಹಿತ್ಯಕ್ಕೆ ಸಾಹಿತ್ಯ ನಮಗೆ ಭಾಳ ಇಷ್ಟ ನೋಡ್ರಿ ಸರ, ಚಾ ಕುಡಿದ್ರೇನ್ರಿ ಅಂತ ಸಿದ್ದನಗೌಡ ಸೊ ಮುದ್ದಿಗೌಡ ಅವರು ಇನಾಮ ಹೊಂಗ್ಲ ಸವದತ್ತಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಎಸ್ ಎಸ್, ನಂದ ಎಲ್ಲ ಆಯಿತು. ಸೊ ಸಾಹಿತ್ಯ ಇಷ್ಟ ಆಗತ್ತೆ ಅಂತ ಇವರು ಹೇಳ್ತಿದ್ದಾರೆ ಸಿದ್ದನಗೌಡ ಅವರ ಸಂದೇಶದಲ್ಲಿ. ನನಗೆ ಎರಡು ಇಷ್ಟ, ನಾನು ಅದೇ ಫೀಲ್ಡಲ್ಲಿ ಇದ್ದೀವಿ ಅದಕ್ಕೆ ಅಂತ ಭಾಗ್ಯ ಅವರ ಸಂದೇಶ ಬಂದಿದೆ, ವೆರಿ ನೈಸ್. ಮಹೇಶ್ ಕುಂಬಾರ ಹೊನ್ನಾಳಿಯಿಂದ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಓಕೆ, ಚಿತ್ರ ಸಾಹಿತ್ಯದಲ್ಲಿ ಕನ್ನಡಿಗರು ದಿಗ್ಗಜರನ್ನು ಕಂಡಿದ್ದೇವೆ ಪ್ರಶಾಂತ್ ಅವರೇ, ಸೊ ನಮಗೆ ಸಾಹಿತ್ಯ ಸಿಕ್ಕಾಪಟ್ಟೆ ಇಷ್ಟ ಆಗತ್ತೆ ಅಂತ ಅವರು ಹೇಳ್ತಿದ್ದಾರೆ. ಓ ವೆರಿ ನೈಸ್. ಯಾವುದೇ ಹಾಡುಗಳನ್ನು ಮನಸ್ಸು ಮತ್ತು ಹೃದಯಕ್ಕೆ ಹತ್ತಿರವಾಗಬೇಕು ಅಂದರೆ ಆ ಹಾಡಿನ ಸಾಲುಗಳು ಪದಕ್ಕೆ ತಕ್ಕಂತೆ ವಿಶೇಷ ಅರ್ಥ ಕೊಡುವಂಥದ್ದು ನಾವು ನೋಡ್ತೀವಿ. ಅದರ ಜೊತೆಗೆ ನೀತಿ ಬೋಧಕ ಮತ್ತು ಪದಗಳ ಸಾಲುಗಳಿಗಿಂತ ತಕ್ಕಂತೆ ಸಮುದ್ರ ಸಂಗೀತ ಮನಸ್ಸಿಗೆ ಹೆಚ್ಚು ಹತ್ತಿರವಾಗಲು ಇಷ್ಟ ಆಗುತ್ತೆ. ಜೊತೆಗೆ ಸಮುದ್ರ ಗೀತೆಗಳನ್ನು ಪ್ರಸಾರ ಮಾಡುವ ಕನ್ನಡ ಕಾಮನಬಿಲ್ಲಿಗೆ ಓಕೆ ತುಂಬ ಧನ್ಯವಾದಗಳು ಅಂತ ಉಮೇಶ್ ಸಿರಿಗೆರೆ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಪ್ರೀತಿಯ ಧನ್ಯವಾದಗಳು. ಹಾಗೆ ಒಂದು ಹಾಡು ಅಂತಂದರೆ ಅದಕ್ಕೆ ಸಂಗೀತ ಸಾಹಿತ್ಯ ಎರಡು ಕಣಗಳಿದ್ದ ಹಾಗೆ, ಆದರೆ ನನಗೆ ಪರ್ಸ್ನಲಾಗಿ ಹೇಳಬೇಕು ಅಂತಂದರೆ ಸಂಗೀತ ಸಾಹಿತ್ಯಕ್ಕಿಂತ ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ. ಮ್ಯೂಸಿಕ್ ಚೆನ್ನಾಗಿದ್ದರೆ ಆ ಹಾಡನ್ನು ಸಾಹಿತ್ಯದ ಬಗ್ಗೆ ಗಮನ ಕೊಡೋದಿಲ್ಲ, ಇದು ನನ್ನ ಅಭಿಪ್ರಾಯ. ಇಲ್ಲ ಅಂದರೆ ಹಾಡು ಕೇಳೋಕ್ಕೆ ಹೋಗಲ್ಲ ಅಂತ ಪೂಜಾ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಅಮೃತ ರಮೇಶ್ ಅವರು ಹೇಳ್ತಿದ್ದಾರೆ ಒಳ್ಳೊಳ್ಳೆ ಗೀತೆಗಳು, ಜೊತೆಗೆ ನಮಗೆ ಲಿರಿಕ್ಸ್ ತುಂಬ ಇಷ್ಟ ಆಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ರಾಣಿ ಹಳೆಬೀಡು ಅವರು ಹೇಳ್ತಾರೆ, ಹೌ ಯು ಪ್ರಶಾಂತ್, ವೆರಿ ಗುಡ್ ಈವ್ನಿಂಗ್, ಕಾರ್ಯಕ್ರಮದಲ್ಲಿ ಗೀತೆಗಳು ಇಷ್ಟ ಆಗ್ತಿದೆ ನಮಗೆ, ಹಳೆಯ ಗೀತೆಗಳು ಸಂಗೀತ ಸಾಹಿತ್ಯ ಎರಡೂ ಇಷ್ಟ ಆಗುತ್ತೆ ಅಂತ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಓಕೆ, ಓಕೆ, ನಂಜಪ್ಪ ಕಮ್ಮನಹಳ್ಳಿ ಬೆಂಗಳೂರಿನಿಂದ ಹೇಳ್ತಿದ್ದಾರೆ ಒಳ್ಳೊಳ್ಳೆ ಗೀತೆಗಳು ಅಂತ ಹೇಳಿ. ಸೊ ಮುಂದೆ ಮುಂದೆ ಮುಂದೆ ಇನ್ನು ಯಾವ ಗೀತೆ ಇದೆ ಬನ್ನಿ ನೋಡೋಣ, ನಿಮಗೇನು ಇಷ್ಟ ಆಗುತ್ತೆ ಸಂದೇಶವನ್ನು ಕಳಿಸ್ಬಹುದು. ಸಂಗೀತನ ಸಾಹಿತ್ಯನ ನೀವು ನನಗೆ ಹೇಳಬಹುದು. 9480901013 ನೀವು ನಿಮ್ಮ ಸಂದೇಶವನ್ನು ಕಳಿಸ್ಬೋದು. ಕೇಳಿ ಸೋನು ನಿಗಮ್ ಮತ್ತು ವಿದ್ಯಾಶ್ರೀ ಅವರ ಒಂದು ಗೀತೆ, ಆಲ್ ಟೈಮ್ ಫೇವ್ರೇಟ್ ಗೀತೆಯನ್ನು ಕೂಡ ಇದು, ಎಂಜಾಯ್ ಮಾಡಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸುಂದರ ಗೀತೆಗಳು ನಿಮ್ಮೆಲ್ಲರಿಗಾಗಿ ಪ್ರಸಾರ ಆಗ್ತಾ ಇದೆ ಎಫ್ಎಂ ರೈನ್ಬೋದಲ್ಲಿ. ಹಾಗೆ ನಾವಿವತ್ತು ಮಾತಾಡ್ತಾ ಇದ್ವಿ ಸಾಹಿತ್ಯನ ಸಂಗೀತನ ಅಂತ. ಮತ್ತೆ ಇನ್ನೊಂದು ವಿಚಾರ ಏನಂತಂದರೆ, ಹಾಡುಗಳು ಚೆನ್ನಾಗಿದ್ದರೆ ಮಾತ್ರ ಮೂವಿಯನ್ನು ನೋಡ್ತೀವಿ. ಯಾವುದಾದ್ರೂ ಒಂದು ಹಾಡು ಚೆನ್ನಾಗಿದ್ದರೆ ತಕ್ಷಣ ಮೂವಿ ಕೂತ್ಕೊಂಡು ನೋಡೋದೆ ಅಂತ ಪೂಜಾ ಅವರ ಸಂದೇಶ ಬಂದು ತಲುಪಿದೆ. ಹಾಗೆ ಪ್ರಶಾಂತ್ ಆಕೆ ಬೆಲ್ಲದ ಹಣ್ಣಿನ ಪಾನಕ ಕುಡಿದು ಆಕೆ ಹಾಲು ಕರೆಯಲು ಕೂತಿದ್ದೀನಿ ಅಂತ ಎಚ್ ಎಲ್ ಬಸವರಾಜು ಪುಟ್ಟೇಗೆರೆ ಹೊಸಹಳ್ಳಿ ಮಾಡಾಳು ಅಂಚೆ ಅರಸೀಕೆರೆಯಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತೀರಿ. ಒಳ್ಳೊಳ್ಳೆ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಅಂತ ಅವರು ಹೇಳ್ತೀರಿ. ಥ್ಯಾಂಕ್ ಯು. ಹಾಗೆ ವಿನಯ್ ಮತ್ತು ಲತಾ ಅವರು ನೆಲಮಂಗಲದಿಂದ ಹೇಳ್ತೀರಿ, ನನಗೆ ಸಂಗೀತ ಹಾಗೂ ಸಾಹಿತ್ಯ ಜೊತೆಗೆ ರಾಗ ಸಂಯೋಜನೆ ಕೂಡ ಚೆನ್ನಾಗಿರಬೇಕು, ಅವಾಗ ಕೇಳೋಕ್ಕೆ ತುಂಬಾ ಇಷ್ಟ ಆಗುತ್ತೆ ಅಂತ ವಿನಯ್ ಮತ್ತು ಲತಾ ಅವರು ನೆಲಮಂಗಲದಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತೀರಿ. ಆಗಲೇ ಎಷ್ಟು ಟೈಮ್, 50 ನಿಮಿಷ ಕಳೆದೇ ಬಿಟ್ಟಿದ್ದೀವಿ, ಕಾರ್ಯಕ್ರಮ ಕೇಳ್ತಾ ಇದ್ರೆ ಸಮಯ ಹೋಗೋದೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತೀರಿ. ಹೌದು, ಅದು ಕನ್ನಡ ಕಾಮನಬೇಲಿನ ಒಂಥರ ಕರಾಮತ್ ಅಂತಲೇ ಹೇಳ್ಬೋದು. ಚಂದ್ರೇಶ್ ಅಂತ ಹೇಳ್ತಿರೋದು ಓಕೆ, ಸಂದೇಶ ಕಳಿಸಿರೋದು ನಾಗೇಂದ್ರ ಅವರು ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ. ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆಗಿರೋದು ಖುಷಿಯಾಗುತ್ತೆ. ಹಾಗೆ ಚಂದ್ರಶೇಖರ್ ಕಾನಹಳ್ಳಿಯವರು ಹೇಳ್ತಿದ್ದಾರೆ, ಹಾಯ್ ಪ್ರಶಾಂತ್ ಹೇಗಿದ್ದೀರಾ, ಕೆ ಕಾಫಿ ಆಯಿತಾ, ಸುಂದರ ಸಂಜೆ ಸುಂದರ ಗೀತೆಗಳು ಪ್ರಸಾರ ಮಾಡಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಜೊತೆಗೆ ಈ ತಂಪಾದ ಹೊತ್ತಿನಲ್ಲಿ ಬಿಸಿ ಬಿಸಿ ಕಾಫಿ ಕುಡಿದಿರುವ ಅನುಭವ ಆಗ್ತಾ ಇದೆ, ಮತ್ತೊಮ್ಮೆ ಧನ್ಯವಾದಗಳು ಅಂತ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಜೊತೆಗೆ ಒಳ್ಳೊಳ್ಳೆ ಗೀತೆಗಳು ಅಂತ ಅಮೃತ ರಮೇಶ್ ಅವರ ಸಂದೇಶವನ್ನು ತಲುಪಿದರೆ, ಗೀತಾ ಅವರು ಮಾಗಡಿ ರೋಡಿಂದ ಹೇಳ್ತಿದ್ದಾರೆ, ಸಂಗೀತ ಮತ್ತು ಸಾಹಿತ್ಯ ರಥದ ಚಕ್ರಗಳಿದ್ದಂತೆ ಅಲ್ವಾ ಪ್ರಶಾಂತ್ ಅಂತ ಅವರು ಹೇಳ್ತಿದ್ದಾರೆ. ಎಸ್, ವೆರಿ ವೆರಿ ಟ್ರೂ. ಓಕೆ, ಹಾಗೆ ನಿಮಗೇನಿಸುತ್ತೆ, ಸಂದೇಶವನ್ನು ಕಳಿಸಿ 9480901013 ನೀವು ಸಂದೇಶವನ್ನು ಕಳಿಸ್ಬೋದು. ನೀವು ಯಾವ ಅಂದರೆ ಗೀತೆಯಲ್ಲಿ ಸಾಹಿತ್ಯ ಸಂಗೀತ ಯಾವುದು ಇಷ್ಟಪಡ್ತೀರಾ, ನೀವು ಸಂದೇಶವನ್ನು ಕಳಿಸ್ಬೋದು. ಕೇಳಿ ಮುಂದಿನ ಗೀತೆ ನಿಮ್ಮೆಲ್ಲರಿಗಾಗಿ, ಹೇಮಂತ್ ಅವರ ಧ್ವನಿಯಲ್ಲಿ ಈ ಗೀತೆ.

ಪ್ರಜ್ವಲ್ ಪೈ ಮತ್ತು ಸುರಕ್ಷಾ ಅವರ ಹಾಡುಗಾರಿಕೆಯಲ್ಲಿ ಮೂಡಿ ಬಂದಂತಹ ಗೀತೆ ಲೈಫ್ 360 ಚಿತ್ರದ ಗೀತೆ ನೀವೆಲ್ಲರೂ ಕೇಳ್ತಾ ಇದ್ರಿ ಎಫ್ ರೈನ್ಬೋ 101.3 ಮೆಗಾಹೆರ್ಟ್ಸ್ಗಳಲ್ಲಿ. ಹಾಗೆ ಸಂದೇಶಗಳನ್ನು ನೋಡೋದಾದರೆ, ನಮಸ್ಕಾರ ಪ್ರಶಾಂತ್ ಅವರೇ, ಸುಧೀಂದ್ರ ನಾನು ಮಲ್ಲೇಶ್ವರಮಿಂದ, ಅದು ನನ್ನ ಮುಂದೆ ನನ್ನ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವು ಸಂಗೀತ ಕೇಳ್ತೀನಿ, ಕೆಲವು ಸಾಹಿತ್ಯ ಕೇಳ್ತೀನಿ, ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಸಂದೇಶವನ್ನು ಕಳಿಸ್ತಾ ಹೇಳ್ತಾರೆ. ಹಾಗೆ ಅದ್ವಿಕ್ ಅನ್ವಿತಾ ನಯನ್ ಋತ್ವಿಕ್ ಅವರು ಮಹಾಲಿಂಗಪುರದಿಂದ ಕಾರ್ಯಕ್ರಮವನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದರೆ, ನನಗೆ ಈ ತಂದೆ ತಾಯಿ ಸೆಂಟಿಮೆಂಟ್ ಇರೋ ಹಾಡುಗಳು ಕೇಳಿದರೆ ಮತ್ತು ಪ್ರೀತಿ ಕಂಡುಕೊಂಡಿರೋ ಹಾಡು ಕೇಳಿದರೆ ಸಾಹಿತ್ಯ ಅರ್ಥ ಮಾಡಿಕೊಂಡು ಇನ್ನೂ ದುಃಖ ಹೆಚ್ಚಾಗಿ ಕಣ್ಣೀರು ಬರುತ್ತೆ, ಮನಸ್ಸು ಹಗುರ ಆಗುತ್ತೆ ಅಂತ ಪೂಜಾ ಅವರ ಸಂದೇಶ ಬಂದು ತಲುಪಿದೆ. ಓ ಓಕೆ, ದಿನೇಶ್ ಎಸ್ ಕೆ ಅವರು ಸಿಂಗಟಗೆರೆ ಕಲ್ಯಾಡಿ ಅಂಚೆ ಅರಸೀಕೆರೆ ತಾಲೂಕಿನಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತೀರಿ, ಒಳ್ಳೊಳ್ಳೆ ಗೀತೆಗಳು ಎಫ್ ಎಂ ರೈನ್ಬೋದಲ್ಲಿ ಪ್ರಸಾರ ಮಾಡ್ತಾ ಇದ್ದೀರಾ, ಎಂಜಾಯ್ ಮಾಡ್ತಾ ಇದ್ದೀವಿ ಅಂತ. ಹಾಗೆ ಪ್ರೀತ್ ಸಹ ಅಡಿಗೆ ಹೇಗೆ ಕುಣಿತಾ ಇದ್ದೀನಿ ಅಂದರೆ ನೆಲ ಹದರ್ತಾ ಇದೆ ನೋಡಿ ಸರ್ ಅಂತ ಸಿದ್ದನಗೌಡ ಅವರು ಸವದತ್ತಿಯಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಾರೆ. ಓ ಎಂಜಾಯ್ ಮಾಡಿ. ಭರಮಪ್ಪ ಅವರು ಬಳ್ಳಾರಿಯಿಂದ ಹೇಳ್ತಾರೆ, ಒಳ್ಳೊಳ್ಳೆ ಗೀತೆಗಳು ಅಂತ ಅವರ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಯಶವಂತಪುರ ಅವರು ನಂಜುಂಡ ಸ್ವಾಮಿ ಅವರು ಯಶವಂತಪುರದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ವೆರಿ ನೈಸ್ ಪ್ರೋಗ್ರಾಮ್ ಅಂತ. ಓಕೆ, ಎಲ್ಲ ಎಂಜಾಯ್ ಮಾಡ್ತಾ ಇದ್ದೀರಾ. ಓಕೆ, ಒಳ್ಳೊಳ್ಳೆ ಗೀತೆಗಳು ನಾನ್ ಸ್ಟಾಪ್ ಸಂಜೆಯಲ್ಲಿ ಎಲ್ಲ ಗೀತೆಗಳನ್ನು ಎಂಜಾಯ್ ಮಾಡಿ. ಈಗ 6:05 ಸರಿಯಾಗಿ ಇಂಗ್ಲೀಷ್ನಲ್ಲಿ ವಾರ್ತೆಗಳನ್ನು ಕೇಳಿದ್ದೀರಿ. ದೆಹಲಿ ಕೇಂದ್ರದಿಂದ ಸಂದೇಶವನ್ನು ಕಳಿಸಿರೋರಿಗೆ ಎಲ್ಲರಿಗೂ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ, ಹಾಗೆ ಹೇಳೋದಾದರೆ ಸಂಗೀತನೂ ಮುಖ್ಯ ಆಗುತ್ತೆ, ಸಾಹಿತ್ಯನೂ ಮುಖ್ಯ ಆಗುತ್ತೆ, ಎರಡೂ ನೀವು ಹೇಳಿದಾಗೆ ಒಂದೇ ನಾಣ್ಯದ ಎರಡು ಮುಖಗಳು. ಖುಷಿಯಾಯಿತು ನಿಮ್ಮ ಎಲ್ಲ ಸಂದೇಶಗಳಿಗೆ. ಹಾಗೆ ಇನ್ನಷ್ಟು ಮಾತಾಡ್ತಾ ಹೋಗೋಣ ಸಂಸತ್ ಸುರಭಿ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಕೇಳ್ತಾರೆ ಎಫ್ ಎಂ ರೈನ್ಬೋ 101.3 ಮೆಗಾಹೆರ್ಟ್ಸ್ಗಳು.

0: ಕಳೆದ 12 ವರ್ಷಗಳಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ದೂರದೃಷ್ಟಿ ನಾಯಕತ್ವದಲ್ಲಿ ಭಾರತದ ರಕ್ಷಣಾ ಕ್ಷೇತ್ರವು ಅಪೂರ್ವ ಪರಿವರ್ತನೆಯನ್ನು ಕಂಡಿದೆ. ಭಾರತವು ರಕ್ಷಣಾ ವಲಯದಲ್ಲಿ ಭವಿಷ್ಯವನ್ನು ಬಲಿಷ್ಠವಾಗಿ ರೂಪಿಸುತ್ತಿದೆ.
1: ಹೌದು, ರಕ್ಷಣಾ ಸಚಿವಾಲಯವು ಭಾರತೀಯ ಕಂಪನಿಗಳಿಗೆ ನಮ್ಮ ದೇಶದಲ್ಲೇ ವಿಶ್ವಮಟ್ಟದ ತಂತ್ರಜ್ಞಾನದ ವಿನ್ಯಾಸ, ಅಭಿವೃದ್ಧಿ ಮತ್ತು ನಿರ್ಮಾಣಕ್ಕೆ ಸೂಕ್ತವಾದ ವಾತಾವರಣವನ್ನು ಸೃಷ್ಟಿಸುತ್ತಿದೆ.
0: ಖಂಡಿತ, ಈ ಪರಿವರ್ತನೆಯನ್ನು ಮುನ್ನಡೆಸುತ್ತಿರುವ ಪ್ರಮುಖ ಹೆಸರುಗಳಲ್ಲಿ ಒಂದಾಗಿದೆ HAL, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಸ್ವದೇಶಿ ಯುದ್ಧ ವಿಮಾನಗಳು ಮತ್ತು ಯುದ್ಧ ಹೆಲಿಕಾಪ್ಟರ್ಗಳಿಂದ ಹಿಡಿದು ತರಬೇತಿ ವಿಮಾನಗಳು, ಸಾರಿಗೆ ವಿಮಾನಗಳು ಮತ್ತು ಉನ್ನತ ಏರೋಸ್ಪೇಸ್ ವ್ಯವಸ್ಥೆಗಳವರೆಗೆ HAL ಭಾರತದ ರಕ್ಷಣಾ ವಲಯದ ಭವಿಷ್ಯವನ್ನು ಬಲಿಷ್ಠವಾಗಿ ನಿರ್ಮಿಸಲು ಸಹಾಯ ಮಾಡುತ್ತಿದೆ.
1: HAL ಖಾಸಗಿ ಉದ್ಯಮಗಳು ಮತ್ತು ಸಾವಿರಾರು MSMEಗಳನ್ನ ಒಟ್ಟುಗೂಡಿಸಿ ದೇಶದಲ್ಲಿ ಶಕ್ತಿಶಾಲಿ ಏರೋಸ್ಪೇಸ್ ಇಕೋಸಿಸ್ಟಮ್ ವ್ಯವಸ್ಥೆಯನ್ನ ನಿರ್ಮಿಸುತ್ತಿದೆ.
0: ಭಾರತೀಯ ಪ್ರತಿಭೆ, ಭಾರತೀಯ ತಂತ್ರಜ್ಞಾನ ಮತ್ತು ದೃಢ ಸಂಕಲ್ಪದ ಬಲದೊಂದಿಗೆ ಪ್ರತಿಯೊಂದು ಹೊಸ ನವೀನತೆಯು ಭಾರತವನ್ನು ಆತ್ಮನಿರ್ಭರ ಭಾರತದೆಡೆಗೆ ಕೊಂಡೊಯ್ಯುತ್ತಿದೆ.
2: ಜನ ಕಲ್ಯಾಣಕ್ಕೆ
3: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
4: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 FM ರೈನ್ಬೋ 101.3 MHz, ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
5: थे प्रमोद कुमार और अब अपने साथी कमेंटेटर नितिश अरोड़ा के साथ मैं शालिनी मित्तल आपको आकाशवाणी के स्टूडियो वापस लिए चलती हूँ. नमस्कार.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಈಗ ವೇಳೆ ಸರಿಯಾಗಿ 6:11:35 ಕೇಳಿ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕಿತ್ತಾನೆ ರಂಗಪ್ಪ ನಾಗರಾಜ, ಕೀರಂ ನಾಗರಾಜ್, ಪ್ರಾಧ್ಯಾಪಕರು, ಬರಹಗಾರರು, ವಿಮರ್ಶಕರು, ಕಾವ್ಯ ಮಂಡಲ ಸಂಶೋಧನಾ ಕೇಂದ್ರವನ್ನು ಶುರು ಮಾಡಿದರು. ವಿದ್ಯಾರ್ಥಿಗಳಲ್ಲಿ ಭಾಷೆ ಬಗ್ಗೆ ಒಂದು ಬೆರಗು, ಕಲೆ ಸಾಹಿತ್ಯದ ಬಗ್ಗೆ ಅಭಿರುಚಿಯನ್ನು ಬೆಳೆಸಿದವರು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಸಾಹಿತ್ಯ ಅಕಾಡೆಮಿಗಳಲ್ಲಿ ಕಾರ್ಯನಿರ್ವಹಿಸಿದವರು. ಕಾವ್ಯದ ಕಡುಮೋಹಿ ಕೀರಂ ಅಂತ ಸಹೃದಯರು ಹೇಳ್ತಾ ಇದ್ರು. ಕೇಳೋಣ ಕೀರಂ ನಾಗರಾಜ್ ಅವರ ಧ್ವನಿ.
2: ಸಾಹಿತ್ಯದ ತತ್ವಗಳಿಗೂ ಅಥವಾ ವಿಮರ್ಶಾ ಚಿಂತನೆಗೂ, ವಿಮರ್ಶಾ ವಿಚಾರಗಳಿಗೂ ಬಹಳ ನೇರವಾಗಿ ಬದ್ಧನಾಗಿ ಶ್ರೇಷ್ಠ ಕೃತಿಯನ್ನು ರಚಿಸ್ತಾನೆ ಅಂತ ಹೇಳಲು ಬರುವಂತಿಲ್ಲ. ನಮ್ಮಲ್ಲೇ ಬಹಳ ಒಳ್ಳೆಯ ಉದಾಹರಣೆ ಅಂತ ಹೇಳಬೇಕಾದ್ರೆ ಕುವೆಂಪು ಮತ್ತು ಬೇಂದ್ರೆ ಅವರು. ಅವರು ನಮ್ಮ ಇಡೀ ವಿಮರ್ಶಾ ಪ್ರಸ್ಥಾನವನ್ನು ಅಥವಾ ಸಾಹಿತ್ಯ ತತ್ವದ ಪ್ರಸ್ಥಾನವನ್ನೇ ಒಂದು ರೀತಿಯಲ್ಲಿ ಪುನರಾವಲೋಕನ ಮಾಡಿ ಒಂದು ಹೊಸ ವಿಮರ್ಶಾ ತತ್ವವನ್ನು, ಒಂದು ಸಮರ್ಥ ವಿಮರ್ಶಾ ಚಿಂತನೆಯನ್ನೇ ರೂಪಿಸಿಬಿಟ್ರು. ಅದರಿಂದ ವಿಮರ್ಶೆಯ ತತ್ವವನ್ನು ಚೆನ್ನಾಗಿ ಬಲ್ಲವನಾಗಿದ್ದು ಅವನು ಅದರ ಮೂಲಕನೇ ಶ್ರೇಷ್ಠ ಕೃತಿಯನ್ನು ರಚಿಸ್ತಾನೆ ಅಥವಾ ಮಹತ್ವದ ಕೃತಿ.

0: ಜನರತ್ತ ತಾನೆ ಅಂತ ಹೇಳಲು ಬರುವಂತಿಲ್ಲ. ಅಥವಾ ಅಂತಹ ವಿಮರ್ಶಾ ಚಿಂತನೆಗಳ ತಿಳುವಳಿಕೆಯನ್ನು ಹೆಚ್ಚು ಇಲ್ಲದೇ ಇದ್ದಂಥ ಅವನು ಕೂಡ ಶ್ರೇಷ್ಠ ಕೃತಿಯನ್ನು ಹುಟ್ಟೋದಕ್ಕೆ ಸಾಧ್ಯ ಇದೆ. ಅದರಿಂದ ಎಷ್ಟೋ ಬಾರಿ ತುಂಬ ಚೆನ್ನಾದ ವಿಮರ್ಶಾ ಚಿಂತನೆಯನ್ನು ತಿಳಿದುಕೊಂಡಂಥ ನಮ್ಮ ಅನೇಕ ಲೇಖಕರಿದ್ದಾರೆ. ಆದರೆ ಅವರ ಕೃತಿ ಅಂತಹ ಒಂದು ಮಹತ್ವದ ಅರ್ಥಪೂರ್ಣವಾಗಿರ್ತಕ್ಕಂತಹ ನಿರ್ಮಿತಿ ಆಗಿರೋಲ್ಲ. ಅದರಿಂದ ಸಾಹಿತ್ಯ ತತ್ವದ ಗ್ರಹಿಕೆಗೂ ಸಾಹಿತ್ಯದ ಸೃಷ್ಟಿಗೂ ಬಹಳ ನೇರವಾಗಿರ್ತಕ್ಕಂಥ ಒಂದು ಸಂಬಂಧ ಇದೆ ಅಂತ ಹೇಳಕ್ಕೆ ಬರಲ್ಲ. ಅಷ್ಟೇ ಅಲ್ಲದೆ ಒಬ್ಬ ಲೇಖಕನೂ ಕೂಡ ಮೂಲತಃ ಒಬ್ಬ ವಿಮರ್ಶಕನೇ. ಯಾಕೆಂದರೆ ವಿಮರ್ಶನೆ ಪ್ರಜ್ಞೆ ಅಂತನ್ನುವುದು ಅವನ ಸೃಜನಶೀಲತೆಯಲ್ಲಿಯೇ ಅಂತರ್ಗತವಾಗಿರುತ್ತೆ. ಅದರಿಂದ ವ್ಯುತ್ಪತ್ತಿಯ ಒಂದು ಭಾಗವಾಗಿ ಅವನು ಸಾಹಿತ್ಯದ ತತ್ವ ಮೀಮಾಂಸೆಯ ವಿಚಾರಗಳು ವಿಮರ್ಶೆಯ ವಿಚಾರಗಳನ್ನು ತಿಳ್ಕೊಂಡಿರ್ತಾನೆ. ಆದರೆ ಸೃಜನಶೀಲತೆಯ ಕ್ರಿಯೆ ಇವುಗಳನ್ನೆಲ್ಲವನ್ನು ಕೂಡ ಮೀರಿ ಬೇರೆಯದೇ ಆಗಿರುತ್ತೆ. ಅಷ್ಟೇ ಅಲ್ಲದೆ ಆ ಲಕ್ಷ್ಯ ಲಕ್ಷಣಗಳ ನೆಲೆಗಳಿಂದ ಆಚೆಗೆ ಹೊಸ ವಿಮರ್ಶನ ತತ್ವಗಳು ಕೂಡ ನಿರ್ಮಾಣಗೊಳ್ತಕ್ಕಂಥದ್ದನ್ನು ನಾವು ಅನೇಕ ಕೃತಿಗಳಿಂದ ನೋಡೋಕ್ಕೆ ಸಾಧ್ಯ ಇದೆ. ನೆನಪು ಮಾಡಿಕೊಳ್ಬೋದು ಅದನ್ನು. ಬಹಳ ಕೆಲವರು ಎಲ್ಲರೂ ಕೂಡ ಅದನ್ನು ಒಂದು ಚಾಲೆಂಜ್ ಅನ್ನೋ ರೀತಿಯಲ್ಲಿ ಕುವೆಂಪು ಅವರ ಪದ್ಯವನ್ನು ವಿವರಿಸ್ತಾರೆ. ನೀನು ಏರಬಲ್ಲಯ್ಯ ಅಂತನ್ನೋ ರೀತಿ ಒಳಗಡೆ ನೀನು ಏರು ಅನ್ನೋವಂತಹ ಒಂದು ನಿರ್ದೇಶನ ಇದ್ದ ಹಾಗೆ ತೋರ್ತಾ ಇದ್ದಾರೆ. ಆಮೇಲೆ ಅಲ್ಲಿ ಒಂದು ರೀತಿ ಸೃಜನಶೀಲ ಲೇಖಕ ಮತ್ತು ಓದುಗ ಇವರಿಬ್ಬರ ಸಂಬಂಧ ಎಷ್ಟು ಅರ್ಥಪೂರ್ಣವಾಗಬೇಕು ಮತ್ತು ಅದೆಷ್ಟು ವಿಮರ್ಶಾತ್ಮಕವಾಗಬೇಕು ಎನ್ನುವ ಒಂದು ನೋಟವನ್ನು ಆ ಕವಿತೆ ಒಳಗೊಂಡ ಹಾಗೆ ತೋರ್ತಾ ಇದೆ. ಈ ರೀತಿ ಕುವೆಂಪು ಅವರ ಈ ಕವಿತೆ ಜೊತೆಗೆ ಕನ್ನಡದ ಅನೇಕ ಲೇಖಕರು ವಿಮರ್ಶಕರನ್ನು ಕುರಿತು ಬೇರೆ ಬೇರೆ ಮಟ್ಟಗಳಲ್ಲಿ ಈ ವಿಚಾರ ವಿಶ್ಲೇಷಣೆಯನ್ನು ಮಾಡಿದ್ದಾರೆ. ತತ್ವ ವಿಚಾರದ ಚರ್ಚೆ ವ್ಯಾಪಕವಾಗಿಬಿಟ್ಟಿದೆ. ಅಂದರೆ ಸಂಸ್ಕೃತಿಯ ತತ್ವ ಪ್ರಧಾನವಾದಂತಹ ಚರ್ಚೆ, ಇವಾಗ ನಮ್ಮ ಸಾಮಾಜಿಕ ಚಿಂತನೆಗಳ ಚರ್ಚೆ ಅಥವಾ ಮನಃಶಾಸ್ತ್ರೀಯವಾದಂಥ ನೆಲೆಗಳ ಚರ್ಚೆ ಅಥವಾ ರಾಜಕೀಯ ಸಿದ್ಧಾಂತಗಳ ಚರ್ಚೆ, ಈ ರೀತಿಯಾದಂತಹ ಒಂದು ರೀತಿ ಸಂಸ್ಕೃತಿ ಸಿದ್ಧಾಂತಗಳ ಚರ್ಚೆ ನಡೀತಾ ಇದೆಯೇ ಹೊರತು ಆ ಸಂಸ್ಕೃತಿಯ ಸಿದ್ಧಾಂತದ ಚರ್ಚೆಗೆ ಸಾಹಿತ್ಯವನ್ನು ಕೇಂದ್ರಗೊಳಿಸ್ಕೊಳ್ಳದೇ ಇರತಕ್ಕಂತಹ ಒಂದು ವಿಚಾರ ಪ್ರಧಾನವಾಗಿಬಿಟ್ಟಿದೆ. ಅಂದರೆ ನಿಮಗೆ ಗೊತ್ತಿದ್ದಂಗೆ ಥಿಯೇಟ್ರಿಕಲ್ ಡಿಸ್ಕಷನ್ ಅದು ಭಾಳ ಪ್ರಧಾನ ಆಗಿಬಿಟ್ಟಿದೆ. ಆ ಥಿಯೇಟ್ರಿಕಲ್ ಡಿಸ್ಕಷನ್ ಮುಖ್ಯ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಇಷ್ಟೆಲ್ಲ ರೀತಿಯಾದಂತಹ ತಾತ್ವಿಕ ಚರ್ಚೆಗೆ ಸಾಹಿತ್ಯ ಸೃಷ್ಟಿ ತುಂಬ ಗಂಭೀರವಾದಂಥ ಕೊಡುಗೆಗಳನ್ನು ಕೊಡುತ್ತೆ. ಅದು ಕೇವಲ ಸಾಹಿತ್ಯದ ಒಂದು ಬೇರೆಯದೇ ಆಗಿರ್ತಕ್ಕಂಥ ಶಿಸ್ತು ಅಂತ ತಿಳಿಯದೆ ಈ ಎಲ್ಲ ಚಿಂತನೆಗೆ ಮೂಲ ದ್ರವ್ಯವನ್ನು ಈ ಸಾಹಿತ್ಯದಿಂದ ನಾವು ಸ್ವೀಕರಿಸಬೇಕಾಗಿದೆ. ಕುವೆಂಪುರ ಕಾದಂಬರಿಗಳಿಂದ, ಕಾರಂತರ ಕಾದಂಬರಿಗಳಿಂದ ಅಥವಾ ಲಂಕೇಶ್ವರ ನಾಟಕಗಳಿಂದ, ತೇಜಸ್ವಿಯವರ ಕೃತಿಗಳಿಂದ, ಕಂಬಾರರ ಕವಿತೆಗಳಿಂದ ನಿರಂತರವಾಗಿ ಹೊಸ ಚಿಂತನೆ, ಸಾಮಾಜಿಕ ಚಿಂತನೆಗಳು, ಹೊಸ ಒಟ್ಟಾರೆ ಹೇಳೋದಾದರೆ ಸಾಂಸ್ಕೃತಿಕ ಚಿಂತನೆ ಉತ್ಪನ್ನವಾಗ್ತಾ ಇದೆ. ಈ ಉತ್ಪನ್ನ ಈ ಇನ್ನಿತರ ಜ್ಞಾನ ಶಾಖೆಗಳಿಗೆ ಏಕೆ ಬೇಕಿಲ್ಲ ಅನ್ನುವಂಥ ಒಂದು ಅನುಮಾನ ನಮಗೆಲ್ಲರೂ ಕಾಡ್ತಾ ಇದೆ. ಹೀಗಾಗಿ ಇವತ್ತು ನಡೀತಾ ಇರ್ತಕ್ಕಂಥ ಸಾಹಿತ್ಯ ವಿಮರ್ಶೆ ಒಂದು ರೀತಿ ತಾತ್ವಿಕವಾದಂಥ ಗ್ರಹಿಕೆಯ ಕಡೆಗೆ ಒತ್ತು ಬಿದ್ದಿದೆಯೇ ಹೊರತು ಕೃತಿಯನ್ನು ಪ್ರಧಾನವಾಗಿ ಮಾಡಿಕೊಂಡು ಆ ಕೃತಿಯನ್ನು ವಿಶ್ಲೇಷಣೆ ಮಾಡತಕ್ಕಂತಹ ವಿಮರ್ಶಕರ ಸಂಖ್ಯೆ ಕಡಿಮೆ ಆಗ್ತಾ ಇದೆ.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ನೀವು ಆಲಿಸಿದ್ದು ಕೆರಂ ನಾಗರಾಜ ಅವರ ಧ್ವನಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

0: ಸಮಯ ಈಗ 6:19:40. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: ಎಲ್ಲರೂ

0: ಸಾರ್ವಜನಿಕ ಜೀವನಸ್ಯ ಸಾಹಸ ರಾಷ್ಟ್ರಹಿತಂ ಪ್ರತಿ ಪ್ರತಿಬದ್ಧತಾ ಚ ಕುಲಾನುಕೂಲಾನ್ ಯಾವತ್ ಪ್ರೇರಯಂತೀತಿ. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ಅದ್ಯ ಅವದತ್ ಯತ್ ಅನುಚ್ಛೇದ ಸಪ್ತತ್ಯುತ್ತರ ತ್ರಿಶತಂ ಇತ್ಯಸ್ಯ ನಿರಸನೇನ ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿ ವರ್ಯಸ್ಯ ದೂರದೃಷ್ಟಿ ಸಾಕಾರಿ ಭೂತೇತಿ. ಶ್ರೀ ಶಾಹ ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿ ಇತ್ಯಸ್ಯ ಪುಣ್ಯತಿಥೌ ಶ್ರದ್ಧಾಂಜಲಿಂ ಅರ್ಪಿತವಾನ್. ಸಹ ಭಾರತಸ್ಯ ಮಹತ್ಸು ನೇತೃಷು ಅನ್ಯತಮಃ ಇತಿ ವರ್ಣಯನ್ ತಸ್ಯ ಯೋಗದಾನಂ ದೇಶಸ್ಯ ಏಕತಾಯಾಃ ಅಖಂಡತಾಯಾಃ ಚ ಸಂರಕ್ಷಣೆ ಸಹಾಯ್ಯಂ ಅಕರೋದಿತ್ಯಪಿ ಅವೋಚತ್. ನೇಫೇಡ್ ಸಂಸ್ಥಾಯಾಃ ನೀಲಾಮಿ ಪೋರ್ಟಲ್ ಇತ್ಯಸ್ಯ ಉದ್ಘಾಟನಕಾಲೆ ನವದೆಹಲ್ಯಾಂ ಜನಸಮೂಹಂ ಸಂಬೋಧಯನ್ ಶ್ರೀ ಶಾಹ ಅವದತ್ ಯತ್ ಜೂನ ಮಾಸಸ್ಯ ತ್ರಯೋವಿಂಶತಿ ದಿನಾಂಕಃ ಭಾರತೀಯ ಜನತಾ ಪಾರ್ಟೀತಿ ದಳಸ್ಯ ಕಾರ್ಯಕರ್ತೃಭ್ಯಃ ವಿಶೇಷ ಮಹತ್ವಂ ಧಾರಯತಿ. ಯತೋ ಹಿ ಅಯಂ ದಿವಸಃ ಶ್ಯಾಮಾ ಪ್ರಸಾದ ಮುಖರ್ಜಿ ವರ್ಯಸ್ಯ ರಾಷ್ಟ್ರೀಯ ಏಕತಾಯೈ ಸ್ವಪ್ರಾಣ ಬಲಿದಾನಸ್ಯ ದಿವಸಃ ಅಸ್ತಿತಿ.
1: ಶ್ಯಾಮಾ ಪ್ರಸಾದ್ ಮುಖರ್ಜಿ ಇಸ್ ರಾಷ್ಟ್ರ ಕೆ ಬಹುತ್ ಬಡೆ ನೇತಾಓ ಮೇ ಶುಮಾರ್ ಹೋತೆ ಹೈ ಜಿನ್ಹೋನೆ ಕಭಿ ಜೀವನ್ ಮೇ ಕುಛ್ ಭಿ ಪ್ರಸಿದ್ಧಿ ಕೆ ಲಿಯೆ ನಹಿ ಕಿಯಾ ಔರ್ ಉನ್ಕಿ ಬನಾಯಿ ಪಾರ್ಟಿ ಭಾರತೀಯ ಜನಸಂಘ ಜೋ ಅಬ್ ಭಾರತೀಯ ಜನತಾ ಪಾರ್ಟಿ ಕೆ ನಾಮ್ ಸೆ ಜಾನಿ ಜಾತಿ ಹೈ ಗಂಗಾ ಸೆ ಲೇಕರ್ ಬಂಗಾಲ್ ಕೆ ಗಂಗಾ ಸಾಗರ್ ತಕ್ ಭಾರತೀಯ ಜನತಾ ಪಾರ್ಟಿ ಕಾ ಸಾಥ್ ಔರ್ ಮೂಟ್ ಜೈಸೆ ಸೈಂಕಡೋ ಕಾರ್ಯಕರ್ತಾವೋ ನೆ 60 ಸಾಲ್ ಕೆ ಅಂದರ್ ಇನ್ಕಿ ವಿಚಾರಧಾರಾ ಪರ್ ಆಗೆ ಬಢ್ತೆ ಬಢ್ತೆ ಆ ದೇಶ್ ಕೋ ಆಗೆ ಬಢಾನೆ ಕೆ ಲಿಯೆ ಪ್ರಯಾಸ್ ಕಿಯಾ ಹೈ.
0: ಅಸ್ಮಿನ್ ಅವಸರೆ ಶ್ರೀ ಶಾಹ ಇತ್ಯಪಿ ಉಕ್ತವಾನ್ ಯತ್ ಭಾರತೀಯ ರಾಷ್ಟ್ರೀಯ ಕೃಷಿ ಸಹಕಾರ ವಿಪಣನ ಸಂಘ ನಾಫೇಡ್ ಇತ್ಯೇಷ ದೇಶಸ್ಯ ಪ್ರಾಯಃ ಚತುಸ್ಸಪ್ತತಿ ಲಕ್ಷಂ ಕೃಷಕಾಣಾಂ ಸಹಾಯ್ಯಂ ಕರೋತಿ. ಸಹ ನವದೆಹಲ್ಯಾಂ ನಾಫೇಡ್ ಸಂಸ್ಥಾಯಾಃ ನೀಲಾಮಿ ಪೋರ್ಟಲ್ ಇತ್ಯುಕ್ತೆ ನಾಫೇಕ್ಸ್ ಡಾಟ್ ಇನ್ ಇತ್ಯಸ್ಯ ಉದ್ಘಾಟನಂ ಕೃತವಾನ್. ಪ್ರಿಯಾಃ ಶ್ರೋತಾರಃ ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಇದಾನೀಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಕಾರ್ಯಕ್ರಮೋಯಂ ಆಕಾಶವಾಣಿಯಾಃ ಅಂತರ್ಜಾಲಪಟಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರಭಾಷೀಯ ತಂತ್ರಾಂಶೆ ಅಪಿ ಉಪಲಬ್ಧೋ ಭವಿಷ್ಯತಿ. ಸರ್ವೋಚ್ಚ ನ್ಯಾಯಾಲಯೇನ ಅದ್ಯ 93-ಏಕೋನವಿಂಶತಿತಮ ವರ್ಷೆ ಕೋಲ್ಕತ್ತಾ ಬೌ ಬಾಜಾರ್ ವಿಸ್ಫೋಟನ ಪ್ರಕರಣಸ್ಯ ಆಜೀವನ ದಂಡಾದೇಶಿತಸ್ಯ ದೋಷಿಣಃ ಸಮಯಪೂರ್ವ ಮುಕ್ತೇಃ ದಿಲ್ಲಿ ಉಚ್ಚ ನ್ಯಾಯಾಲಯಸ್ಯ ಆದೇಶಃ ಸ್ಥಗಿತಃ. ನ್ಯಾಯಮೂರ್ತಯಃ ಪಿಕೆ ಮಿಶ್ರಾ ಸಂಜೀವ ಸಜ್ದೇವಾ ಇತ್ಯತಯೋಃ ಪೀಠಃ ಪಶ್ಚಿಮ ಬಂಗ ಸರ್ವಕಾರಸ್ಯ ಯಾಚನಾಯಾಂ ಅಂತರಿಮ ಆಶ್ವಸ್ತಿಂ ಅದದಾತ್. ಯಸ್ಮಿನ್ ಉಚ್ಚ ನ್ಯಾಯಾಲಯಸ್ಯ 5 ಜೂನೇತಿ ದಿನಾಂಕಸ್ಯ ಆದೇಶಸ್ಯ ವಿರೋಧಃ ಕೃತಃ. ಯತ್ರ 77 ವರ್ಷೀಯಸ್ಯ ಅಪರಾಧಿನಃ ಮೊಹಮ್ಮದ್ ರಶೀದ್ ಖಾನ್ ಇತ್ಯಸ್ಯ ಮೋಚನಾದೇಶಃ ಆಸೀತ್. ಸರ್ವೋಚ್ಚ ನ್ಯಾಯಾಲಯೇನ ರಾಜ್ಯ ಸರ್ವಕಾರಸ್ಯ ಯಾಚನಾನುಸಾರಂ ಟಾಡಾ ಇತ್ಯಸ್ಯ ಕಠೋರ ವ್ಯವಸ್ಥಾಯಾಃ ಅಂತರ್ಗತಂ ದೋಷೀತಿ ಘೋಷಿತಾಯ ಖಾನ್ ಇತ್ಯಸ್ಮೈ ಅಪಿ ಸೂಚನಾ ದತ್ತ. ವಿಷಯಸ್ಮಿನ್ ನ್ಯಾಯಪೀಠಃ ಆರೋಪಿತಸ್ಯ ಭೂಮಿಕಾಃ ಸರ್ವಥಾ ಭಿನ್ನಾಃ ಇತಿ ಕಥಯನ್ ಖಾನಃ ಏವ ಘಟನಾಯಾಃ ಸೂತ್ರಧಾರಃ ಇತಿ ಸೂಚಿತವಾನ್. ಅಮೆರಿಕಾ ಇರಾನ್ ದೇಶಯೋರ್ಮಧ್ಯೆ ಕೃತಸ್ಯ MOU ಇತಿ ಸಹಮತಿ ಪತ್ರಸ್ಯ ಭಾರತಂ ಸ್ವಾಗತಂ ಅಕರೋತ್. ನವದೆಹಲ್ಯಾಂ ಷೋಡಶೀಂ ಬ್ರಿಕ್ಸ್ ರಾಷ್ಟ್ರೀಯ ಸುರಕ್ಷಾ ಪರಾಮರ್ಶದಾತ್ರಿ ಸಭಾಂ ಸಂಬೋಧಯನ್ ರಾಷ್ಟ್ರೀಯ ಸುರಕ್ಷಾ ಪರಾಮರ್ಶಕಃ ಅಜಿತ್ ಡೋಭಾಲಃ ಅವದತ್ ಯತ್ ಅನೇನ ವಿಕಾಸೇನ ಸಂಪೂರ್ಣೇ ವಿಶ್ವಸ್ಮಿನ್ ಊರ್ಜಾ ಸುರಕ್ಷಾಯಾಃ ಸುದೃಢೀಕರಣಂ ಭವಿಷ್ಯತೀತಿ. ಸಹ ಹೋರ್ಮುಜ್ ಜಲಸಂಧ್ಯಾಃ ಉದ್ಘಾಟನಸ್ಯ ಅಪಿ ಸ್ವಾಗತಂ ಅಕರೋತ್. ಪ್ರಕಾಶಯಚ್ಚ ಯತ್ ಏತತ್ ಆಪೂರ್ತಿ ಶೃಂಖಲಾಯಾಃ ಬಾಧಾಂ ಅಪಸಾರಯಿತುಂ ಊರ್ವರಕ ರಸಾಯನಾದೀನಾಂ ವಸ್ತೂನಾಂ ಅಭಾವಾನ್ ಪರಿಹರ್ತುಂಚ ಸಹಾಯ್ಯಂ ಕರಿಷ್ಯತೀತಿ. ಉದಯೋನ್ಮುಖಾನ್ ಸುರಕ್ಷಾ ವಿಷಯಾನ್ ಪ್ರಕಾಶಯನ್ ಶ್ರೀ ಡೋಭಾಲಃ ಅವೋಚತ್ ಯತ್ ಪಾರಂಪರಿಕ ಇತರ ಪ್ರತಿರೋಧಾಃ ರಾಷ್ಟ್ರೀಯ ಸೀಮಾಂ ಅತಿಕ್ರಮ್ಯ ಪಾರಂಪರಿಕ ಪ್ರತಿಕ್ರಿಯಾಂ ಚಾಲಯಿತುಂ ಕ್ಷಮತಾಂಚ ವಿಕಸಿತವಂತಃ ಇತಿ. ಅಯೋಧ್ಯಾಯಾಃ ರಾಮಮಂದಿರೆ ದಾನ ಅರ್ಪಣ ವಿಷಯೆ ಕಥಿತ ಅನಿಯಮಿತತಾನಾಂ ಅನ್ವೇಷಣಂ ಕುರ್ವತಾ ತ್ರಿಸದಸ್ಯಾತ್ಮಕ ವಿಶೇಷ ಅನ್ವೇಷಣ ದಲೇನ ಅದ್ಯ ಪ್ರಾರಂಭಿಕ ಅನ್ವೇಷಣ ಪ್ರತಿವೇದನಂ ಪ್ರಸ್ತುತಂ. ದಲ ಪ್ರಮುಖಃ ಲಕ್ನೌ ಆಯುಕ್ತಃ ವಿಜಯ ವಿಶ್ವಾಸ ಪಂತಃ ಅತಿರಿಕ್ತ ಮುಖ್ಯ ಸಚಿವಾಯ ಗೃಹ ವಿಭಾಗಸ್ಯ ಸಂಜಯ ಪ್ರಸಾದಾಯ ಪ್ರತಿವೇದನಂ ಸಮರ್ಪಿತವಾನ್. ಸಂಯುಕ್ತ ರಾಜ್ಯ ಅಮೆರಿಕಾ ದೇಶ ಭಾರತಸ್ಯ M777A2 ಅಲ್ಟ್ರಾ ಲೈಟ್ ಹಾವತ್ಸ್ इत्यस्मै

0: ವ್ಯಾಪಾರ ಪ್ರತಿನಿಧಿನಾ ಜೇಮಿಸನ್ ಗ್ರೀರ್ ಮಹೋದಯನ ಭಾರತಸ್ಥ ಅಮೆರಿಕ ರಾಜದೂತೇನ ಸರ್ಜಿಯೋ ಗೋರ್ ಮಹೋದಯನ ಚ ಸಮಂ ಅಮಿಲತ್. ಶಿಕ್ಷಕ ನಿಯುಕ್ತಿ ಪರೀಕ್ಷಾ ವಿಕೃತಿ ಪ್ರಕರಣ ಪ್ರವರ್ತನ ನಿದೇಶಾಲಯ ಚೆನ್ನೈ ತಿರುಚಿರಾಪಲ್ಲಿ ಕೋಯಂಬತ್ತೂರು ಮಧುರೈ ನಗರೇಸು ಅಷ್ಟಾದಶ ಸ್ಥಳೇಸು ಅನ್ವೇಷಣ ಕರೋತಿ. ಅಂತೆ ಕ್ರೀಡಾ ವಾರ್ತಾಃ. ಫಿಫಾ ವಿಶ್ವಕಪ್ ಇತಿ ಕ್ರೀಡಾಯಾಂ ಅರ್ಜೆಂಟೀನಾ ದೇಶಸ್ಯ ತಾರಕಭೂತಃ ನಾಯಕಃ ಲಿಯೋನೆಲ್ ಮೆಸ್ಸಿ ಇತ್ಯಯಂ ವಿಶ್ವಕಪ್ ಕ್ರೀಡಾಯಾಃ ಇತಿಹಾಸೇ ಸರ್ವಾಧಿಕಂ ಅಷ್ಟಾದಶ ಗೋಲ್ಸ್ ಇತಿ ಲಕ್ಷಾವಾಪ್ತಿಂ ಕೃತ್ವಾ ಇತಿಹಾಸಂ ನಿರ್ಮಿತವಾನ್. ಮೆಸ್ಸಿ ಜರ್ಮನ್ ದೇಶಸ್ಯ ಮಿರೋಸ್ಲಾವ್ ಕ್ಲೋಸೆ ಇತ್ಯಸ್ಯ ಷೋಡಶ ಗೋಲ್ಸ್ ಇತ್ಯಭಿಲೇಖಂ ಅತಿಕ್ರಮಿತವಾನ್. ಗತರಾತ್ರೌ ಸಂಜಾತೆ ಸೂಪರಾಖ್ಯೆ ಸಂಘರ್ಷೆ ಅರ್ಜೆಂಟೀನಾ ದೇಶ ಅಮೆರಿಕಾ ದೇಶಸ್ಯ ಆರ್ಲಿಂಗ್ಟನ್ ನಗರೆ ಸ್ವಸ್ಯ ಗ್ರೂಪ್ ಜೆ ಕ್ರೀಡಾಯಾಂ ಆಸ್ಟ್ರಿಯಾ ದೇಶದಲಂ ದ್ವಿಶೂನ್ಯಾಂಕಾಂತರಾಲೇನ ಪರಾಜಿತ್ಯ ರೌಂಡ್ ಆಫ್ 32 ಇತ್ಯಸ್ಮಿನ್ ಸ್ಥಾನಂ ಪ್ರಾಪ್ತವತ್. ಅಂತೆ ಹಾಕಿ ಕ್ರೀಡಾಯಾಂ ಭಾರತೀಯ ಪುರುಷ ಹಾಕಿ ದಲಂ ಅದ್ಯ ಎಫ್ಐಎಚ್ ಪ್ರೋ ಲೀಗ್ ಇತ್ಯಸ್ಯ ಉದ್ಘಾಟನ ಸ್ಪರ್ಧಾಯಾಂ ಚಿರಪ್ರತಿದ್ವಂದಿನ ಪಾಕಿಸ್ತಾನೇನ ಸಹ ಕ್ರೀಡತಿ ಇತಿ ವಾರ್ತಾಃ.
1: ರಿಲ್ಯಾಕ್ಸ್ ಪ್ಲೀಸ್. ದಿನದ ಕೊನೆಯಲ್ಲಿ ನಮಗ್ ನಾವೇ ಹೇಳ್ಕೊಳ್ಳುವಂತಹ ಮಾತಿದು, ಈ ದಿನದಲ್ಲಿ ಯಾವುದೋ ಒಂದು ಸಣ್ಣ ವಿಚಾರದಿಂದ ಬೇಜಾರಾಗಿದ್ರೂ ಹೃದಯ ತುಂಬಾ ಭಾರ ಅನ್ಸುತ್ತೆ. ಅವಾಗ ನಮಗ್ ನಾವೇ ಮತ್ತೊಂದು ಅವಕಾಶ ಇದ್ದೇ ಇರುತ್ತೆ, ಹೇ ಮನಸ್ಸೇ ರಿಲ್ಯಾಕ್ಸ್ ಪ್ಲೀಸ್ ಅಂತ ಸಮಾಧಾನ ಮಾಡ್ಕೊಳ್ಳೋಣ.

ಯಾರದ್ದಾದ್ರೂ ನೆನ್ಪಾಗ್ತಾ ಇದೆಯಾ? ಹೇಳಿ ಕೇಳಿ ಹಾಗೆ ಸುಮ್ಮನೆ ಒಬ್ರ ನೆನ್ಪು ಆಗೋದೇ ಇಲ್ಲ. ಏನೋ ಒಂದು ಕಾರಣಕ್ಕಾಗಿನೇ ನೆನ್ಪು ಕಾಡ್ತಾ ಇರತ್ತೆ, ಮನಸ್ಸು ಮಿಡಿಯತ್ತೆ, ನೋಡ್ಬೇಕು ಅಂತ ಚಡಪಡಿಕೆ ಅನ್ಸತ್ತೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಎರಡನೇ ಹಂತದ ಪದ್ಮ ಪ್ರಶಸ್ತಿ ಪ್ರದಾನ. ರಾಜ್ಯದ 5 ಸಾಧಕರಿಂದ ಪ್ರಶಸ್ತಿ ಸ್ವೀಕಾರ. ರಾಜ್ಯದ ಫೋರೆನ್ಸಿಕ್ ವಿಜ್ಞಾನ ಪ್ರಯೋಗಾಲಯದ ಸಾಧನೆ ರಾಷ್ಟ್ರಕ್ಕೆ ಮಾದರಿ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ. ರಾಜ್ಯ ಬಿಜೆಪಿ ನಾಯಕರಿಂದ ದೆಹಲಿಯಲ್ಲಿ ವರಿಷ್ಠರಿಗೆ ಪ್ರಾಥಮಿಕ ವರದಿ ಸಲ್ಲಿಕೆ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ವಿಚಾರ. ರಾಜ್ಯಪಾಲರು ಮಧ್ಯಪ್ರವೇಶಿಸುವಂತೆ ಸಂಸದ ಬಿವೈ ರಾಘವೇಂದ್ರ ಮನವಿ. ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ 3 ದಿನಗಳ ಕಾಲ ಭಾರೀ ಮಳೆ. ಹವಾಮಾನ ಇಲಾಖೆ ಮುನ್ಸೂಚನೆ. ವಾರ್ತೆಗಳ ವಿವರ. ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ನಡೆದ 2 ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2026 ಪದ್ಮ ಪ್ರಶಸ್ತಿಗಳನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ಪ್ರದಾನ ಮಾಡಿದರು. 2 ಪದ್ಮವಿಭೂಷಣ, 7 ಪದ್ಮಭೂಷಣ ಮತ್ತು 56 ಪದ್ಮಶ್ರೀ ಸೇರಿದಂತೆ 65 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ರಾಜ್ಯದ 5 ಸಾಧಕರು ಭಾಜನರಾಗಿದ್ದು, ವೈದ್ಯಕೀಯ ಸೇವೆಗಾಗಿ ಡಾ ಪ್ರಭಾಕರ್ ಕೋರೆ, ಶಿಕ್ಷಣ ತಜ್ಞ ಶಶಿಶೇಖರ್ ವೆಂಪತಿ, ಹೆಮೋಫಿಲಿಯಾ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಸಿಗುವಂತೆ ಮಾಡಿದ ವೈದ್ಯ ಡಾ ಸುರೇಶ್ ಹನಗವಾಡಿ, ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರು ರಾಷ್ಟ್ರಪತಿಯವರಿಂದ ಪ್ರಶಸ್ತಿ ಸ್ವೀಕರಿಸಿದರು. ಉದ್ಯಮಿ ಟಿಟಿ ಜಗನ್ನಾಥನ್ ಅವರಿಗೆ ಮರಣೋತ್ತರವಾಗಿ ಸಂದ ಪ್ರಶಸ್ತಿಯನ್ನು ಅವರ ಪರವಾಗಿ ಅವರ ಪುತ್ರ ಮುಕುಂದ್ ಸ್ವೀಕರಿಸಿದರು. ರಾಜ್ಯದ ಫೋರೆನ್ಸಿಕ್ ವಿಜ್ಞಾನ ಪ್ರಯೋಗಾಲಯ ನಿರ್ದೇಶನಾಲಯವು ರಾಷ್ಟ್ರವೇ ಹೆಮ್ಮೆ ಪಡುವಂತಹ ಸಾಧನೆ ಮಾಡಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನ ಮಡಿವಾಳದಲ್ಲಿರುವಂತಹ ಎಫ್ಎಸ್ಎಲ್ ಕಚೇರಿಗೆ ಭೇಟಿ ನೀಡಿ ಪರಿಶೀಲನಾ ಸಭೆ ನಡೆಸಿದ ಸಚಿವರು, ಕರ್ನಾಟಕದ ಫೋರೆನ್ಸಿಕ್ ವಿಜ್ಞಾನ ಪ್ರಯೋಗಾಲಯವು ಅಪರಾಧ ತನಿಖೆಯಲ್ಲಿ ವೈಜ್ಞಾನಿಕ ನಿಖರತೆ, ತಾಂತ್ರಿಕ ಸಾಮರ್ಥ್ಯ ಮತ್ತು ವೇಗದ ವರದಿ ವ್ಯವಸ್ಥೆಯಲ್ಲಿ ದೇಶದ ಅತ್ಯುತ್ತಮ ಸಂಸ್ಥೆಗಳಲ್ಲಿ ಒಂದಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ಎಫ್ಎಸ್ಎಲ್ಗೆ ರಾಷ್ಟ್ರೀಯ ಮಾನ್ಯತಾ ಮಂಡಳಿ ಮಾನ್ಯತೆ ದೊರೆತಿದ್ದು, ಅಂತಾರಾಷ್ಟ್ರೀಯ ಗುಣಮಟ್ಟದ ಮಾನದಂಡಗಳಡಿ ಕಾರ್ಯವನ್ನು ನಿರ್ವಹಿಸುತ್ತಿದೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಮೊದಲ ಬಾರಿಗೆ ವೈಲ್ಡ್ ಲೈಫ್ ಫೋರೆನ್ಸಿಕ್ ಘಟಕ ಆರಂಭಿಸಲು ಎಲ್ಲಾ ಸಿದ್ಧತೆಗಳು ಪೂರ್ಣಗೊಂಡಿದ್ದು, ಶೀಘ್ರದಲ್ಲೇ ಕಾರ್ಯಾರಂಭ ಮಾಡಲಿದೆ ಎಂದು ಘೋಷಣೆ ಮಾಡಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಚುನಾವಣೆಯಲ್ಲಿ ಅಡ್ಡ ಮತದಾನ ಕುರಿತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ಪ್ರತಿಪಕ್ಷ ನಾಯಕ ಆರ್ ಅಶೋಕ ನವದೆಹಲಿಯಲ್ಲಿಂದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರನ್ನು ಭೇಟಿಯಾಗಿ ಪ್ರಾಥಮಿಕ ವರದಿ ಸಲ್ಲಿಸಿದ್ದಾರೆ. ಬಳಿಕ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಅಡ್ಡ ಮತದಾನದ ಮೂಲಕ ಪಕ್ಷಕ್ಕೆ ದ್ರೋಹ ಬಗೆದವರ ವಿರುದ್ದ ಕ್ರಮ ಕೈಗೊಳ್ಳಲಾಗುವುದು ಎಂದು ವರಿಷ್ಠರು ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದ್ದಾರೆ. 2028 ಚುನಾವಣೆಗೆ ಒಗ್ಗಟ್ಟಿನಿಂದ ಹೋರಾಡಿ ಪಕ್ಷವನ್ನು ಗೆಲ್ಲಿಸಲು ವರಿಷ್ಠರು ಸೂಚಿಸಿದ್ದು ಅದರಂತೆ ನಡೆದುಕೊಳ್ಳುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ಕುರಿತಂತೆ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡುವಂತೆ ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ಒತ್ತಾಯಿಸಿದ್ದಾರೆ. ಬೆಂಗಳೂರಿನ ಲೋಕಭವನದಲ್ಲಿಂದು ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ ಅವರು, ಶಿವಮೊಗ್ಗ ಜಿಲ್ಲೆ ಎಲ್ಲಾ ರೀತಿಯಲ್ಲೂ ಹೈಕೋರ್ಟ್ ಪೀಠ ಸ್ಥಾಪನೆಗೆ ಅರ್ಹವಾಗಿದೆ ಎಂದು ಹೇಳಿದ್ದಾರೆ. ಮಲೆನಾಡು ಮತ್ತು ಮಧ್ಯ ಕರ್ನಾಟಕ ಪ್ರದೇಶಗಳಲ್ಲಿ ವಾಸಿಸುವ ಜನರಿಗೆ ಹೈಕೋರ್ಟ್ ಪೀಠ ಸ್ಥಾಪನೆಯಿಂದ ಸುಲಭವಾಗಿ ನ್ಯಾಯ ಸಿಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಶಿವಮೊಗ್ಗವನ್ನು ಮಂಗಳೂರಿನ ಪ್ರತಿಷ್ಠಿತ ಪೀಠದ ವ್ಯಾಪ್ತಿಗೆ ತರುವ ಪ್ರಸ್ತಾಪನೆಗಳ ಬಗ್ಗೆ ವಕೀಲರು, ಕಕ್ಷಿದಾರರು ಮತ್ತು ಸಾರ್ವಜನಿಕರು ಕಳವಳ ವ್ಯಕ್ತಪಡಿಸಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಜುಲೈ 2 ವಾರದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಮಳೆಯಾಗುವ ಸಾಧ್ಯತೆ ಇದ್ದು, ಈ ನಡುವೆ ಮಳೆ ಅಭಾವದಿಂದ ಜಿಲ್ಲೆಯಾದ್ಯಂತ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಮೂಲಸೌಕರ್ಯ ಅಭಿವೃದ್ಧಿ ಸಚಿವ ಎಂಬಿ ಪಾಟೀಲ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ವಿಜಯಪುರದಲ್ಲಿ ನಡೆದ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆಯಲ್ಲಿ ಮಾತನಾಡಿದ ಅವರು, ಈ ನಿಟ್ಟಿನಲ್ಲಿ ಜವಾಬ್ದಾರಿ ಅರಿತು ಅಧಿಕಾರಿಗಳು ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸಬೇಕು ಎಂದು ತಿಳಿಸಿದ್ದಾರೆ. ಎಲ್ಲೆಲ್ಲಿ ನೀರಿನ ಸಮಸ್ಯೆ ಉಲ್ಬಣವಾಗಬಹುದು ಎಂಬುದರ ಬಗ್ಗೆ ಮುಂಚಿತವಾಗಿ ಮಾಹಿತಿಯನ್ನು ಪಡೆದುಕೊಂಡು ಅಂತಹ ಸ್ಥಳಗಳಲ್ಲಿ ಅಧಿಕಾರಿಗಳು ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಎಂದು ಸೂಚನೆ ನೀಡಿದ್ದಾರೆ. ಮಳೆಯಾಗಿ ಒಳಹರಿವು ಹೆಚ್ಚಳವಾಗುವವರೆಗೆ ಜಲಾಶಯದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕುಡಿಯುವ ಉದ್ದೇಶಕ್ಕಾಗಿ ನೀರನ್ನು ಕಾಯ್ದಿರಿಸಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ದೆಹಲಿ ಮೂಲದ ಪ್ರಯಾಸ್ ಸಂಸ್ಥೆಯು ಬೆಳಗಾವಿಯ ಕೆಎಲ್ಇ ಕನ್ವೆನ್ಷನ್ ಕೇಂದ್ರದಲ್ಲಿ ಇಂದಿನಿಂದ 3 ದಿನಗಳ ಕಾಲ ಆಯೋಜನೆ ಮಾಡಲಾಗಿರುವಂತಹ ಸೆಕೆಂಡ್ ವಿಷನ್ ಕರ್ನಾಟಕ 2026 ಬೃಹತ್ ಪ್ರದರ್ಶನಕ್ಕೆ ಸಂಸದ ಜಗದೀಶ್ ಶೆಟ್ಟರ್ ಚಾಲನೆಯನ್ನು ನೀಡಿದರು. ಕೇಂದ್ರ ಸರ್ಕಾರದ ಸಚಿವಾಲಯಗಳು, ರಾಜ್ಯ ಸರ್ಕಾರದ ಇಲಾಖೆಗಳು, ಸಂಶೋಧನಾ ಸಂಸ್ಥೆಗಳು, ಸಾರ್ವಜನಿಕ ವಲಯದ ಸಂಸ್ಥೆಗಳು, ಶೈಕ್ಷಣಿಕ ಮತ್ತು ಹಣಕಾಸು ಸಂಸ್ಥೆಗಳ ಪ್ರತಿನಿಧಿಗಳ ಜೊತೆಗೆ ನೇರವಾಗಿ ವ್ಯವಹರಿಸಲು ನಾಗರಿಕರಿಗೆ ಒಂದು ಅನನ್ಯವಾದ ಅವಕಾಶವನ್ನು ಕಲ್ಪಿಸಲಾಗಿದೆ. ಈ ವೇಳೆ ಮಾತನಾಡಿದ ಜಗದೀಶ್ ಶೆಟ್ಟರ್, ಕಳೆದ ವರ್ಷದಂತೆ ಈ ಸಲವೂ ಕರ್ನಾಟಕ ವಿಷನ್ ಪ್ರದರ್ಶನ ಯಶಸ್ಸು ಹೊಂದಿದ್ದು, ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ದೊರೆತಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕಾಂಗ್ರೆಸ್ಗಾಗಿ ಕೆಲಸ ಮಾಡದವರಿಗೆ ಪಕ್ಷದ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ಸ್ಪಷ್ಟಪಡಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತರಿಗೆ ಸಚಿವ ಸ್ಥಾನ ಮಾತ್ರ ಅಲ್ಲ, ಎಲ್ಲವನ್ನು ಕೊಟ್ಟಿದೆ ಎಂದು ಹೇಳಿದ್ದಾರೆ. ಬೆಂಗಳೂರು ಆಕಾಶವಾಣಿಯ ಸಿಬ್ಬಂದಿಗಾಗಿ ಬೆಂಗಳೂರಿನ ನಿಮ್ಹಾನ್ಸ್ ಇಂದು ಸಮುದಾಯ ಸಂಪರ್ಕ ಕಾರ್ಯಕ್ರಮ ಆಯೋಜನೆ ಮಾಡಿತ್ತು. ರಾಷ್ಟೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆಯ ಹೆಚ್ಚುವರಿ ಪ್ರಾಧ್ಯಾಪಕರಾದಂತಹ ಡಾ ಅಜಯ್ ಕುಮಾರ್ ಸಿಬ್ಬಂದಿಗೆ ಉತ್ತಮ ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳುವ ಮಹತ್ವವನ್ನು ತಿಳಿಸಿದರು. ಆತಂಕ, ಕೆಲಸದ ಒತ್ತಡ ಮತ್ತು ತಂತ್ರಜ್ಞಾನ ವ್ಯಸನವನ್ನು ನಿರ್ವಹಿಸಲು ಪ್ರಾಯೋಗಿಕ ತಂತ್ರಗಳನ್ನು ಅವರು ಪ್ರದರ್ಶಿಸಿದರು. ಆರೋಗ್ಯಕರ ಕೆಲಸ ಜೀವನ ಸಮತೋಲನದ ಅಗತ್ಯವನ್ನು ಒತ್ತಿ ಹೇಳಿದರು. ಬೆಂಗಳೂರು ಆಕಾಶವಾಣಿಯ ಉಪಮಹಾನಿರ್ದೇಶಕರಾದಂತಹ ಕೆಆರ್ ಸಂಜೀವ್ ಮಾತನಾಡಿ, ಮಾಹಿತಿಯುಕ್ತ ಮತ್ತು ಸಂವಾದಾತ್ಮಕ ಕಾರ್ಯಕ್ರಮ ನಡೆಸಿದ್ದಕ್ಕಾಗಿ ನಿಮ್ಹಾನ್ಸ್ ಸೇವೆಯನ್ನು ಶ್ಲಾಘಿಸಿದರು. ಯುವಜನತೆ ಮಾದಕ ವಸ್ತುಗಳ ವ್ಯಸನದಿಂದ ಮುಕ್ತರಾಗಿ ಸದೃಢ ಭಾರತ ನಿರ್ಮಾಣಕ್ಕೆ ಕೈಜೋಡಿಸಬೇಕು ಎಂದು ದಾವಣಗೆರೆಯ ಹಿರಿಯ ಸಿವಿಲ್ ನ್ಯಾಯಾಧೀಶ ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯರಾದಂತಹ ಸಿ ರಂಗೇಗೌಡ ಕರೆ ನೀಡಿದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದಂತಹ ನಶಮುಕ್ತ ಭಾರತ ಜಾಗೃತಿ ಬೈಕ್ ರ್ಯಾಲಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಭಾರತದಲ್ಲಿ ಯುವ ಮಾನವ ಸಂಪನ್ಮೂಲ ಹೆಚ್ಚಾಗಿದ್ದು, ಇತ್ತೀಚಿನ ದಿನಗಳಲ್ಲಿ ಯುವಕರು ಮಾದಕ ವಸ್ತುಗಳ ಆಕರ್ಷಣೆಗೆ ಒಳಗಾಗಿ ಅಮೂಲ್ಯ ಭವಿಷ್ಯವನ್ನು ಹಾಳು ಮಾಡಿಕೊಳ್ಳುತ್ತಿರುವುದು ಆತಂಕಕಾರಿ ಸಂಗತಿ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಜಲಸಂಪನ್ಮೂಲ ಇಲಾಖೆ ಮತ್ತು ತುಂಗಭದ್ರಾ ಮಂಡಳಿಯ ಸಹಯೋಗದೊಂದಿಗೆ ತುಂಗಭದ್ರಾ ಜಲಾಶಯಕ್ಕೆ ನೂತನವಾಗಿ ಅಳವಡಿಸಿದ 33 ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ ಕಾರ್ಯಕ್ರಮ ನಾಡಿದ್ದು ಕೊಪ್ಪಳ ಜಿಲ್ಲೆಯ ಮುನಿರಾಬಾದ್ ಸರ್ಕಾರಿ ಹೈಸ್ಕೂಲ್ ಮೈದಾನದಲ್ಲಿ ಜರುಗಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು, ತೆಲಂಗಾಣ ಮುಖ್ಯಮಂತ್ರಿ ಎ ರೇವಂತ್ ರೆಡ್ಡಿ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಾರ್ಷಿಕ ಬಿಸಿಯು ಉತ್ಸವದ ಅಂಗವಾಗಿ ಸೆಂಟ್ರಲ್ ಕಾಲೇಜಿನ ಕ್ರಿಕೆಟ್ ಮೈದಾನದಲ್ಲಿ ಆಯೋಜನೆ ಮಾಡಿರುವಂತಹ 2025-26 ಸಾಲಿನ ಕ್ರಿಕೆಟ್ ಕ್ರೀಡಾಕೂಟವನ್ನು ಕುಲಪತಿ ಪ್ರೊಫೆಸರ್ ರಮೇಶ್ ಬಿ ಬಲೂನ್ ಹಾರಿಬಿಡುವ ಮೂಲಕ ಚಾಲನೆ ನೀಡಿದರು. ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗಾಗಿ ಏರ್ಪಡಿಸಲಾಗಿರುವಂತಹ 2 ದಿನಗಳ ಅಂತರ ವಿಭಾಗ ಕ್ರೀಡಾಕೂಟದಲ್ಲಿ ಭಾಗಿಯಾಗಿರುವ ಕ್ರೀಡಾಪಟುಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ದೈಹಿಕ ಮತ್ತು ಮಾನಸಿಕ ಸದೃಢತೆಗೆ ಕ್ರೀಡೆ ಅತ್ಯಂತ ಉಪಯುಕ್ತ ಎಂದು ತಿಳಿಸಿದ್ದಾರೆ. ಕ್ರೀಡೆಯಲ್ಲಿ ಸೋಲಿನಿಂದ ಕಲಿಯಬಹುದಾದಂತಹ ಪಾಠ ನಿಮ್ಮನ್ನು ಪರಿಪಕ್ವಗೊಳಿಸುವುದು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದಲ್ಲಿ ಮುಂಗಾರು ತುಸು ಬಿರುಸುಗೊಂಡಿದ್ದು, ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಸೇರಿದಂತೆ ಕರಾವಳಿಯ ಹಲವೆಡೆ ಇಂದಿನಿಂದ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ದಾವಣಗೆರೆ, ಚಿಕ್ಕಮಗಳೂರು, ಹಾಸನ, ಕೊಡಗು, ಬಳ್ಳಾರಿ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ವಿಜಯನಗರ ಜಿಲ್ಲೆಗಳ ಹಲವೆಡೆ ಗುಡುಗು ಸಹಿತ ಸಾಧಾರಣ ಮಳೆಯಾಗಲಿದೆ. ಬೆಂಗಳೂರಿನಲ್ಲಿ ಇದೇ 28ರವರೆಗೆ ಮೋಡ ಕವಿದ ವಾತಾವರಣದೊಂದಿಗೆ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ ಗರಿಷ್ಠ ತಾಪಮಾನ 30°C ಇದ್ದು, ಕನಿಷ್ಠ ತಾಪಮಾನ 21°C ದಾಖಲಾಗಿದೆ. ದೇಶಾದ್ಯಂತ ಇದೇ 28ರಿಂದ ಜುಲೈ 1ರವರೆಗೆ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿ 5 ವರ್ಷದ ಒಳಗಿನ ಯಾವುದೇ ಮಗು ಲಸಿಕೆಯಿಂದ ಹೊರಗೆ ಉಳಿಯದಂತೆ ನೋಡಿಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ. 2014ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಭಾರತವನ್ನು ಪೋಲಿಯೋ ಮುಕ್ತ ದೇಶ ಎಂದು ಘೋಷಣೆ ಮಾಡಿದೆ. ಆದರೂ ನೆರೆ ರಾಷ್ಟಗಳಾದಂತಹ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನಗಳಲ್ಲಿ ಕೆಲವು ಪೋಲಿಯೋ ಪ್ರಕರಣಗಳು ವರದಿಯಾಗುತ್ತಿದ್ದು, ಹೆಚ್ಚು ನಿಗಾ ವಹಿಸುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಭಾರತದಲ್ಲಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಮುಂದುವರಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ 2ನೇ ಹಂತದ ಪದ್ಮ ಪ್ರಶಸ್ತಿ ಪ್ರದಾನ. ರಾಜ್ಯದ 5 ಸಾಧಕರಿಂದ ಪ್ರಶಸ್ತಿ ಸ್ವೀಕಾರ. ರಾಜ್ಯದ ಫೊರೆನ್ಸಿಕ್ ವಿಜ್ಞಾನ ಪ್ರಯೋಗಾಲಯದ ಸಾಧನೆ ರಾಷ್ಟಕ್ಕೆ ಮಾದರಿ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ. ರಾಜ್ಯ ಬಿಜೆಪಿ ನಾಯಕರಿಂದ ದೆಹಲಿಯಲ್ಲಿ ವರಿಷ್ಠರಿಗೆ ಪ್ರಾಥಮಿಕ ವರದಿ ಸಲ್ಲಿಕೆ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ವಿಚಾರ. ರಾಜ್ಯಪಾಲರು ಮಧ್ಯಪ್ರವೇಶಿಸುವಂತೆ ಸಂಸದ ಬಿವೈ ರಾಘವೇಂದ್ರ ಮನವಿ. ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ 3 ದಿನಗಳ ಕಾಲ ಭಾರೀ ಮಳೆ. ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
4: ಕರ್ನಾಟಕ ಸರ್ಕಾರವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಮನ್ವಯದೊಂದಿಗೆ ಜೂನ್ 27 15 ಲಕ್ಷ ಸಸಿಗಳನ್ನು ನೆಡುವ ಬೃಹತ್ ಹಸಿರು ಅಭಿಯಾನವನ್ನು ಆಯೋಜಿಸಿದ್ದು, ಗಿನ್ನೆಸ್ ವಿಶ್ವ ದಾಖಲೆಯತ್ತ ಹೆಜ್ಜೆ ಇಡಲು ಸಜ್ಜಾಗಿದೆ. ಗ್ರೀನ್ ಬೆಂಗಳೂರು ಬೈ BDA.in ವೆಬ್ಸೈಟ್ನಲ್ಲಿ ನೋಂದಾಯಿಸಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಸಿ ನೆಟ್ಟು ಹಸಿರು ಬೆಂಗಳೂರಿನ ನಿರ್ಮಾಣಕ್ಕೆ ನಿಮ್ಮ ಅಮೂಲ್ಯ ಕೊಡುಗೆ ನೀಡಿ. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆ.

6:52:45 ಕೇಳ್ತಾ ಇದ್ರೆ ಕನ್ನಡ ಕಾಮನ್ ಬಿಲ್ಲು ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ಗಳು ಸನ್ಸೆಟ್ ಸುರಭಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಿರೋದು. ನಾನು ನಿಮ್ಮ ಗೆಳೆಯ ಪ್ರಶಾಂತ್. ಈ 6:52 7:35 ಎಂದಿನಂತೆ ಟಾಪ್ 10 ವಿಷಯದ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಸೊ ಒಂದು ಒಳ್ಳೆ ಗೀತೆಯೊಂದಿಗೆ ಕಾರ್ಯಕ್ರಮ ಶುರು ಮಾಡೋಣ. ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಕೇಳಿ ಈ ಸುಮಧುರ ಗೀತೆ.

ಶ್ರೀನಿವಾಸ್ ಮತ್ತು ಅನುರಾಧ ಶ್ರೀರಾಮ್ ಅವರ ಹಾಡುಗಾರಿಕೆಯಲ್ಲಿ ಮೂಡಿ ಬಂದಂಥ ಅದ್ಭುತ ಗೀತೆ ಕುಶಲವೇ ಕ್ಷೇಮವೇ ಕೇಳ್ತಾ ಇದ್ರಿ ಫ್ರಮ್ ರೈನ್ಬೋ 101.3 ಮೆಗಾಹರ್ಟ್ಸ್ಗಳಲ್ಲಿ ಇಂಥ ಗೀತೆಗಳನ್ನು ಕೇಳ್ತಾ ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮ ಸಂಸತ್ ಸುರಭೆಯಲ್ಲಿ ಏನು ಮಾತಾಡ್ತಾ ಇದ್ದೀವಿ ಅಂತಂದರೆ, ಇಂದಿನಂತೆ ಟಾಪ್ 10 ವಿಷಯ ಅಂತ ನಾನು ನಿಮಗೆ ಹೇಳಿದ್ದೆ. ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ನೀರಾವರಿ ಸೌಲಭ್ಯ ಇರುವಂತಹ 10 ರಾಜ್ಯಗಳು ಯಾವುದು ಗೊತ್ತಾ? ಇರಿಗೇಷನ್ ಫೆಸಿಲಿಟಿ ಇರುವಂಥ 10 ರಾಜ್ಯಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಹೋಗೋಣ. ಒಂದು ಕ್ವಿಕ್ ರೌಂಡ್ ಅಪ್ ಅಂತಲೇ ಹೇಳ್ಬೋದು. ಬನ್ನಿ, ಯಾವುದಿದೆ 10ನೇ ಸ್ಥಾನದಲ್ಲಿ? ನಮ್ಮ ನೆಚ್ಚಿನ ಕರ್ನಾಟಕ, ನಮ್ಮ ನಾಡು ಕರುನಾಡು ಇದೆ. ಹೌದು ಸ್ನೇಹಿತರೆ, ಸುಮಾರು 3 ಮಿಲಿಯನ್ ಹೆಕ್ಟೇರ್ ಏರಿಯಾದಲ್ಲಿ ಸ್ಪ್ರಿಂಕ್ಲರ್ ಇರಿಗೇಷನ್ ಇರಬಹುದು, ಕೆರೆ ಇರಬಹುದು ಮತ್ತು ಹನಿ ನೀರಾವರಿ ಇರಬಹುದು, ಇದನ್ನೆಲ್ಲ ಬಳಸಿ ನಾವೆಲ್ಲ ಕೃಷಿ ಮಾಡ್ತೀವಿ. ಕರ್ನಾಟಕದಲ್ಲಿ ಸುಮಾರು 3 ಮಿಲಿಯನ್ ಹೆಕ್ಟೇರ್ ಅಷ್ಟು ಜಾಗಕ್ಕೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಏನು ಈ ಒಂದು ನೀರಾವರಿ

0: ಒಂದು ಸೌಲಭ್ಯ ಇದೆ, ಇರಿಗೇಷನ್ ಫೆಸಿಲಿಟಿ ಇದೆ ಅಂತಲೇ ಹೇಳಬಹುದು. ಒಂಬತ್ತನೇ ಸ್ಥಾನದಲ್ಲಿ ಯಾವ ರಾಜ್ಯ ಇದೆ ಅಂತಂತಂದರೆ ಗುಜರಾತ್ ರಾಜ್ಯ ಇದೆ. ಇಲ್ಲಿ ಏನು ವಿಶೇಷ ಅಂತಂತಂದರೆ ಬಾವಿ ಮತ್ತು ಮಾಡರ್ನ್ ಡ್ರಿಪ್ ಸಿಸ್ಟಮ್ ಫುಲ್ ಫೇಮಸ್ ಅಂತೆ. 3.5 ಮಿಲಿಯನ್ ಹೆಕ್ಟೇರ್ ಅಷ್ಟು ಜಾಗಕ್ಕೆ ಬಾವಿ ಮತ್ತು ಡ್ರಿಪ್ ಇರಿಗೇಷನ್ ಸಿಸ್ಟಮಲ್ಲಿ ಇಲ್ಲಿ ನೀರನ್ನು ಅಂದರೆ ಇರಿಗೇಷನ್ ಮಾಡ್ತಾರಂತೆ. ಇನ್ಯಾವ್ಯಾವ ರಾಜ್ಯಗಳಿದೆ ಅದನ್ನೆಲ್ಲ ನಾವು ನೋಡ್ತಾ ಹೋಗೋಣ ಬನ್ನಿ. ಅದಕ್ಕಿಂತ ಮೊದಲು ಮತ್ತೊಂದು ಗೀತೆ ನಾನು ನಿಮಗಾಗಿ ಪ್ರಸಾರ ಮಾಡ್ತೀನಿ. ನೀವು ಏನಾದರೂ ಸಂದೇಶವನ್ನು ಕಳಿಸ್ಬೇಕು ಅಂತಂದರೆ 9848091013ಕ್ಕೆ ನೀವು ನಿಮ್ಮ ಸಂದೇಶವನ್ನು ಕಳಿಸ್ಬೋದು ಸ್ನೇಹಿತರೆ.
1: Did you know, over the past 12 years, under the visionary leadership of Prime Minister Shri Narendra Modi, India's defense sector has witnessed a remarkable transformation. From boosting indigenous manufacturing to strengthening defense exports, India is shaping the future of defense with confidence.
2: You are right. In the defense sector, the Ministry of Defense has been creating the right environment for Indian companies to design, develop and build world-class technologies right here at home.
1: Exactly. And one name that's leading this transformation is HAL, Hindustan Aeronautics Limited. From indigenous fighter aircraft and combat helicopters to trainers, transport aircraft and advanced aerospace system, HAL is helping build the future of India's defense.
2: HAL is bringing together private industry and thousands of MSMEs to create a powerful defense manufacturing ecosystem.
1: So, every innovation is taking India one step closer to an Atmanirbhar Bharat. Powered by Indian talent, Indian technology and Indian determination.
3: 12 saal vishwas ke, vikas ke, jan kalyan ke.

ಸ್ಟುಡಿಯೋದಲ್ಲಂತೂ ತಣ್ಣಗೆ ಆರಾಮಾಗಿ ಎ ಸಿ ಸ್ಟುಡಿಯೋದಲ್ಲಿ ಕೂತು ಈ ಹಾಡೆಲ್ಲ ಕೇಳ್ತಾ ಇದ್ರೆ ತುಂಬ ಒಂಥರ ಡಿಫ್ರೆಂಟ್ ಫೀಲ್ ಆಲ್ಮೋಸ್ಟ್. ಓಕೆ ಓಕೆ, ಹಾಗೆ ಮಡಿಕಲ್ ಕೃಪಾ ಉಮೇಶ್ ಅವರು ಹೇಳ್ತಿದ್ದಾರೆ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ. ಹಾಗೆ ಭರಮಪ್ಪ ಏಳುಬೆಂಚಿ ಗ್ರಾಮದಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತೀರಿ, ಒಳ್ಳೊಳ್ಳೆ ಗೀತೆಗಳು ಅಂತ ಹೇಳಿ. ಅಮೃತಾ ರಮೇಶ್ ಅವರು ಎಕ್ಸಲೆಂಟ್ ಸಾಂಗ್ಸ್ ಅಂತ ಹೇಳ್ತಾ ಇದ್ದಾರೆ. ನೀರಾವರಿ ಬಗ್ಗೆ ವಿಶೇಷ ಜ್ಞಾನಮಟ್ಟ ಹೆಚ್ಚಿಸುವ ಮಾಹಿತಿ ಇಂದಿನ ಎಂದಿನಂತೆ ಸಮುದ್ರ ಗೀತೆಗಳ ಜೊತೆಗೆ ಅಂತ ಉಮೇಶ್ ಸಿರಿಗೆರೆ ಅವರ ಸಂದೇಶ ಬಂದು ತಲುಪಿದೆ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಆಕಾಶವಾಣಿ, ವಿ ಆರ್ ಡಿಪೆಂಡಿಂಗ್ ಆನ್ ಅಗ್ರಿಕಲ್ಚರ್ ಲ್ಯಾಂಡ್ ಫಾರ್ ಅವರ್ ಫುಡ್. ಈ ಒಂದು ಅಗ್ರಿಕಲ್ಚರ್ ಅನ್ನೋದು ನಾವು ಖಂಡಿತ ತುಂಬ ಸೀರಿಯಸ್ ಆಗಿ ನೋಡಬೇಕು ಅಂತ ಶ್ರೀನಿವಾಸ್ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತೀರಿ. ಹೌದು, ಸತ್ಯವಾದಂಥ ಮಾತು. ಜೊತೆಗೆ ಹಾಗೆ ನಾವು ಇವತ್ತು ನೀರಾವರಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕರ್ನಾಟಕ ಮತ್ತು ಗುಜರಾತ್ ಆಯಿತು, ಈಗ ಆಂಧ್ರ ಪ್ರದೇಶ ನಂಬರ್ 8 ಸ್ಥಾನದಲ್ಲಿದೆ ಸ್ನೇಹಿತರೆ. ಕಾಲುವೆಗಳು ಮತ್ತು ಸೂಕ್ಷ್ಮ ನೀರಾವರಿಗಳು ಇಲ್ಲಿ ನೀರಾವರಿಯಲ್ಲಿ ಇಲ್ಲಿ ಇವರೆಲ್ಲ ಎಕ್ಸ್ಪರ್ಟ್ಸ್ ಅಂತಲೇ ಹೇಳ್ಬೋದು. ಸುಮಾರು 3.8 ಮಿಲಿಯನ್ ಹೆಕ್ಟೇರಷ್ಟು ಜಾಗಕ್ಕೆ ಇಲ್ಲಿ ನೀರಾವರಿಯನ್ನು ನಾವು ನೋಡಬಹುದು. ಅಂದರೆ ಕಾಲುವೆಗಳು, ಬಹಳಷ್ಟು ಕಾಲುವೆಗಳನ್ನು ನೋಡ್ಬೋದು. ಜೊತೆಗೆ ಸೂಕ್ಷ್ಮ ನೀರಾವರಿ, ಮೈಕ್ರೋ ಇರಿಗೇಷನ್ ಅಂತ ಏನು ಹೇಳ್ತೀವಿ, ಅದು ಕೂಡ ಇಲ್ಲಿ ಆಂಧ್ರ ಪ್ರದೇಶದಲ್ಲಿ ನೋಡ್ಬೋದು. 7ನೇ ಸ್ಥಾನದಲ್ಲಿ ಹರಿಯಾಣ ರಾಜ್ಯ ಇದೆ. ಗ್ರೀನ್ ರೆವಲ್ಯೂಷನ್ ಹಬ್ ಅಂತಲೇ ಹೇಳ್ಬೋದು ಇದು. ಇದರಲ್ಲೂ ಟ್ಯೂಬ್ ವೆಲ್ಸ್ ಅಂದರೆ ಕೊಳವೆ ಬಾವಿಗಳು ಇಲ್ಲಿ ಅಬ್ಬರನೇ ಜಾಸ್ತಿ ಇದೆ. ಸುಮಾರು 4.2 ಮಿಲಿಯನ್ ಹೆಕ್ಟೇರಷ್ಟು ಜಾಗಕ್ಕೆ ಇಲ್ಲಿ ಒಂದು ಇರಿಗೇಷನ್ನ ಮಾಡ್ಕೊಂಡಿದ್ದಾರೆ, ನೀರಾವರಿಯನ್ನು ಮಾಡ್ಕೊಂಡಿದ್ದಾರೆ ಅಂತ ಮಾಹಿತಿ ಇದೆ ಸ್ನೇಹಿತರೆ. ಇನ್ನಷ್ಟು ಗೀತೆಗಳು ನಿಮಗಾಗಿ ಪ್ರಸಾರ ಮಾಡ್ತೀನಿ. ನೀವು ಸಂದೇಶವನ್ನು ಕಳಿಸ್ಬೇಕು ಅಂತಂದರೆ 9408091013ಗೆ ನೀವು ಸಂದೇಶವನ್ನು ಕಳಿಸ್ಬೋದು. ಕೇಳಿ ಮತ್ತೊಂದು ಗೀತೆ, ಕುಣಾಲ್ ಗಂಜಾವಳ ಅವರ ಧ್ವನಿಯಲ್ಲಿ ಸೂಪರ್ ಹಿಟ್ ಗೀತೆ ನಿಮ್ಮೆಲ್ಲರಿಗಾಗಿ.

ಅದ್ಭುತವಾಗಿರುವಂತ ಗೀತೆಗಳು ಅಂತ ಬಹಳ ಜನ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಉಮೇಶ್ ಸಿರಿಗೆರೆ ಅವರು ಶಕುಂತಲಾ ಶಂಕರ್ ಮಂಡ್ಯ ಇಂದ ಹೇಳ್ತಿದ್ದಾರೆ. ಉಲ್ಲಾಸದ ಹುಮ್ಮಳೆ ಹಾಡು ಕೇಳಿ ತುಂಬ ಖುಷಿಯಾಯಿತು. ಪ್ರಸಾರ ಮಾಡೋದಕ್ಕೆ ಧನ್ಯವಾದಗಳು ಅಂತ ಹೇಳಿ ಅಮೃತ ರಮೇಶ್ ಅವರು ಕಾರ್ಯಕ್ರಮವನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ. ರಘು ಅವರು ಹೇಳ್ತಿದ್ದಾರೆ, ಮೈಸೂರು ರಸ್ತೆಯಿಂದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ, ಹಾಗೆ ಮನೆ ಕಡೆಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ. ಹಾಗೆ ಈಗ ನಾವು ಇರಿಗೇಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. 6ನೇ ಸ್ಥಾನದಲ್ಲಿ ಬಿಹಾರ ರಾಜ್ಯ ಇದೆ, ಗಂಗಾ ನದಿಯ ಆಶೀರ್ವಾದ ಅಂತಲೇ ಹೇಳ್ಬೋದು. ಇಲ್ಲಿ ಈ ರಾಜ್ಯದಲ್ಲಿ ಕಾಲುವೆಗಳದ್ದೇ ಕಾರ್ಬಾರ್, ಸುಮಾರು 5 ಮಿಲಿಯನ್ ಹೆಕ್ಟೇರ್ ಅಷ್ಟು ಜಾಗಕ್ಕೆ ಇವರು ನೀರಾವರಿಯನ್ನು ಮಾಡ್ಕೊಂಡಿದ್ದಾರೆ. ಹಾಗೆ 5.5 ಮಿಲಿಯನ್ ಹೆಕ್ಟೇರ್ ಅಷ್ಟು ಜಾಗದಲ್ಲಿ ಒಂದು ಕೃಷಿ ಮಾಡ್ತಿರುವಂಥ ನೀರಾವರಿಯನ್ನು ಮಾಡ್ಕೊಂಡಿರೋದು. ಅದು ಮರಳುಗಾಡಿನಲ್ಲೂ ಕಾಲುವೆಗಳು ಮತ್ತು ಸ್ಪ್ರಿಂಕ್ಲರ್ಗಳನ್ನು ಬಳಸಿ ಒಂದು ಪವಾಡ ಮಾಡ್ತಿರುವಂಥ ರಾಜ್ಯ ರಾಜಸ್ಥಾನ ಆಗಿದೆ. ಆದರೆ ಹಾಗೆ ಏರಿಯಾ ಚಿಕ್ಕದಾದರೂ ಬಿತ್ತನೆ ಮಾಡೋದರಲ್ಲಿ 98% ಅಷ್ಟು ಭೂಮಿಗೆ ನೀರು ಹರಿಸೋ ಕಿಂಗ್ಸ್ ಯಾರಪ್ಪ ಅಂತಂದರೆ ಪಂಜಾಬ್. ಪಂಜಾಬ್ ಅವರು 98% ಶೇಕಡ 98% ಜಾಗಕ್ಕೆ ಅವರು ಇರಿಗೇಷನ್ ಮಾಡ್ಕೊಂಡಿದ್ದಾರೆ. ಅಂದರೆ ಸುಮಾರು 5.8 ಮಿಲಿಯನ್ ಹೆಕ್ಟೇರಲ್ಲಿ ಅವರು ನೀರಾವರಿಯನ್ನು ಮಾಡ್ಕೊಂಡಿರೋದು ನಾವು ನೋಡಬಹುದು. ಹಾಗೆ 3, 2 ಮತ್ತು 1ನೇ ಸ್ಥಾನದಲ್ಲಿ ಯಾವ ರಾಜ್ಯಗಳಿದೆ ಖಂಡಿತ ನಿಮ್ಗೆ ಹೇಳ್ತೀನಿ. ಮಾಹಿತಿ ಮತ್ತು ಹಾಡುಗಳು ತುಂಬ ಅದ್ಭುತವಾಗಿದೆ ಅಂತ ಭಾಗ್ಯ ಅವರ ಸಂದೇಶ ಬಂದಿದೆ, ಪ್ರೀತಿಯ ಧನ್ಯವಾದಗಳು. ಹಾಗೆ ಮಂಜುನಾಥ್ ಅವರು ಲಗ್ಗೆರೆಯಿಂದ ಹೇಳ್ತಾರೆ, ಕಾರ್ಯಕ್ರಮ ಕೇಳ್ತಾ ಇದ್ದೀನಿ ಸರ್, ಹಾಡುಗಳಂತೂ ಸೂಪರ್ ಮಾಹಿತಿನೂ ತುಂಬ ಚೆನ್ನಾಗಿದೆ ಅಂತ ಅವ್ರು ಹೇಳ್ತಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ನೀವು ಸಂದೇಶವನ್ನು ಕಳಿಸ್ಬೋದು 9408091013 ಕ್ಕೆ.

ಹಾಡುಗಳನ್ನು ಕೇಳಿ ಸೋತೆ ಅಂತ ರಾಘವ್ ಅವರ ಸಂದೇಶ ಬಂದು ತಲುಪಿದೆ. ಹಾಗೆ ವಸುಂಧರಾ ಪ್ರಭಾಕರ್ ಪಾಸ್ತೆ ಅವರು ವಿದ್ಯಾನಗರ ಹುಬ್ಬಳ್ಳಿಯಿಂದ ಹೇಳ್ತಾರೆ ಮಾಹಿತಿ, ಹಾಡು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋದಲ್ಲಿ ಅಂತ ಹೇಳಿ. ಪ್ರೀತಿಯ ಧನ್ಯವಾದಗಳು. ಹಾಡುಗಳು ಸಹ ಚೆನ್ನಾಗಿ ಇದೆ, ಕೊಡ್ತಿರೋ ಮಾಹಿತಿ ಕೂಡ ತುಂಬ ಚೆನ್ನಾಗಿದೆ ಅಂತ ಜಯಣ್ಣ ಶಿಶುವಾಳ ಅರಸೀಕೆರೆ ತಾಲೂಕಿನಿಂದ ಹೇಳ್ತಾ ಇದ್ದರೆ. ಶಿವ ಅವರು ಸಂದೇಶವನ್ನು ಕಳಿಸಿದರೆ, ರೈತರ ನೀರಿನ ಕೃಷಿ ಬಗ್ಗೆ ಕಾರ್ಯಕ್ರಮ ನಡೆಸ್ತಿರೋದು ಖುಷಿಯಾಯಿತು, ಆದರೆ ಈ ವರ್ಷ ಕರ್ನಾಟಕದಲ್ಲಿ ಮುಂಗಾರು ಯಾಕೋ ಕೈ ಕೊಟ್ಬಿಟ್ಟಿದೆಯಲ್ಲ, ನಾವು ಏನು ಎಲ್ಲ ಬಿತ್ತನೆ ಮಾಡಿದ್ದೇವೆ, ಈಗ ಮಳೆ ಆಗದಿದ್ದರೆ ತುಂಬ ತೊಂದರೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹೌದು, ನಿಜವಾಗ್ಲೂ ನಮಗೂ ಕೂಡ ಅದು ಕನ್ಸರ್ನ್ ಇದೆ, ಏನು ಮಾಡಬಹುದು, ನಿಜವಾಗ್ಲೂ ಪ್ರಾರ್ಥನೆ ಮಾಡೋಣ, ಒಳ್ಳೆ ಮಳೆ ಆಗಲಿ, ಸಮೃದ್ಧವಾಗಿರಲಿ ನಮ್ಮ ರಾಜ್ಯ ನಮ್ಮ ದೇಶ ಅಂತ ನಾವು ಕೂಡ ಪ್ರಾರ್ಥನೆ ಮಾಡೋಣ. ಸೊ ಮೂರನೇ ಸ್ಥಾನದಲ್ಲಿ ಯಾವ ರಾಜ್ಯ ಇದೆ ಅಂತಂದರೆ, ಹನಿ ನೀರಾವರಿಯನ್ನು ಸಿಕ್ಕಾಪಟ್ಟೆ ಸ್ಮಾರ್ಟಾಗಿ ಬಳಸುವಂಥ ರಾಜ್ಯ ಯಾವುದಪ್ಪ ಅಂತಂದರೆ, ಸುಮಾರು 6.2 ಮಿಲಿಯನ್ ಹೆಕ್ಟೇರಷ್ಟು ಒಂದು ನೀರಾವರಿಯನ್ನು ಮಾಡಿಕೊಂಡಿರೋದು ಮಹಾರಾಷ್ಟ್ರ ಅಂತ ಹೇಳ್ಬೋದು. ಜೊತೆಗೆ ಹಾಗೆ ಬಾವಿ ಮತ್ತು ಕಾಲುವೆಗಳ ದೊಡ್ಡ ನೆಟ್ವರ್ಕ್ ಇರುವಂಥ ರಾಜ್ಯ 8.5 ಮಿಲಿಯನ್ ಹೆಕ್ಟೇರಷ್ಟು ಅಂದರೆ ಜಾಗಕ್ಕೆ, ಭೂಪ್ರದೇಶಕ್ಕೆ ಇವರು ಇರಿಗೇಷನ್ನ ಮಾಡಿಕೊಂಡಿರೋದು ಮಧ್ಯಪ್ರದೇಶ. ಮೊದಲನೇ ಸ್ಥಾನದಲ್ಲಿ ಇರುವಂಥ ರಾಜ್ಯ ಯಾವುದಪ್ಪ ಅಂತಂದರೆ, ಎಸ್ ಯಾವುದಪ್ಪ ಅಂತಂದರೆ, ಬರೋಬ್ಬರಿ 15.5 ಮಿಲಿಯನ್ ಹೆಕ್ಟೇರ್ ಪ್ರದೇಶಕ್ಕೆ ಕಾಲುವೆ ಮತ್ತು ಕೊಳವೆ ಬಾವಿಗಳ ಮೂಲಕ ನೀರು ಹರಿಸಿ ದೊಡ್ಡ ಒಂದು ಕೃಷಿ ಸಾಮ್ರಾಜ್ಯವನ್ನು ಕಟ್ಕೊಂಡಿರುವಂಥದ್ದು ಯಾವುದಪ್ಪ ಅಂತಂದರೆ ಉತ್ತರ ಪ್ರದೇಶ. ಉತ್ತರ ಪ್ರದೇಶ ನಂಬರ್ 1 ಸ್ಥಾನದಲ್ಲಿ ಇದೆ ಅಂತಲೇ ಹೇಳ್ಬೋದು. ಮಳೆ ಹೆಚ್ಚು ಕಡಿಮೆ ಆದಾಗ ಈ ನಂಬರ್ ಕೂಡ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ ಸ್ನೇಹಿತರೆ. ಆದರೆ ರೈತರ ಒಂದು ಪ್ರೀತಿ, ಭೂಮಿ ಮೇಲಿರುವಂಥ ಪ್ರೀತಿ ಯಾವತ್ತಿಗೂ ಕಮ್ಮಿ ಆಗಿಲ್ಲ. ಒಂದು ದೊಡ್ಡ ಸಲ್ಯೂಟ್ ನಮ್ಮ ಎಲ್ಲ ರೈತರಿಗೆ ಅಂತಲೇ ಹೇಳ್ಬೋದು. ಸೊ ಇಷ್ಟು ಇವತ್ತಿನ ಮಾಹಿತಿ ನಿಮ್ಮೆಲ್ಲರಿಗಾಗಿ ಆಗಿತ್ತು. 10 ಯಾವ ಟಾಪ್ 10 ರಾಜ್ಯಗಳಲ್ಲಿ ಇರಿಗೇಷನ್ ಫೆಸಿಲಿಟಿ ಇರುವಂಥದ್ದು ಅಂತ ಹೇಳಿ. ಹಾಗೆ ಮುಂದಿನ ಗೀತೆ ಕೇಳಿ. ಯಾವ ಗೀತೆ? ಚಿತ್ರ ಅವರ ಧ್ವನಿಯಲ್ಲಿ ಕಲ್ಲರಳಿ ಹೂವಾಗಿ ಚಿತ್ರದ ಗೀತೆ ನಿಮ್ಮೆಲ್ಲರಿಗಾಗಿ.

ಸಮಯ ಆಗಿದೆ 7:32 ಸಂಸತ್ ಸುರಭಿ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ಬಹಳಷ್ಟು ವಿಚಾರ ನೀರಾವರಿ ಬಗ್ಗೆ. ನಮ್ಮ ದೇಶದಲ್ಲಿ ಯಾವ 10 ರಾಜ್ಯಗಳಲ್ಲಿ ಅತ್ಯಂತ ಹೆಚ್ಚು ನೀರಾವರಿ ಇದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಬಹಳ ಜನ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮವನ್ನು ಮೆಚ್ಚಿದ್ದಾರೆ. ಅಮೃತ ರಮೇಶ್ ಅವರು ಕಾರ್ಯಕ್ರಮವನ್ನು ಮೆಚ್ಚಿದ್ದಾರೆ. ರಾಣಿ ಹಳೆಬಿಡು ಅವರು ಹೇಳ್ತಾರೆ ಕಾರ್ಯಕ್ರಮದಲ್ಲಿ ಮಾಹಿತಿ ಮತ್ತು ಗೀತೆಗಳು ಎಲ್ಲವೂ ಚೆನ್ನಾಗಿತ್ತು, ಕುಶಲ ವೀಕ್ಷಣೆ ಹಾಡಂತೂ ತುಂಬಾ ಇಷ್ಟ ಆಯಿತು ಅಂತ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ರಘು ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಾರೆ, ಎಫ್ ಎಂ ರೈನ್ಬೋದಲ್ಲಿ ಒಳ್ಳೊಳ್ಳೆ ಗೀತೆಗಳನ್ನು ಪ್ರಸಾರ ಮಾಡಿದ್ದೀರಾ, ನಾವಂತೂ ಡ್ರೈವ್ ಮಾಡ್ತಾ ಮನೆಗೆ ಹೋಗ್ತಾ ಇದ್ದೀವಿ, ಆಫೀಸ್ ಮುಗಿಸಿ ವಿ ಹ್ಯಾವ್ ಎಂಜಾಯ್ಡ್ ದ ಸಾಂಗ್ಸ್ ಅಂತ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಾರೆ. ಓಕೆ, ಹಾಗಿದ್ಮೇಲೆ ಕೊನೆಯ ಗೀತೆ, ಸದ್ಯದ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ನಿಮಗಾಗಿ ಮೂಡಿ ಬರ್ತಾ ಇದೆ ಒಂದು ಗೀತೆ. 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು ಕೇಳಲಿದ್ದೀರಿ, ಕೇಳ್ತಾರೆ ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ಗಳು.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. 65 ಸಾಧಕರಿಗೆ ಪದ್ಮ ಪ್ರಶಸ್ತಿ ಪ್ರದಾನ ಮಾಡಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಕರ್ನಾಟಕದ 5 ಗಣ್ಯರಿಗೆ ಪದ್ಮಗೌರವ. ನಾಗರಿಕ ದೇವೋಭವ ತತ್ವದಡಿ ಆಡಳಿತ ನಡೆಸಲು ಅಧಿಕಾರಿಗಳಿಗೆ ಕರೆ ನೀಡಿದ ಪ್ರಧಾನಿ ನರೇಂದ್ರ ಮೋದಿ. ಪರ್ಷಿಯನ್ ಕುಲಿಯಲ್ಲಿ 10 ಭಾರತೀಯ ಹಡಗುಗಳು ಇರುವುದನ್ನು ಖಚಿತಪಡಿಸಿದ ವಿದೇಶಾಂಗ ಸಚಿವಾಲಯ, ಶೀಘ್ರದಲ್ಲೇ ಹರ್ಮುಜ್ ಜಲಸಂಧಿ ದಾಟುವ ವಿಶ್ವಾಸ. ಎಲ್ನಿನೋ ಎದುರಿಸಲು ಮುನ್ನೆಚ್ಚರಿಕಾ ಕ್ರಮ, ರೈತರ ನೆರವಿಗೆ ಸರ್ಕಾರದಿಂದ ಅಗತ್ಯ ಸಿದ್ಧತೆ, ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಐಎಸ್ಎಸ್ಎಫ್ ಜೂನಿಯರ್ ವಿಶ್ವ ಶೂಟಿಂಗ್ ಚಾಂಪಿಯನ್ಶಿಪ್, ಇಂದು ಭಾರತದ ಕೊರಳಿಗೆ 3 ಪದಕ. ವಾರ್ತೆಗಳ ವಿವರ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಇಂದು ಸಂಜೆ ಆಯೋಜನೆ ಮಾಡಲಾಗಿದ್ದಂತಹ 2 ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಗಣ್ಯರಿಗೆ ಪದ್ಮ ಪ್ರಶಸ್ತಿಗಳನ್ನು ವಿತರಣೆ ಮಾಡಿದರು. ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿನ ಅಪಾರ ಕೊಡುಗೆಗಾಗಿ ಹಿರಿಯ ಪತ್ರಕರ್ತ ಸಿ ನಾರಾಯಣನ್ ಹಾಗೂ ಸಮಾಜ ಸೇವೆಗಾಗಿ ನಿವೃತ್ತ ನ್ಯಾಯಮೂರ್ತಿ ಕೆಟಿ ಥಾಮಸ್ ಅವರಿಗೆ ದೇಶದ 2 ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದಂತಹ ಪದ್ಮವಿಭೂಷಣ ನೀಡಿ ಗೌರವಿಸಲಾಯಿತು. ಇದೇ ವೇಳೆ ಮಾಜಿ ಟೆನಿಸ್ ಆಟಗಾರರಾದಂತಹ ವಿಜಯ್ ಅಮೃತರಾಜ್, ಹಿರಿಯ ನಟ ಮಮ್ಮೂಟಿ ಮತ್ತು ಖ್ಯಾತ ಹಿನ್ನೆಲೆ ಗಾಯಕಿ ಅಲ್ಕಾ ಯಾಜ್ಞಿಕ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಕರ್ನಾಟಕದ ಸಾಧಕರಾದಂತಹ ಡಾ ಸುರೇಶ್ ಹಾನಗವಾಡಿ, ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್, ಡಾ ಪ್ರಭಾಕರ್ ಕೋರಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಮರಣೋತ್ತರವಾಗಿ ಟಿಟಿ ಜಗನ್ನಾಥನ್ ಅವರಿಗೆ ಘೋಷಣೆ ಮಾಡಲಾದಂತಹ ಪದ್ಮಶ್ರೀ ಪ್ರಶಸ್ತಿಯನ್ನು ಅವರ ಪರವಾಗಿ ಅವರ ಪುತ್ರ ಮುಕುಂದ್ ಸ್ವೀಕರಿಸಿದರು. ಇಂದು ನಡೆದ ಸಮಾರಂಭದಲ್ಲಿ 2 ಪದ್ಮವಿಭೂಷಣ, 7 ಪದ್ಮಭೂಷಣ ಮತ್ತು 56 ಪದ್ಮಶ್ರೀ ಸೇರಿದಂತೆ 65 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು. ಕೇಂದ್ರ ಸರ್ಕಾರವು ಈ ಸಾಲಿನಲ್ಲಿ ಒಟ್ಟು 131 ಪದ್ಮ ಪ್ರಶಸ್ತಿಗಳನ್ನು ಘೋಷಣೆ ಮಾಡಿತ್ತು. ಇದರಲ್ಲಿ 5 ಪದ್ಮವಿಭೂಷಣ, 13 ಪದ್ಮಭೂಷಣ ಮತ್ತು 113 ಪದ್ಮಶ್ರೀ ಪ್ರಶಸ್ತಿಗಳು ಒಳಗೊಂಡಿವೆ. ಸಾರ್ವಜನಿಕ ಆಡಳಿತದಲ್ಲಿ ನಾಗರಿಕ ದೇವೋಭವ ತತ್ವವನ್ನು ಅಳವಡಿಸಿಕೊಳ್ಳಬೇಕು ಮತ್ತು ಪ್ರತಿಯೊಬ್ಬ ಅಧಿಕಾರಿಯೂ ನಾಗರಿಕರನ್ನೇ ಆಡಳಿತ ಕೇಂದ್ರ ಬಿನ್ನುವಾಗಿ ಇಟ್ಟುಕೊಂಡು ಕೆಲಸ ಮಾಡಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ಇಂದು 2024 ಬ್ಯಾಚ್ನ 183 ಐಎಎಸ್ ಪ್ರೊಫೆಷನರಿ ಅಧಿಕಾರಿಗಳೊಂದಿಗೆ ಸಂವಾದ ನಡೆಸಿದ ಪ್ರಧಾನಿಯವರು, ವಿಕಸಿತ ಭಾರತ ಅಟ್ 2047ರತ್ತ ದೇಶದ ಪಯಣವನ್ನು ಮುನ್ನಡೆಸಲು ಯುವ ನಾಗರಿಕ ಸೇವಕರು ಸನ್ನದ್ದರಾಗಬೇಕು ಎಂದು ಆಶಯ ವ್ಯಕ್ತಪಡಿಸಿದ್ದಾರೆ. ಯುವ ಅಧಿಕಾರಿಗಳು ದೃಢ ಸಂಕಲ್ಪ ಮತ್ತು ಜನಕೇಂದ್ರಿತ ಆಡಳಿತದ ಮೂಲಕ ದೇಶದ ನಿರ್ಮಾಣಕ್ಕೆ ತಮ್ಮನ್ನು ತಾವು ಅರ್ಪಿಸಿಕೊಳ್ಳಬೇಕು ಎಂದ ಪ್ರಧಾನಿಯವರು, ಸರ್ಕಾರದ ಸಮಗ್ರ ಹೆಜ್ಜೆಯ ಅಗತ್ಯವನ್ನು ಪ್ರತಿಪಾದಿಸಿದ್ದಾರೆ. ಇಲಾಖೆಗಳ ನಡುವಿನ ಪರಿಣಾಮಕಾರಿ ಸಮನ್ವಯದಿಂದ ಮಾತ್ರ ದೀರ್ಘಕಾಲೀನ ಫಲಿತಾಂಶಗಳನ್ನು ಸಾಧಿಸಲು ಸಾಧ್ಯ ಎಂದು ಅವರು ತಿಳಿಸಿದ್ದಾರೆ. ಮುಂಬರುವ ದಶಕಗಳ ಪ್ರತಿಯೊಂದು ನಿರ್ಧಾರವು ಆತ್ಮನಿರ್ಭರ ಭಾರತ, ಮೇಕ್ ಇನ್ ಇಂಡಿಯಾ ಮತ್ತು ಯುವ ಜನರಿಗೆ ಅವಕಾಶಗಳ ಸೃಷ್ಟಿಗೆ ಪೂರಕವಾಗಿರಬೇಕು ಎಂದು ಒತ್ತಿ ಹೇಳಿದ ಅವರು, ಪ್ರಸ್ತುತ ಐಎಎಸ್ ಬ್ಯಾಚ್ನಲ್ಲಿ 40%ಕ್ಕಿಂತ ಹೆಚ್ಚು ಮಹಿಳಾ ಅಧಿಕಾರಿಗಳು ಇರುವುದರ ಕುರಿತು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಪರ್ಷಿಯನ್ ಗಲ್ಫ್ ಪ್ರದೇಶದಲ್ಲಿ ಪ್ರಸ್ತುತ 10 ಭಾರತೀಯ ಹಡಗುಗಳು ಉಳಿದುಕೊಂಡಿದ್ದು ಶೀಘ್ರದಲ್ಲೇ ಹರ್ಮುಜ್ ಜಲಸಂಧಿ ದಾಟುವ ವಿಶ್ವಾಸವಿದೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ. ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇತ್ತೀಚಿನ ಕತಾರ್ ಸ್ಫೋಟದಲ್ಲಿ 12 ಭಾರತೀಯರು ಸಾವನ್ನಪ್ಪಿದ್ದು 66 ಮಂದಿ ಗಾಯಗೊಂಡಿದ್ದಾರೆ. ಮೃತರ ಪಾರ್ಥಿವ ಶರೀರಗಳನ್ನು ತಾಯ್ನಾಡಿಗೆ ತರಲು ಕತಾರ್ ಸರ್ಕಾರದೊಂದಿಗೆ ಸಮನ್ವಯ ಸಾಧಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಇನ್ನು ಪಿಒಕೆ ಅಶಾಂತಿಗೆ ಭಾರತವನ್ನು ಹೊಣೆ ಮಾಡಿರುವ ಪಾಕಿಸ್ತಾನದ ಆರೋಪವನ್ನು ತಳ್ಳಿಹಾಕಿದ ಅವರು, ಇದು ಪಾಕಿಸ್ತಾನದ ದಶಕಗಳ ಶೋಷಣೆಯ ಫಲವಾಗಿದ್ದು ಅಲ್ಲಿನ ಮಾನವ ಹಕ್ಕುಗಳ ಉಲ್ಲಂಘನೆಗೆ ಜಾಗತಿಕ ಸಮುದಾಯವು ಪಾಕಿಸ್ತಾನವನ್ನು ಹೊಣೆಗಾರರನ್ನಾಗಿ ಮಾಡಬೇಕು ಎಂದು ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆಯ ಹಿನ್ನೆಲೆಯಲ್ಲಿ ಭಾರತದ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಇರಾನ್, ಚೀನಾ, ಬ್ರೆಜಿಲ್ ಸೇರಿದಂತೆ ವಿವಿಧ ದೇಶಗಳ ಭದ್ರತಾ ಮುಖ್ಯಸ್ಥರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿ ಜಾಗತಿಕ ಸವಾಲುಗಳ ಕುರಿತು ಚರ್ಚಿಸಿದ್ದಾರೆ ಎಂದು ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ಇದೇ ವೇಳೆ ಭಾರತ ಯುಎ ರಕ್ಷಣಾ ಪಾಲುದಾರಿಕೆ ಬಲಗೊಳ್ಳುತ್ತಿರುವುದನ್ನು ಶ್ಲಾಘಿಸಿದ ಅವರು, ಬಾಂಗ್ಲಾದೇಶದಲ್ಲಿ ದೇವತಾ ಮೂರ್ತಿಗಳ ಅಪವಿತ್ರೀಕರಣದ ವರದಿಗಳ ಬೆನ್ನಲ್ಲೇ ಅಲ್ಲಿನ ಅಲ್ಪಸಂಖ್ಯಾತ ಸಮುದಾಯಗಳ ಸುರಕ್ಷತೆಯನ್ನು ಖಾತರಿಪಡಿಸಬೇಕೆಂದು ಬಾಂಗ್ಲಾದೇಶ ಸರ್ಕಾರಕ್ಕೆ ಭಾರತ ಕರೆ ನೀಡಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. 370ನೇ ವಿಧಿಯ ರದ್ದತಿಯೊಂದಿಗೆ ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಅಖಂಡ ಭಾರತದ ಕನಸು ನನಸಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ನಾಫೆಡ್ ಸಂಸ್ಥೆಯ ನೂತನ ಹರಾಜು ಪೋರ್ಟಲ್ಗೆ ಚಾಲನೆ ನೀಡಿ ಮಾತನಾಡಿದ ಅವರು, ದೇಶದ ಏಕತೆಗಾಗಿ ಪ್ರಾಣತ್ಯಾಗ ಮಾಡಿದ ಮುಖರ್ಜಿ ಅವರ ಕೊಡುಗೆಗಳನ್ನು ಸ್ಮರಿಸಿದ್ದಾರೆ. ಇದೇ ವೇಳೆ ಕೃಷಿ ಖರೀದಿಯಲ್ಲಿ ಮಧ್ಯವರ್ತಿಗಳ ಹಾವಳಿ ತಪ್ಪಿಸಿ ರೈತರಿಗೆ ನೇರವಾಗಿ ಕನಿಷ್ಠ ಬೆಲೆ ತಲುಪಿಸಲು ಕರೆ ನೀಡಿದ ಅವರು, 12 ವರ್ಷಗಳ ಹಿಂದೆ ಸಂಕಷ್ಟದಲ್ಲಿದ್ದಂತಹ ನಫೆಡ್ ಇಂದು 74 ಲಕ್ಷ ರೈತರಿಗೆ ನೆರವಾಗುತ್ತಾ 30,000 ಕೋಟಿ ರೂಪಾಯಿ ವಹಿವಾಟು ನಡೆಸುವ ಬಲಿಷ್ಠ ಸಂಸ್ಥೆಯಾಗಿ ಬೆಳೆದಿದೆ ಎಂದು ಹೇಳಿದ್ದಾರೆ. ಸಚಿವರು ರೈತರ ಮಕ್ಕಳಿಗಾಗಿ ನಫೆಡ್, ಕಲ್ಯಾಣ್, ವಿದ್ಯಾರ್ಥಿ ವೇತನ ಮತ್ತು ದಾಸ್ತಾನು ನಿರ್ವಹಣೆಯ ದೃಷ್ಟಿ ಪೋರ್ಟಲ್ ಸೇರಿದಂತೆ ಹಲವು ಡಿಜಿಟಲ್ ಉಪಕ್ರಮಗಳನ್ನು ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡಿದರು. ಕೇಂದ್ರ ಕೃಷಿ ಸಚಿವರಾದಂತಹ ಶಿವರಾಜ್ ಸಿಂಗ್ ಚೌಹಾಣ್ ಮಾತನಾಡಿ, ಕಳೆದ 1 ದಶಕದಲ್ಲಿ ಕೃಷಿ ಉತ್ಪಾದನೆ ಗಣನೀಯವಾಗಿ ಹೆಚ್ಚಳವಾಗಿದೆ. ಈ ಪೋರ್ಟಲ್ ಮೂಲಕ ರೈತರು ಬೆಳೆ ಮಾರಾಟ ಮಾಡಿದ 48 ಗಂಟೆಗಳ ಒಳಗಾಗಿ ಹಣವನ್ನು ನೇರವಾಗಿ ಅವರ ಖಾತೆಗಳಿಗೆ ಪಡೆಯಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಎಲ್ನಿನೋ ಅಭಾವದಿಂದ ಉಂಟಾಗಬಹುದಾದಂತಹ ದುರ್ಬಲ ಮುಂಗಾರು ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲು ಹಾಗೂ ರೈತರಿಗೆ ನೆರವಾಗಲು ಸರ್ಕಾರ ಎಲ್ಲ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಜಂಟಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ದೇಶದಲ್ಲಿ ಇದುವರೆಗೆ 43% ಕಡಿಮೆ ಮಳೆಯಾಗಿದ್ದು ಜುಲೈ ತಿಂಗಳಲ್ಲೂ ಮುಂಗಾರು ದುರ್ಬಲವಾಗಿರುವ ಸಾಧ್ಯತೆ ಇದೆ. ದೇಶದ ಸುಮಾರು 315 ಜಿಲ್ಲೆಗಳಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆಯಾಗುವ ಆತಂಕವಿದೆ ಎಂದು ಹೇಳಿದ್ದಾರೆ. ಈ ಪರಿಸ್ಥಿತಿ ನಿಭಾಯಿಸಲು ಕಡಿಮೆ ನೀರು ಬೇಕಾಗುವ ಬೆಳೆ ಕಾಳುಗಳು, ಸಿರಿಧಾನ್ಯಗಳು ಮತ್ತು ಎಣ್ಣೆಕಾಳುಗಳ ಕೃಷಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡುವಂತೆ ರಾಜ್ಯ ಸರ್ಕಾರಗಳಿಗೆ ಅವರು ಸಲಹೆ ನೀಡಿದ್ದಾರೆ. ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದವನ್ನು ಪುನರ್ ರೂಪಿಸಲು ಹಾಗೂ ಮುಂದುವರೆಸಲು ಉನ್ನತ ಮಟ್ಟದ ವ್ಯಾಪಾರ ಮಾತುಕತೆಗಳು ಇಂದು ಆರಂಭಗೊಂಡಿವೆ. ಅಮೆರಿಕದ ಸುಂಕ ನೀತಿಯಲ್ಲಿ ಆಗಿರುವಂತಹ ಬದಲಾವಣೆಗಳಿಂದಾಗಿ ಈ ವರ್ಷದ ಆರಂಭದಲ್ಲಿ ರೂಪುಗೊಂಡಿದ್ದಂತಹ ಒಪ್ಪಂದದ ಚೌಕಟ್ಟಿಗೆ ಅಡಚಣೆ ಉಂಟಾದಂತಹ ಹಿನ್ನೆಲೆಯಲ್ಲಿ ಎರಡೂ ರಾಷ್ಟಗಳು ಹೊಸದಾಗಿ ಮಾತುಕತೆಯನ್ನು ನಡೆಸುತ್ತಿವೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ನವದೆಹಲಿಯಲ್ಲಿ ಅಮೆರಿಕದ ವ್ಯಾಪಾರ ಪ್ರತಿನಿಧಿ ಜೇಮಿಸನ್ ಗ್ರಿಯರ್ ಹಾಗೂ ಭಾರತದಲ್ಲಿನ ಅಮೆರಿಕ ರಾಯಭಾರಿ ಸರ್ಗಿಯೋ ಗಾರ್ ಅವರೊಂದಿಗೆ ಸಭೆಯನ್ನು ನಡೆಸಿದರು. ಅಮೆರಿಕವು ತನ್ನ ವ್ಯಾಪಾರ ಪಾಲುದಾರ ರಾಷ್ಟಗಳಿಂದ ಆಗಮಿಸುವ ಆಮದುಗಳ ಮೇಲೆ ವಿಧಿಸಿರುವ ತಾತ್ಕಾಲಿಕ 10% ಸುಂಕದ ಆದೇಶ ಜುಲೈ 24ರಂದು ಅಂತ್ಯಗೊಳ್ಳಲಿರುವಂತಹ ಹಿನ್ನೆಲೆಯಲ್ಲಿ ಅದಕ್ಕೂ ಮುನ್ನ ಮಧ್ಯಂತರ ವ್ಯಾಪಾರ ಒಪ್ಪಂದವನ್ನು ಅಂತಿಮಗೊಳಿಸುವ ಗುರಿಯನ್ನು ಉಭಯ ದೇಶಗಳು ಹೊಂದಿವೆ. ಅಯೋಧ್ಯೆಯ ರಾಮ ಮಂದಿರದಲ್ಲಿ ಭಕ್ತರು ನೀಡಿದಂತಹ ದೇಣಿಗೆ ಮತ್ತು ಕಾಣಿಕೆಗಳ ನಿರ್ವಹಣೆಯಲ್ಲಿ ನಡೆದಿದೆ ಎನ್ನಲಾದಂತಹ ಅಕ್ರಮಗಳ ಕುರಿತು ತನಿಖೆ ನಡೆಸುತ್ತಿರುವಂತಹ 3 ಸದಸ್ಯರ ವಿಶೇಷ ತನಿಖಾ ತಂಡ SIT ಇಂದು ತನ್ನ ಪ್ರಾಥಮಿಕ ತನಿಖಾ ವರದಿಯನ್ನು ಸಲ್ಲಿಸಿದೆ. ಲಖನೌ ಆಯುಕ್ತ ಹಾಗೂ SIT ಮುಖ್ಯಸ್ಥ ವಿಜಯ್ ವಿಶ್ವಾಸ್ ಪಂತ್ ಅವರು ಗೃಹ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಸಂಜಯ್ ಪ್ರಸಾದ್ ಅವರಿಗೆ ವರದಿಯನ್ನು ಸಲ್ಲಿಸಿದ್ದಾರೆ. ವರದಿ ಸಲ್ಲಿಸಿದ ಬಳಿಕ ಮಾತನಾಡಿದ ವಿಜಯ್ ವಿಶ್ವಾಸ್ ಪಂತ್, ಇದು ಪ್ರಾಥಮಿಕ ತನಿಖಾ ವರದಿಯಾಗಿದ್ದು ತನಿಖೆ ಇಂದು ಮುಂದುವರೆದಿದೆ ಎಂದು ಹೇಳಿದ್ದಾರೆ. ದೇಣಿಗೆ ಹಣದ ದುರ್ಬಳಕೆ ಮತ್ತು ಹಣಕಾಸು ಅಕ್ರಮಗಳ ಆರೋಪಗಳ ಕುರಿತು ತನಿಖೆ ನಡೆಸಲು ಉತ್ತರ ಪ್ರದೇಶ ಸರ್ಕಾರ ಈ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಿತ್ತು. ತನಿಖೆಯ ಪ್ರಾಥಮಿಕ ಹಂತದಲ್ಲಿ ನಡೆದ ಪರಿಶೀಲನೆಗಳ ವಿವರಗಳನ್ನು SIT ತನ್ನ ವರದಿಯಲ್ಲಿ ಸಲ್ಲಿಸಿದೆ ಎಂದು ಹೇಳಿದ್ದಾರೆ. 1993ರ ಕೋಲ್ಕತ್ತಾ ಬೋಬಜಾರ್ ಬಾಂಬ್ ಸ್ಫೋಟ ಪ್ರಕರಣದ ಪ್ರಮುಖ ಸಂಚುಕೋರ ಜೀವಾವಧಿ ಶಿಕ್ಷೆಗೆ ಒಳಗಾದಂತಹ ಅಪರಾಧಿ 77 ವರ್ಷದ ಮೊಹಮ್ಮದ್ ರಶೀದ್ ಖಾನ್ ಅನ್ನು ಅವಧಿಗೂ ಮುನ್ನ ಬಿಡುಗಡೆ ಮಾಡುವಂತೆ ದೆಹಲಿ ಹೈಕೋರ್ಟ್ ನೀಡಿದ್ದ ಆದೇಶಕ್ಕೆ ಸುಪ್ರೀಂಕೋರ್ಟ್ ಇಂದು ತಡೆ ನೀಡಿದೆ. ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಪಶ್ಚಿಮ ಬಂಗಾಳ ಸರ್ಕಾರ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿಗಳಾದಂತಹ ಪಿಕೆ ಮಿಶ್ರಾ ಮತ್ತು ಸಂಜೀವ್ ಸಚ್ದೇವ್ ಅವರಿದ್ದ ಪೀಠ ಈ ಮಧ್ಯಂತರ ಆದೇಶ ಹೊರಡಿಸಿ ಶಿಕ್ಷೆಗೆ ಒಳಗಾಗಿರುವಂತಹ ರಶೀದ್ ಖಾನ್ಗೆ ನೋಟಿಸ್ ಜಾರಿ ಮಾಡಿದೆ. ಜರ್ಮನಿಯ ಸುಹ್ನಲ್ಲಿ ನಡೆಯುತ್ತಿರುವಂತಹ ISSF ಜೂನಿಯರ್ ವಿಶ್ವ ಶೂಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಶೂಟರ್ಗಳು ಇಂದು 2 ಬೆಳ್ಳಿ ಹಾಗೂ 1 ಕಂಚಿನ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ಪುರುಷರ 10 ಮೀಟರ್ ಏರ್ ಪಿಸ್ತೂಲ್ ಜೂನಿಯರ್ ವೈಯಕ್ತಿಕ ವಿಭಾಗದಲ್ಲಿ ಶಿವ ನರ್ವಾಲ್ ಬೆಳ್ಳಿ ಹಾಗೂ ಯುಗ್ ಪ್ರತಾಪ್ ಸಿಂಗ್ ರಾಥೋಡ್ ಕಂಚಿನ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ಇದರ ಜೊತೆಗೆ ಪುರುಷರ 10 ಮೀಟರ್ ಏರ್ ಪಿಸ್ತೂಲ್ ಜೂನಿಯರ್ ತಂಡ ವಿಭಾಗದಲ್ಲಿ ಶಿವ ನರ್ವಾಲ್, ಸಂದೀಪ್ ಬಿಷ್ಣೋಯ್ ಮತ್ತು ಚಿರಾಗ್ ಶರ್ಮಾ ಅವರ ತಂಡ ದೇಶಕ್ಕೆ ಬೆಳ್ಳಿ ಪದಕವನ್ನು ತಂದುಕೊಟ್ಟಿತು. 5 ಚಿನ್ನ 3 ಬೆಳ್ಳಿ 7 ಕಂಚು ಪದಕಗಳ ಜೊತೆಗೆ ಭಾರತದ ಒಟ್ಟು ಪದಕಗಳ ಸಂಖ್ಯೆ 15ಕ್ಕೆ ಏರಿಕೆಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 65 ಸಾಧಕರಿಗೆ ಪದ್ಮ ಪ್ರಶಸ್ತಿ ಪ್ರದಾನ ಮಾಡಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಕರ್ನಾಟಕದ 5 ಗಣ್ಯರಿಗೆ ಪದ್ಮಗೌರವ. ನಾಗರಿಕ ದೇವೋಭವ ತತ್ವದಡಿ ಆಡಳಿತ ನಡೆಸಲು ಅಧಿಕಾರಿಗಳಿಗೆ ಕರೆ ನೀಡಿದ ಪ್ರಧಾನಿ ನರೇಂದ್ರ ಮೋದಿ. ಪರ್ಷಿಯನ್ ಕೊಲೆಯಲ್ಲಿ 10 ಭಾರತೀಯ ಹಡಗುಗಳು ಇರುವುದನ್ನು ಖಚಿತಪಡಿಸಿದ ವಿದೇಶಾಂಗ ಸಚಿವಾಲಯ, ಶೀಘ್ರದಲ್ಲೇ ಹರ್ಮುಜ್ ಜಲಸಂಧಿ ದಾಟುವ ವಿಶ್ವಾಸ. ಎಲ್ನಿನೊ ಎದುರಿಸಲು ಮುನ್ನೆಚ್ಚರಿಕಾ ಕ್ರಮ, ರೈತರ ನೆರವಿಗೆ ಸರ್ಕಾರದಿಂದ ಅಗತ್ಯ ಸಿದ್ಧತೆ, ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಐಎಸ್ಎಸ್ಎಫ್ ಜೂನಿಯರ್ ವಿಶ್ವ ಶೂಟಿಂಗ್ ಚಾಂಪಿಯನ್ಶಿಪ್, ಇಂದು ಭಾರತದ ಕೊರಳಿಗೆ 3 ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕ್ ಬಿ ಯೋರ್ಸ್.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ಆಕಾಶವಾಣಿ ಎಫ್ಎಂ ರೇನ್ಬೋ.
3: ಎಲ್ಲರಿಗೂ ಶುಭ ಸಂಜೆ. ಮನಸ್ಸಿನ ಮಾತು, ಸೊಗಸಾದ ಸಂಗೀತ ಎಲ್ಲವೂ ಇರುತ್ತೆ ಇಂದಿನ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ. ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಈ ಹೊತ್ತಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು, ನಿಮ್ಮ ಆರ್ಜಿ ಪ್ರಿಯಾಂಕ. ಕೇಳ್ತಾರಿ, ಇದು ಎಫ್ಎಂ ರೈನ್ಬೋ, ಕನ್ನಡ ಕಾಮನಬಲ್ಲು. ಪ್ರೀತಿ ಎಂಬುದು ಒಂದು ಭಾವನೆ, ಸಂಗೀತ ಎಂಬುದು ಒಂದು ಅನುಭವ. ಎರಡೂ ಸೇರಿದಾಗ ಒಂದು ಸುಂದರ ಗೀತೆ ಆಗುತ್ತೆ ಅಂತ ಹೇಳ್ಬೋದು. ಪ್ರೀತಿಯನ್ನ ಪದಗಳಲ್ಲಿ ಹೇಳಲು ಸಾಧ್ಯವಾಗದೇ ಇದ್ದಾಗ ಸಂಗೀತ ನಮ್ಮ ಮನದ ಮಾತನ್ನ ಹೇಳುತ್ತೆ. ಪ್ರೀತಿ ಮತ್ತು ಸಂಗೀತದ ಸುಮಧುರ ಪಯಣ ನಿಮ್ಮ ಒಲವಿನ ಆಲಪ ಕಾರ್ಯಕ್ರಮದಲ್ಲಿ. ಕೇಳ್ತಾರಿ, ಇದು ಎಫ್ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಒಲವಿನ ಅಲಪ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ, ಕೇಳ್ತಾ ಇದ್ದೀರಾ. ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ಸಂಗೀತ ಕೇವಲ ಮನೋರಂಜನೆಯ ಸಾಧನ ಅಲ್ಲ, ಅದು ಭಾವನೆಗಳ ಭಾಷೆ. ಕೆಲವೊಮ್ಮೆ ನಾವು ಹೇಳಕ್ಕಾಗದೇ ಇರೋ ಮಾತು ಭಾವನೆಗಳನ್ನ ಸಂಗೀತ ಹೇಳ್ಬಿಡತ್ತೆ. ಪ್ರೀತಿಯಲ್ಲಿ ಕಣ್ಣೀರು ಬಂದಾಗ ಅದಕ್ಕೆ ಅರ್ಥ ನೀಡುತ್ತೆ, ಪ್ರೀತಿಯಲ್ಲಿ ಸಂತೋಷ ಪಟ್ಟಾಗ ಅದನ್ನ ದುಪ್ಪಟ್ಟು ಮಾಡುತ್ತೆ. ಅದಕ್ಕೋಸ್ಕರನೇ ಅನ್ಸುತ್ತೆ ಕೆಲವು ಹಾಡುಗಳು ನಮ್ಮ ಜೀವನದ ಭಾಗ ಅಂತ ಅನ್ಸ್ಕೊಳ್ತಾ ಹೋಗುತ್ತೆ.
0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.

0: खुश दिल खुश।
1: आकाशवाणी FM रेनबो 101.3 मेगाहर्ट्ज़ म्यूजिकली योर्स।
2: ಸಂಗೀತ ಮತ್ತು ಪ್ರೀತಿ ಸಂಬಂಧವನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂತ ಅನ್ಸಿದ್ರೆ ಪ್ರಕೃತಿನ ನೋಡ್ಬೋದು. ಪ್ರಕೃತಿನೇ ಒಂದು ಒಳ್ಳೆ ಉದಾಹರಣೆ ಅಂತ ನಾನು ಹೇಳ್ತೀನಿ. ಹಕ್ಕಿಗಳ ಆ ಕಲರವ, ಆ ಹಕ್ಕಿಗಳ ಕಲರವದ ಸದ್ದು, ಮಳೆಯ ಹನಿಗಳ ಧ್ವನಿ, ಗಾಳಿಯ ಸದ್ದು, ಸಮುದ್ರದ ಅಲೆಗಳ ನಾದ, ಎಲ್ಲವೂ ಎಷ್ಟು ಸೊಗಸಾಗಿರುತ್ತೆ ಅಲ್ವಾ. ಅದರಲ್ಲೂ ಪ್ರೀತಿಯಲ್ಲಿ ಇದ್ದಾಗ ಇದೆಲ್ಲ ಒಂದು ಅದ್ಭುತ ಅಂತಲೇ ಅನ್ಸುತ್ತೆ. ನಮ್ಮ ಮನಸ್ಸಿನಲ್ಲಿ ಒಂದು ಅದ್ಭುತವನ್ನ ಸೃಷ್ಟಿ ಮಾಡುತ್ತೆ.
1: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.

0: ದುಃಖ ಆದಾಗ ಮಧುರ ಸಂಗೀತ ನೆಮ್ಮದಿ ಕೊಡುತ್ತೆ, ಸಂತೋಷ ಆದಾಗ ನಮ್ಮ ಖುಷಿನ ಜಾಸ್ತಿ ಮಾಡುತ್ತೆ. ಪ್ರೀತಿನೂ ಹಾಗೇನೆ, ದುಃಖ ಅಂತ ಕೂತಾಗ ಧೈರ್ಯ ತುಂಬುತ್ತೆ, ಸಂತೋಷ ಅಂದಾಗ ಸಂತೋಷಕ್ಕೆ ಸಾಥ್ ಕೊಡುತ್ತೆ. ನಮ್ಮನ್ನು ಪ್ರೀತಿಸೋರು ನಮ್ಮ ಜೊತೆ ಇದ್ದಾಗ ಮನಸ್ಸಿಗೆ ಆಗೋ ಆ ಆತ್ಮವಿಶ್ವಾಸ, ಆ ಶಕ್ತಿ ಬಹುಶಃ ಬೇರೆಲ್ಲೂ ಸಿಗೋಲ್ಲ ಅನ್ಸುತ್ತೆ. ಇವೆರಡರ ಅದ್ಭುತ ಶಕ್ತಿ ಎಲ್ಲರೊಂದಿಗೆ ಇರಲಿ ಅಂತ ಹೇಳ್ತಾ ಇದು ಕೇಳ್ತಾರಿ ಕನ್ನಡ ಕಮನಬೆಲ್ಲು.
1: ಆಕಾಶವಾಣಿ FM Rainbow 101.3 MHz, musically yours.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಪ್ರೀತಿ ಮತ್ತು ಸಂಗೀತ ಜೀವನದಲ್ಲಿ ತುಂಬಾನೇ ಮುಖ್ಯ. ಇವೆರಡೂ ನಮ್ಮ ನೆನಪನ್ನ ಅಮೂಲ್ಯವಾಗಿಸುತ್ತೆ ಮತ್ತು ಜೀವನವನ್ನ ಅರ್ಥಪೂರ್ಣವಾಗಿಸುತ್ತೆ. ಮುಂದಿನ ಸರಿ ಮತ್ತೊಂದು ವಿಚಾರದೊಂದಿಗೆ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಒಲವಿನ ಆಲಾಪ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಆರ್ಜಿ ಪ್ರಿಯಾಂಕಾ. ಕೇಳ್ತಾರಿ, ಇದು ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬೆಲ್ಲು.
0: ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.

0: ಸಮಯ ಏನೇನು 8:45 ಆಗಲಿದೆ. ಈಗ ದೆಹಲಿ ಕೇಂದ್ರದಿಂದ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.
1: ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ
2: ಸಮಾಚಾರ ಹೋಗಿ. ನಮಸ್ಕಾರ, ಆಕಾಶವಾಣಿ ಸೇ ಸಮಾಚಾರ ಸಂಧ್ಯಾ ಕೆ ಸಾಥ್ ಮೈ ಪ್ರಿಯಾಂಕಾ ಅರೋಡಾ. ಮುಖ್ಯ ಸಮಾಚಾರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೆ ಕಹಾ, ಸುರಕ್ಷಾ ಸಹಯೋಗ ಮಜಬೂತ್ ಕರ್ನೆ ಔರ್ ಆತಂಕವಾದ ತಥಾ ಸೈಬರ್ ಸುರಕ್ಷಾ ಜೈಸಿ ಚುನೌತಿಯೋ ಸೆ ನಿಪಟನೆ ಮೇ ಬ್ರಿಕ್ಸ್ ಕಿ ಮಹತ್ವಪೂರ್ಣ ಭೂಮಿಕಾ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ನೆ ನಾಗರಿಕ ಅಲಂಕರಣ ಕೆ ದೂಸರೆ ಸಮಾರೋಹ ಮೇ ಪದ್ಮ ಪುರಸ್ಕಾರ ಪ್ರದಾನ ಕಿಯೇ. ಪುರಸ್ಕಾರ ಪಾನೆ ವಾಲೋ ಮೇ ಪತ್ರಕಾರ ಪಿ ನಾರಾಯಣನ್, ಪೂರ್ವ ಟೆನಿಸ್ ಖಿಲಾಡಿ ವಿಜಯ್ ಅಮೃತರಾಜ್, ಅಭಿನೇತಾ ಮಮೂಟಿ ಔರ್ ಆರ್ ಮಾಧವನ್ ತಥಾ ಗಾಯಿಕಾ ಅಲ್ಕಾ ಯಾಜ್ಞಿಕ್ ಶಾಮಿಲ್. ಸರ್ಕಾರ ನೆ ಕಹಾ, ಅಲ್ನೀನೋ ಕೆ ಕಾರಣ ಕಮಜೋರ್ ಮಾನ್ಸೂನ್ ಕೆ ಸಂಭಾವಿತ ಅಸರ್ ಸೆ ನಿಪಟನೆ ಮೇ ಕಿಸಾನೋ ಕಿ ಮದದ್ ಕೆ ಲಿಯೆ ಅಗ್ರಿಮ ತಯಾರಿಯಾ ಕಿ ಜಾ ರಹಿ ಹೈ. ಮೌಸಮ್ ವಿಭಾಗ ನೆ ದಿಲ್ಲಿ, ಹರಿಯಾಣ, ಚಂಡೀಗಢ ಔರ್ ಪಶ್ಚಿಮಿ ಉತ್ತರ ಪ್ರದೇಶ ಮೇ ಕಲ್ ತಕ್ ಗರಜ್ ಕೆ ಸಾಥ್ ತೇಜ್ ಹವಾಯಿ ಚಲನೆ ಕಾ ಆರೆಂಜ್ ಅಲರ್ಟ್ ಜಾರಿ ಕಿಯಾ. ಜರ್ಮನಿ ಮೇ ಜೂನಿಯರ್ ನಿಶಾನೆಬಾಜಿ ವಿಶ್ವ ಚಾಂಪಿಯನ್ಶಿಪ್ ಮೇ ಭಾರತ ಕಾ ದಬದಬಾ ಜಾರಿ. ಆಜ್ ಭಾರತ ನೆ 2 ರಜತ ಸಹಿತ 3 ಪದಕ ಜೀತೆ. ಔರ್ ಫಿಫಾ ಫುಟ್ಬಾಲ್ ವಿಶ್ವಕಪ್ ಮೇ ಪುರ್ತಗಾಲ್ ಕಾ ಸಾಮನಾ ಉಜ್ಬೇಕಿಸ್ತಾನ್ ಸೆ ಹೋಗಾ. ಅಬ್ ಸಮಾಚಾರ ವಿಸ್ತಾರ ಸೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೆ ಆಜ್ ಕಹಾ ಕಿ ಬದಲ್ತೆ ವೈಶ್ವಿಕ ಪರಿದೃಶ್ಯ ಮೇ ಸುರಕ್ಷಾ ಸಹಯೋಗ ಕೋ ಮಜಬೂತ್ ಕರ್ನೆ ಔರ್ ಆತಂಕವಾದ ತಥಾ ಸೈಬರ್ ಸುರಕ್ಷಾ ಸೆ ಲೇಕರ್ ಉಭರ್ತಿ ಪ್ರೌದ್ಯೋಗಿಕಿಯೋ ತಕ್ ಕಿ ಸಾಝಾ ಚುನೌತಿಯೋ ಸೆ ನಿಪಟನೆ ಮೇ ಬ್ರಿಕ್ಸ್ ಕಿ ಮಹತ್ವಪೂರ್ಣ ಭೂಮಿಕಾ ಹೈ. ಪ್ರಧಾನಮಂತ್ರಿ ನೆ ಆಜ್ ಶಾಮ್ ಬ್ರಾಜಿಲ್, ರೂಸ್, ಭಾರತ್, ಚೀನ್ ಔರ್ ದಕ್ಷಿಣ ಅಫ್ರೀಕಾ ಸಹಿತ ಬ್ರಿಕ್ಸ್ ದೇಶೋ ಕೆ ರಾಷ್ಟ್ರೀಯ ಸುರಕ್ಷಾ ಸಲಹಾಕಾರೋ ತಥಾ ವರಿಷ್ಠ ಸುರಕ್ಷಾ ಅಧಿಕಾರಿಯೋ ಸೆ ಮುಲಾಕಾತ್ ಕಿ. ಸೋಷಲ್ ಮೀಡಿಯಾ ಪೋಸ್ಟ್ ಮೇ ಶ್ರೀ ಮೋದಿ ನೆ ಕಹಾ ಕಿ ಭಾರತ್ ಕಿ ಬ್ರಿಕ್ಸ್ ಅಧ್ಯಕ್ಷತಾ ವ್ಯಾಪಾರಿಕ ಸಹಯೋಗ ಕೋ ಬಢಾವಾ ದೇನೆ, ವೈಶ್ವಿಕ ದಕ್ಷಿಣ ಕಿ ಪ್ರಾಥಮಿಕತಾಯೋ ಕಾ ಸಮರ್ಥನ್ ಕರ್ನೆ ಔರ್ ಏಕ್ ಸುರಕ್ಷಿತ ಅಧಿಕ ಸಂರಕ್ಷಿತ ತಥಾ ಸಮಾವೇಶಿ ವಿಶ್ವ ಮೇ ಯೋಗದಾನ ದೇನೆ ಕಾ ಪ್ರಯಾಸ ಕರೇಗಿ. ಇಸ್ ಬೀಚ್ ಬ್ರಿಕ್ಸ್ ದೇಶೋ ಕೆ ರಾಷ್ಟ್ರೀಯ ಸುರಕ್ಷಾ ಸಲಹಾಕಾರೋ ಕಿ 16ವೀ ಬೈಠಕ್ ಆಜ್ ನೆ ದಿಲ್ಲಿ ಮೇ ಹುಯಿ. ಇಸ್ ಮೇ ಬ್ರಿಕ್ಸ್ ಸದಸ್ಯ ದೇಶೋ ಕೆ ರಾಷ್ಟ್ರೀಯ ಸುರಕ್ಷಾ ಸಲಹಾಕಾರ ಔರ್ ಶಿಷ್ಟಮಂಡಲ್ ಕೆ ಪ್ರಮುಖೋ ನೆ ದುನಿಯಾ ಕೆ ಸಾಮನೆ ಮೌಜೂದಾ ಸುರಕ್ಷಾ ಚುನೌತಿಯೋ ಪರ್ ವಿಚಾರ ವಿಮರ್ಶ ಕಿಯಾ. ಇಸ್ ದೌರಾನ್ ಪಾರಂಪರಿಕ ಸುರಕ್ಷಾ ಕೆ ಅಲಾವಾ ಊರ್ಜಾ, ಖಾದ್ಯ ಆಪೂರ್ತಿ ಶೃಂಖಲಾ ಔರ್ ಸೈಬರ್ ಸುರಕ್ಷಾ ತಥಾ ಆತಂಕವಾದಿ ನೆಟ್ವರ್ಕ್ ದ್ವಾರಾ ಇಸ್ತೇಮಾಲ್ ಕಿ ಜಾ ರಹಿ ನಯಿ ತಕನೀಕೋ ಔರ್ ಜಲವಾಯು ಪರಿವರ್ತನ್ ಜೈಸಿ ಚುನೌತಿಯೋ ಪರ್ ಭೀ ಚರ್ಚಾ ಕಿ ಗಯಿ. ರಾಷ್ಟ್ರೀಯ ಸುರಕ್ಷಾ ಸಲಹಾಕಾರೋ ನೆ 2026 ಮೇ ಭಾರತ್ ಕಿ ಬ್ರಿಕ್ಸ್ ಕಿ ಅಧ್ಯಕ್ಷತಾ ಕೆ ಲಿಯೆ ಅಪ್ನಾ ಸಮರ್ಥನ್ ವ್ಯಕ್ತ ಕಿಯಾ. ಬೈಠಕ್ ಕೆ ಬಾದ್ ಉನ್ಹೋನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೆ ಸಂಯುಕ್ತ ರೂಪ ಸೆ ಮುಲಾಕಾತ್ ಕಿ. ಪ್ರಧಾನಮಂತ್ರಿ ಮೋದಿ ನೆ ನಾಗರಿಕ ದೇವೋಭವ ಕಿ ಸೋಚ್ ಕೆ ಸಾಥ್ ಅಧಿಕಾರಿಯೋ ಸೆ ಶಾಸನ್ ಮೇ ನಾಗರಿಕೋ ಕೋ ಕೇಂದ್ರ ಮೇ ರಖನೆ ಕಾ ಆಗ್ರಹ ಕಿಯಾ ಹೈ. ಪ್ರಧಾನಮಂತ್ರಿ ನೆ ಆಜ್ ನೆ ದಿಲ್ಲಿ ಮೇ ವಿಭಿನ್ನ ಮಂತ್ರಾಲಯೋ ಔರ್ ವಿಭಾಗೋ ಮೇ ಸಹಾಯಕ ಸಚಿವ ಕೆ ರೂಪ ಮೇ ನಿಯುಕ್ತ ಭಾರತೀಯ ಪ್ರಶಾಸನಿಕ ಸೇವಾ ಕೆ ವರ್ಷ 2024 ಬ್ಯಾಚ್ ಕೆ 183 ಪ್ರಶಿಕ್ಷು ಅಧಿಕಾರಿಯೋ ಸೆ ಬಾತ್ಚೀತ್ ಕಿ. ಏಕ್ ರಿಪೋರ್ಟ್.
3: प्रधानमंत्री नरेंद्र मोदी ने युवा सिविल सेवकों से 2047 तक विकसित भारत के लक्ष्य को केंद्र में रखते हुए कार्य करने का आह्वान किया. श्री मोदी ने युवा सिविल सेवकों से दृढ़ संकल्प, नवाचार और नागरिक केंद्रित शासन के साथ राष्ट्र निर्माण के लिए स्वयं को समर्पित करने का आग्रह किया. विकसित भारत 2047 की परिकल्पना का उल्लेख करते हुए प्रधानमंत्री ने कहा कि आने वाले दशकों में हर नीति और प्रशासनिक निर्णय का उद्देश्य विकसित भारत का निर्माण होना चाहिए. श्री मोदी ने युवा अधिकारियों से राष्ट्र निर्माण में अपने योगदान का निरंतर मूल्यांकन करने का भी आग्रह किया. समाचार कक्ष से विशाल शर्मा.
2: राष्ट्रपति द्रौपदी मुर्मू ने आज शाम राष्ट्रपति भवन में आयोजित नागरिक अलंकरण के दूसरे समारोह में पद्म पुरस्कार प्रदान किए. पद्म पुरस्कार देश के सर्वोच्च नागरिक सम्मानों में से एक है. पत्रकार पी नारायणन को साहित्य और शिक्षा के क्षेत्र में तथा पूर्व न्यायाधीश के टी थॉमस को समाज सेवा के लिए पद्म विभूषण से अलंकृत किया गया. एक रिपोर्ट.
4: इस साल सरकार ने कुल 131 पद्म पुरस्कारों की घोषणा की थी. इनमें 5 पद्म विभूषण, 13 पद्म भूषण और 113 पद्मश्री पुरस्कार शामिल हैं. आज के समारोह में पद्म भूषण 7 लोगों को दिया गया, जिनमें पूर्व टेनिस खिलाड़ी विजय अमृतराज, अभिनेता ममूटी और प्रख्यात गायिका अलका याग्निक शामिल है. वही राजनेता शिबू सोरेन को मरणोपरांत पद्म भूषण से सम्मानित किया गया. इसके अलावा 57 लोगों को पद्मश्री पुरस्कार प्रदान किए गए. जिनमें क्रिकेटर रोहित शर्मा, मशहूर अभिनेता आर माधवन और प्रसार भारती के पूर्व मुख्य कार्यकारी अधिकारी शशि शेखर वेम्पत्ति शामिल हैं। वहीं प्रसिद्ध टेलीविजन और फिल्म अभिनेता सतीश शाह को मरणोपरांत पद्मश्री से सम्मानित किया गया। इस अवसर पर उपराष्ट्रपति सीपी राधाकृष्णन, प्रधानमंत्री नरेंद्र मोदी और गृह मंत्री अमित शाह भी शामिल रहे। सुपर्णा सेकिया के साथ शिवांग मिश्रा, आकाशवाणी समाचार, दिल्ली।
2: ये समाचार आकाशवाणी से प्रसारित किए जा रहे हैं। समाचार संध्या में आपका फिर स्वागत है। कृषि और किसान कल्याण मंत्री शिवराज सिंह चौहान ने आज कहा कि सरकार अल नीनो

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯೋರ್ಸ್ ನಿಮ್ಮದೇ ಆದ ಎಫ್ಎಂ ರೇನ್ಬೋ 101.3 MHz ಗಳನ್ನ ಕೇಳ್ತಾ ಇದ್ರ. ಸಮಯ ಆಗಿದೆ 9:14:10. 9:15 10 ಗಂಟೆವರೆಗೂ ಕೇಳ್ತೀರ ಕಾರ್ಯಕ್ರಮ ಸುಖೋಂ ಕೆ ಪಲ್, ಸುಮಧುರ ಹಿಂದಿ ಗೀತೆಗಳು ನಿಮ್ಮೆಲ್ಲರಿಗಾಗಿ ಈ 45 ನಿಮಿಷದ ಕಾಲಾವಧಿಯಲ್ಲಿ. ಕೇಳಿ ಮೊದಲನೇ ಗೀತೆ, ಆಲ್ಮೋಸ್ಟ್ ಎಲ್ಲರೂ ಇಷ್ಟಪಡುವಂತಹ ಗೀತೆ, ಕೇಳಿ.

ಸುಗಮ್ ಕಪಿಲ್ ಕಾರ್ಯಕ್ರಮದಲ್ಲಿ ಇಂಥ ಪೆಪಿ ನಂಬರ್ಸ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕೇಳ್ತಾ ಹೋಗ್ತೀವಿ. ತುಮಸೆ ಮಿಲ್ಕೆ ದಿಲ್ ಕಾ ಹಿ ಜೋ ಹಾಲ್ ಕ್ಯಾ ಕಹೇ ಮೈ ಹುನ್ನ ಚಿತ್ರದ ಗೀತೆಯೊಂದಿಗೆ ಬ್ಯಾಕ್ ಟು ಬ್ಯಾಕ್ ಕುಮಾರ್ ಸನು ಮತ್ತು ಅಲ್ಕಾ ಯಜ್ಞಿಕ್ ಅವರ ಧ್ವನಿಯಲ್ಲಿ ಈ ಗೀತೆ ಎಂಜಾಯ್ ಮಾಡಿ. ಪರದೇಶ್ ಚಿತ್ರದ ಗೀತೆ ನಿಮ್ಮೆಲ್ಲರಿಗಾಗಿ.

क्या करो हाय कुछ कुछ होता है, ಅಲ್ಕಾ ಯಾಜ್ಞಿಕ್ ಮತ್ತು ಉದಿತ್ ನಾರಾಯಣವರ ಧ್ವನಿಯಲ್ಲಿ ಕುಚ್ ಕುಚ್ ಹೋತಾ ಹೈ ಚಿತ್ರದ ಟೈಟಲ್ ಟ್ರ್ಯಾಕ್ ನೀವೆಲ್ಲರೂ ಕೇಳ್ತಾ ಇದ್ರಿ. ಸ್ನೇಹಿತರೆ, ಸುಖೋ ಕೆ ಫಲ್ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗಾಗಿ ಸುಮಧುರ ಗೀತೆಗಳು ಮೂಡಿ ಬರ್ತಾ ಇದೆ. ಸೂಪರ್ ಪ್ರೋಗ್ರಾಮ್, ನೈಸ್ ಸಾಂಗ್ಸ್ ಅಂತ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಹಾಗೆ ತುಮ್ಸೆ ಮಿಲ್ ಕೇ ದಿಲ್ ಕಾ ಈ ಜೋ ಹಾಲ್ ಕ್ಯಾ ಕಹೆ, ವಾಟ್ ಅ ಸಾಂಗ್, ಒಳ್ಳೆ ಗೀತೆಯನ್ನು ಆಯ್ಕೆ ಮಾಡಿದ್ದೀರಾ ಅಂತ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಪೂಜಾ ಕಶ್ಯಪ್ ಅವರು, ಊಟ ಆಯ್ತಾ? ಬೆಂಡೆಕಾಯಿ ಹುಳಿ ಅನ್ನ ಮೊಸರು ಎಲ್ಲ ರೆಡಿ ಇದೆ, ನಾನು ಊಟ ಮಾಡ್ತಾ ಇದ್ದೀನಿ ಅಂತ ಅವರು ಸಂದೇಶವನ್ನು ಕಳಿಸ್ತಾರೆ. ಅರೆ ವಾ, ಸೂಪರ್. ನಾಗೇಂದ್ರ ಅವರು ತವರಕೆರೆ ಕುಳಿಗಲ್ ತಾಲೂಕಿನಿಂದ ಹೇಳ್ತಿದ್ದಾರೆ. ಆರಂಭದ ಮೊದಲ ಗೀತೆ ಮ್ಯೂಸಿಕ್ ತುಂಬ ಇಷ್ಟ ಆಯಿತು ಪ್ರಶಾಂತ್ ಅಂತ ಅವರು ಹೇಳ್ತಿದ್ದಾರೆ. ಪ್ರೀತಿಯ ಧನ್ಯವಾದಗಳು, ಒಳ್ಳೊಳ್ಳೆ ಗೀತೆಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂತ ಕೂಡ ನಾಗೇಂದ್ರ ಅವರು ಹೇಳ್ತಿದ್ದಾರೆ. ಥ್ಯಾಂಕ್ಸ್ ಅ ಲಾಟ್. ಸೂಪರ್ ಬನ್ನಿ, ಊಟ ಮಾಡ. ಅನ್ನ ಸೊಪ್ಪು ಸಾರು, ಓಕೆ. ಬೇಯಿಸಿರೋ ಮೊಟ್ಟೆ ಕೂಡ ಇದೆ ಅಂತ ಹೇಳ್ತಿದ್ದಾರೆ ಭಾಗ್ಯ ಅವರು. ಪ್ರೀತಿಯ ಧನ್ಯವಾದಗಳು. ಹಾಗೆ ಸುಖೋ ಕೆಪಲ್ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಹಾಡುಗಳಂತೂ ತುಂಬ ಚೆನ್ನಾಗಿದೆ ಪ್ರಶಾಂತ್ ಅಂತ ಕಿಶನ್ ರೋಷನ್ ಶೋಭಾರಾಣಿ ಹನುಮತೆಗಳು ಅವರು ಹಾಡಲಿಯಿಂದ ಹೇಳ್ತಿದ್ದಾರೆ. ಜೊತೆಯಲ್ಲಿ ಮೊದಲನೇ ಗೀತೆನೇ ಸೂಪರ್ ಕೆ ಮನ ಗೆದ್ದ ಬಹಳಷ್ಟು ಒಳ್ಳೊಳ್ಳೆ ಗೀತೆಗಳು, ಸುಮಧುರ ಗೀತೆಗಳು ಅಂತ ಉಮೇಶ್ ಸಿರಿಗೆರೆ ಅವರ ಸಂದೇಶ ಬಂದು ತಲುಪಿದೆ. ಹಾಗೆ ಹಾಡುಗಳು ಸೂಪರ್ ಸೂಪರ್ ಅಂತ ಅಮೃತ ರಮೇಶ್ ಅವರು ಹೇಳ್ತಾ ಇದ್ದಾರೆ. ಓಕೆ, ಮೇರಿ ಮೆಹಬೂಬ್ ಒಳ್ಳೆ ಗೀತೆನ ಆಯ್ಕೆ ಮಾಡಿದ್ದೀರಾ. ಓಕೆ, ನೀನು ಹತ್ತಿರ ಬಂದರೆ ತುಂಬ ನಗು ಬರುತ್ತೆ, ಅದು ಕನ್ನಡದ ಅನುವಾದ ಇರಬಹುದು. ತುಂಬ ಸಾಯಿ. ಓಕೆ, ನಾಗರತ್ನ ಅವರ ಸಂದೇಶ ಬಂದಿದೆ. ಶಾಂತಚಾರ ಬಡಿಗೇರ ಕೊಕ್ಕನೂರಿನ ಹರಿಹರ ತಾಲೂಕಿನಿಂದ ಹೇಳ್ತೀರಿ. ನಮಸ್ತೆ ಸರ್, ಸುಖೋ ಕೆಪಲ್ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ, ತುಂಬ ಹೃದಯದ ಧನ್ಯವಾದಗಳು. ತಂಪಾದ ರಾತ್ರಿ ಸಮಯದಲ್ಲಿ ಮಧುರವಾದ ಹಿಂದಿ ಗೀತೆಗಳನ್ನು ಕೇಳ್ತಾ ಇದ್ದರೆ ದಿನವಿಡೀ ಆದ ಆಯಾಸ ಒತ್ತಡ ಎಲ್ಲೂ ಹಾಗೆ ಓಡಿ ಹೋಗ್ಬಿಡುತ್ತೆ. ಪ್ರೀತಿಯ ಧನ್ಯವಾದಗಳು ಅಂತ ಅವ್ರು ಹೇಳ್ತಿದ್ದಾರೆ. ಥ್ಯಾಂಕ್ಸ್ ಅ ಲಾಟ್. ಹಾಗೆ ಓಕೆ ಓಕೆ ಓಕೆ ಓಕೆ, ಅನುಷಾ ಅವರ ಸಂದೇಶ ಬಂದಿದೆ. ಮುಜೆ ಖುಷ್ ಹುವಾ ಹೇ ಅಂತ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ಸ್ ಲಾಟ್. ಧಾರವಾಡ ಮಂಜುಶ್ರೀ ಅವರು ಹೇಳ್ತಿದ್ದಾರೆ, ಕಾರ್ಯಕ್ರಮ ಸೂಪರ್ ಸೂಪರ್ ಎಫ್ ಎಂ ರೈನ್ಬೋಗೆ ಪ್ರೀತಿಯ ಧನ್ಯವಾದಗಳು ಅಂತ ಅವರ ಸಂದೇಶ ಬಂದು ತಲುಪಿದೆ. ಥ್ಯಾಂಕ್ಸ್ ಅ ಲಾಟ್. ಹಾಗಿದ್ಮೇಲೆ ಇನ್ಯಾಕೆ ತಡ, ಇನ್ನಷ್ಟು ಗೀತೆಗಳನ್ನು ಕೇಳ ಬನ್ನಿ. ಯಾವ ಗೀತೆ ಬಹಳಷ್ಟಿದೆ ನನ್ನ ಕಾರ್ಟಲ್ಲಿ, ಓಕೆ ಕೇಳಿ. ಮುಂದಿನ ಗೀತೆ ನಿಮಗಾಗಿ ಪ್ರಸಾರ ಮಾಡ್ತಾ ಇದ್ದೀನಿ. ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಾಜ್ಞಿಕ್ ಅವರು ಹಾಡಿರುವಂಥ ಮತ್ತೊಂದು ಗೀತೆ ಕೇಳಿ. ಮೊಹರಾ ಚಿತ್ರದ ಈ ಗೀತೆ ನಿಮ್ಮೆಲ್ಲರಿಗಾಗಿ.

ನನ್ನ ಅಭಿಪ್ರಾಯ ಮಾತ್ರ ಅನ್ಕೊಂಡಿದ್ದೆ, ಎಷ್ಟು ಸರಿ ಕೇಳಿದ್ರು ಬೇಜಾರಾಗಲ್ಲ ಹೇಳು ಅಂತ ಬಹಳಷ್ಟು ಜನ ಸಂದೇಶದಲ್ಲಿ ಅದನ್ನೇ ಹೇಳಿದರೆ, ಇಷ್ಟು ಸರಿ ಕೇಳಿದ್ರು ಬೇಜಾರಾಗಲ್ಲ, ಮಾನ ಅಂಜಾನೆಹೇ ತುಮೇರೆ ವಾಸತೆ, ಈ ಸಾಲು ಇಷ್ಟು ಸರಿ ಕೇಳಿದ್ರು ಬೇಜಾರಾಗಲ್ಲ ಅಂತ ಹೇಳಿ ತಾಲಸೆ ತಾಲಮಿಲ ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಜ್ಞಿಕ್ ಅವರ ಧ್ವನಿಯಲ್ಲಿ ಈ ಗೀತೆಯನ್ನು ಕೇಳ್ತಾ ಇದ್ರಿ. ಸೂಪರ್ ಸಾಂಗ್ ಸರ್ ಅಂತ ರೇವಪ್ಪ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಾ ಇದ್ರೆ, ನಮಸ್ಕಾರ, ಕಾರ್ಯಕ್ರಮದಲ್ಲಿ ಪ್ರಸಾರವಾಗುತ್ತಿರುವಂತಹ ಗೀತೆಗಳು ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ, ಕೆಲವೊಂದು ಪರ್ಸ್ನಲ್ ಫೇವ್ರೇಟ್ ಕೂಡ ಹೌದು. ನಾವು ನೋಡಿದ ಚಿತ್ರಗಳನ್ನೆಲ್ಲ ಮತ್ತೊಮ್ಮೆ ಜ್ಞಾಪಿಸಿಕೊಳ್ಳುವಂತೆ ಮಾಡಿದ್ರಿ, ಆಕೆಗೆ ಧನ್ಯವಾದಗಳು ಅಂತ ಗೀತಾ ಕಾವೇರಪ್ಪ ಅವರು ವಿರಾಜಪೇಟೆಯಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಪ್ರೀತಿಯ ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಚಂದ್ರಶೇಖರ್ ನಾಯಕ್ ಅವರು ಜೀವನ್ ಭೀಮಾನಗರ ದಾವಣಗೆರೆಯಿಂದ ಹೇಳ್ತಿದ್ದಾರೆ, ಹಾಡುಗಳು ಸೂಪರ್ ಸೂಪರ್ ಅಂತ ಹೇಳ್ತಿದ್ದಾರೆ, ಥ್ಯಾಂಕ್ಸ್ ಎ ಲಾಟ್. ಎನಿವೇ ಬ್ಯೂಟಿಫುಲ್ ಸಾಂಗ್ಸ್ ಅಂತ ಪೂಜಾ ಅವರ ಸಂದೇಶ ಬಂದು ತಲುಪಿದರೆ, ರಾಣಿ ಹಳೆಬೀಡು ಅವರು ಹೇಳ್ತಿದ್ದಾರೆ, ಹಿಂದಿ ಎಲ್ಲ ಚಿತ್ರಗೀತೆಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ. ಹಾಗೆ ಕೃಷ್ಣವೇಣಿ ಪ್ರಸಾದ್ ಅವರು ಬೆಂಗಳೂರಿನಿಂದ ಹೇಳ್ತಿದ್ದಾರೆ, ತುಂಬ ಚೆನ್ನಾಗಿದೆ ಹಿಂದಿ ಗೀತೆಗಳು ಅಂತ ಹೇಳಿ ಸಂದೇಶವನ್ನು ಕಳಿಸಿದರೆ ಧನ್ಯವಾದಗಳು. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿ ಅವರು ಹೇಳ್ತಿದ್ದಾರೆ, ಸುಖಂ ಕೇಪಲ್ ಕಾರ್ಯಕ್ರಮ ಕೇಳೋದು ಮನಸ್ಸಿಗೆ ಆನಂದ, ಟಿಪ್ ಟಿಪ್ ಬರ್ಸಾಪಾನಿ, ಇಷ್ಟು ಚಂದದ ಹಾಡಲ್ಲ, ಒಳ್ಳೆ ಗೀತೆಯನ್ನು ಆಯ್ಕೆ ಮಾಡಿದ್ದೀರಾ ಅಂತ ಅವರು ಸಂದೇಶವನ್ನು ಕಳಿಸಿದರೆ, ಥ್ಯಾಂಕ್ಸ್ ಲಾಟ್ ಫಾರ್ ಪ್ಲೇಯಿಂಗ್ ವಂಡರ್ಫುಲ್ ಸಾಂಗ್ಸ್ ಮೇಕಿಂಗ್ ಮೊಮೆಂಟ್ ಫೀಲ್ ಕಾಮ್ ಅಂಡ್ ಪೀಸ್ಫುಲ್ ಅಂತ ಸ್ಮಿತಾ ಅವರ ಸಂದೇಶ ಬಂದಿದೆ ಚಿತ್ರದುರ್ಗದಿಂದ. ಪ್ರೀತಿಯ ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ ಸ್ಮಿತಾ ಅವರೇ. ವಿಜಯಪುರದಿಂದ ಇಸ್ಮಾಯಿಲ್ ಅವರು ಹೇಳ್ತಿದ್ದಾರೆ, ಟಿಪ್ ಟಿಪ್ ಬರ್ಸಾಪಾನಿ, ಈ ಹಾಡು ತುಂಬಾ ಇಷ್ಟ ಆಯಿತು, ಧನ್ಯವಾದಗಳು ಪ್ರಶಾಂತ್, ಸುಗಮ್ ಕೇಪಲ್ ಕಾರ್ಯಕ್ರಮ ಸುಮಧುರವಾಗಿ ಮೂಡಿ ಬರ್ತಾ ಇದೆ ಅಂತ ಅವ್ರು ಹೇಳ್ತಿದ್ದಾರೆ, ಥ್ಯಾಂಕ್ಸ್ ಅ ಲಾಟ್. ಟಿಪ್ ಟಿಪ್ ಬರ್ಸಾಪಾನಿ ಈ ಗೀತೆ ಕೇಳಿ ತುಂಬ ದಿನ ಆಗಿತ್ತು, ಧನ್ಯವಾದಗಳು ಪ್ರಶಾಂತ್ ಅವರೇ ಅಂತ ಭಾಗ್ಯ ಅವರು ಹೇಳ್ತಾ ಇದ್ದಾರೆ. ತಾಲ್ ಸಾಂಗ್ಸ್ ಮನ ಅಂಜಾನೆ ಹೇ ತೂ ಮೇರೆ ವಾಸ್ತೆ ವಾಟ್ ಎ ಬ್ಯೂಟಿ, ಈ ಲಿರಿಕ್ಸ್ ಕೇಳೋಕ್ಕೆ ಖುಷಿ ಅಂತ ನಾಗರತ್ನ ಅವರ ಸಂದೇಶ ಬಂದಿದೆ. ಸುಭಾನ್ ಕೋರಿ ಅವರು ಹಂಪಸಾಗರದಿಂದ, ಸುಭಾಷ್ ಕೈ ನಿರ್ದೇಶನದ ತಾಲ್ ಸೂಪರ್ ಹಿಟ್ ಮೂವಿ ಸರ್, ಎ ಆರ್ ರೆಹಮಾನ್ ಅವರ ಸಂಗೀತ ಅದ್ಭುತ, ಅಭಿಷೇಕ್ ಐಶ್ವರ್ಯ ರಾಯ್ ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಿದೆ, ಜೊತೆಗೆ ಇದರಲ್ಲಿ ಅನಿಲ್ ಕಪೂರ್ ಅವರ ನಟನೆ ನಂಗೆ ತುಂಬ ಇಷ್ಟ ಅಂತ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ಕಾರ ಪ್ರಶಾಂತ್ ಅವರೇ, ಇಷ್ಟತ್ತು ಅಲ್ಕಾ ಯಾಜ್ಞಿಕ್ ಅವರ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ, ಅವರ ಹಾಡುಗಳನ್ನು ಪ್ರಸಾರ ಮಾಡ್ತಾಯಿದ್ದಾರೆ, ಡೆಡಿಕೇಟೆಡ್ ಪ್ರೋಗ್ರಾಮ್, ಥ್ಯಾಂಕ್ಸ್ ಪ್ರಶಾಂತ್ ಅಂತ ಕೃಷ್ಣ ಅವರು ಮಣ್ಣೂರು ಕುಂದಾಪುರದಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಎಸ್ ಖಂಡಿತ, ಸೊ ನನಗೂ ತುಂಬ ಇಷ್ಟವಾಗಿರುವಂತಹ ಸಿಂಗರ್ ಕೂಡ ಹೌದು ಅಲ್ಕಾ ಯಾಜ್ಞಿಕ್ ಅವರು, ತುಂಬ ಅದ್ಭುತವಾಗಿರುವಂತಹ ಗೀತೆ. ಮತ್ತೊಂದು ಗೀತೆ ಕೇಳ ಬನ್ನಿ. ನಿಮ್ಮ ಎಲ್ಲ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳು. ಸುಖ

ಕೇಬಲ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಮತ್ತೊಂದು ಗೀತೆ ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ಒಂದು ಸೂಪರ್ ಹಿಟ್ ಆಲ್ ಟೈಮ್ ಮೆಲಡಿ ಅಂತಲೇ ಹೇಳಬಹುದು. ಕಾಯಮತ್ ಸೆ ಕಾಯಮತ್ ಚಿತ್ರದ ಈ ಗೀತೆ ಗಜಬ್ ಕಾಯ್ದೇನ್ ದೇಖೋ ಜರಾ, ನಜರುಲ್ ಸುಲ್ತಾನ್ಪುರಿ ಅವರ ಸಾಹಿತ್ಯ, ಆನಂದ್ ಮಿಲನ್ ಅವರ ಕಾಂಪೋಸಿಷನ್ ಈ ಗೀತೆಗಿದೆ.

ಒಳ್ಳೆ ಗೀತೆಗಳನ್ನು ಆಯ್ಕೆ ಮಾಡಿದ್ದೀರಿ ಅಂತ ಬಹಳ ಜನ ಸಂದೇಶವನ್ನು ಕಳಿಸ್ತಾ ಇರ್ತಿದ್ದಾರೆ. ಓಕೆ, ನೆಕ್ಸ್ಟ್ ಪ್ರೋಗ್ರಾಮ್ 11:00 ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅಂತ ಹೇಳ್ತೀರ, ಯಾಕಂದರೆ ಸಿನಿಲೋಕ 10:00 to 11:00 ನಿಮ್ಮ ಜೊತೆಯಲ್ಲಿ ಖಂಡಿತ ನಾನು ಇರ್ತೀನಿ. ಕೇಳಿಯೇ ಒಳ್ಳೆ ಗೀತೆಯನ್ನು ಆಯ್ಕೆ ಮಾಡಿದ್ದೀರಾ ಅಂತ ನಾಗರತ್ನ ಅವರ ಸಂದೇಶ ಬಂದು ತಲುಪಿದೆ. ಸೂಪರ್ ಹಾಡುಗಳು, ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಅಂತ ಜಯಣ್ಣ ಶಶಿವಳ ಅರಸೀಕೆರೆ ತಾಲೂಕಿನಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತೀರೆ. ಎಲ್ಲ ಹಿಂದಿ ಗೀತೆಗಳು ಖುಷಿ ಕೊಡ್ತಾ ಇದೆ, ಧನ್ಯವಾದಗಳು ಅಂತ ಚಿದಾನಂದ ಅವರು ಟಿ ವಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಎಲ್ಲ ಸಂದೇಶಕ್ಕೆ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ ಸದ್ಯಕ್ಕೆ ಸುಖೋಕೇಪಲ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
2: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ.
3: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆ.
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
4: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
1: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
1: ಕನಸಿನ ಲೋಕಕ್ಕೆ.
2: ಪ್ರತಿ ರಾತ್ರಿ 10 ಗಂಟೆಗೆ
1: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

ಮರೆಯಲಾರದಂತಹ ಗೀತೆಗಳು ಕನಸಿನ ಲೋಕ ಕಾರ್ಯಕ್ರಮ ಕೇಳಿ ಇವುಗಳ ಗೀತೆಗಳು ನಿಮ್ಮೆಲ್ಲರಿಗಾಗಿ ಮೂಡಿಬರುತ್ತೆ. ಈ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಮೊದಲನೇ ಗೀತೆ ಶಬ್ದವೇದಿ ಚಿತ್ರದ ಗೀತೆ ನಿಮ್ಮೆಲ್ಲರಿಗಾಗಿ.

ಒಳ್ಳೊಳ್ಳೆ ಗೀತೆಗಳನ್ನು ಕೇಳ್ತಾ ಇದ್ದೀವಿ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. ಕನಸಿನ ಲೋಕದಲ್ಲಿ ಒಂದು ಒಳ್ಳೆ ಗೀತೆಯನ್ನು ಕೇಳಿ ಬಂದ್ವಿ. ಡಾಕ್ಟರ್ ರಾಜ್ಕುಮಾರ್ ಮತ್ತು ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ ಈ ಗೀತೆ ಪ್ರಸಾರ ಆಯಿತು. ಶಬ್ದವೇದಿ ಚಿತ್ರದ ಗೀತೆ ನೀವೆಲ್ಲರೂ ಕೇಳ್ತಾ ಇದ್ರಿ ಎಫ್ ಎಂ ರೈನ್ಬೋದಲ್ಲಿ. ಹಂಸಲೇಖ ಅವರ ಸಾಹಿತ್ಯ ಸಂಗೀತ ಇದ್ದಂತಹ ಗೀತೆ, ಡಾಕ್ಟರ್ ರಾಜ್ಕುಮಾರ್ ಮತ್ತು ಚಿತ್ರ ಅವರ ಹಾಡುಗಾರಿಕೆಯಲ್ಲಿ ಮೂಡಿಬಂದಂತಹ ಗೀತೆ ಶಬ್ದವೇದಿ ಚಿತ್ರದ ಗೀತೆ ನೀವೆಲ್ಲ ಕೇಳ್ತಾ ಇದ್ರಿ. ಮುಂದಿನ ಗೀತೆ, ಯಾವ ಗೀತೆ ಪ್ರಸಾರ ಮಾಡ್ತಾ ಇದ್ದೀನಿ ಕೇಳಿ. ಈ ಗೀತೆಯನ್ನು ಮತ್ತೆ ತುಂಬ ಫೇವ್ರೇಟ್, ಬಹಳಷ್ಟು ಜನಕ್ಕೆ ಇಷ್ಟ ಆಗುವಂತಹ ಗೀತೆ, ಎಂಜಾಯ್ ಮಾಡಿ.

ಈ ಹಾಡು ಕೇಳಿದಾಗೆಲ್ಲ ಒಂಥರ ಡಿಫ್ರೆಂಟ್ ಫೀಲ್ ನನಗೆ. ನೀಲಿ ಬಾನಲ್ಲಿ ತೇಲಿ ಹೋದಿನ ನಾನು ಈ ದಿನ ಅದ್ಭುತವಾಗಿರುವಂತಹ ಸಾಲುಗಳು ಹಾಡಿರೋ ರೀತಿನೂ ಅಷ್ಟೇ ಚೆನ್ನಾಗಿದೆ. ಏನು ಇವತ್ತಿನ ವಿಶೇಷ? ಬಹಳ ಜನ ಸಂದೇಶವನ್ನು ಕಳಿಸ್ತಾ ಹೇಳ್ತೀರಾ, ಖಂಡಿತ ನೀವು ಸಂದೇಶವನ್ನು ಕಳಿಸಬಹುದು. ಏನು ಇವತ್ತಿನ ವಿಶೇಷ ಅಂತ ಹೇಳಿ, ಓಕೆ, ಒಳ್ಳೊಳ್ಳೆ ಗೀತೆಗಳು ಅಂತ ಪೂಜಾ ಕಶ್ಯಪ್ ಅವರ ಸಂದೇಶ ಬಂದು ತಲುಪಿದ್ರೆ, ಮಲಸಂದ್ರದಿಂದ ಜಗಣ್ಣ ಮತ್ತು ನಿರಂಜನ್ ಅವರು, ಭಾಗ್ಯಮ್ಮ ಅವರೆಲ್ಲರ ಸಂದೇಶವನ್ನು ಕಳಿಸ್ತಾರೆ. ಸೂಪರ್ ಸಾಂಗ್ಸ್ ಪ್ರಶಾಂತ್ ಫ್ರಮ್ ರೈನ್ಬೋದಲ್ಲಿ ಅಂತ ಹೇಳಿ, ಹಾಗೆ ಕಲಬುರಗಿ ಜಿಲ್ಲೆ ಮಾದನ ಹೆಪ್ಪರ್ಗಿಯಿಂದ ಶಿವಲಿಂಗಪ್ಪ ಭದ್ರೆ ಹಾಗೂ ಮನೆಯವರೆಲ್ಲರೂ ಹೇಳ್ತೀರಿ. ಇಂದಿನ ಎಲ್ಲ ಗೀತೆಗಳು ಮನಸ್ಸಿಗೆ ಖುಷಿಯನ್ನು ಕೊಡ್ತಾ ಇದೆ. ಥ್ಯಾಂಕ್ ಯು ಪ್ರಶಾಂತ್ ಅಂತ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತೀರಿ. ಜೊತೆಯಲ್ಲಿ ಶಿವಾನಂದ ಹಲ್ಲೂರ್ ಅವರು ದಾವಣಗೆರೆಯಿಂದ ಹೇಳ್ತೀರಿ, ಆಲ್ ಸಾಂಗ್ಸ್ ಆರ್ ಎಕ್ಸಲೆಂಟ್ ಅಟ್ ಕನಸಿನ ಲೋಕ ಅಂತ ಹೇಳಿ ಪ್ರೀತಿಯ ಧನ್ಯವಾದಗಳು. ನನ್ನ ಮನದ ಗೀತೆ ಈಗ ಕೇಳಿ ಏಕೆ ಹೀಗಾಯಿತು ಅಂತ ಅನ್ನಿಸ್ತಾ ಇದೆ ಅಂತ ಅನುಷಾ ಅವರು ಹೇಳ್ತಿದ್ದಾರೆ. ಹಾಗೆ ನೀಲಿ ಬಾನಲಿ ಹಾರುವ ಹಾಗೆ ಆಗ್ತಾ ಇದೆ. ಕ್ರಿಸ್ ಸ್ಟಾರ್ ಅವರ ಹಾಡಿಗೆ ಕೇಳುಗರು ಪಲ್ಸ್ ರೇಟ್ ಚೆಕ್ ಮಾಡುವ ಸಾಂಗ್ಸ್ ಪ್ಲೇ ಮಾಡ್ತಾ ಇದ್ದೀರಾ ಪ್ರಶಾಂತ್, ಒಳ್ಳೊಳ್ಳೆ ಗೀತೆಗಳನ್ನು ಆಯ್ಕೆ ಮಾಡಿದ್ದೀರಾ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ ನಾಗರತ್ನ ಅವರು, ಸರ್ ನಾವು ಪ್ರತಿ ಸರಿ ಎಲ್ಲ ಕಾರ್ಯಕ್ರಮ ಹಾಡುಗಳನ್ನು ಹೊಗಳೋದು ಸರಿಯಲ್ಲ ಅನಿಸುತ್ತೆ, ಕಾರಣ ಎಲ್ಲ ಕಾರ್ಯಕ್ರಮಗಳು ಒಂದಕ್ಕಿಂತ ಒಂದು ಚೆಂದವಾಗಿ ಕೇಳುಗರು ಒಂದೇ ಮಂಡಿಸ್ತಾರೆ. ಹಾಗಾಗಿ ಇನ್ನು ಮುಂದೆ ನೀವು ತಿಳಿಸಿದಂತೆ ಪ್ರತಿ ಮಂಗಳವಾರದ ಶುಭ ಸಂಜೆ ತಪ್ಪದೇ ಭೇಟಿ ಕೊಟ್ಟರೆ ಅಷ್ಟೇ ಸಾಕು, ಕಾರ್ಯಕ್ರಮ ಇಷ್ಟ ಆಗ್ತಾ ಇದೆ ಅಂತ ಉಮೇಶ್ ಸಿರಿಗೆರೆ ಅವರ ಸಂದೇಶ ಬಂದು ತಲುಪಿದೆ. ಪ್ರೀತಿಯ ಧನ್ಯವಾದಗಳು. ಖಂಡಿತ ಮುಂದಿನ ಮಂಗಳವಾರ ಭೇಟಿಯಾಗೋಣ ಕನ್ನಡ ಕಾಮನಬಿಲ್ಲಿನಲ್ಲಿ. ಏನಿವತ್ತು ವಿಶೇಷ ಪ್ರಶಾಂತ್ ನೀವೇ ಹೇಳಿ ಅಂತ ಭಾಗ್ಯ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಜೊತೆಗೆ ಬಿಸಿಬಿಸಿ ರಾಗಿ ಮುದ್ದೆ, ಬೇಳೆ ಸಾರು, ಹೀರೆಕಾಯಿ ಸಾರು, ಮೆಣಸಿನಕಾಯಿ ಬಜ್ಜಿ ರೆಡಿಯಾಗಿದೆ. ಊಟ ಮಾಡ್ತಾ ಇದ್ದೀವಿ, ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ, ನೀವು ಊಟಕ್ಕೆ ಬನ್ನಿ ಅಂತ ಕಿಶನ್ ರೋಷನ್ ಶಿವಭರಣಿ ಹನುಮಂತೇಗೌಡ ಅವರು ಹಾಡ್ಲಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಓಕೆ ಪ್ರೀತಿಯ ಧನ್ಯವಾದಗಳು. ಹಾಗೆ ಇವತ್ತಿನ ವಿಶೇಷದಲ್ಲಿ ಏನಪ್ಪ ಅಂತಂದರೆ, ನಾದಬ್ರಹ್ಮ ಹಂಸಲೇಖ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಮೂಡಿ ಬರ್ತಿರುವಂತಹ ಗೀತೆಗಳು ತುಂಬ ತುಂಬ ಚೆನ್ನಾಗಿ ಖುಷಿ ಕೊಡ್ತಾ ಇದೆ. ಚಂದನವನದಲ್ಲಿ ಒಂದು ದೊಡ್ಡ ಮರವಾಗಿದ್ದಾರೆ ಅವರು, ಒಳ್ಳೊಳ್ಳೆ ಗೀತೆಗಳನ್ನು ರಚನೆ ಮಾಡಿದ್ದಾರೆ. ಎಲ್ಲ ಗೀತೆಗಳು, ಹಾಡುಗಳ ಸರಮಾಲೆ, ಎಲ್ಲ ಹಾಡುಗಳು ಇಷ್ಟ ಆಗುತ್ತೆ. ಅದರಲ್ಲೂ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಈ ಭೂಮಿ ಬಣ್ಣದ ಬುಗುರಿ, ನೀನಾ ಭಗವಂತ, ಇದೆಲ್ಲ ಮುಟ್ಟಕ್ಕೂ ಆಗಲ್ಲ ಅಷ್ಟು ಅದ್ಭುತವಾಗಿರುವಂತಹ ಗೀತೆಗಳು ಅವರಿಗೆ ಅವರೇ ಸಾಟಿ. ಧನ್ಯವಾದಗಳು ಪ್ರಶಾಂತ್ ಅವರೇ. ನಮ್ಮ ಕಡೆಯಿಂದನೂ ನಾದಬ್ರಹ್ಮ ಹಂಸಲೇಖ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿ ಅಂತ ಚಿದಾನಂದ ಅವರು ಟಿ ಬಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತೀರಿ. ಓ ಥ್ಯಾಂಕ್ ಯು. ಇದು ಹಂಸಲೇಖ ಅವರ ಜನ್ಮದಿನ, ತುಂಬ ತುಂಬ ಖುಷಿಯಾಗ್ತದೆ, ಒಳ್ಳೊಳ್ಳೆ ಗೀತೆ ಅಂತ ಅನುಷಾ ಅವರ ಸಂದೇಶ ಬಂದು ತಲುಪಿದೆ. ರಘು ಅವರು ಹೇಳ್ತಿದ್ದಾರೆ, ನಾದಬ್ರಹ್ಮ ಹಂಸಲೇಖ ಅವರ ಜನ್ಮದಿನದ ಅಂಗವಾಗಿ ಇಷ್ಟು ಒಳ್ಳೊಳ್ಳೆ ಗೀತೆಗಳನ್ನು ಆಯ್ಕೆ ಮಾಡ್ತಾ ಇದ್ದೀರಾ, ನಮ್ಮೆಲ್ಲರ ಪರವಾಗಿ ನೀವು ಅವರಿಗೆ ಓಕೆ ನಮ್ಮ ವಿಶ್ವಾಸನ ತಿಳಿಸ್ತೀರಾ ಅಂತ ಹೇಳ್ತೀರೆ. ಖಂಡಿತ ಪ್ರಯತ್ನ ಪಡ್ತೀನಿ. ಪ್ರೇಮಲೋಕ ಮೂವಿ ಗೀತೆ ಪ್ರಸಾರ ಮಾಡ್ತೀರಾ ಅಲ್ವಾ ಅಂತ ಅನುಷಾ ಅವ್ರು ಕೇಳ್ತೀರಿ. ವೈ ನಾಟ್, ತುಂಬ ಇದೆ, ಒಂದು ಗಂಟೆ ಖಂಡಿತ ಕಾಲಾವಧಿ ಸಾಕಾಗಲ್ಲ. ನೋಡೋಣ ಬನ್ನಿ ಯಾವ್ಯಾವ ಗೀತೆಗಳಿದೆ, ಯಾವ್ಯಾವ ಗೀತೆಗಳನ್ನು ನಾವು ಹಾಗೆ ಪ್ರಸಾರ ಮಾಡ್ತಾ ಹೋಗೋಣ. ಕೇಳಿ ಮುಂದಿನ ಗೀತೆ, ಅದ್ಭುತವಾಗಿರುವಂಥ ಗೀತೆ ಕೋಗಿಲೆಯ ಗೀತೆ. ನಿಮ್ಮೆಲ್ಲರಿಗೆ

ಹಂಸಲೇಖ ಅವರ ಸಾಹಿತ್ಯ ಸಂಗೀತ ವಾಣಿಜಯರ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಹಾಡುಗಾರಿಕೆ ಇದ್ದಂತಹ ಗೀತೆ ರಂಗ ಚಿತ್ರದ ಗೀತೆ ನೀವೆಲ್ಲರೂ ಎಂಜಾಯ್ ಮಾಡಿದ್ರಿ. ಇವ ಯಾವ ಊರಿನ ಗಂಡು ಕಾಣವು ಈ ಗೀತೆ ನಿಮ್ಮೆಲ್ಲರಿಗಾಗಿ ಪ್ರಸಾರ ಆಯಿತು. ಅನಿಲ್ ಕುಷ್ಟಗಿಯಿಂದ ಹೇಳ್ತೀರ, ಎಕ್ಸಲೆಂಟ್ ಸಾಂಗ್ಸ್ ಬಿಡಿ ಸರ್, ಕಾರ್ಯಕ್ರಮ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ನಾದಬ್ರಹ್ಮ ಹಂಸಲೇಖ ಅವರ ಜನ್ಮದಿನ, ಅವರದೇ ಹಾಡುಗಳು ಇಂದಿನ ಕನಸಿನ ಲೋಕದಲ್ಲಿ, ಹಂಸಲೇಖ ಅವರ ಲೋಕ. ಥ್ಯಾಂಕ್ ಯು ಪ್ರಶಾಂತ್ ಅಂತ ಕೃಷ್ಣಮಣೂರು ಕುಂದಾಪುರದಿಂದ ಹೇಳ್ತಾರೆ. ಓ ಪ್ರೀತಿಯ ಧನ್ಯವಾದಗಳು. ನಮಸ್ತೆ ಪ್ರಶಾಂತ್, ಹಂಸಲೇಖ ಸರ್ ಅವರಿಗೆ ಹುಟ್ಟುಹಬ್ಬದ ನಲ್ಮೆಯ ಶುಭಾಶಯಗಳನ್ನು ದಯವಿಟ್ಟು ತಿಳಿಸಿ, ನಮ್ಮ ಹಾರೈಕೆಗಳನ್ನು ತಲುಪಿಸಿ. ಇಂಥ ಚಿತ್ರದುರ್ಗದ ಅಭಿಮಾನಿಗಳು ಸ್ಮಿತಾ ಚಿತ್ರದುರ್ಗ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ, ಖಂಡಿತ ತಲುಪಿಸುವಂಥ ಪ್ರಯತ್ನ ನನ್ನ ಕಡೆಯಿಂದ ಆಗುತ್ತೆ. ಧಾರವಾಡದಿಂದ ಮಂಜುಶ್ರೀ ಅವರು ಹೇಳ್ತಾರೆ, ನಾದಬ್ರಹ್ಮ ಹಂಸಲೇಖ ಸರ್ ಅವರ ಹುಟ್ಟುಹಬ್ಬ ಕ್ಕೆ ಹೃದಯಪೂರ್ವಕ ವಂದನೆಗಳು, ಅವರಿಗೆ ಶುಭಾಶಯಗಳನ್ನು ತಿಳಿಸಿ ಸೂಪರ್ ಸಾಂಗ್ಸ್ ಪ್ರಸಾರ ಮಾಡ್ತಾ ಇದ್ದೀರಾ ಪ್ರಶಾಂತ್ ಅವರೇ ಅಂತ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಾರೆ. ಪ್ರಭಾಕರಯ್ಯ, ಚೈತ್ರ, ದೀಪ, ರುದ್ರೇಶ್, ಸಂಗೀತ, ಸಿದ್ದು, ಆರ್ಮಠದ ಹಂಪನೂರು ಗ್ರಾಮ ಚಿತ್ರದುರ್ಗ ತಾಲೂಕಿನಿಂದ ಹೇಳ್ತಾರೆ, ಇಂದಿನ ಕನಸಿನ ಲೋಕದ ನಿಮ್ಮ ಆಯ್ಕೆ ಗೀತೆಗಳು ಬ್ಯೂಟಿಫುಲ್. ಥ್ಯಾಂಕ್ ಯು ಪ್ರಶಾಂತ್ ಅಂತ ಅವರು ಹೇಳ್ತಾ ಇದ್ದರೆ. ಹಂಸಲೇಖ ಅವರ ಸಾಹಿತ್ಯ ತುಂಬ ಇಷ್ಟ ಆಗುತ್ತೆ, ಅದರಲ್ಲಿ ತವರಿಗೆ ಬಾತಂಗಿ ಚಿತ್ರದ ಗೀತೆಗಳು, ರವಿವರ್ಮ, ಅಂಡಮಾನ್, ಯುಗಪುರುಷ, ಜೊತೆಗೆ ಪೋಲಿ ಹುಡುಗ, ಎಲ್ಲ ಗೀತೆಗಳು ನಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಹಂಸಲೇಖ ಜನ್ಮದಿನಕ್ಕೆ

ಆಗ್ತಾ ಇದೆ, ಅವರ ಗೀತೆಗಳು ಒಂದಕ್ಕಿಂತ ಒಂದು ಮೊದಲ ಇಷ್ಟು ಕೇಳಿದರು, ಮತ್ತೆ ಮತ್ತೆ ಕೇಳಬೇಕು ಅನಿಸುವಂಥ ಗೀತೆಗಳು ಪ್ರಸಾರ ಮಾಡ್ತಿರುವ ನಿಮಗೆ ಧನ್ಯವಾದಗಳು ಅಂತ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ರೆ, ಆನಂದ್ ಕುಲಕರ್ಣಿ ಅವರು ಸೊಲ್ಲೇಪೇಟದಿಂದ ಹೇಳ್ತಾರೆ, ಪ್ರಶಾಂತ್ ಅವರೇ ಪ್ರಸಾರವಾಗುತ್ತಿರುವ ಗೀತೆಗಳು ಸೂಪರ್ ಸೂಪರ್ ಅಂತ ಹೇಳಿ, ಹಾಗೆ ಗಾಜಿನೂರಿನ ಗಂಡು ಸಾಂಗ್ ಎಕ್ಸಲೆಂಟ್ ಅಂತ ಪೂಜಾ ಅವರ ಸಂದೇಶ ಬಂದು ತಲುಪಿದೆ. ಜಯಪುಟ್ಟಸ್ವಾಮಿಯವರು ಹೇಳ್ತಿದ್ದಾರೆ, ನಮಸ್ತೆ ಸರ್, ಕನಸಿನ ಲೋಕ ಕಾರ್ಯಕ್ರಮ ಸೊಗಸಾಗಿ ಮೂಡಿ ಬರ್ತಾ ಇದೆ, ಹಂಸಲೇಖ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು, ಅವರದೇ ಸಾಹಿತ್ಯದ ಗೀತೆಗಳನ್ನು ತುಂಬ ಸೊಗಸಾಗಿ ಪೋಣಿಸ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಅಂತ ಅವರ ಒಂದು ಸಂದೇಶ ಬಂದು ತಲುಪಿದೆ. ಪ್ರೀತಿಯ ಧನ್ಯವಾದಗಳು ತಮ್ಮ ಎಲ್ಲ ಸಂದೇಶಗಳಿಗೆ, ಖಂಡಿತ ನಿಮ್ಮ ಎಲ್ಲ ಶುಭಾಶಯಗಳನ್ನು ತಿಳಿಸುವಂತಹ ಒಂದು ಪ್ರಯತ್ನವೂ ನನ್ನ ಕಡೆಯಿಂದ ಇರುತ್ತೆ. ಕೇಳಿ ಮುಂದಿನ ಗೀತೆ ನಿಮ್ಮೆಲ್ಲರಿಗಾಗಿ, ಚಿತ್ರ ಮತ್ತು ಚೇತನ್ ಅವರು ಹಾಡಿರುವಂತಹ ಈ ಗೀತೆ ನಿಮಗಾಗಿ.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
2: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆ ಅಲ್ಲಿ
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ ಕನಸುಗಳ ಕಂಠರಿಸೋ ಮಧುರ ತಾಣ

ಇಂತಹ ಒಳ್ಳೆ ಗೀತೆಗಳನ್ನ ಕೇಳ್ತಾ ಇದ್ರೆ ನಿದ್ದೆ ಇಲ್ಲಿ ಬರುತ್ತೆ. ಪ್ರಶಾಂತ್ ಅವರೇ ಒಳ್ಳೊಳ್ಳೆ ಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದಾರೆ ಅಂತ ಚಿದಾನಂದ ಅವರು ಟಿ ವಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಹಾಗೆ ಇಂದಿನ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಹಂಸಲೇಖ ಅವರ ಸುಮಧುರ ಸಂಗೀತ ಸಾಹಿತ್ಯದೊಂದಿಗೆ ಕೇಳುಗರಿಗೆ ಮತ್ತೊಂದು ಲೋಕ ಕಂಡ ಕನಸು ನನಸಾಗಿದೆ ಸರ್, ಆದರೆ ಇನ್ನೊಂದು ಸುಂದರ ಲೋಕ ಮುಂದಿನ ಮಂಗಳವಾರ ನನಸಾಗಬಹುದು ಅಂತ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಉಮೇಶ್ ಅವರು. ಖಂಡಿತ ದಾವಣಗೆರೆಯಿಂದ ಶಿವಾನಂದ ಹಲ್ಲೂರು ಅವರು ಹೇಳ್ತಾರೆ, ಒಳ್ಳೊಳ್ಳೆ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಸೀತಾರಾಮ್ ಪಾಳ್ಯದಿಂದ ವಾಣಿಶ್ರೀ ಅಕ್ಷತಾ ಅವರು ಸೂಪರ್ ಸಾಂಗ್ಸ್ ಅಂತ ಹೇಳ್ತಿದ್ದಾರೆ. ನೆನಪಿರಲಿ ನೆನಪಿರಲಿ ಸೂಪರ್ ಸಾಂಗ್, ಹಾಗೆ ನೆನಪಿರಲಿ ನೆಕ್ಸ್ಟ್ ವೀಕ್ ಬರಲೇಬೇಕು ಅಂತ ಪೂಜಾ ಅವ್ರು ಹೇಳ್ತೀರ. ಎಸ್, ಖಂಡಿತ ಮುಂದಿನ ಮಂಗಳವಾರ ನಮ್ಮ ನಿಮ್ಮ ಭೇಟಿ, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಕಾಮನ ಬಿಲಿನಲ್ಲಿ ಸ್ನೇಹಿತರೆ ಇದ್ದೇ ಇರುತ್ತೆ. ಕನಸಿನ ಲೋಕ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳು ಅಮೋಘವಾಗಿದೆ ಅಂತ ಕಿಶನ್ ರೋಷನ್ ಶೋಭಾರಾಣಿ ಹನುಮತೇಗೌಡ ಅವರು ಹಾಡ್ಲಿ ಮಳವಳ್ಳಿ ತಾಲೂಕು ಮಂಡ್ಯದಿಂದ ಹೇಳ್ತಿದ್ದಾರೆ. ಥ್ಯಾಂಕ್ಸ್ ಅಲಾಟ್. ಹಾಗೆ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ರಘು ಅವರು, ಸಂದೇಶವನ್ನು ಕಳಿಸ್ತಾ ಹೇಳ್ತಾರೆ ಅದ್ಭುತವಾಗಿರುವಂಥ ಗೀತೆಗಳು ಅಂತ ಹೇಳ್ತಾ ಇದ್ದಾರೆ. ನಾಗೇಂದ್ರ ಅವರು ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಒಂದೊಂದು ಗೀತೆಯು ಮುತ್ತಿನಂಥ ಗೀತೆಗಳು ಅಂತ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಮುಂದೆ ಇನ್ನೆರಡು ಗೀತೆಗಳನ್ನು ಕೇಳೋಣ ಬನ್ನಿ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಛಾಯಾ ಅವರ ಧ್ವನಿಯಲ್ಲಿ ಈ ಗೀತೆ.

ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಛಾಯಾ ಅವರ ಧ್ವನಿಯಲ್ಲಿ ಅದ್ಭುತವಾಗಿರುವಂತಹ ಗೀತೆ ಕೇಳ್ತಾ ಇದ್ವಿ. ಇದರ ಚಿತ್ರದ ಗೀತೆ ಕೇಳ್ತಾ ಇದ್ವಿ. ಕನಸಿನ ಲೋಕ ಅಲ್ಲಿ ಹಾಡುಗಳು ಹಿಮಾಲಯಕ್ಕೆ ಹೋಗಿ ಬರುವಷ್ಟು ಖುಷಿನೇ ಆಗಿದೆ ಬಿಡಿ. ಇವತ್ತಿನ ಕಾರ್ಯಕ್ರಮ ತುಂಬ ಅದ್ಭುತವಾಗಿದೆ ಅಂತ ಹರಿಹರನ್ ಅವರು ವಿಜ್ಞಾನ ನಗರದಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್, ಧನ್ಯೋಸ್ಮಿ. ಒಳ್ಳೊಳ್ಳೆ ಗೀತೆಗಳು ಅಂತ ಉಮೇಶ್ ಸಿರಿಗೆರೆ ಅವರ ಸಂದೇಶ ಬಂದು ತಲುಪಿದೆ, ಧನ್ಯವಾದಗಳು. ಪ್ರಭಾಕರ್ ಪಾಸ್ತೆ ವಿದ್ಯಾನಗರದ ಹುಬ್ಬಳ್ಳಿಯಿಂದ ಹೇಳ್ತಿದ್ದಾರೆ. ಸೂಪರ್ ಪ್ರೋಗ್ರಾಮ್ ಪ್ರಶಾಂತ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಅಂತ ಅವರು ಹೇಳ್ತಾ ಇದ್ದಾರೆ. ರಾಘು ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ, ಅಯ್ಯೋ ಇಷ್ಟು ಬೇಗ 11 ಗಂಟೆ ಹೋಗ್ತಾ ಇದೆಯಲ್ಲ, ಇನ್ನೂ 1 ಗಂಟೆ ಕಾರ್ಯಕ್ರಮ ನಾವು ನಡೆಸ್ಕೊಡ್ತೀರಾ ಅಂತ. ನನಗಂತೂ ಎನರ್ಜಿ ಇದೆ, ಆದರೆ ಕಾಲ ನಮ್ಮ ಕೈಯಲ್ಲಿಲ್ಲ. ಕನಸಿನ ಲೋಕದ ಗೀತೆಗಳು ಸುಮಧುರವಾಗಿ ಮೂಡಿ ಬಂದಿದೆ ಸರ್, ಶುಭರಾತ್ರಿ ಅಂತ ಸುಧಾ ಅವರು ಬುದಿಹಾಳಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಹಾಗೆ ಮಂಗಳವಾರ ಜೊತೆಗೆ ಸೋಮವಾರನೂ ಬನ್ನಿ ಅಂತ ಭಾಗ್ಯ ಅವರ ಸಂದೇಶ ಬಂದು ತಲುಪಿದೆ. ಓಕೆ, ಪ್ರಯತ್ನ ಪಡೋಣ. ಜೊತೆಗೆ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ, ನಂಬರ್ ಎಂಡಿಂಗ್ 1813 ಸಂದೇಶ ಬಂದಿದೆ. ಕಾರ್ಯಕ್ರಮದಲ್ಲಿ ಪ್ರಸಾರವಾಗಿದ್ದಂತಹ ಗೀತೆಗಳೆಲ್ಲವೂ ತುಂಬ ಅದ್ಭುತವಾಗಿ ಮೂಡಿ ಬಂತು. ಪ್ರೀತಿಯ ಧನ್ಯವಾದಗಳು ಕನ್ನಡ ಕಾಮನಬಿಲ್ಲಿಗೆ ಅಂತ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ 1813 ಸ್ನೇಹಿತರ ಹೆಸರನ್ನು ಕಳಿಸಿಲ್ಲ. ಜೊತೆಗೆ ರಮ್ಯಾವರು ಹೇಳ್ತಿದ್ದಾರೆ, ನಮ್ಮ ಸಂದೇಶ ಕೂಡ ದಯವಿಟ್ಟು ಅವ್ರಿಗೆ ಬರ್ಡೇ ವಿಶಸ್ನ ಹಂಸಲೇಖ ಅವ್ರಿಗೆ ನಮ್ಮ ಕಡೆಯಿಂದ ತಿಳಿಸ್ಬಿಡಿ ಅಂತ ಅವ್ರು ಹೇಳ್ತಿದ್ದಾರೆ. ವೈ ನಾಟ್, ಡೆಫಿನೆಟ್ಲಿ. ಇಷ್ಟೊತ್ತು ಒಳ್ಳೊಳ್ಳೆ ಗೀತೆಗಳು ಜೊತೆಯಲ್ಲಿ ನೀವು ಭಾಗಿಯಾಗಿದ್ದೀರಿ. ಖಂಡಿತ, ನಾದ ಬ್ರಹ್ಮ ಹಂಸಲೇಖ ಅವರ ಹುಟ್ಟಿದ ಹಬ್ಬ ಇವತ್ತು. ಅವ್ರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಭಗವಂತ ಕಾಪಾಡಲಿ ಅಂತ ನಾವು ಪ್ರಾರ್ಥನೆ ಮಾಡ್ತಾ, ಜೊತೆಗೆ ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಆತ್ಮೀಯ ಶುಭಾಶಯಗಳನ್ನು ಹೇಳ್ತಾ ಕಾರ್ಯಕ್ರಮವನ್ನು

ಮನಸ್ಸು ಅಂತ ಹೊತ್ತೆ ಆಗೋಗ್ಬಿಟ್ಟಿದೆ. ಒಂದು ಅದ್ಭುತವಾಗಿರುವಂತಹ ಗೀತೆಯೊಂದಿಗೆ ಸದ್ಯಕ್ಕೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇನ್ನಷ್ಟು ಗೀತೆಗಳು ಕಾರ್ಟಲ್ಲಿ ಇದೆ, ಆದರೆ ಸಮಯಾಭಾವದಿಂದ ಖಂಡಿತ ಪ್ರಸಾರ ಮಾಡೋಕ್ಕಾಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ, ಮುಂದಿನ ಕಾರ್ಯಕ್ರಮಗಳಲ್ಲಿ ಖಂಡಿತ ಈ ಗೀತೆಗಳನ್ನೆಲ್ಲ ಕೇಳೋಣ. ಸಂದೇಶಗಳನ್ನು ಕಳಿಸಿರುವಂತಹ ಕಾರ್ಯಕ್ರಮವನ್ನು ಹೆಚ್ಚು ಸಂದೇಶವನ್ನು ಕಳಿಸಿರುವಂಥ ಎಲ್ಲ ಕೇಳುಗರಿಗೂ, ಜೊತೆಯಲ್ಲಿ ಎಲ್ಲ ಕೇಳುಗರಿಗೂ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ, ಹಾಗೆ ಥ್ಯಾಂಕ್ ಯು ಪ್ರಶಾಂತ್ ಅವರೇ, ಗುಡ್ ನೈಟ್ ಅಂತ ಸ್ಮಿತಾ ಅವರು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಗೀತೆ ನಿಮ್ಮೆಲ್ಲರಿಗಾಗಿ.

0: ಸರನೆ
1: ಪ್ರೀತಿಯ ಮುತ್ತಿನ ಹಾರವ ಕಟ್ಟಲು ಧುಮುಕೆ ನಿರನಿರನೆ.
2: ಶುಭರಾತ್ರಿ ಅಂತ ಹೇಳ್ತಿರೋರು ನಾಗರತ್ನ ಅವರು, ಸಂದೇಶ ಬಂದು ತಲುಪಿದೆ. ಅಮೃತ ರಮೇಶ್ ಅವರು ಹೇಳ್ತಾರೆ, ಒಳ್ಳೊಳ್ಳೆ ಗೀತೆಗಳನ್ನು ಆಯ್ಕೆ ಮಾಡಿ ಪ್ರಸಾರ ಮಾಡಿದ್ದೀರಾ. ಮುಂದಿನ ಮಂಗಳವಾರ ಖಂಡಿತ ನಾವು ನಿಮಗೆ ಕಾಯ್ತೀವಿ ಅಂತ ಖಂಡಿತ ನಾನು ನಿಮ್ಮನ್ನೆಲ್ಲರೂ ಭೇಟಿಯಾಗೋದಕ್ಕೆ ಕಾಯ್ತಾ ಇರ್ತೀನಿ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಕಾಮನಬಿಲಿನಿಂದ ಪ್ರೀತಿಯ ಧನ್ಯವಾದಗಳು ಅಮೃತ ಅವರೇ. ಹಾಗೆ ಇಷ್ಟೊತ್ತು ನಮ್ಮ ಜೊತೆಯಲ್ಲಿದ್ದು ನಮಗೆಲ್ಲ ಒಳ್ಳೊಳ್ಳೆ ಹಾಡುಗಳನ್ನು ಪ್ರಸಾರ ಮಾಡಿದ ಪ್ರಶಾಂತ್ ಅವರಿಗೆ ಧನ್ಯವಾದಗಳು ಅಂತ ಪೂಜಾ ಅವರು ಹೇಳ್ತಾರೆ, ನಿಮಗೂ ಕೂಡ ಧನ್ಯವಾದಗಳು. ಹಾಗೆ ಉಮೇಶ್ ಸಿರಿಗೆರೆ ಅವರ ಸಂದೇಶ ಬಂದು ತಲುಪಿದೆ. ಜಯೇಶ್ವರಿ ಗೋಪಾಲಕೃಷ್ಣ ಅವರು ಜೊತೆಯಲ್ಲಿ ಚಿದಾನಂದ ಅವರು ಟಿ ವಿ ಸರ್ಕಲ್ನಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ, ಒಳ್ಳೊಳ್ಳೆ ಗೀತೆಗಳನ್ನು ಪ್ರಸಾರ ಮಾಡಿದ್ದೀರಾ ಅಂತ. ರಾಘು ಅವರು ಮೈಸೂರು ರಸ್ತೆಯಿಂದ, ರಮ್ಯಾ ಅವರ ಸಂದೇಶ ಬಂದು ತಲುಪಿದೆ, ಎಫ್ ಎಂ ರೈನ್ಬೋದಲ್ಲಿ ಒಳ್ಳೊಳ್ಳೆ ಗೀತೆಗಳು ಅಂತ ಹೇಳಿ. ಸುಜಾತಾ ಅವರು ಹೇಳ್ತಿದ್ದಾರೆ, ಎಫ್ ಎಂ ರೈನ್ಬೋ ಕನಸಿನ ಲೋಕ ಕಾರ್ಯಕ್ರಮ ತುಂಬ ಇಷ್ಟ ಆಯಿತು ಅಂತ ಹೇಳಿ. ನಿಮ್ಮ ಎಲ್ಲ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ ಸದ್ಯಕ್ಕೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ಎಂದಿನಂತೆ ಕನ್ನಡ ಕಾಮನಬಿಲ್ಲಿನಲ್ಲಿ ಮುಂದಿನ ಮಂಗಳವಾರ ನಮ್ಮ ನಿಮ್ಮ ಭೇಟಿ ಇದ್ದೇ ಇರುತ್ತೆ. ಜೊತೆಯಲ್ಲಿ ವಾರವೆಲ್ಲ ಶುಭವಾಗಿರಲಿ, ಅಂದ್ಕೊಂಡಿರೋ ಕೆಲಸ ಎಲ್ಲ ಕೈಗೂಡಲಿ ಅಂತ ಹೇಳ್ತಾ ಸದ್ಯಕ್ಕೆ ಸ್ಟುಡಿಯೋದ ಹೊರಡ್ತಿರೋದು ನಾನು ನಿಮ್ಮಗಳೆಯ ಪ್ರಶಾಂತ್. 11:05 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ.

ಇದು ಬೆಂಗಳೂರು ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಮೆಗಾಹೆರ್ಟ್ಸ್ಗಳು. ಸ್ನೇಹಿತರೆ, ಸಮಯ ಆಗಿದೆ 11:10 ಬೆಳಗಿನಿಂದ ಇಲ್ಲಿವರೆಗೂ ಮಾಹಿತಿ ಮನೋರಂಜನೆ ಒದಗಿಸಿದ ಎಫ್ಎಂ ರೈನ್ಬೋ ತುಸು ವಿಶ್ರಮಿಸುವಂತಹ ಸಮಯ ಇಂದಿನಂತೆ ನಾಳೆ ಬೆಳಗ್ಗೆ 5:53 ಎಫ್ಎಂ ರೈನ್ಬೋ ನಿಮ್ಮ ಮನೆ ನಿಮ್ಮ ಮನ ತಲುಪಲಿದೆ. ಅಲ್ಲಿವರೆಗೂ ಎಲ್ಲರಿಗೂ ಶುಭರಾತ್ರಿ. ಈಗ ಕೇಳಿ ಎಫ್ಎಂ ಗೋಲ್ಡ್.